ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋ ಹರ್ಟ್ಸ್ಗಳು. ಡಿಆರ್ಎಂ ತರಂಗಾಂತರ 603 ಕಿಲೋ ಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭ ಮಾಡುತ್ತಿದ್ದೇವೆ. ಇಂದು 1948 ಶಕವರ್ಷ, ಶ್ರಾವಣ ಮಾಸದ 11ನೇ ದಿನ, ಅಂದರೆ 2026 ಇಸ್ವಿ ಆಗಸ್ಟ್ ತಿಂಗಳ 2ನೇ ತಾರೀಕು ಭಾನುವಾರ. ಈಗ ಸಮಯ 5:58:47. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಿಮ್ಮ ಬಾನುಲಿ ಕೇಳ್ತಿ ವಿದ್ಯಾ ಜಿಎಂ ಮಾಡುವ ನಮಸ್ಕಾರಗಳು. ಇಂದಿನ ಎಲ್ಲ ಕಾರ್ಯಕ್ರಮಗಳಿಗೆ ಹೃತ್ಪೂರ್ವಕ ಸ್ವಾಗತ.

ಆಕಾಶವಾಣಿ ಬೆಂಗಳೂರು. ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಮುನ್ನೋಟ. ಈ ಬೆಳಗ್ಗೆ 6:10 ಭಕ್ತಿ ಸಂಗೀತದ ಕಾರ್ಯಕ್ರಮ ಶುಭೋದಯ ಕರ್ನಾಟಕ. 6:30 ಬಿಂಡಿಗ ನವಿಲೆ ಭಗವಾನ್ ಅವರಿಂದ ಚಿಂತನ ಕೇಳಲಿದ್ದೀರಿ. 6:35 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿಗೀತೆ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಮೂಡಿಬರಲಿದೆ. ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ. 6:50 ರೈತರಿಗೆ ಸಲಹೆಗಳನ್ನು ಕೇಳಲಿದ್ದೀರಿ. 7:15 ವಿವಿಧ ಕಲಾವಿದರಿಂದ ಭಾವಗೀತೆಗಳನ್ನು ಕೇಳಲಿದ್ದೀರಿ. ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತಾ ಪಲ್ಲವ, ಚಿತ್ರಗೀತೆಗಳ ಕಾರ್ಯಕ್ರಮ. 9:30 ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಗಾನಗಂಗೆ ಮೂಡಿಬರಲಿದೆ. 10:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಸುನಾರೆಪಲ್. 11:00 ಪೋಸ್ಟ್ ಬಾಕ್ಸ್ ನಂಬರ್ 111 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ತಾಯಿಯ ಹಾಲು ಮೊದಲ ಪೋಷಣೆ ಮೊದಲ ರಕ್ಷಣೆ. ವಿಶ್ವ ಸ್ತನ್ಯಪಾನ ಸಪ್ತಾಹದ ಸಂದರ್ಭದಲ್ಲಿ ಮಕ್ಕಳ ತಜ್ಞರಾದ ಡಾ ರಶ್ಮಿ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ.

12:35ಕ್ಕೆ ಆರೋಗ್ಯ ಸಂಚಿಕೆ, 1 ಗಂಟೆಗೆ ಪ್ರಗತಿ ಪಥ. ಪಿಎಂ ಅಟಲ್ ಭೂಜಲ್ ಯೋಜನೆ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತೆ ಭವ್ಯ ಎನ್, ಪ್ರಸ್ತುತಿ ತಿಮ್ಮಪ್ಪ ಎಚ್ ಗೌಡ. 1:20ಕ್ಕೆ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. 1:30ಕ್ಕೆ ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40ಕ್ಕೆ ರಸಮಂಜರಿ, ಕನ್ನಡ ಮತ್ತು ಸಂಸ್ಕೃತ ಭಾಷೆಯ ನಡುವಿನ ಸಾಮ್ಯತೆ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ತಿಲಕ್ ಎಂ ರಾವ್. 3 ಗಂಟೆಗೆ ಗುಲ್ಮೋಹರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 5:30ಕ್ಕೆ ಕನ್ನಡದ ಹೊಸ ಚಿತ್ರಗೀತೆಗಳ ಕಾರ್ಯಕ್ರಮ ಗಿರ್ಮಿಟ್ ಮೂಡಿಬರಲಿದೆ. 6:15ಕ್ಕೆ ಕನ್ನಡ ರತ್ನ ಭಂಡಾರ ಕೇಳಲಿದ್ದೀರಿ. 6:30ಕ್ಕೆ ವಿಜ್ಞಾನದ ಮುನ್ನಡೆ ಡಾಕ್ಟರ್ ದೀಪಾ ಎಂಬಿ ಅವರಿಂದ, ನಿರ್ಮಾಣ ರೋಸ್ಲಿನ್ ಮ್ಯಾಥ್ಯೂ. 6:51ಕ್ಕೆ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೀನುಗಾರಿಕೆಯಲ್ಲಿ ಕೃತಕ ಬುದ್ಧಿಮತ್ತೆಯ ಹೊಸ ಸಾಧ್ಯತೆಗಳು ಕುರಿತು ಮೀನುಗಾರಿಕಾ ವಿಭಾಗದ ವಿಜ್ಞಾನಿಗಳಾದ ಡಾ ಚೇತನ್ ಎನ್ ಅವರೊಡನೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ನಂತರ ತುರ್ವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಶಿವಣ್ಣ ಮತ್ತು ಸಂಗಡಿಗರಿಂದ ತತ್ವಪದ ಕೇಳಲಿದ್ದೀರಿ. 7:45ಕ್ಕೆ ಮಹಿಳೆ ಮತ್ತು ವೃತ್ತಿಪರ ಜೀವನ, ಈ ಕುರಿತು ಮಾತನಾಡುತ್ತಾರೆ ರುದ್ರಪ್ಪ ಗಿಡ್ಡಪ್ಪಗೌಡ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ. ರಾತ್ರಿ 8 ಗಂಟೆಗೆ ಸಿರಿಗಂಧ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಮೂಡಿಬರಲಿದೆ. 9:15ಕ್ಕೆ ಲಕ್ಷ್ಮೀ ಸುಬ್ರಹ್ಮಣ್ಯ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಲಿದ್ದೀರಿ.

0: ರಾತ್ರಿ 9:30 ಯುವವಾಣಿ ದ ಅಂಡರ್ ಸ್ಟಡಿ ಬಿಯಾಂಡ್ ದ ಅರಾಮ್ ಗ್ರೇಟಮ್ ಭಾಗವಹಿಸುತ್ತಾರೆ ಬೃಂದಾ ಸಿ, ಅನಘ ವೆಂಕಟೇಶ್, ವಿದುಷಿ ದಿಶಾ ಶರ್ಮಾ. 10:00 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸುಧಾಕರ್ ಅವರಿಂದ ಖಯಾಲ್ ಕೇಳಲಿದ್ದೀರಿ. ಈ ಕಾರ್ಯಕ್ರಮ ಆಕಾಶವಾಣಿ ಇಂಧೋರ್ ಕೇಂದ್ರದ ಕೊಡುಗೆ. ಇದುವರೆಗೂ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದಿರಿ. ಸಮಯ 6:45. 6:05 ಸರಿಯಾಗಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀರಿ ದೆಹಲಿ ಕೇಂದ್ರದಿಂದ.
1: Good morning. This is Akashvani, the news read by Saira Mujtaba. Prime Minister Narendra Modi

ಶುಭೋದಯ ಕರ್ನಾಟಕ ಭಕ್ತಿ ಸಂಗೀತದ ಕಾರ್ಯಕ್ರಮದಲ್ಲಿ ಇದುವರೆಗೂ ಸುಮಾ ಮುತಾಲಿಕ್ ಅವರಿಂದ ಪ್ರಸನ್ನ ವೆಂಕಟದಾಸರು ಮತ್ತು ವಾದಿರಾಜರ ಕೀರ್ತನೆಗಳನ್ನು ಶ್ಯಾಮಲಾ ಭಾವೆ ಅವರ ಧ್ವನಿಯಲ್ಲಿ ಬಸವಣ್ಣನವರ ವಚನ ಹಾಗೂ ವೃಂದಗಾನದಲ್ಲಿ ಸನ್ನುತಿ ಗೀತೆಗಳನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

0: ಆಕಾಶವಾಣಿ ಚಿಂತನ ಬೆಂಡಿಗ ನವಿಲೆ ಭಗವಾನ್ ಅವರಿಂದ.
1: ಬೆಟ್ಟವನ್ನು ಏರುವ ಮೊದಲು ಅದರ ತುದಿಯನ್ನು ನೋಡಬೇಡ, ಮೊದಲ ಮೆಟ್ಟಿಲನ್ನು ನೋಡು ಎನ್ನುವ ಮಾತಿದೆ. ನಮ್ಮ ಪ್ರಾಚೀನರು ಬುದ್ಧಿಪೂರ್ವಕವಾಗಿ ಆಲೋಚಿಸಿದ್ದರಿಂದಲೇ

0: ಇಂದು ನಮಗೆ ಏನೆಲ್ಲ ಆವಿಷ್ಕಾರಗಳು, ಶೋಧಗಳು ಹಾಗೂ ಚಿಂತನಾ ಕ್ರಮಗಳು ಲಭಿಸಿವೆ. ದೇಶ ಕಾಲ ಮೀರಿ ಚಿಂತನೆಗಳು ನಮ್ಮನ್ನು ಸರ್ವದಾ ಉತ್ಸಾಹ ಹುರುಪನ್ನು ಜಾಗೃತಗೊಳಿಸುತ್ತಾ ಪ್ರೇರೇಪಿಸುತ್ತಿವೆ. ಟೇಲ್ಸ್ ಆಫ್ ಮಿಲೆಟಸ್ ಕ್ರಿಸ್ತಪೂರ್ವ 7ನೇ ಶತಮಾನದಲ್ಲಿದ್ದ ಗ್ರೀಕ್ ದಾರ್ಶನಿಕ. ಆ ದಿನಮಾನಗಳಲ್ಲಿ ಪ್ರಕೃತಿ ವಿಜ್ಞಾನವು ತತ್ವಜ್ಞಾನದ ಪ್ರಮುಖ ಅರಿವಾಗಿತ್ತು. ವಿಶ್ವ ಅಥವಾ ಬ್ರಹ್ಮಾಂಡದ ರಚನೆ ಹೇಗಾಯಿತು ಎಂದು ಮಿಲೆಟಸ್ ಅಂದೇ ಆಲೋಚನೆಗಿಳಿದ. ಆತ ಏಕತಾವಾದಿಯಾಗಿದ್ದ. ವಿಶ್ವ ಎಂಬ ಮಹಾನಿರ್ಮಿತಿಯಾದುದು ಒಂದೇ ಧಾತುವಿನಿಂದ ಎಂದು ಮಿಲೆಟಸ್ ವಾದಿಸಿದ. ಪ್ರಕೃತಿಯೇ ನಮ್ಮ ರೂವಾರಿ, ಯಾವುದೇ ಅಮೂರ್ತ ಸಂಗತಿಗಳನ್ನು ಓಲೈಸುವ ಅಗತ್ಯವಿಲ್ಲ, ಎಲ್ಲವೂ ಕಾರ್ಯಕಾರಣಕ್ಕೆ ಸಲ್ಲುತ್ತವೆ ಎಂದು ಆತ ಹೇಳಿದ. ಮಿಲೆಟಸ್ನ ಈ ಆದಿ ವಿಚಾರವಾದ ಆತನನ್ನು ಜಗತ್ತಿನ ಒಬ್ಬ ಶ್ರೇಷ್ಠ ಧೀಮಂತನನ್ನಾಗಿಸಿತು. ಅವನು ಮಲೇಷಿಯನ್ಸ್ ಶಾಲೆ ಎಂಬ ಶಿಕ್ಷಣ ಸಂಸ್ಥೆಯನ್ನು ಆರಂಭಿಸಿದ. ಮುಂದೆ ಪೈಥಾಗರಸ್ನಂತಹ ಗ್ರೀಕ್ ದಾರ್ಶನಿಕರು ಇದೇ ಶಾಲೆಯಲ್ಲಿ ಶಿಕ್ಷಣ ಪಡೆದು ವಿಖ್ಯಾತರಾದರು. ಮಿಲೆಟಸ್ ಬದುಕಿನಲ್ಲಿ ಅತ್ಯಂತ ಕಷ್ಟವಾಗಿರುವುದೆಂದರೆ ನಮ್ಮನ್ನು ನಾವು ಅರ್ಥೈಸಿಕೊಳ್ಳುವುದು ಎಂದ. ನಮ್ಮ ಜ್ಞಾನದ ಮಿತಿಯನ್ನು ತಿಳಿದು ಅದನ್ನು ಅಮಿತವಾಗಿಸುವ ಗುರಿ ಹೊಂದಿರಬೇಕು. ಎಲ್ಲವೂ ತಿಳಿದಿದೆ ಎಂದುಕೊಂಡರೆ ನಾವು ಅಜ್ಞಾನಿಗಳಾಗುತ್ತೇವೆ. ಮಿಲೆಟಸ್ ಇಂದು ನಮಗೆ ಹೆಚ್ಚಿನಂತೆ ಪ್ರಸ್ತುತನಾಗಿದ್ದಾನೆ. ಗಳಿಸಿದ ಚಾತುರ್ಯವು ಆಧ್ಯಾತ್ಮಿಕ ಮತ್ತು ಬೌದ್ಧಿಕ ಮನೋಭಾವದತ್ತ ನಮ್ಮನ್ನು ಒಯ್ಯಬೇಕು. ಕೇವಲ ಸಂಪತ್ತು ವಸ್ತು ಸಂಗ್ರಹಣೆಯಿಂದ ನಿಜ ನೆಮ್ಮದಿ ಸಾಧ್ಯ. ಕಾಲ ಎಲ್ಲಕ್ಕಿಂತ ಬುದ್ಧಿಶಾಲಿ, ಏಕೆಂದರೆ ಅದು ಎಲ್ಲವನ್ನೂ ಬೆಳಕಿಗೆ ತರುತ್ತದೆ. ಎಲ್ಲರಲ್ಲೂ ದೈವವಿದೆ ಎಂದ ಟೇಲ್ಸ್, ಗುಣಮಟ್ಟದ ಬಾಳೆಂದರೆ ನಾವು ಇನ್ನೊಬ್ಬರಲ್ಲಿ ಏನೇನನ್ನು ಆರೋಪಿಸಿ ಪ್ರತ್ಯಾರೋಪ ಮಾಡುತ್ತೇವೆಯೋ ಅದರ ಹೊರತಾಗಿ ಬಾಳುವುದು ಎಂದ. ಮಕ್ಕಳು ಒಂದು ಹಂತಕ್ಕೆ ಬೆಳೆದ ನಂತರ ತಮ್ಮ ತಂದೆ ತಾಯಿ ಅಜ್ಜ ಅಜ್ಜಿಯನ್ನು ಮರೆಯುವ ನಿದರ್ಶನಗಳು ದಿನೇ ದಿನೇ ಹೆಚ್ಚುತ್ತಿವೆ. ಟೇಲ್ಸ್ ಆಫ್ ಮಿಲೆಟಸ್ಗಿದ್ದ ದೂರದೃಷ್ಟಿ ಅಸಾಮಾನ್ಯ. 2600 ವರ್ಷಗಳಿಗೂ ಹಿಂದೆಯೇ ಆತ ಸಾರಿದ್ದೇನು ಗೊತ್ತೇ? ನೀವು ನಿಮ್ಮ ಪೋಷಕರಿಗೆ ನೀಡಿದ ಸಹಾಯ ಸಹಕಾರಗಳು ಅಷ್ಟನ್ನು ಮಾತ್ರ ನೀವು ನಿಮ್ಮ ಮಕ್ಕಳಿಂದ ನೀವು ನಿರೀಕ್ಷಿಸಬಹುದಾದ ಹಕ್ಕು. ಟೇಲ್ಸ್ಗೆ ಸಂಯಮದ, ಪ್ರಶ್ನಿಸದೇ ಯಾವುದನ್ನೂ ಒಪ್ಪದ ಮೊಟ್ಟ ಮೊದಲ ಪಾಶ್ಚಿಮಾತ್ಯ ತತ್ವಜ್ಞಾನಿ ಎಂಬ ಹಿರಿಮೆಯಿದೆ. ಸಂದೇಹವಾದ ಎನ್ನುವುದಿದೆ. ಸಂದೇಹವಾದ ಎಂದರೆ ಎಲ್ಲವನ್ನೂ ಸಂಶಯದಿಂದ ನೋಡುವುದಲ್ಲ, ಅದೊಂದು ಮಾನಸಿಕ ಪ್ರತಿರಕ್ಷಣಾ ವ್ಯವಸ್ಥೆ, ಮೆಂಟಲ್ ಇಮ್ಯೂನ್ ಸಿಸ್ಟಮ್. ಪ್ರಶ್ನಿಸುವುದರಿಂದ ಅಜ್ಞಾನ ಕುರುಳು ನಂಬಿಕೆಗೆ ಕಡಿವಾಣವಾಗುತ್ತದೆ. ಅರ್ಧ ಕಲಿತವನ ಅಬ್ಬರ ಹೆಚ್ಚು ಎನ್ನುವ ಗಾದೆ ಇದೆ. ಟೇಲ್ಸ್ನ ದೆಸೆಯಿಂದ ಪ್ರಾಚೀನ ಗ್ರೀಕ್ ತತ್ವಜ್ಞಾನ ಪಾಶ್ಚಿಮಾತ್ಯ ಬೌದ್ಧಿಕ ಪರಂಪರೆಗೆ ಬೇರುಗಳನ್ನು ಒದಗಿಸಿತು. ಟೇಲ್ಸ್ ತೆರೆದ ಶಾಲೆಯಲ್ಲಿ ಆರಂಭಿಕ ವಿಜ್ಞಾನ ರೂಪುಗೊಂಡಿತು. ಅಲ್ಲಿನ ಶಿಕ್ಷಣಾರ್ಥಿಗಳು ಅಂದರೆ ಮಲೇಷಿಯನ್ನರು ತರಗತಿ ಮೀರಿ ನದಿ, ಬಯಲು, ಸಾಗರ, ಬೆಟ್ಟ, ಗುಡ್ಡಗಳನ್ನೇ ಬಯಸಿದರು. ಜ್ಞಾನವು ಕಥೆಗಳು, ಹಾಡುಗಳು, ಅನುಭವಗಳ ಮೂಲಕ ವಿನಿಮಯವಾದವು. ಗಣಿತ ವಿಜ್ಞಾನದಲ್ಲೂ ಟೇಲ್ಸ್ ಪಾಂಡಿತ್ಯ ಹೊಂದಿದ್ದ. ಈಜಿಪ್ಟಿನ ಪಿರಮಿಡ್ಡುಗಳ ಎತ್ತರವನ್ನು ನಿರ್ಧರಿಸಲು ಆತ ಜ್ಯಾಮಿತೀಯ ನಿಯಮಗಳನ್ನು ಬಳಸಿದ. ಸಾಗರದಲ್ಲಿ ಹಡಗುಗಳ ದೂರವನ್ನು ಟೇಲ್ಸ್ ಲೆಕ್ಕ ಹಾಕಿದ. ಹಾಗಾಗಿ ಅವನು ಆಧುನಿಕ ಜ್ಯಾಮಿತಿಗೂ ಅಡಿಪಾಯ ಹಾಕಿದ ಕೀರ್ತಿವಂತ. ಮಾತ್ರವಲ್ಲ, ಖಗೋಳ ವಿಜ್ಞಾನದಲ್ಲೂ ಆಸಕ್ತನಾಗಿದ್ದ. ಆತ ಒಂದು ಸೂರ್ಯಗ್ರಹಣವನ್ನು ನಿಖರವಾಗಿ ಮುನ್ಸೂಚಿಸಿದ್ದ. ಧೀಮಂತರು ಜಗತ್ತಿನಲ್ಲಿ ಎಲ್ಲೇ ಯಾವ ಕಾಲದಲ್ಲೇ ಇರಲಿ ಒಂದೇ ತೆರನಾಗಿ ಚಿಂತಿಸುತ್ತಾರೆ ಎನ್ನಲು ಟೇಲ್ಸ್ ಆಫ್ ಮಿಲೆಟಸ್ ಇಂದು ನಮಗೆ ಉದಾಹರಣೆಯಾಗುತ್ತಾನೆ.
1: ಬಿಂಡಿಗ ನವಿಲೆ ಭಗವಾನ್ ಅವರಿಂದ ಚಿಂತನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಕನ್ನಡ ರತ್ನ ಭಂಡಾರ. ಪ್ರೀತಿಯ ಕೇಳುಗರೆ, ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಪಾವೆಂ ಆಚಾರ್ಯ, ಪತ್ರಕರ್ತ, ಲೇಖಕ,
2: ಚಿಂತಕ, ವೈಚಾರಿಕ ಪ್ರಜ್ಞೆ, ವಿಜ್ಞಾನದ

0: ಮಹತ್ವವನ್ನು ಸರಳವಾಗಿ ವಿವರಿಸಿದವರು. ಹಾಸ್ಯದ ಮೂಲಕ ಗಾಂಭೀರ್ಯ ಬೋಧಿಸಿದವರು ಪಾಡಿಗಾರು ವೆಂಕಟರಮಣ ಆಚಾರ್ಯ. ಲಾಂಗೂಲಾಚಾರ್ಯ ಎಂಬ ಹೆಸರಿನಿಂದಲೂ ಬರೆದರು. ಪದಾರ್ಥ ಚಿಂತಾಮಣಿ ಇವರ ಪ್ರಸಿದ್ಧ ಕೃತಿ. ಪಾವೆಂ ಹರಟೆಗಳನ್ನು ಬರೆದಿದ್ದಾರೆ. ಅವರ ಹರಟೆಯ ಮಾತು ಅವರದೇ ಧ್ವನಿಯಲ್ಲಿ.
1: ಹೊತ್ತು ಬಂದಾಗ ಯಾರನ್ನು ಬೇಕಾದರೂ ಆಶ್ರಯಿಸಬಹುದು ಅನ್ನೋದಕ್ಕೆ ನಿಮಗೆ ಶಾಸ್ತ್ರಾಧಾರ ಕೊಡಬಲ್ಲೆ. ಭೀಷ್ಮಾಚಾರ್ಯರಂತಹ ಜ್ಞಾನಿ ಸಜ್ಜನ ಯಾರಿದ್ದಾರು ಹೇಳಿ ಚತುರ್ಯುಗದಲ್ಲಿ? ಆದರೂ ಅವರು ಶರಸೇಯಲ್ಲಿ ಮಲಗಿ ಧರ್ಮರಾಯನಿಗೆ ಉಪದೇಶ ಕೊಡುವಾಗ ಏನು ಹೇಳಿದ್ರು ಗೊತ್ತೇ? ರಾಜನಾದವನು ನನ್ನ ಹಾಗೆ ರಂಕನಲ್ಲ, ಮತ್ತೆ ತನಗಿಂತ ಪ್ರಬಲನಾದವನ ಮುಂದೆ ಅವಶ್ಯವಿದ್ದರೆ ಪ್ರವಾಹಕ್ಕೆ ಸಿಲುಕಿದ ಜೊಂಡಿನಂತೆ ತಗ್ಗಿ ಬಗ್ಗಿ ನಡೆಯುವುದೂ ಸರಿ ಅಂತ. ಬೇಕಾದರೆ ಮಹಾಭಾರತ ಶಾಂತಿ ಪರ್ವದಲ್ಲಿ ನೋಡ್ಕೊಳ್ಳಿ. ನಿಮ್ಮ ಕೆಲಸ ಆದಮೇಲೆ ನಿರಂತರವೂ ಕೃತಜ್ಞತೆ ತೋರಿಸ್ತಾ ಇರಬೇಕೇ? ಅದು ಶಕ್ತವೇ? ಜ್ಞಾನದನವೇ? ಪ್ರಾಕ್ಟಿಕಲ್ಲೇ? ನಿಮಗೆ ಸಾಲ ಬೇಕಾಗಿರ್ತದೆ, ಬ್ಯಾಂಕಿಗೆ ಹೋಗ್ತೀರಿ, ಅರ್ಜಿ ಕೊಡಿ ಅಂತಾರೆ, ಕೊಡ್ತೀರಿ. ಮ್ಯಾನೇಜರಿಗೆ ಮಾತ್ರ ಅಲ್ಲ, ಅಟೆಂಡರಿಗೂ ಸಹ ಹೊಡಿತೀರಿ. ಮ್ಯಾನೇಜರ್ ಮನೆಗೆ ಭಕ್ತಿಯಿಂದ ಪಾದಯಾತ್ರೆ ಬೆಳೆಸಿ ಬೆಳೆಸಿ ಚಪ್ಪಲು ಸರಿಸ್ತೀರಿ. ಅವ್ರ ಹೆಂಡತಿ ಮಕ್ಕಳ ಯೋಗಕ್ಷೇಮ ಕೇಳ್ತೀರಿ. ಭಕ್ತರಿಗೆ ಬಿಸ್ಕೀಟ್ ಕೊಡ್ತೀರಿ. ಅವ್ರ ಮಗಳಿಗೆ ವರಾನ್ವೇಷಣೆ ಮಾಡೋ ಆಶ್ವಾಸನ ಕೊಡ್ತೀರಿ. ಸಾಲ ಕೈಗೆ ಬಂತೋ, ಅವ್ರು ಯಾರೋ ನೀವು ಯಾರೋ, ಅಸಲಿಗೆ ಮಾತ್ರ ಅಲ್ಲ ಬಡ್ಡಿಗೂ ಡಿಫಾಲ್ಟರ್ ಆಗ್ತೀರಿ. ಈಗ ಬೂಡ್ಸೋ ಸರ್ತಿ ಮ್ಯಾನೇಜರದ್ದಾಗುತ್ತೆ. ಅವರು ಸ್ವಲ್ಪ ಜಬ್ಬರಿಸಿದ್ರು ಏನ್ರಿ, ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ರಿ. ಸಾಲ ನಿಮ್ಮ ಅಪ್ಪನ ಮನೆಯಿಂದ ಕೊಟ್ಟಿದ್ದೀರಾ? ಬ್ಯಾಂಕಿನ ದುಡ್ಡಲ್ಲವೇ? ಹೋಗಿ ಕೋರ್ಟಿಗೆ ಹೋಗಿ ಅಂತೀರಿ. ಅವ್ರ ಮಗಳಿಗೆ ವರ ಹುಡುಕೋದು ಬಿಡಲಿ. ಅವರೇ ಹುಡುಕಿ ಮದುವೆ ನಿಶ್ಚಯಿಸಿ ನಿಮಗೆ ಇನ್ವಿಟೇಷನ್ ಕಳಿಸಿ ಕೊಟ್ಟರೆ ನಿಮ್ಮ ಪಾದ ಬೆಳೆಸೋದೇ ಇಲ್ಲ. ನನ್ನ ಸ್ನೇಹಿತರೊಬ್ಬರಿಗೆ ಒಂದು ಚಿಕ್ಕ ನೌಕರಿ ಸಲುವಾಗಿ ಒಬ್ಬ ಉಮೇದುವಾರ ಖುಷಿ ನಿಜದಾರರ ಸಮೇತ ಮನೆಗೆ ಬಂದು ಅಕ್ಷರಶಃ ಉದ್ದಂಡ ನಮಸ್ಕಾರ ಹಾಕಿದ. ಪಾಪ ಅಂತ ಅವರು ಆ ನೌಕರಿ ಕೊಡಿಸಿದರು. ಅವರು ಕಚೇರಿಗೆ ಪ್ರವೇಶಿಸುವಾಗ ನಮಸ್ಕಾರ ಮಾಡೋದೇನು, ಎದ್ದು ನಿಲ್ಲೋದೇನು, ಎಲ್ಲ ಆರ್ತಿಗಳು. ಒಂದಿನ ಒಂದೊಮ್ಮೆ ಈ ಗೌರವ ಮರ್ಯಾದೆ ಎಲ್ಲ ನಿಂತು ಹೋಯ್ತು. ಯಾಕಂತೀರಾ? ಮುಂಚಿನ ದಿನವೇ ಅವನಿಗೆ ಕೆಲಸ ಕಾಯಂ ಆದ ಬಂದಿತ್ತು. ಅವನ ಸಹಕಾರ್ಯಕರ್ತನೇ ಒಬ್ಬ ಅವನಿಗೆ ಈ ವರ್ತನೆ ಬಗ್ಗೆ ಕೇಳಿದಾಗ ಏನಂದ ಗೊತ್ತೇ? ಹೌದು, ಹೊತ್ತು ಬಂದಾಗ ಕತ್ತೆ ಕಾಲು ಕಟ್ಟಬೇಕಾಗುತ್ತೆ. ಕೆಲಸ ಆದ್ಮೇಲೆ ಎಷ್ಟು ದಿನ ಅಂತ ಈರಿಗೆ ನಡ್ಕೊಂಡಿರ್ಬೇಕಾಗುವುದು? ಅಲ್ಲಯ್ಯ, ಅವ್ರ ಡಿಪಾರ್ಟ್ಮೆಂಟ್ನ ಹೆಡ್ಡು. ನಾಳೆ ಅಲ್ಲದೆ ನಾಡದವರಿಂದ ಮತ್ತೆ ಏನಾದರೂ ಕೆಲಸ ಆಗಬೇಕಾದೀತು, ಆಗೇನು ಮಾಡ್ತೀ ಅಂದ ಸ್ನೇಹಿತ. ಆತನ ಅಕ್ಕ, ನೋಡ್ತಾ ಇರೋ ಪ್ರಸಂಗ ಬಂದರೆ ಇದೇ ಕತ್ತೆ ಕಾಲನ ಮತ್ತೆ ಹಿಡಿದು ಕೆಲಸ ಮಾಡಿಸ್ಕೋತೀನಿ. ಅದರ ಹಿತ್ಮತ್ತು ನನಗೆ ಗೊತ್ತು. ನಿನಗೆ ಒಂದು ಬೀಜ ಮಾತು ಹೇಳ್ತೀನಿ. ಈ ಉಪಕಾರಿ ಜನಕ್ಕೆ ಉಪಕಾರ ಮಾಡೋದು ಒಂದು ಚಟ ಆಗಿರುತ್ತೆ. ನಮಗೆ ಕೆಲಸ ಸಲುವಾಗಿ ಕಾಲು ಕಟ್ಟಿಕೊಳ್ಳುವ ಚಟ ಇದ್ದಾಗೆ, ಹಾಗೆ ಇವರಿಗೂ ಹೊಗಳಿಸಿಕೊಂಡು ನಮಸ್ಕಾರ ಮಾಡಿಸಿಕೊಂಡು ಉಪಕಾರ ಮಾಡೋ ಚಟ ಇರುತ್ತೆ. ಇಷ್ಟು ಹೇಳಿ ಸ್ವಲ್ಪ ಕ್ಷಣಕಾಲ ತಡೆದು ಮತ್ತೆ ಮುಂದುವರಿಸಿದ. ನೋಡು, ನಿನಗೊಂದು ಗುಟ್ಟು ಹೇಳ್ತೇನೆ. ನಾನು ಇವ್ರ ಮನೆಗೆ ಹೋಗಿ ಕಾಲಿಗೆ ಬಿದ್ದಾಗ ಇವರ ಹೆಂಡತಿ ಹೊರಗೆ ಬಂದರು. ಅವರ ಮುಖ ನೋಡಿದೆ. ನಾನು ಅಡ್ಡ ಬಿಡೋದು ನೋಡಿ ಅವರಿಗಾದ ಸಂತೋಷ ಮುಖದ ಮೇಲೆ ಕೆತ್ತಿದಾಗಿತ್ತು. ನನ್ನ ಗಂಡನಿಗೆ ಇಂಥ ಗೌರವ ಇದೆ ಅಂತ ಅವರಿಗೆ ಗಂಡನ ಮೇಲೆ ಅಭಿಮಾನ ಉಕ್ಕಿತ್ತು. ಇವರಿಗಾದರೂ ಹೆಂಡತಿ ಮುಂದೆ ತಮ್ಮ ಪವರ್ನ ಪ್ರದರ್ಶನ ಆಗಿದ್ದಕ್ಕೆ ಕಮ್ಮಿ ಹಿಂಸ ಆಗಿರಲಿಲ್ಲ. ನನಗೆ ಉಪಕಾರ ಮಾಡಿದ್ದಕ್ಕೆ ಆಗಲೇ ಅವರಿಗೆ ಪ್ರತಿಫಲ ಸಿಕ್ಕಿಯಾಗಿದೆ ಅಂತ ಕಡಿಮ. ನೆಸೆಸಿಟಿ ಮೇಕ್ಸ್ ಎನ್ ಆನೆಸ್ಟ್ ಮ್ಯಾನ್ ಎನ್ ನೀವ್. ಖರೀದಿ ಬಂದಾಗ ಸಂಭಾವಿತ ಕೂಡ ಫಟಿಂಗ ಆಗ್ತಾನೆ ಅಂತ ಡ್ಯಾನಿಯಲ್ ಡಿಫೋ ಹೇಳಿದಾನಂತಲ್ಲ, ಇವನು ಹುಟ್ಟ ಫಟಿಂಗ ಮತ್ತು ಕೇಳಬೇಕೆ. ಆದರೆ ಆತ ಹೇಳೋದ್ರಲ್ಲಿ ಪಾಯಿಂಟ್ ಇದೆ. ಉಪಕಾರ ಮಾಡಿ ಹೊಂಡಕ್ಕೆ ಬಿದ್ದು ಮತ್ತೆ ಮತ್ತೆ ಎದ್ದು ಅದೇ ಹೊಂಡಕ್ಕೆ ಬಿಡೋರನ್ನ ನಾನು ನೋಡಿದೆ. ಕೆಲವರಿಗೆ ಉಪಕಾರ ಒಂದು ಸೈಕಲಾಜಿಕಲ್ ನೀಡ್, ಮನಃಶಾಸ್ತ್ರೀಯ ಅಗತ್ಯ ಆಗಿರುತ್ತೆ. ಆದರೆ ಉಪಕಾರ ಮಾಡಿದವರನ್ನ ಜನ ಯಾಕೆ ಮರೀತಾರೆ? ನನ್ನದೊಂದು ಥಿಯರಿ ಇದೆ. ಒಬ್ಬರಿಂದ ಉಪಕಾರ ಪಡೆಯುವಾಗ ನಾವು ನಮ್ಮ ದೃಷ್ಟಿಯಲ್ಲೇ ಸಣ್ಣವರಾಗ್ತೇವೆ, ನಮ್ಮ ಮೇಲೆ ನಮಗೆ ಜೂಸು ಬರುತ್ತೆ. ಆತ್ಮಜಿಹಾಸೇನ ಬಹಳ ಕಾಲ ಸಹಿಸಿಕೊಂಡು ಇರಬೇಕಾದರೆ ನೀವು ಯೋಗಿಯಾದರೂ ಆಗಿರಬೇಕು, ಪಶುವಾದರೂ ಆಗಿರಬೇಕು. ನಾವು ಹೆಚ್ಚಿನವರು ಎರಡೂ ಅಲ್ಲ. ಆದ್ದರಿಂದ ನಮ್ಮ ಹೊರಗನ್ನ ಉಪಕಾರ ಮಾಡಿದವರ ಮೇಲೆ ತಿರಸ್ಕಾರ ರೂಪವಾಗಿ ಮಾರ್ಪಡಿಸುತ್ತೇವೆ.
0: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಪಾವೆಂ ಆಚಾರ್ಯ ಅವರ ಧ್ವನಿ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರನಾರಾಯಣ.

ಆಕಾಶವಾಣಿ ರಂಧಗಾನದಲ್ಲಿ ದೇಶಭಕ್ತಿಗೀತೆ ಭಾರತಾಂಬೆ ವಂದನೆ ಭಾವಪೂರ್ಣ ವಂದನೆ.

ವೃಂದಗಾನದಲ್ಲಿ ದೇಶಭಕ್ತಿ ಗೀತೆ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ನಮ್ಮ ಮುಂದಿನ ಕಾರ್ಯಕ್ರಮ ಕೆಲವೇ ಕ್ಷಣಗಳಲ್ಲಿ.

ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ.

ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಬೆಂಗಳೂರು ರೈತರಿಗೆ ಸಲಹೆಗಳು.
1: ಬರಗಾಲದ ಪರಿಸ್ಥಿತಿಯಲ್ಲಿ ಕಡಿಮೆ ನೀರಿನಲ್ಲಿಯೂ ಉತ್ತಮವಾಗಿ ಬೆಳೆಯುವ ಎಣ್ಣೆಕಾಳು ಬೆಳೆಗಳು ರೈತರಿಗೆ ಆದಾಯ ಭದ್ರತೆಯನ್ನು ನೀಡುತ್ತವೆ. ಇವು ಕಡಿಮೆ ಮಳೆ ಪ್ರದೇಶಗಳಿಗೆ ಸೂಕ್ತವಾಗಿದ್ದು ನೀರಿನ ಕೊರತೆಯಲ್ಲಿಯೂ ಉತ್ತಮ ಇಳುವರಿ ನೀಡುವ ಸಾಮರ್ಥ್ಯ ಹೊಂದಿರ್ತವೆ. ಮುಖ್ಯವಾದ ಎಣ್ಣೆ ಬೇಳೆಕಾಳುಗಳು ಏನೆಂದರೆ ಶೇಂಗಾ. ಇದು ಕಡಿಮೆ ಮತ್ತು ಮಧ್ಯಮ ಮಳೆಯ ಪ್ರದೇಶಕ್ಕೆ ಸೂಕ್ತ ಆಗಿರುತ್ತೆ. ಮರಳು ಮಿಶ್ರಿತ ಕೆಂಪು ಮಣ್ಣಿನಲ್ಲಿ ಉತ್ತಮ ಬೆಳವಣಿಗೆ ಹೊಂದುತ್ತೆ. ಎಣ್ಣೆ ಹಾಗೂ ಆಹಾರ ಉದ್ದೇಶಗಳಿಗೆ ಹೆಚ್ಚಿನ ಬೇಡಿಕೆ ಇರುತ್ತೆ. ಇನ್ನೊಂದು ಎಳ್ಳು. ಅತ್ಯಂತ ಕಡಿಮೆ ನೀರಿನಲ್ಲಿಯೂ ಇದು ಬೆಳೆಯಲಾಗುತ್ತೆ. 60-90 ದಿನದಲ್ಲಿ ಕೊಯ್ಲನ್ನು ಮಾಡಿಕೊಳ್ಬಹುದು. ಉತ್ತಮ ಮಾರುಕಟ್ಟೆ ಬೆಲೆ ಮತ್ತು ರಫ್ತು ಅವಕಾಶ ಕೂಡ ರೈತರಿಗೆ ಲಭ್ಯವಿದೆ. ಇನ್ನೊಂದು ಸೂರ್ಯಕಾಂತಿ. ಇದು ಕಡಿಮೆ ನೀರಿನಲ್ಲಿಯೂ ಉತ್ತಮ ಇಳುವರಿ,

0: ವಿವಿಧ ರೀತಿಯ ಮಣ್ಣಿನಲ್ಲಿ ಇದು ಬೆಳೆಯಲಾಗುತ್ತೆ. ಎಣ್ಣೆ ಉತ್ಪಾದನೆಗೆ ಇದು ಸೂರ್ಯಕಾಂತಿ ಪ್ರಮುಖ ಬೆಳೆಯಾಗಿದೆ. ಸಾಸಿವೆ, ಇದು ರಬಿ ಹಂಗಾಮಿನಲ್ಲಿ ಕಡಿಮೆ ಮಳೆ ನೀರಿನೊಂದಿಗೆ ಬೆಳೆಯಬಹುದು, ಅಲ್ಪಾವಧಿ ಬೆಳೆಯಾಗಿದೆ. ಎಣ್ಣೆ ಹಾಗೂ ಮಸಾಲೆ ಎರಡಕ್ಕೂ ಇದನ್ನು ಉಪಯೋಗಿಸಲಾಗುತ್ತೆ. ಕುಸುಬೆ, ಇದು ಬರ ಸಹಿಷ್ಣು ಬೆಳೆಯಾಗಿದೆ, ಕಡಿಮೆ ತೇವಾಂಶದಲ್ಲಿಯೂ ಉತ್ತಮವಾಗಿ ಬೆಳೆಯಲಾಗುತ್ತೆ. ಆಳವಾದ ಬೇರುಗಳಿಂದ ಮಣ್ಣಿನಲ್ಲಿರುವ ತೇವಾಂಶವನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುತ್ತೆ. ಆಮುದ, ಹರಳೆಣ್ಣೆ, ಕಡಿಮೆ ಮಳೆಯ ಪ್ರದೇಶಗಳಿಗೆ ಇದು ಸೂಕ್ತವಾಗಿದೆ, ಕೈಗಾರಿಕಾ ಬಳಕೆಗೆ ಹೆಚ್ಚಿನ ಬೇಡಿಕೆ ಇದೆ, ಬರ ಪರಿಸ್ಥಿತಿಯಲ್ಲೂ ಇದು ತಡೆದುಕೊಳ್ಳುವ ಶಕ್ತಿ ಉಂಟು. ಬರಗಾಲದಲ್ಲಿ ಅನುಸರಿಸಬೇಕಾದ ಕೃಷಿ ಕ್ರಮಗಳು, ಬರ ಸಹಿಷ್ಣು ಮತ್ತು ಸ್ಥಳೀಯ ಪರಿಸ್ಥಿತಿಗೆ ಹೊಂದುವ ತಳಿಯನ್ನು ಆಯ್ಕೆ ಮಾಡಿಕೊಳ್ಬೇಕು, ಮಳೆ ಬಂದ ತಕ್ಷಣ ಬಿತ್ತನೆ ಮಾಡಿಕೊಳ್ಬೇಕು, ಮಣ್ಣಿನಲ್ಲಿ ತೇವಾಂಶ ಉಳಿಸಿಕೊಳ್ಳಲು ಮಲ್ಚಿಂಗ್ ಅಂದರೆ ಒಣಗಿದ ಎಲೆ ಬೆಳೆ ಅವಶೇಷಗಳ ಹೊದಿಕೆಯನ್ನು ಬಳಸಬೇಕು, ಕಳೆ ನಿಯಂತ್ರಣವನ್ನು ಆರಂಭದಲ್ಲಿಯೇ ಮಾಡಬೇಕಾಗತ್ತೆ, ಮಣ್ಣಿನ ಪರೀಕ್ಷೆಯ ಆಧಾರದ ಮೇಲೆ ಸಮತೋಲನ ಗೊಬ್ಬರ ನಿರ್ವಹಣೆ ಮಾಡಬೇಕು, ಸಾಧ್ಯವಾದರೆ ಹನಿ ನೀರಾವರಿ ಅಥವಾ ತುಂತುರು ನೀರಾವರಿ ಅಳವಡಿಸಬೇಕು, ಮಳೆ ನೀರು ಸಂಗ್ರಹಣೆ ಮತ್ತು ಸಂರಕ್ಷಣಾ ಕ್ರಮಗಳನ್ನು ಅನುಸರಿಸಬೇಕು. ಬರಗಾಲಕ್ಕೆ ಸೂಕ್ತ ಎಣ್ಣೆಕಾಳು ಬೆಳೆಗಳ ಹೋಲಿಕೆ, ಬೆಳೆ ಮತ್ತು ನೀರಿನ ಅವಶ್ಯಕತೆಗೆ ಬೆಳೆ ಅವಧಿ ಬರ ಸಹಿಷ್ಣು ತಳಿಗಳು ಯಾವ್ಯಾವ ಎಂದರೆ, ಶೇಂಗಾ ಬೆಳೆ, ಇದು ಕಡಿಮೆಯಿಂದ ಮಧ್ಯಮ ಗಾತ್ರದ ಬೆಳೆಯಾಗಿದೆ, 100 ರಿಂದ 120 ದಿನಗಳಲ್ಲಿ ಇದು ಕಟಾವಿಗೆ ಬರುತ್ತೆ. ಎಳ್ಳು ಅತ್ಯಂತ ಕಡಿಮೆ ಅವಧಿಯ ಬೆಳೆಯಾಗಿದೆ, 60 ರಿಂದ 90 ದಿನದಲ್ಲಿ ಈ ಬೆಳೆಯನ್ನು ಕೊಯ್ಲಾಗುತ್ತೆ. ಸೂರ್ಯಕಾಂತಿ ಕಡಿಮೆ ಅವಧಿಯ ಬೆಳೆಯಾಗಿದೆ, 90 ರಿಂದ 110 ದಿನಗಳಲ್ಲಿ ಇದನ್ನು ಪಡಿಬೋದು. ಸಾಸಿವೆ, ಇದು ಕೂಡ ಕಡಿಮೆ ಅವಧಿಯದ್ದಾಗಿದ್ದು 100 ರಿಂದ 120 ದಿನದಲ್ಲಿ ಉತ್ತಮ ಇಳುವರಿಯನ್ನು ಪಡ್ಕೊಳ್ಬೋದು. ಕುಸುಬೆ, ಇದು ಕೂಡ ಅತ್ಯಂತ ಕಡಿಮೆ ಅವಧಿಯದ್ದಾಗಿದ್ದು 120 ರಿಂದ 140 ದಿನದಲ್ಲಿ ಬೆಳೆಯನ್ನು ಪಡಿಬೋದು. ಮತ್ತು ಹರಳೆಣ್ಣೆ, ಇದು ಕಡಿಮೆ ಅವಧಿಯದ್ದಾಗಿದ್ದು 150 ರಿಂದ 180 ದಿನದಲ್ಲಿ ಬೆಳೆಯನ್ನು ತೆಗಿಬೋದಾಗಿದೆ. ಬರಗಾಲದ ಸಂದರ್ಭದಲ್ಲಿ ಎಳ್ಳು, ಕುಸುಬೆ, ಆಮುದ, ಸೂರ್ಯಕಾಂತಿ ಮತ್ತು ಶೇಂಗಾ ಬೆಳೆಗಳು ರೈತರಿಗೆ ಕಡಿಮೆ ನೀರಿನಲ್ಲಿಯೂ ಉತ್ತಮ ಆದಾಯ ನೀಡುವಲ್ಲ ಪ್ರಮುಖ ಎಣ್ಣೆಕಾಳು ಬೆಳೆಗಳಾಗಿವೆ. ಸರಿಯಾದ ತಳಿ ಆಯ್ಕೆ, ಸಮಯೋಚಿತ ಬಿತ್ತನೆ ಮತ್ತು ತೇವಾಂಶ ಸಂರಕ್ಷಣಾ ಕ್ರಮಗಳನ್ನು ಅನುಸರಿಸಿದರೆ ಬರಗಾಲದ ಪರಿಣಾಮವನ್ನು ಗಣನೀಯವಾಗಿ ಕಡಿಮೆ ಮಾಡಿಕೊಳ್ಬಹುದು. ಇನ್ನೊಂದು, ಎಣ್ಣೆಕಾಳು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಕೂಡ ಇರುತ್ತೆ. ಶೇಂಗಾ ಬೆಳೆಗೆ ಕನಿಷ್ಠ ಬೆಂಬಲ ಬೆಲೆ 7,263 ಪ್ರತಿ ಕ್ವಿಂಟಲಿಗೆ, ಸೂರ್ಯಕಾಂತಿ ಬೀಜಕ್ಕೆ 7,980 ಪ್ರತಿ ಕ್ವಿಂಟಲಿಗೆ, ಎಳ್ಳು ಇದಕ್ಕೆ 9,846 ರೂಪಾಯಿ ಇರುತ್ತೆ, ಕುಸುಬೆಗೆ 6,940 ರೂಪಾಯಿ ಕನಿಷ್ಠ ಬೆಂಬಲ ಬೆಲೆ, ಮಿನಿಮಮ್ ಸಪೋರ್ಟ್ ಪ್ರೈಸ್ ಅನ್ನು ನಿಗದಿಪಡಿಸಲಾಗಿದೆ. ಇದು ಭಾರತ ಸರ್ಕಾರವು ಪ್ರತಿ ವರ್ಷ ಪ್ರಕಟಿಸುತ್ತೆ. ಇತ್ತೀಚಿನ ಖರೀಫ್ ಪ್ರಕಟಣೆಯ ಪ್ರಕಾರ ಈ ದರವನ್ನು ನಿಗದಿಪಡಿಸಲಾಗಿದೆ.
1: ತಿಮ್ಮಪ್ಪ ಎಚ್ ಗೌಡ ಅವರಿಂದ ರೈತರಿಗೆ ಸಲಹೆಗಳನ್ನು ಕೇಳಿದಿರಿ.

ಆಕಾಶವಾಣಿ ಬೆಂಗಳೂರು, ಸಮಯ 6:54:43. 6:55 ಸರಿಯಾಗಿ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕಃ ಜತಿನ ಶರ್ಮಾ.

0: ಯಶ್ಯಂ ಯುವಕಾನ್ ಮಾದಕ ದ್ರವ್ಯ ದುರುಪಯೋಗಾತ್ ದೂರಂ ಸ್ಥಾತುಂ ಪ್ರೇರಯಿತುಂ ತಥಾ ಸ್ವಸಮಾಜೇಷು ಸಕಾರಾತ್ಮಕ ಸಾಮಾಜಿಕ ಪರಿವರ್ತನಸ್ಯ ಪ್ರವರ್ತಕಾನ್ ಭವಿತುಂ ಪ್ರೋತ್ಸಾಹಯಿತುಂ ಚ ಇತ್ಯಸ್ತಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿಜ್ಞಾನ ಪ್ರೌದ್ಯೋಗಿಕಿ ಕ್ರೀಡಾ ಕ್ಷೇತ್ರೇಷು ಸಫಲತಾಂ ಪ್ರಾಪ್ತವತಾಂ ಭಾರತೀಯ ಯೂನಾಂ ಪ್ರಶಂಸಾಂ ಅಕರೋತ್. ಸಹೈವ ತಾನ ಜಲಸಂರಕ್ಷಣೆ ಪ್ರಾಕೃತಿಕ ಸಂಪದ ಸಂವರ್ಧನೆ ಭಾರತೀಯ ಕಲಾ ವಸ್ತುನಾಂ ಸಂರಕ್ಷಣೆ ಚ ಯೋಗದಾನಂ ದಾತುಂ ಆಹೂತವಾನ್. ಸಹ ಹ್ಯಃ ಮೈಸೂರುನಗರೆ ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರಸ್ಯ ವಿವೇಕ ಸ್ಮಾರಕಸ್ಯ ಉದ್ಘಾಟನಾನಂತರಂ ಏತದ್ ಅವದತ್. ಪ್ರಧಾನಮಂತ್ರಿ ಅವದತ್ ಯತ್ ಸ್ವಾಮಿ ವಿವೇಕಾನಂದಸ್ಯ ವಿಚಾರಾಃ ಯುವಕಾನಾಂ ಸಶಕ್ತೀಕರಣಂ ರಾಷ್ಟ್ರ ನಿರ್ಮಾಣಂ ಚ ಪ್ರೋತ್ಸಾಹಯಂತಿ. ಉಜ್ಬೇಕಿಸ್ತಾನಸ್ಯ ವಿದೇಶಮಂತ್ರಿ ಸೈದೋವ್ ಬಖ್ತಿಯಾರ್ ಓದಿಲೋವಿಚ್ ಇತ್ಯೇಷಃ ಅದ್ಯಾರಭ್ಯ ಅಸ್ಯ ಮಾಸಸ್ಯ ಪಂಚ ದಿನಾಂಕ ಪರ್ಯಂತಂ ಭಾರತಸ್ಯ ಆಧಿಕಾರಿಕ ಯಾತ್ರಾಯಾಂ ಭವಿಷ್ಯತಿ. ವಿದೇಶ ಮಂತ್ರಾಲಯಾನುಸಾರಂ ಸ್ವಯಾತ್ರಾವಧೌ ಅಸೌ ರಾಷ್ಟ್ರಪತಿ ಪದಾಸೀನಯಾ ದ್ರೌಪದಿ ಮುರ್ಮು ವರ್ಯಯಾ ಸಹ ಶಿಷ್ಟಾಚಾರೋಪಸಂಗಮಾರ್ಥಂ ಮೇಲಿಷ್ಯತಿ. ಸಹೈವ ವಿದೇಶ ಮಂತ್ರಿಣಾ ಡಾಕ್ಟರ್ ಎಸ್ ಜಯಶಂಕರೇಣ ಸಹ ಅಪಿ ವಾರ್ತಾಲಾಪಂ ಕರಿಷ್ಯತಿ. ಸಹ ನವದಿಲ್ಯಾಂ ಆಯೋಜಿತೆ ವಾಣಿಜ್ಯ ಮಂಚೆ ಅಪಿ ಭಾಗಂ ಗ್ರಹಿಷ್ಯತಿ. ಕೇಂದ್ರ ಪ್ರಶಾಸನೇನ ಕರ ವಿಭಾಗಾಂತರ್ಗತಂ ಅತಿರಿಕ್ತ ಅಂಶಭಾಗತ್ವೇನ ರಾಜ್ಯ ಸರ್ವಕಾರೇಭ್ಯಃ ಏಕೋನವಿಂಶತ್ಯಧಿಕ ನವೋತ್ತರೈಕಲಕ್ಷ ಕೋಟಿ ರೂಪ್ಯಕಾಣಿ ವಿತರಿತಾನಿ. ವಿತ್ತಮಂತ್ರಾಲಯೇನ ಏಕಸ್ಮಿನ್ ವಕ್ತವ್ಯೆ ಪ್ರೋಕ್ತಂ ಯತ್ ಅಸ್ಯ ಅತಿರಿಕ್ತಾಂಶ ಭಾಗಸ್ಯ ಉದ್ದೇಶ್ಯಂ ರಾಜ್ಯೇಭ್ಯಃ ದ್ರವ್ಯಗತ ವಿಕಾಸ ವ್ಯಯಂ ವರ್ಧಯಿತುಂ ಅವಸರಂ ಪ್ರದಾನಂ ಇತ್ಯಸ್ತಿ. ಮಂತ್ರಾಲಯ ಪಕ್ಷತಃ ನಿಸ್ಸಾರಿತಸ್ಯ ರಾಜ್ಯಕ್ರಮಸ್ಯ ವಿವರಣಾನುಸಾರಂ ಉತ್ತರ ಪ್ರದೇಶಃ ಸರ್ವಾಧಿಕಂ ಅಷ್ಟಾಧಿಕ ದ್ವಿಶತೋತ್ತರ ಏಕೋನವಿಂಶತಿ ಸಹಸ್ರ ಕೋಟಿ ರೂಪ್ಯಕಾಣಿ ಅಲಭತ. ತದನಂತರಂ ಬಿಹಾರ ರಾಜ್ಯಂ ಪಂಚಚತ್ವಾರಿಂಶದಧಿಕ ಅಷ್ಟಶತೋತ್ತರ ದಶಸಹಸ್ರ ಕೋಟಿ ರೂಪ್ಯಕಾಣಿ ಅಥ ಚ ಮಧ್ಯಪ್ರದೇಶ ರಾಜ್ಯಂ ದಶಾಧಿಕ ಅಷ್ಟಸಹಸ್ರ ಕೋಟಿ ರೂಪ್ಯಕಾಣಿ ಪ್ರಾಪ್ನೋತ್. ಪಶ್ಚಿಮ ಬಂಗಾಳ ರಾಜ್ಯಂ ಷಟ್ಷಷ್ಟ್ಯಧಿಕ ಅಷ್ಟಶತೋತ್ತರ ಸಪ್ತಸಹಸ್ರ ಕೋಟಿ ರೂಪ್ಯಕಾಣಿ. ಮಹಾರಾಷ್ಟ್ರ ರಾಜ್ಯಂ ಚ ದ್ವಾವಿಂಶತ್ಯಧಿಕ ಸಪ್ತಸಹಸ್ರ ಕೋಟಿ ರೂಪ್ಯಕಾಣಿ ಅಲಭತ. ಗ್ಲಾಸ್ಗೋ ನಗರೆ ಪ್ರವರ್ತಮಾನಾಸು ರಾಷ್ಟ್ರಮಂಡಲ ಕ್ರೀಡಾಸು ಭಾರತಂ ಏಕೋನಚತ್ವಾರಿಂಶತ್ ಪದಕೈಃ ಸಹ ಪದಕ ತಾಲಿಕಾಯಾಂ ಚತುರ್ಥ ಸ್ಥಾನಂ ಅಧಿಗತವತ್. ಭಾರತಸ್ಯ ಪದಕ ತಾಲಿಕಾಯಾಂ ಅಧುನಾ ತ್ರಯೋದಶ ಸ್ವರ್ಣ ಪದಕಾನಿ ಸಪ್ತದಶ ರಜತ ಪದಕಾನಿ ನವಕಾಂಸ್ಯ ಪದಕಾನಿ ಚ ಸಂತಿ. ಭಾರತಸ್ಯ ನೂತನ ಪದಕಂ ಪಂಚಸಹಸ್ರ ಮೀಟರ ಮಿತಾಯಾಂ ಧಾವನ ಸ್ಪರ್ಧಾಯಾಂ ಗುಲವೀರ ಸಿಂಘೇನ ಪ್ರಾಪ್ತಂ ಕಾಂಸ್ಯ ಪದಕಂ ಅಸ್ತಿ. ಮುಷ್ಟಾಮುಷ್ಟಿ ಸ್ಪರ್ಧಾಸು ಭಾರತೇನ ಉತ್ಕೃಷ್ಟಂ ಪ್ರದರ್ಶನಂ ಕೃತಂ ಯತ್ರ ಸಪ್ತ ಸ್ವರ್ಣ ಪದಕಾನಿ ತಥಾ ತ್ರೀಣಿ ರಜತ ಪದಕಾನಿ ಪ್ರಾಪ್ತಾನಿ. ಪ್ಯಾರಾ ಎಥ್ಲೆಟಿಕ್ಸ್ ಇತ್ಯತಸ್ಮಿನಪಿ ಭಾರತೇನ ಐತಿಹಾಸಿಕಿ ಉಪಲಬ್ಧಿಃ ಸಂಪ್ರಾಪ್ತಾ. ಪುರುಷಾಣಾಂ ಶಾರ್ಟ್ಪುಟ್ ಎಫ್ 57 ಇತ್ಯತಸ್ಯಾಂ ಸ್ಪರ್ಧಾಯಾಂ ಸೋಮನ್ ರಾಣಾ ಸ್ವರ್ಣ ಪದಕಂ ಶುಭಂ ಜುಯಾಲಃ ಚ ರಜತ ಪದಕಂ ಪ್ರಾಪ್ತವಾನ್. ಭಾರತರ್ತು ವಿಜ್ಞಾನ ವಿಭಾಗೇನ ಅದ್ಯ ಕರ್ನಾಟಕ ಕೇರಳ ಮಾಹೆ ನಾಗಾಲ್ಯಾಂಡ್ ಮಣಿಪುರ್ ಮಿಜೋರಂ ತ್ರಿಪುರಾ ರಾಜಸ್ಥಾನ ಉಪಹಿಮಾಲಯೀಯ ಪಶ್ಚಿಮ ಬಂಗಾಳ ಸಿಕ್ಕಿಮೇಶು ಅತಿವೃಷ್ಟಿಯೈ ನಾರಂಗವರ್ಣೀಯ ಸಂಚೇತನಾ ಪ್ರಸಾರಿತ. ತಥೈವ ದಿಲ್ಲಿ ಹರಿಯಾಣ ಪಂಜಾಬ್ ಚಂಡೀಗಢ ಉತ್ತರಾಖಂಡ ಹಿಮಾಚಲ ಪ್ರದೇಶ ಜಮ್ಮು ಕಾಶ್ಮೀರ ಲಡಾಖ್ ಅರುಣಾಚಲ ಪ್ರದೇಶ ಗುಜರಾತ್ ಕೊಂಕಣ ಗೋವಾ ಮಧ್ಯಪ್ರದೇಶ ಒಡಿಶಾ ಅಂಡಮಾನ್ ನಿಕೋಬಾರ ದ್ವೀಪ ಸಮೂಹೇಷು ಅಪಿ ಅತಿವೃಷ್ಟಿ ವ್ಯಕ್ತೀಕೃತ. ಇತಿ ವಾರ್ತಾಃ.
1: ಆಕಾಶವಾಣಿ ಬೆಂಗಳೂರು, ಸಮಯ 7:11.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
4: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಕೇಳುಗರೆ, ಇದೊಂದು ಪ್ರಕಟಣೆ. 2026-27 ಶೈಕ್ಷಣಿಕ ವರ್ಷದ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ವಾಣಿಜ್ಯ ಮತ್ತು ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ ಬೆಂಗಳೂರಿನ ಕೆಂಪೇಗೌಡ ನಗರ ರಾಮಕೃಷ್ಣ ಮಠ ಬಡಾವಣೆ ಗವಿಪುರ ಸಾಲು ಛತ್ರಗಳ ಎದುರು ಇರುವ ಉದಯ ಭಾನು ಕಲಾ ಸಂಘ ಆಯೋಜನೆ ಮಾಡಿ ತರಗತಿಗಳನ್ನು ಪ್ರಾರಂಭಿಸುತ್ತಿದೆ. ಉಚಿತ ಪಾಠ ಪ್ರವಚನ ತರಗತಿಗಳನ್ನು ಸೆಪ್ಟೆಂಬರ್ 5 ತಾರೀಕಿನಂದು ಸಂಜೆ 5 ಸಂಘದ ಸಾಂಸ್ಕೃತಿಕ ಭವನದಲ್ಲಿ ಪ್ರಾರಂಭಿಸಲಾಗುವುದು. ಆಸಕ್ತಿಯುಳ್ಳ ವಿದ್ಯಾರ್ಥಿಗಳು ಸಂಘದಿಂದ ನಿಗದಿತ ಪ್ರವೇಶ ಪತ್ರ ನಮೂನೆಯನ್ನು ಪಡೆದುಕೊಂಡು ಆಗಸ್ಟ್ 31 ತಾರೀಕಿನೊಳಗೆ ಪ್ರವೇಶ ಪಡೆಯಲು ಕೋರಿದೆ. ಹೆಚ್ಚಿನ ಮಾಹಿತಿಗೆ ದೂರವಾಣಿ ಸಂಖ್ಯೆ 2660934 2660183 ಎಸ್ಟಿಡಿ ಕೋಡ್ 080. ಪ್ರಕಟಣೆ ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು. ಸಮಯ 7:02. ಇನ್ನು ಮುಂದೆ ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ ಕೇಳಲಿದ್ದೀರಿ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
5: ವೈಜ್ಞಾನಿಕ ಮನೋಭಾವನೆಯನ್ನ ಬೆಳೆಸಿಕೊಳ್ಳೋದು ಇಂದಿನ ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯ. ಅದರಲ್ಲೂ ಪ್ರಕೃತಿಯಲ್ಲಿ ಕಂಡುಬರುವಂತಹ ವಿಸ್ಮಯಕರ ಹಾಗೂ ಮನೋಲ್ಲಾಸಕರ ಸಂಗತಿಗಳನ್ನು ಸ್ವತಃ ತಾವೇ ನಡೆದು ನೋಡಿ ಕೇಳಿ ಓದಿ ತಿಳ್ಕೊಳ್ಳೋದು ವಿದ್ಯಾರ್ಥಿಗಳ ಪಾಲಿಗೆ ಅತ್ಯಂತ ಮಹತ್ವದ ಅಂಶ. ಪಕ್ಷಿ ವೀಕ್ಷಣೆ ಸುಲಭವೂ ರೋಮಾಂಚನಕಾರಿಯೂ ಆದಂತಹ ಹವ್ಯಾಸ.
6: ಡಾಕ್ಟರ್ ಎಸ್ ವಿ ನರಸಿಂಹನ್ ಹೀಗೆನ್ನುತ್ತಾರೆ,
5: ಪ್ರಪಂಚದ 1/2 ಭೂಭಾಗದಷ್ಟು ವಿಶಾಲವಾದ ಸಮೃದ್ಧವಾದ ವೈವಿಧ್ಯಮಯ ಕಾಡನ್ನು ಬೆಳೆಸಲು ಹಕ್ಕಿಗಳು ಮತ್ತು ಅವುಗಳಂತಹ ಇತರ ಸಣ್ಣ ಸಣ್ಣ ಜೀವಿಗಳೇ ಕಾರಣ ಎಂಬುದನ್ನು ನಾವು ಅರಿಯಬೇಕು. ಇವೆಲ್ಲವೂ ಹಕ್ಕಿಗಳು ಪ್ರತಿದಿನ 4-6 ಹನಿ ಮಕರಂದ ಕುಡಿದು 10-6 ಕಾಡು ಹಣ್ಣುಗಳನ್ನು ತಿಂದು ಆ ಮೂಲಕ ಬೆಳೆಸಿದ ಅತ್ಯಪೂರ್ವ ಸಸ್ಯ ಸಂಪತ್ತು.

0: ಪುಸ್ತಕ ಓದುವ ಹವ್ಯಾಸವುಳ್ಳವನು ಎಲ್ಲಿ ಹೋದರೂ ಸಂತೋಷವಾಗಿರಬಲ್ಲ, ಹೀಗೆಂದವರು ಮಹಾತ್ಮ ಗಾಂಧೀಜಿ.
1: ಉತ್ತಮ ಕಾವ್ಯಗಳು ನಮ್ಮ ನಮ್ಮ ಅಭಿರುಚಿಯನ್ನು ಕೆಡದಂತೆ ಕಾಪಾಡುವ ಸಾಮಗ್ರಿಗಳು ಎಂದಿದ್ದಾರೆ ಮ್ಯಾಥ್ಯೂ ಆರ್ನಾಲ್ಡ್.
0: ನಮ್ಮ ಅಂತರಂಗದ ಪುಸ್ತಕ ತೆರೆಯುವವರೆಗೆ ಉಳಿದೆಲ್ಲ ಪುಸ್ತಕಗಳು ನಿರರ್ಥಕ ಎಂದಿದ್ದಾರೆ ಸ್ವಾಮಿ ವಿವೇಕಾನಂದರು.
1: ಮನೆಯಲ್ಲಿ ಓದುವ ಹಿರಿಯರು ಮಾದರಿಯಾಗಿ ಮಕ್ಕಳು ಉತ್ತಮ ಪುಸ್ತಕಗಳನ್ನು ಓದುವಂತಾಗಲಿ. ಇದು ಕಿರಿಯರ ಪಾಲಿಗೆ ಹಿರಿಯರು ಕೈದಾಟಿಸುವ ಅತಿದೊಡ್ಡ ಸಂಪತ್ತು.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ವಿಕಸಿತ ಭಾರತಕ್ಕಾಗಿ ನಶೆ ಮುಕ್ತ ಯುವಜನತೆ, ಮಾದಕ ವಸ್ತು ಮುಕ್ತ ಭಾರತ, 100 ವಾರಗಳ ಅಭಿಯಾನಕ್ಕೆ ಇಂದು ಚಾಲನೆ. ಸ್ವಾಮಿ ವಿವೇಕಾನಂದರು ರಾಷ್ಟ್ರವೇ ಪ್ರಥಮ ಎಂಬ ಮಂತ್ರದೀಕ್ಷೆ ನೀಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಎಚ್ಐವಿ ಏಡ್ಸ್ ರಾಜ್ಯಾದ್ಯಂತ 60 ದಿನಗಳ ಯುವಜನ ಜಾಗೃತಿ ಆಂದೋಲನ. ವಿಶ್ವ ಶ್ವಾಸಕೋಶ ಕ್ಯಾನ್ಸರ್ ಜನಜಾಗೃತಿ ದಿನಾಚರಣೆ ಸಂಪನ್ನ. ಈಗ ವಾರ್ತೆಗಳ ವಿವರ. ಮೈ ಭಾರತ್ ವಿಕಸಿತ ಭಾರತ ಸಂಕಲ್ಪ ಅಭಿಯಾನಕ್ಕಾಗಿ ನಶಾಮುಕ್ತ ಯುವಜನತೆ ಧ್ಯೇಯದೊಂದಿಗೆ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ಮಾದಕ ವಸ್ತು ಮುಕ್ತ ಭಾರತ 100 ವಾರಗಳ ಅಭಿಯಾನಕ್ಕೆ ಇಂದು ದೇಶಾದ್ಯಂತ ಚಾಲನೆ ನೀಡಲಿದೆ. ಈ ಅಭಿಯಾನ ದೇಶಾದ್ಯಂತ 10,000 ಸ್ಥಳಗಳಲ್ಲಿ 1 ಕೋಟಿಗೂ ಹೆಚ್ಚು ಯುವಜನರನ್ನು ತೊಡಗಿಸಿಕೊಳ್ಳಲಿದೆ. ಯುವಜನತೆಯನ್ನು ಮಾದಕ ವಸ್ತು ಸಾಗಣೆ ಮತ್ತು ಬಳಕೆ ವಿರುದ್ದ ಸಂಘಟಿಸಿ ವಿಕಸಿತ ಭಾರತ 2047 ಎಂಬ ಕನಸಿನ ಸಾಕಾರಕ್ಕೆ ಅಣಿಗೊಳಿಸಲು ಯೋಜಿಸಲಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಷ್ಟವ್ಯಾಪಿ ಅಭಿಯಾನದ ಅಂಗವಾಗಿ ಇಂದು ಬೆಳಗ್ಗೆ 10:30ಕ್ಕೆ ವರ್ಚುವಲ್ ವೇದಿಕೆ ಮೂಲಕ ಯುವಜನರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಧಾರವಾಡ ಹಾಗೂ ಬೆಳಗಾವಿ ಜಿಲ್ಲೆ ಯುವ ವ್ಯವಹಾರಗಳು ಹಾಗೂ ಕ್ರೀಡಾಧಿಕಾರಿ ಸಂಗ್ರಾಮ್ ಸಾವಂತ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಮೈ ಭಾರತ್ ಭಾರತ ಸರ್ಕಾರದ ಯುವಜನ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯದ ಅಧೀನದಲ್ಲಿ ನಶಾಮುಕ್ತ ಯುವ ಫಾರ್ ವಿಕಸಿತ್ ಭಾರತ್ ಸಂಕಲ್ಪ ಅಭಿಯಾನವನ್ನು ಆಯೋಜಿಸುತ್ತಿದೆ. ಇದರ ಮುಖ್ಯ ಉದ್ದೇಶ ಮಾದಕ ದ್ರವ್ಯ ಮುಕ್ತ ಭಾರತ, ನಶಾಮುಕ್ತ ಭಾರತ್ ನಿರ್ಮಿಸುವುದಾಗಿದೆ. ಧಾರವಾಡ ಜಿಲ್ಲೆಯಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯವು ಈ ಕಾರ್ಯಕ್ರಮವನ್ನು ಆಯೋಜಿಸುತ್ತಿದ್ದು ಮಾನ್ಯ ಪ್ರಧಾನ ಮಂತ್ರಿಯವರ ನೇರ ವರ್ಚುವಲ್ ಸಂವಾದದಲ್ಲಿ ಭಾಗವಹಿಸಲು 100 ಯುವಕರು ಸೇರಲಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಹಾಗೂ ಕೇಲಿ ವಿಶ್ವವಿದ್ಯಾಲಯ ಬೆಳಗಾವಿ ಮತ್ತು ಮೈ ಭಾರತ್ ಬೆಳಗಾವಿ ವತಿಯಿಂದ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದ್ದು ಪ್ರಧಾನ ಮಂತ್ರಿಗಳ ಭಾಷಣದ ನೇರ ಪ್ರಸಾರದಲ್ಲಿ 100 ಯುವಕರು ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದ ಅಂಗವಾಗಿ ಯುವಕರು ನಶಾಮುಕ್ತಿ ಪ್ರತಿಜ್ಞೆ ಸ್ವೀಕರಿಸಿ ಮಾದಕ ದ್ರವ್ಯ ಮುಕ್ತ ಸಮಾಜ ನಿರ್ಮಾಣದ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಲಿದ್ದಾರೆ. ಈ ಅಭಿಯಾನದ ರಾಷ್ಟೀಯ ಗುರಿ 1 ಕೋಟಿ ನಶಾ ವಿರೋಧಿ ಪ್ರತಿಜ್ಞೆಗಳನ್ನು ಸಂಗ್ರಹಿಸುವುದಾಗಿದೆ. ಪ್ರತಿಯೊಬ್ಬ ನಾಗರಿಕರು ವಿಶೇಷವಾಗಿ ಯುವಕರು myBharat.gov.in ಭೇಟಿ ನೀಡಿ ನಶಾಮುಕ್ತಿ ಈ ಪ್ರತಿಜ್ಞೆ ಸ್ವೀಕರಿಸಿ ಈ ಜನಾಂದೋಲನದಲ್ಲಿ ಸಕ್ರಿಯವಾಗಿ ಭಾಗವಹಿಸುವಂತೆ ನಾನು ಮನವಿ ಮಾಡುತ್ತೇನೆ.
0: ಪೂಜ್ಯ ಸ್ವಾಮಿ ವಿವೇಕಾನಂದರು ಯುವಜನರಿಗೆ ರಾಷ್ಟವೇ ಪ್ರಥಮ ಎಂಬ ಮಂತ್ರದೀಕ್ಷೆ ನೀಡಿದ್ದಾರೆ. ಸುಶಿಕ್ಷಿತ ಯುವಜನರೇ ದೇಶದ ಆಧಾರ ಸ್ತಂಭ. ಆತ್ಮನಿರ್ಭರ ಭಾರತ ಮತ್ತು ಮೇಕ್ ಇನ್ ಇಂಡಿಯಾಕ್ಕೆ ಉತ್ತೇಜನ ನೀಡೋಣ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರ ವಿವೇಕ ಸ್ಮಾರಕವನ್ನು ಉದ್ಘಾಟಿಸಿ ಕೇಂದ್ರದ ಆವರಣದಲ್ಲಿ ಗಿಡ ನೆಟ್ಟು ಅವರು ನೀರುಣಿಸಿದರು. ಖ್ಯಾತ ಶಿಲ್ಪಿ ಅರುಣ್ ಯೋಗಿರಾಜ್ ಅಮೃತ ಶಿಲೆಯಲ್ಲಿ ರೂಪಿಸಿದ ಸ್ವಾಮಿ ವಿವೇಕಾನಂದರ ಮೂರ್ತಿಯನ್ನು ಪ್ರಧಾನಮಂತ್ರಿಯವರಿಗೆ ಸ್ಮರಣಿಕೆಯಾಗಿ ನೀಡಲಾಯಿತು. ಶ್ರೀರಾಮಕೃಷ್ಣ ವಿದ್ಯಾಶಾಲೆ ಆವರಣದಲ್ಲಿ ಪ್ರಧಾನಮಂತ್ರಿಯವರು ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಮಾತನಾಡಿದರು.
2: ಮೈಸೂರು ಭಾರತ ಕೀ ಅನಾದಿ ಸಾಂಸ್ಕೃತಿಕ ಚೇತನಾ ಕಾ ಕೇಂದ್ರ ರಹಾ ಹೈ. ಯಹಾ ಕೆ ಮಂದಿರ್, ಯಹಾ ಕಿ ಪರಂಪರಾಯೆ ಔರ್ ಉತ್ಸವ, ಮೈಸೂರು ಕಾ ದಶಹರಾ, ಯಹಾ ಕೆ ಭವ್ಯ ಮಹಲ್, ಇಸ್ಕಾ ಸಂಗೀತ ಔರ್ ಸಾಹಿತ್ಯ, ಭಾರತ ಕಿ ವಿರಾಸತ್ ಇಸ್ ಶಹರ್ ಕೆ ಕಣ ಕಣ ಮೇ ರಚಿ ಬಸಿ ಹೈ. ಔರ್ ಯೇ ದೇಖ್ ಕರ್ ಬಹುತ್ ಸಂತೋಷ ಮಿಲ್ತಾ ಹೈ ಕಿ ಇಸ್ ಶಹರ್ ನೆ ಇಸ್ ವಿರಾಸತ್ ಕೋ ಉಸೀ ಕುಶಲತಾ ಸೆ ಸಹಜಾ ಭೀ ಹೈ, ಸಮಾರಾ ಭೀ ಹೈ. ಶ್ರೀ ರಾಮಕೃಷ್ಣ ಆಶ್ರಮ ಔರ್ ಸ್ವಾಮಿ ವಿವೇಕಾನಂದ ಜಿ ಕಿ ಸ್ಮೃತಿಯಾ ಭೀ ಮೈಸೂರು ಕಿ ವಿರಾಸತ್ ಕಾ ಹೀ ಏಕ್ ಸಮೃದ್ಧ ಹಿಸ್ಸಾ ಹೈ. ಮೈ ಉಸ್ ಐತಿಹಾಸಿಕ ಭವನ್ ಮೇ ಭೀ ಗಯಾ ಥಾ ಜಹಾಂ ಸ್ವಾಮಿ ವಿವೇಕಾನಂದ ಜಿ ನೆ ಅಪ್ನೆ ಪ್ರವಾಸ ಕೆ ದೌರಾನ್ ಕುಛ ಸಮಯ ಬಿತಾಯಾ ಥಾ. ಕರ್ನಾಟಕ ಕೆ ಕಿತನೆ ಹೀ ವಿದ್ವಾನ್ ಔರ್ ಮನೀಷಿ ಇಸ್ ಸ್ಥಾನ ಸೆ ಜುಡೆ ರಹೆ. ರಾಷ್ಟ್ರ ಕವಿ ಕುವೆಂಪು ಜೆಸೆ ಮಹಾಪುರುಷ ಜಬ್ ಮೈಸೂರ್ ಮೇ ಥೆ ಉನ್ಕಾ ಭೀ ರಾಮಕೃಷ್ಣ ಆಶ್ರಮ ಸೆ ಗಹರಾ ಜುಡಾವ್ ಥಾ. ಸ್ವಾಮಿ ವಿವೇಕಾನಂದ ಕಲ್ಚರಲ್ ಯೂತ್ ಸೆಂಟರ್ ಯಾನಿ ವಿವೇಕ ಸ್ಮಾರಕ ಕೆ ಉದ್ಘಾಟನ್ ಕೆ ಜರಿಯೆ ಹಮ್ ಇಸ್ ಮಿಷನ್ ಕೋ ನಯಾ ವಿಸ್ತಾರ ದೇ ರಹೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರೆಯುವುದು.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಎಚ್ಐವಿ ಹಾಗೂ ಏಡ್ಸ್ ಸೋಂಕಿನ ಕುರಿತು ಯುವಜನರಲ್ಲಿ ಜಾಗೃತಿ ಮೂಡಿಸಲು ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಸಹಯೋಗದಲ್ಲಿ ಈ ತಿಂಗಳ 12ರಿಂದ 2 ತಿಂಗಳ ಕಾಲ ರಾಜ್ಯಾದ್ಯಂತ ತೀವ್ರ ಪ್ರಚಾರ ಆಂದೋಲನ ನಡೆಯಲಿದೆ ಎಂದು ಆರೋಗ್ಯ ಖಾತೆ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಸಚಿವರು, ಕಳೆದ 3 ತಿಂಗಳಲ್ಲಿ ಜನಸಾಮಾನ್ಯರಲ್ಲಿ 3091 ಹಾಗೂ ಗರ್ಭಿಣಿಯರಲ್ಲಿ 111 ಎಚ್ಐವಿ ಸೋಂಕು ಪತ್ತೆಯಾಗಿವೆ. ಕಳೆದ ಜುಲೈ ತಿಂಗಳಲ್ಲಿ 3000 ಹೆಚ್ಚು ಜನ ನೋ ಯುವರ್ ಹೆಲ್ತ್ ಸ್ಟೇಟಸ್ ಕ್ಯೂಆರ್ ಕೋಡ್ ಸ್ಕ್ಯಾನ್ ಮಾಡಿ ತಮ್ಮ ಆರೋಗ್ಯದ ಮಾಹಿತಿ ಪಡೆದಿದ್ದಾರೆ ಎಂದರು. ಶ್ವಾಸಕೋಶದ ಕ್ಯಾನ್ಸರ್ ತಡೆಗೆ ಒಗ್ಗಟ್ಟಿನಿಂದ ಶ್ರಮಿಸೋಣ ಎಂಬ ಧ್ಯೇಯದೊಂದಿಗೆ ಆರಂಭಿಕ ಹಂತದಲ್ಲೇ ರೋಗ ಪತ್ತೆ ಹಾಗೂ ರೋಗಪೀಡಿತರಿಗೆ ಸಹಾನುಭೂತಿಯ ಬೆಂಬಲ ನೀಡುವ ಮಹತ್ವ ಸಾರುವ ಮೂಲಕ ವಿಶ್ವ ಶ್ವಾಸಕೋಶ ಕ್ಯಾನ್ಸರ್ ಜನಜಾಗೃತಿ ದಿನ ಆಚರಿಸಲಾಯಿತು. ಚೆಸ್ಟ್ ಕೌನ್ಸಿಲ್ ಆಫ್ ಇಂಡಿಯಾ ಸಂಸ್ಥಾಪಕ ಅಧ್ಯಕ್ಷ, ದಾವಣಗೆರೆಯ ಖ್ಯಾತ ಶ್ವಾಸಕೋಶ ತಜ್ಞ ಡಾ ಎನ್ಎಚ್ ಕೃಷ್ಣ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
6: ಶ್ವಾಸಕೋಶದ ಕ್ಯಾನ್ಸರ್ ಧೂಮಪಾನಿಗಳಿರ್ತಾರೋ ಅವರಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಬರುತ್ತೆ. ಆಕ್ಟಿವ್ ಸ್ಮೋಕರ್ ಇರಬಹುದು, ಪ್ಯಾಸಿವ್ ಸ್ಮೋಕಿಂಗ್ ಮತ್ತೆ ಇನ್ನೊಬ್ಬರದ್ದು ಸ್ಮೋಕ್ ನಿಂದ ಅದನ್ನ ಸ್ವೀಕರಿಸಿದ್ರೆ ಅವರಿಗೂ ಕೂಡ ಶ್ವಾಸಕೋಶದ ಕ್ಯಾನ್ಸರ್ ಆಗುವಂತ ಸಾಧ್ಯತೆ ಇರುತ್ತೆ. ಧೂಮಪಾನನೇ ಮಾಡೋದಿಲ್ಲ ಅವರಿಗೆ ಲಂಗ್ ಕ್ಯಾನ್ಸರ್ ಬರೋದಿಲ್ಲ ಅಂತ ಏನೂ ಇಲ್ಲ. ಹೊಗೆಗೆ ಯಾವಾಗ್ಲೂ ಕೂಡ ಎಕ್ಸ್ಪೋಸ್ ಆಗಿರೋರು, ಹೆಣ್ಮಕ್ಳು ಯಾರಾದ್ರೂ ಕೂಡ ಸತತವಾಗಿ ಅವರ ಅಡಿಗೆ ಮನೆಯಲ್ಲಿ ಹೊಗೆಗೆ ಎಕ್ಸ್ಪೋಸ್ ಆಗಿದ್ರೆ ಅಥವಾ ಕಾರ್ಖಾನೆಯ ಒಂದು ಹೊಗೆಗೆ ಎಕ್ಸ್ಪೋಸ್ ಆಗಿದ್ರೆ ಅವರಿಗೂ ಕೂಡ ಇದು ಬರುವಂತ ಸಾಧ್ಯತೆ ಇರುತ್ತೆ. ಮುನ್ನೆಚ್ಚರಿಕೆಯಾಗಿ ನಾವು ಮಾಡ್ಬೇಕಾದೇನು ಅಂತ ಹೇಳಿದ್ರೆ, ಯಾರಿಗಾದ್ರೂ 2-3 ವಾರ ತನಕ ಕೆಮ್ಮಿರೋದು ಮತ್ತು ರಕ್ತ ಬೀಳೋದು ಹಾಗೂ ಅವರದು ದೇಹದಲ್ಲಿ ತೂಕ ಕಡಿಮೆ ಆಗೋದು, ಆ ಪೇಷಂಟ್ ಗೆ ನಾವು ಮೊದಲು ಕರೆಸಿ ಮೊದಲು ಚೆಸ್ಟ್ ಎಕ್ಸ್ರೇ ಅವಶ್ಯಕತೆ ಬಿದ್ರೆ ಸಿಟಿ ಸ್ಕ್ಯಾನ್ ಮಾಡಿಸೋದ್ರಿಂದ ಶ್ವಾಸಕೋಶದ ಕ್ಯಾನ್ಸರ್ ಅದನ್ನು ಪತ್ತೆ ಹಚ್ಚಲಿಕ್ಕೆ ಸಹಾಯ ಆಗುತ್ತೆ.
0: ಶ್ರೀ ಉತ್ತರಾದಿ ಮಠದ 41ನೇ ಪೀಠಾಧಿಪತಿ ಶ್ರೀ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರ 31ನೇ ಚಾತುರ್ಮಾಸ್ಯ ಈ ತಿಂಗಳ 8ನೇ ತಾರೀಖಿನಿಂದ 26ರವರೆಗೆ ಧಾರವಾಡದ ಉತ್ತರಾದಿ ಮಠದಲ್ಲಿ ನಡೆಯಲಿದೆ ಎಂದು ಚಾತುರ್ಮಾಸ್ಯ ಸಮಿತಿ ಅಧ್ಯಕ್ಷ ಪಂಡಿತ್ ಪ್ರಹ್ಲಾದ್ ಆಚಾರ್ಯ ಗಲಗಲಿ ತಿಳಿಸಿದ್ದಾರೆ. 1935ರಲ್ಲಿ ಶ್ರೀ ಸತ್ಯಧ್ಯಾನ ತೀರ್ಥರು ಧಾರವಾಡದಲ್ಲಿ ಚಾತುರ್ಮಾಸ್ಯ ಕೈಗೊಂಡಿದ್ದರು. ಆ ಬಳಿಕ 90 ವರ್ಷಗಳ ನಂತರ ಶ್ರೀ ಸತ್ಯಾತ್ಮ ತೀರ್ಥರ ಚಾತುರ್ಮಾಸ್ಯ ನಡೆಯುತ್ತಿರುವುದು ವಿಶೇಷ ಎಂದರು. ರಾಜ್ಯ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ತುಮಕೂರಿನಲ್ಲಿ ಆಯೋಜಿಸಿದ್ದ 11 ವರ್ಷದ ಒಳಗಿನ ಬಾಲಕರ ಬ್ಯಾಡ್ಮಿಂಟನ್ ಪಂದ್ಯದಲ್ಲಿ ರೇಯಾನ್ಸ್ ರಿಷಿಕ್ ಸಾಯಿ ಯಗಂಟಿ ಹಾಗೂ 13 ವರ್ಷದೊಳಗಿನ ಬಾಲಕಿಯರ ವಿಭಾಗದಲ್ಲಿ ಸಿಹಿ ಆದರ್ಶ ಪ್ರಥಮ ಸ್ಥಾನ ಗಳಿಸಿದ್ದಾರೆ. ಡಬಲ್ಸ್ ಪಂದ್ಯದಲ್ಲಿ 11 ವರ್ಷದ ಅಥರ್ವ ಸಾಹು ಹಾಗೂ ರೇಯಾನ್ಸ್ ರಿಷಿಕ್, 13 ವರ್ಷದ ಪಿಎನ್ ಸಾನ್ವಿ ಹಾಗೂ ಶಾಂಭವಿ ಶರ್ಮಾ ಪ್ರಥಮ ಸ್ಥಾನ ಪಡೆದರು. 13 ವರ್ಷದ ಬಾಲಕರ ವಿಭಾಗದ ಸಿಂಗಲ್ಸ್ ಪಂದ್ಯದಲ್ಲಿ ವೈಭವ್ ರಾವ್ ನಂದಿಕೊಳ್ಳ ಪ್ರಥಮ ಸ್ಥಾನ, ಡಬಲ್ಸ್ನಲ್ಲಿ ಮಾನ್ವಿತ್ ಮಾಣಿಬೆಟ್ಟು ಹಾಗೂ ಆದೇಶ್ ವೈಭವ್ ರಾವ್ ಮೊದಲ ಸ್ಥಾನ ಪಡೆದರು. ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ, ರಾಜ್ಯ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅಧ್ಯಕ್ಷ ಕುಮಾರ್ ಬಂಗಾರಪ್ಪ, ತುಮಕೂರು ಬ್ಯಾಡ್ಮಿಂಟನ್ ಅಕಾಡೆಮಿ ಅಧ್ಯಕ್ಷ ಪಿ ಪ್ರವೀಣ್ ವಿಜೇತರಿಗೆ ಬಹುಮಾನ ಪ್ರದಾನಿಸಿದರು. ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕು ಒಳಬಳ್ಳಾರಿ ರಸ್ತೆಯ ಮೊರಾರ್ಜಿ ದೇಸಾಯಿ ಅಲ್ಪಸಂಖ್ಯಾತರ ವಸತಿ ಶಾಲೆಯ ವಿದ್ಯಾರ್ಥಿಗಳು 2 ದಿನಗಳ ಹಿಂದೆ ಆಹಾರ ಸೇವಿಸಿ ಅಸ್ವಸ್ಥರಾದ ಹಿನ್ನೆಲೆ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯ ಸತ್ಯನಾರಾಯಣ ಶೆಟ್ಟಿ ಭೇಟಿ ನೀಡಿ ಪರಿಶೀಲಿಸಿದರು. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಜನಜಾಗೃತಿ ಸೈಕಲ್ ಮತ್ತು ದ್ವಿಚಕ್ರ ವಾಹನ ಜಾಥಾಕ್ಕೆ ಧಾರವಾಡದ ಕರ್ನಾಟಕ ಕಾಲೇಜ್ ವೃತ್ತದಲ್ಲಿ ಜಿಲ್ಲಾ ಸ್ವೀಪ್ ನೋಡಲ್ ಅಧಿಕಾರಿ ಭುವನೇಶ್ ಪಾಟೀಲ್ ಚಾಲನೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಕಸಿತ ಭಾರತಕ್ಕಾಗಿ ನಶೆ ಮುಕ್ತ ಯುವಜನತೆ, ಮಾದಕ ವಸ್ತು ಮುಕ್ತ ಭಾರತ 100 ವಾರಗಳ ಅಭಿಯಾನಕ್ಕೆ ಇಂದು ಚಾಲನೆ. ಸ್ವಾಮಿ ವಿವೇಕಾನಂದರು ರಾಷ್ಟವೇ ಪ್ರಥಮ ಎಂಬ ಮಂತ್ರದೀಕ್ಷೆ ನೀಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಎಚ್ಐವಿ ಏಡ್ಸ್ ರಾಜ್ಯಾದ್ಯಂತ 60 ದಿನಗಳ ಯುವಜನ ಜಾಗೃತಿ ಆಂದೋಲನ. ವಿಶ್ವ ಶ್ವಾಸಕೋಶ ಕ್ಯಾನ್ಸರ್ ಜನಜಾಗೃತಿ ದಿನಾಚರಣೆ ಸಂಪನ್ನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

ಆಕಾಶವಾಣಿ ಬೆಂಗಳೂರು, ಸಮಯ 7:15:55. ಭಾವಗೀತೆಗಳ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮದ ಆರಂಭದಲ್ಲಿ ಸುಬ್ರಾಯ ಚೊಕ್ಕಾಡಿ ಅವರ ಒಂದು ರಚನೆ, ಉಳಿದಿರಲಿ ಗೆಳೆಯ ಸತತ ಈ ಸ್ನೇಹ. ಹಾಡಿದ್ದಾರೆ ನಾಗಚಂದ್ರಿಕಾ ಭಟ್.

ಸ್ನೇಹ ಅತಿ ಮಧುರ, ಸ್ನೇಹ ಅದು ಅಮರ. ನಾಕ್ರು ಸತ್ಯನಾರಾಯಣ ಅವರ ಒಂದು ರಚನೆ, ಹಾಡಿದ್ದಾರೆ ಎಂಎಸ್ ಶ್ವೇತಾ.

ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಇದುವರೆಗೂ ಸುಬ್ರಾಯ ಚೊಕ್ಕಾಡಿ, ನಾಕ್ರು ಸತ್ಯನಾರಾಯಣ, ವಿ ಸೀತಾರಾಮಯ್ಯ ಅವರ ರಚನೆಗಳನ್ನು ಕೇಳಿದ್ರಿ. ಹಾಡಿದವರು ನಾಗಚಂದ್ರಿಕಾ ಭಟ್, ಎಂಎಸ್ ಶ್ವೇತಾ ಮತ್ತು ಎಂಎನ್ ರತ್ನ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಬೆಂಗಳೂರು, ಸಮಯ 7:03.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು, ಈ ಟ್ರಾಫಿಕ್ ಅಲ್ಲಿ ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
0: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1552214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
4: ಹಲ್ಲುಜ್ತಾ ಇದೀನಿ ಕಣಮ್ಮ.
3: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
4: ಸರಿ, ನಿಲ್ಸಿದೀನಿ ಬಿಡು.
3: ದಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
5: ಆಯ್ತ್ ಕಣಕ. ಕೈ ಮುಸರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
3: ಹಂಗೇನೆ ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟ್ ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲ್ಸು.
5: ಹೂ ಕಣಕ, ಹಂಗೆ ಮಾಡ್ತೀನಿ ತಗ.
4: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
6: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
7: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

ಆಕಾಶವಾಣಿ ಬೆಂಗಳೂರು, ಸಮಯ 7:33:39. 7:34 ಸರಿಯಾಗಿ ಪ್ರಕಟಣೆಗಳು, ನಂತರ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀರಿ.

0: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ನೀರನ್ನು ಉಳಿಸಿ ಸಂರಕ್ಷಿಸೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ನಶಾ ಮುಕ್ತ ಯುವ ಕೋರ್ ವಿಕಸಿತ ಭಾರತ ಅಭಿಯಾನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಇಂದು ಚಾಲನೆ. ಇರಾನ್ ವಿರುದ್ಧ ಮಿಲಿಟರಿ ದಾಳಿ ತೀವ್ರಗೊಳಿಸುವುದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ. ಕಾಮನ್ವೆಲ್ತ್ ಕ್ರೀಡಾಕೂಟ 39 ಪದಕಗಳೊಂದಿಗೆ ಪದಕ ಪಟ್ಟಿಯಲ್ಲಿ 4ನೇ ಸ್ಥಾನಕ್ಕೇರಿದ ಭಾರತ. ಬಾನ್ ಓಪನ್ ಟೆನಿಸ್ ಭಾರತದ ರಾಮ್ಕುಮಾರ್ ರಾಮನಾಥನ್ ವಿಜಯ್ ಸುಂದರ್ ಪ್ರಶಾಂತ್ ಜೋಡಿಗೆ ಡಬಲ್ಸ್ ಪ್ರಶಸ್ತಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ನಶಾ ಮುಕ್ತ ಯುವ ಫಾರ್ ವಿಕಸಿತ ಭಾರತ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ. ಈ ಕುರಿತು ಮಾಹಿತಿ ನೀಡಿದ ಕೇಂದ್ರ ಯುವ ವ್ಯವಹಾರಗಳು

0: ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ. ಉದ್ಘಾಟನಾ ಕಾರ್ಯಕ್ರಮದಲ್ಲಿ 1 ಕೋಟಿಗೂ ಹೆಚ್ಚು ಮಂದಿ ಭಾಗಿಯಾಗಲಿದ್ದಾರೆ. ಕಾರ್ಯಕ್ರಮದ ವೇಳೆ ಭಾಗಿಯಾಗುವವರು ನಶಾ ಮುಕ್ತ ಪ್ರತಿಜ್ಞೆ ಕೈಗೊಳ್ಳಲಿದ್ದಾರೆ ಎಂದು ತಿಳಿಸಿದ್ದಾರೆ. ಯುವಜನರು ಮಾದಕ ವಸ್ತುಗಳ ದುರ್ಬಳಕೆಯಿಂದ ದೂರವಿರುವಂತೆ ಉತ್ತೇಜಿಸುವ ಉದ್ದೇಶದಿಂದ ಈ ಅಭಿಯಾನವನ್ನು 100 ವಾರಗಳ ಕಾಲ ದೇಶಾದ್ಯಂತ ಆಂದೋಲನವಾಗಿ ನಡೆಸಲಾಗುವುದು. ಪ್ರತಿ ಭಾನುವಾರ ಯುವಕರ ನೇತೃತ್ವದಲ್ಲಿ ಜಾಗೃತಿ ಅಭಿಯಾನ, ಸಮುದಾಯ ರ್ಯಾಲಿಗಳು ಹಾಗೂ ನಶಾ ಮುಕ್ತ ಪ್ರತಿಜ್ಞೆ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗುವುದು ಎಂದು ವಿವರಿಸಿದ್ದಾರೆ. ಮೈಭಾರತ್ ಸ್ವಯಂ ಸೇವಕರು, ರಾಷ್ಟೀಯ ಸೇವಾ ಯೋಜನೆ, ಯುವಕ ಸಂಘಗಳು, ಶಾಲೆ ಕಾಲೇಜು, ವಿಶ್ವವಿದ್ಯಾಲಯಗಳು, ಸ್ವಯಂ ಸೇವಾ ಸಂಸ್ಥೆಗಳು, ಕೈಗಾರಿಕಾ ಸಂಘಟನೆಗಳು ಮತ್ತು ಆಧ್ಯಾತ್ಮಿಕ ಸಂಸ್ಥೆಗಳು ಅಭಿಯಾನದಲ್ಲಿ ಪಾಲ್ಗೊಳ್ಳಲಿವೆ ಎಂದು ಸಚಿವ ಡಾ ಮನ್ಸುಖ್ ಮಾಂಡವೀಯ ಮಾಹಿತಿ ನೀಡಿದ್ದಾರೆ. ಉಜ್ಬೇಕಿಸ್ತಾನ ವಿದೇಶಾಂಗ ಸಚಿವ ಸೈದೋ ಭಕ್ತಿಯೋರ್ ಒಡಿಯೋವಿಚ್ ಇಂದಿನಿಂದ 5 ದಿನಗಳವರೆಗೆ ಭಾರತಕ್ಕೆ ಅಧಿಕೃತ ಭೇಟಿ ನೀಡಲಿದ್ದಾರೆ. ಈ ತಿಂಗಳ 5ರವರೆಗೆ ಭಾರತಕ್ಕೆ ಅಧಿಕೃತ ಭೇಟಿ ನೀಡಲಿರುವ ಸಚಿವರು ತಮ್ಮ ಭೇಟಿಯ ಸಮಯದಲ್ಲಿ ಒಡಿಯೋಲೋವಿಚ್ ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿ ಮಾಡಲಿದ್ದಾರೆ ಮತ್ತು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ನಂತರ ಅವರು ದೆಹಲಿಯಲ್ಲಿ ವ್ಯಾಪಾರ ವೇದಿಕೆಯಲ್ಲಿ ಭಾಗಿಯಾಗಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. 5 ಡೈವಿಂಗ್ ಸಪೋರ್ಟ್ ಕ್ರಾಫ್ಟ್ ಯೋಜನೆಗಳ 5ನೇ ಹಡಗಾದಂಥ ಡಿಎಸ್ಸಿ A24 ಕೋಲ್ಕತ್ತಾದ ತಿಟಗಡದಲ್ಲಿ ಉದ್ಘಾಟನೆ ಮಾಡಲಾಯಿತು. ಈ ಹಡಗುಗಳು ಉತ್ತಮ ಸ್ಥಿರತೆ, ವರ್ಧಿತ ಡೆಕ್ ಪ್ರದೇಶ ಮತ್ತು ಸುಧಾರಿತ ಸಮುದ್ರ ಕೀಪಿಂಗ್ ಗುಣಲಕ್ಷಣಗಳನ್ನು ನೀಡುತ್ತವೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಇದು ಡೈವಿಂಗ್ ಕಾರ್ಯಾಚರಣೆಗಳನ್ನು ಕೈಗೊಳ್ಳಲು ಸೂಕ್ತವಾಗಿದೆ. ಭಾರತೀಯ ಶಿಪ್ಪಿಂಗ್ ನೋಂದಣಿಯ ನೌಕಾ ನಿಯಮಗಳು ಮತ್ತು ನಿಯಮಗಳಿಗೆ ಅನುಸಾರವಾಗಿ ಹಡಗನ್ನು ವಿನ್ಯಾಸಗೊಳಿಸಲಾಗಿದೆ ಮತ್ತು ನಿರ್ಮಾಣ ಮಾಡಲಾಗಿದೆ. ಈ ಹಡಗುಗಳ ಸೇರ್ಪಡೆಯೊಂದಿಗೆ ಡೈವಿಂಗ್ ಬೆಂಬಲ, ನೀರೊಳಗಿನ ತಪಾಸಣೆ, ರಕ್ಷಣೆಗೆ ನೆರವು ಮತ್ತು ಕರಾವಳಿ ಕಾರ್ಯಾಚರಣೆಯ ನಿಯೋಜನೆಯಲ್ಲಿ ಭಾರತೀಯ ನೌಕಾಪಡೆಯ ಸಾಮರ್ಥ್ಯ ಹೆಚ್ಚಳವಾಗಲಿದೆ. 70% ಮುಖ್ಯ ಮತ್ತು ಸಹಾಯಕ ಉಪಕರಣಗಳನ್ನು ಸ್ಥಳೀಯ ತಯಾರಕರಿಂದ ಪಡೆಯುವುದರ ಜೊತೆಗೆ ಡೈವಿಂಗ್ ಸಪೋರ್ಟ್ ಕ್ರಾಫ್ಟ್ ಸರ್ಕಾರದ ಆತ್ಮನಿರ್ಭರ ಭಾರತ ಮತ್ತು ಮೇಕ್ ಇನ್ ಇಂಡಿಯಾ ಉಪಕ್ರಮಗಳ ಬಲ ನೀಡಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಸುಮಾರು 6 ವರ್ಷಗಳ ನಂತರ ಹಿಮಾಚಲ ಪ್ರದೇಶದ ಕಿನ್ನೌರ್ ಜಿಲ್ಲೆಯ ಶಿಪ್ಕಿಲಾ ಮೂಲಕ ಭಾರತ ಮತ್ತು ಚೀನಾ ನಡುವಿನ ಗಡಿಯಾಚೆಗಿನ ವ್ಯಾಪಾರ ಪುನರಾರಂಭಗೊಂಡಿದೆ. ಕಿನ್ನೌರ್ ಜಿಲ್ಲೆಯ ಪೂಹ್ ಉಪವಿಭಾಗದಲ್ಲಿರುವಂತಹ ಗಡಿ ಪಂಚಾಯತ್ ನಮ್ಗ್ಯಾದಲ್ಲಿ ಚುಪನ್ ಟ್ರೇಡ್ ಮಾರ್ಟ್ ಅನ್ನು ಕಂದಾಯ ಸಚಿವ ಜಗತ್ ಸಿಂಗ್ ನೇಗಿ ಉದ್ಘಾಟನೆ ಮಾಡಿದರು. ಅಲ್ಲದೆ ಗಡಿಯಾಚೆಗಿನ ವ್ಯಾಪಾರವನ್ನು ಪ್ರಾರಂಭ ಮಾಡಲು 17 ವ್ಯಾಪಾರಿಗಳ ಗುಂಪಿಗೆ ಚಾಲನೆಯನ್ನು ನೀಡಿದರು. ಕೋವಿಡ್-19 ಸಾಂಕ್ರಾಮಿಕ ರೋಗದ ನಂತರ 2020ರಿಂದ ವ್ಯಾಪಾರವನ್ನು ಸ್ಥಗಿತಗೊಳಿಸಲಾಗಿತ್ತು. ರಾಜ್ಯಾದ್ಯಂತ ಬಾಲಕಾರ್ಮಿಕ ಪದ್ಧತಿ ಮತ್ತು ಮಕ್ಕಳ ಕಳ್ಳ ಸಾಗಾಣೆ ಕೊನೆಗೊಳಿಸುವ ಗುರಿಯನ್ನು ಹೊಂದಿರುವಂತಹ ಆಪರೇಷನ್ ಮುಸ್ಕಾನ್ 12 ಎಂಬ 1 ತಿಂಗಳ ವಿಶೇಷ ಅಭಿಯಾನದಲ್ಲಿ ತೆಲಂಗಾಣ ಪೊಲೀಸರು 6,307 ಮಕ್ಕಳನ್ನು ರಕ್ಷಿಸಿದ್ದಾರೆ. ಜುಲೈ 1 ರಿಂದ 31ರವರೆಗೆ ಈ ಕಾರ್ಯಾಚರಣೆ ನಡೆಯಿತು. 124 ಉಪವಿಭಾಗದ ತಂಡಗಳಿಂದ ಸುಮಾರು 620 ಪೊಲೀಸ್ ಸಿಬ್ಬಂದಿ ಭಾಗಿಯಾಗಿದ್ದರು. ಕಾನೂನು ಮತ್ತು ಕಾರ್ಯವಿಧಾನಗಳ ಕುರಿತು ತರಬೇತಿಯ ನಂತರ ತಂಡಗಳು ರೈಲ್ವೆ ನಿಲ್ದಾಣ, ಬಸ್ ನಿಲ್ದಾಣ, ದೇವಾಲಯ, ಇಟ್ಟಿಗೆಗೂಡು, ಮೆಕ್ಯಾನಿಕ್ ಅಂಗಡಿ, ನಿರ್ಮಾಣ ಸ್ಥಳ ಮತ್ತು ಚಹಾ ಅಂಗಡಿಗಳು ಸೇರಿದಂತೆ ಬಾಲಕಾರ್ಮಿಕರು ಸಾಮಾನ್ಯವಾಗಿ ಕಂಡುಬರುವ ಸ್ಥಳಗಳ ಮೇಲೆ ದಾಳಿ ನಡೆಸಲಾಯಿತು ಎಂದು ಮಹಿಳಾ ಸುರಕ್ಷತಾ ವಿಭಾಗದ ನಿರ್ದೇಶಕಿ ಚಾರು ಸಿನ್ಹಾ ತಿಳಿಸಿದ್ದಾರೆ. ರಕ್ಷಿಸಲಾದ ಮಕ್ಕಳಲ್ಲಿ 5,892 ಹುಡುಗರು ಮತ್ತು 415 ಹುಡುಗಿಯರು, 3,447 ತೆಲಂಗಾಣಕ್ಕೆ ಸೇರಿದವರಾಗಿದ್ದರೆ 2,860 ಇತರ ರಾಜ್ಯಗಳು ಮತ್ತು ನೇಪಾಳದವರು ಆಗಿದ್ದಾರೆ. ರಕ್ಷಿಸಲ್ಪಟ್ಟವರಲ್ಲಿ 5,041 ಬಾಲಕಾರ್ಮಿಕರು, 647 ಬೀದಿ ಮಕ್ಕಳು, 43 ಬಾಲ ಭಿಕ್ಷುಕರು ಮತ್ತು 11 ಓಡಿಹೋದವರು, ಶಾಲೆ ಬಿಟ್ಟವರು, ಅಕ್ರಮ ದತ್ತು ಸ್ವೀಕಾರ ಮತ್ತು ಬಾಲ್ಯ ವಿವಾಹಕ್ಕೆ ಒಳಗಾದವರು ಇದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಇರಾನ್ ವಿರುದ್ಧ ಮಿಲಿಟರಿ ದಾಳಿಯನ್ನು ತೀವ್ರಗೊಳಿಸುವುದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬೆದರಿಕೆ ಹಾಕಿದ್ದಾರೆ. ಹಡಗುಗಳ ಮೇಲಿನ ದಾಳಿಯನ್ನು ನಿಲ್ಲಿಸಿ ಇರಾನ್ ಮಾತುಕತೆಗೆ ಮರಳುವವರೆಗೆ ಅಮೆರಿಕದ ದಾಳಿಗಳು ಮುಂದುವರಿಯುತ್ತವೆ ಎಂದು ಎಚ್ಚರಿಸಿದ್ದಾರೆ. ಪಶ್ಚಿಮ ಏಷ್ಯಾದ ಅಮೆರಿಕನರು ಈ ಪ್ರದೇಶವನ್ನು ತೊರೆಯಬೇಕು ಅಥವಾ ಸಂಘರ್ಷ ಉಲ್ಬಣಗೊಂಡರೆ ಹೊರಡಲು ಸಿದ್ದರಾಗಿರಬೇಕು ಎಂದು ಅಮೆರಿಕ ವಿದೇಶಾಂಗ ಇಲಾಖೆ ಹೊಸದಾಗಿ ಭದ್ರತಾ ಸಲಹೆಯನ್ನು ನೀಡಿದೆ. ಅಮೆರಿಕ ಬೆಂಬಲಿತ ಕದನ ವಿರಾಮ ನಿಯಮದಡಿಯಲ್ಲಿ ಶಸ್ತ್ರಾಸ್ತ್ರ ತ್ಯಜಿಸಲು ಸಿದ್ದ ಎಂದು ಹಮಾಸ್ ಘೋಷಿಸಿದ್ದರು. ಇಸ್ರೇಲ್ ಹೊಸದಾಗಿ ದಾಳಿಗಳನ್ನು ನಡೆಸುತ್ತಿದೆ. ಗಾಜಾ ಮತ್ತು ಲೆಬನಾನ್ನಲ್ಲೂ ಉದ್ವಿಗ್ನತೆ ಉಂಟಾಗಿದೆ. ಈ ನಡುವೆ ದಾಳಿ ನಡೆದರೆ ಪಶ್ಚಿಮ ಏಷ್ಯಾದ್ಯಂತ ಪ್ರಮುಖ ಇಸ್ರೇಲ್ ಮೂಲಸೌಕರ್ಯ ಮತ್ತು ಅಮೆರಿಕದ ಇಂಧನ ಸೌಲಭ್ಯಗಳ ಮೇಲೆ ದಾಳಿ ಮಾಡಲಾಗುವುದು ಎಂದು ಇರಾನ್ ಎಚ್ಚರಿಸಿದೆ. ಗ್ಲಾಸ್ಕೋದಲ್ಲಿ ನಡೆದಂತಹ ಕಾಮನ್ವೆಲ್ತ್ ಕ್ರೀಡಾಕೂಟ 2026 ನಡೆದ 10ನೇ ದಿನದ ಪದಕ ಪಟ್ಟಿಯಲ್ಲಿ ಭಾರತ 4ನೇ ಸ್ಥಾನಕ್ಕೆ ಏರಿದ್ದು ನಿನ್ನೆ 16 ಪದಕಗಳನ್ನು ಗಳಿಸಿದೆ. ಈ ಮೂಲಕ ಭಾರತದ ಪದಕಗಳ ಸಂಖ್ಯೆ 39ಕ್ಕೆ ಏರಿಕೆಯಾಗಿದೆ. ಇದರಲ್ಲಿ 13 ಚಿನ್ನ, 17 ಬೆಳ್ಳಿ ಮತ್ತು 9 ಕಂಚಿನ ಪದಕಗಳು ಸೇರಿವೆ. ಬಾಕ್ಸಿಂಗ್ ತಂಡ ಮುನ್ನಡೆ ಸಾಧಿಸಿದೆ. ಭಾರತ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ದಾಖಲೆಯ 7 ಚಿನ್ನ ಮತ್ತು 3 ಬೆಳ್ಳಿ ಪದಕಗಳೊಂದಿಗೆ ಬಾಕ್ಸಿಂಗ್ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ. ಚಿನ್ನದ ಪದಕ ವಿಜೇತರಲ್ಲಿ ಅಂಕುಶ್ ಪಂಘಲ್ ಪುರುಷರ 80 ಕೆಜಿ ಫೈನಲ್ನಲ್ಲಿ ಇಂಗ್ಲೆಂಡ್ನ ಡಿಮೇಜಿ ಶಿಟ್ಟು ಅವರನ್ನು 4-1 ಅಂತರದಿಂದ ಸೋಲಿಸಿದರೆ ಸಚಿನ್ ಸಿವಾಜ್ ಪುರುಷರ 60 ಕೆಜಿ ವಿಭಾಗದಲ್ಲಿ ನಮೀಬಿಯಾದ ಟ್ರಯಗೇನ್ ಮಾರ್ನಿಂಗ್ ಎನ್ ಡೆವೆಲೋ ಅವರನ್ನು 3-2 ಅಂತರದಿಂದ ಸೋಲಿಸಿ ಪ್ರಶಸ್ತಿ ತಮ್ಮದಾಗಿಸಿಕೊಂಡರು. ಭಾರತೀಯ ಬಾಕ್ಸಿಂಗ್ ಚಿನ್ನದ ಪದಕ ವಿಜೇತರಲ್ಲಿ ಜೈಸ್ಮಿನ್ ಲಂಬೋರಿಯಾ, ಪ್ರೀತಿ ಪವಾರ್, ಸಾಕ್ಷಿ ಚೌಧರಿ, ಪ್ರಿಯಾ ಗಂಗಾಸ್ ಮತ್ತು ಅರುಂಧತಿ ಚೌಧರಿ ಸೇರಿದ್ದಾರೆ. ಭಾರತದ 3 ಬಾಕ್ಸರ್ಗಳಾದಂಥ ನರೇಂದರ್ ಬೆರ್ವಾಲ್, ಒಲಿಂಪಿಕ್ ಪದಕ ವಿಜೇತೆ ಲೋಲಿನಾ ಬೋರ್ಗೋಹೈನ್ ಮತ್ತು ಜಾದುಮಣಿ ಸಿಂಗ್ ಬೆಳ್ಳಿ ಪದಕಗಳನ್ನು ಗಳಿಸಿದರು. ಪುರುಷರ 90+ ಕೆಜಿ ಫೈನಲ್ನಲ್ಲಿ ನರೇಂದರ್ ಇಂಗ್ಲೆಂಡ್ನ ದಮರ್ ಥಾಮಸ್ ವಿರುದ್ಧ ಸೋತರು. ಮಹಿಳೆಯರ 75 ಕೆಜಿಯ ಫೈನಲ್ನಲ್ಲಿ ಆಸ್ಟ್ರೇಲಿಯಾದ ಎಮ್ಮಾ ಸ್ಯೂ ಗ್ರೀನ್ ಟ್ರೀ ವಿರುದ್ಧ ಲವ್ಲಿನಾ 4-1 ಅಂತರದಿಂದ ಸೋತರು. ಪ್ರೀತಿ ಕೆನಡಾದ ಸ್ಕಾರ್ಲೆಟ್ ಡೆಲ್ಗಾಡೋ ವಿರುದ್ಧ 5-0 ಅಂತರದಿಂದ ಜಯ ಗಳಿಸುವ ಮೂಲಕ ಮಹಿಳೆಯರ 54 ಕಿಲೋಗ್ರಾಂ ಬಾಕ್ಸಿಂಗ್ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡರು. ಹಾಲಿ ವಿಶ್ವ ಚಾಂಪಿಯನ್ ಜೈಸ್ಮಿನ್ ಮಹಿಳೆಯರ 57 ಕಿಲೋಗ್ರಾಂ ಫೈನಲ್ನಲ್ಲಿ ಉತ್ತರ ಐರ್ಲೆಂಡ್ನ ಮೈಕೆಲಾ ವಾಲ್ಟ್ಸ್ ಅವರನ್ನು ಸೋಲಿಸುವ ಮೂಲಕ 5-0 ಅಂತರದಿಂದ ಗೆಲುವನ್ನು ದಾಖಲಿಸಿದರು. ಸಾಕ್ಷಿ ಮಹಿಳೆಯರ 51 ಕಿಲೋಗ್ರಾಂ ಫೈನಲ್ನಲ್ಲಿ ಇಂಗ್ಲೆಂಡ್ನ ರುಬಿ ವೈಟ್ ಅವರನ್ನು 5-0 ಅಂತರದಿಂದ ಗೆದ್ದರು. ಮಹಿಳೆಯರ 60 ಕೆಜಿ ಫೈನಲ್ನಲ್ಲಿ ಕೆನಡಾದ ಮೇರಿ ಬೌಥಲ್ ಅಲ್ ಅಹಮದ್ಯಹ್ ಅವರನ್ನು 4-1 ಅಂತರದಿಂದ ಸೋಲಿಸಿ ಪ್ರಿಯಾ ವಿಜೇತರಾದರು. ಅರುಂಧತಿ ಚೌಧರಿ ಮಹಿಳೆಯರ 70 ಕೆಜಿಯ ಫೈನಲ್ನಲ್ಲಿ ಇಂಗ್ಲೆಂಡ್ನ ಚಾಮ್ ಟೆಲ್ಲೆ ರೀಡ್ ಅವರನ್ನು ಸೋಲಿಸಿದರು. ಟೆನಿಸ್ನಲ್ಲಿ ಭಾರತದ ರಾಮ್ಕುಮಾರ್ ರಾಮನಾಥನ್ ಮತ್ತು ವಿಜಯ್ ಸುಂದರ್ ಪ್ರಶಾಂತ್ ಬಾನ್ ಓಪನ್ 2026 ಡಬಲ್ ಪ್ರಶಸ್ತಿ ವಿಜೇತರಾದರು. ಭಾರತೀಯ ಜೋಡಿ ಇಂಗ್ಲೆಂಡ್ನ ಸ್ಕಾಟ್ ಡಂಕನ್ ಮತ್ತು ಸ್ವೀಡನ್ನ ಆಡಮ್ ಹೈನೋ ನೆನ್ ಅವರನ್ನು 7-6, 6-3 ಸೆಟ್ಗಳಿಂದ ಸೋಲಿಸಿದರು. ಸೆಮಿಫೈನಲ್ನಲ್ಲಿ ಇಗ್ನಾಸಿಯೋ ಕ್ಯಾರೋ ಮತ್ತು ಫೆಡರಿಕೋ ಅಗಸ್ಟಿನ್ ಗೊಮೇಜ್ ವಿರುದ್ಧ 6-2, 6-3 ಅಂತರದಲ್ಲಿ ಜಯಗಳಿಸಿದ ನಂತರ ಅವರು ಫೈನಲ್ಗೆ ಲಗ್ಗೆಯಿಟ್ಟಿದ್ದರು. 31 ವರ್ಷದ ರಾಮ್ಕುಮಾರ್ ಈಗ ತಮ್ಮ ವೃತ್ತಿ ಜೀವನದಲ್ಲಿ 13 ಎಟಿಪಿ ಚಾಲೆಂಜರ್ ಪ್ರಶಸ್ತಿಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಶಾ ಮುಕ್ತ ಯುವ ಫಾರ್ ವಿಕಸಿತ ಭಾರತ ಅಭಿಯಾನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಇಂದು ಚಾಲನೆ. ಇರಾನ್ ವಿರುದ್ಧ ಮಿಲಿಟರಿ ದಾಳಿ ತೀವ್ರಗೊಳಿಸುವುದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ. ಕಾಮನ್ವೆಲ್ತ್ ಕ್ರೀಡಾಕೂಟ 39 ಪದಕಗಳೊಂದಿಗೆ ಪದಕ ಪಟ್ಟಿಯಲ್ಲಿ 4ನೇ ಸ್ಥಾನಕ್ಕೇರಿದ ಭಾರತ. ಬಾನ್ ಓಪನ್ ಟೆನಿಸ್ ಭಾರತದ ರಾಮ್ಕುಮಾರ್ ರಾಮನಾಥನ್ ವಿಜಯ್ ಸುಂದರ್ ಪ್ರಶಾಂತ್ ಜೋಡಿಗೆ ಡಬಲ್ಸ್ ಪ್ರಶಸ್ತಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಗಂಟೆಗೆ.

ಆಕಾಶವಾಣಿ ಬೆಂಗಳೂರು, ಸಮಯ 7:45:23. ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದ ಗೀತೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಚಿತ್ರದ ಒಂದು ಗೀತೆ ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿದೆ. ಭುಜಂಗ ಮಹೇಶ್ವದ್ ಅವರ ಗೀತರಚನೆಗೆ ಲಕ್ಷ್ಮಣ್ ಪಿರ್ಲೇಕರ್ ಮತ್ತು ಜಿ ಕೆ ವೆಂಕಟೇಶ್ ಸಂಗೀತ ನೀಡಿದ್ದಾರೆ.

ಮುಂದಿನ ಗೀತೆ ಚಿನ್ನಾರಿ ಮುತ್ತ ಚಿತ್ರದ ಒಂದು ಗೀತೆ. ಬೇಬಿ ರೇಖಾ ಮತ್ತು ಸಂಗಡಿಗರ ಧ್ವನಿಯಲ್ಲಿದೆ. ಎಚ್ಎಸ್ ವೆಂಕಟೇಶ ಮೂರ್ತಿಯವರ ಗೀತರಚನೆಗೆ ಸಿ ಅಶ್ವಥ್ ಸಂಗೀತ ನೀಡಿದ್ದಾರೆ.

0: ನಂಬಿದರೆ ನಂಬಿ ಬಿಟ್ರೆ ಬಿಡಿ ಚಿತ್ರಕ್ಕಾಗಿ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ಕೆಎಸ್ ನರಸಿಂಹಸ್ವಾಮಿಯವರ ಗೀತ ರಚನೆಗೆ ಎಂ ರಂಗರಾವ್ ಸಂಗೀತ ನೀಡಿದ್ದಾರೆ.
1: ಸ್ಕೇಲ್ ಎಫ್ ಮೈನರ್. ರೆಡಿ ಮ್ಯೂಸಿಷಿಯನ್ಸ್, ಸ್ಟಾರ್ಟ್. 1, 2, 3, 4.

0: ತಾವರೆಯ ಸರಸಿ ಮುಂದೆ ಹೋಗೆನ್ನದಿರು ನನ್ನ ಮನದರಸಿ ನವಿಲು.
1: ಚಿತ್ರಗೀತೆಗಳನ್ನು ಕೇಳಿದ್ರಿ. ಸಮಯ 8 ಗಂಟೆ ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ಕೇಳಲಿದ್ದೀರಿ.

ಇದು ಆಕಾಶವಾಣಿ ಬೆಂಗಳೂರು ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಗಂಧದ ಗುಡಿ ಚಿತ್ರದ ಗೀತೆಯೊಂದನ್ನು. ಗೀತೆಯನ್ನು ರಚಿಸಿದ್ದಾರೆ ಚಿ ಉದಯಶಂಕರ್ ಅವರು, ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನ. ಗೀತೆಯನ್ನು ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್ ಅವರು.

ಗಂಧದ ಗುಡಿ ಚಿತ್ರದ ಗೀತೆಯೊಂದನ್ನು ಈವರೆಗೆ ಕೇಳುತ್ತಿದ್ದೀರಿ. ಈಗ ಕೇಳಿ ಕಸ್ತೂರಿ ನಿವಾಸ ಚಿತ್ರದ ಗೀತೆಯೊಂದನ್ನು.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಒಂದಾಗೋಣ ಬಾ ಚಿತ್ರದ ಗೀತೆಯೊಂದನ್ನು. ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯಕ್ಕೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿದ್ದಾರೆ.

0: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
1: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ಇದುವರೆಗೂ ಕಾವೇರಿ ಚಿತ್ರದ ಗೀತೆಯೊಂದನ್ನು ಕೇಳುತ್ತಿದ್ದೀರಿ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ವಿಜಯ ನಾರಸಿಂಹ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತ ನಿರ್ದೇಶನವಿತ್ತು. ಇದುವರೆಗೂ ಕೆಲವೊಂದು ಚಿತ್ರಗೀತೆಗಳನ್ನು ಈವರೆಗೆ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿದೆ.
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

0: ರನಿಗೇಕೆ ಬರೆದ ಸುದ್ದಿಯ ಚಿಂತೆ, ಓಲೆಗಳ ನವರವರಿಗೈದಿಸಿರೆ ಸಾಕು. ಓಲೆಕಾರನಿಗೇಕೆ ಬರೆದ ಸುದ್ದಿಯ ಚಿಂತೆ, ಓಲೆಗಳ ನವರವರಿಗೈದಿಸಿರೆ ಸಾಕು. ಸಾಲಗಳು, ಶೂಲಗಳು, ನೋವುಗಳು, ನಗುವುಗಳು, ಕಾಲೋಟ, ಒಬನೂಟ, ಮಂಕುತಿಮ್ಮ. ಸಾಲಗಳು, ಶೂಲಗಳು, ನೋವುಗಳು, ನಗುವುಗಳು, ಕಾಲೋಟ, ಒಬನೂಟ, ಮಂಕುತಿಮ್ಮ.
1: ಓಲೆಕಾರನಿಗೇಕೆ

ಇದು ಕನ್ನಡದಲ್ಲಿ ಹೊಸ ಗಾದೆ ಅನ್ನುವಷ್ಟರ ಮಟ್ಟಿಗೆ ಪ್ರಸಿದ್ಧವಾಗಿದೆ. ಓಲೆ ಕಾರನಿಗೇಕೆ ಬರೆದ ಸುದ್ದಿಯ ಚಿಂತೆ, ಬಹಳ ಒಳ್ಳೆ ಮಾತಿದು. ಅಂಚೆಯಾಳು ಅಂತ ನಾನು ಹೇಳಿದೆ ಹಿಂದಿನ ಪದ್ಯದಲ್ಲಿ. ಆ ಅಂಚೆ ಆಳಿನ ಕೆಲಸ ಏನಪ್ಪ ಅಂದರೆ, ಅಯ್ಯ ನೀನು ಸುದ್ದಿವಾಹಕ, ನೀನೊಂದು ಮಾಧ್ಯಮ, ಆಕಾಶವಾಣಿ ಇದೆ, ದೂರದರ್ಶನ ಇದೆ, ನ್ಯೂಸ್ ಪೇಪರ್ ಇದೆ, ಹೇಳಿದ್ದನ್ನು ಹೇಳ್ತವೆ ಅಷ್ಟೇ, ಅವಕ್ಕೇನು ಅನಿಸೋದಿಲ್ಲ. ಈಗ ಕೆಲಸ ಆದರೆ ಏನು ಅಂದರೆ ಮುಗಿಸೋದು, ನೀವು ಒಂದು ಸಂದೇಶ ಕೊಟ್ಟಿರ್ತಾನೆ ಅದನ್ನು ಓದೋದಷ್ಟೇ ಪಟ್ಟಿಕಾರನ ಕೆಲಸ. ಸಾಲಗಳು, ಶೂಲಗಳು, ನೋವುಗಳು, ನಲಿವುಗಳು, ಓಲೆಗಳನ್ನು ಅವರವರಿಗೆ ಐದಿಸಿದರೆ ಸಾಕು, ಅಷ್ಟೇಪ್ಪ ನೀನು ಮಾಡಬೇಕಾದ್ದು. ಈ ಪತ್ರ ಇದೆಯಲ್ಲಪ್ಪ, ಆ ಪತ್ರನ ತೊಗೊಂಡೋಗಿ ಯಾರಿಗೆ ಕೊಡಬೇಕೋ ಅವ್ರಿಗೆ ಕೊಟ್ಬಿಡು ಅಷ್ಟೇ, ಅಷ್ಟೇ ನಿನ್ನ ಕೆಲಸ. ಕಾಲೋಟ ಅವನೂಟ, ಇದು ಹಿಂದಿನ ಕಾಲದಲ್ಲಿ ಪೋಸ್ಟ್ಮನ್ಗಳು ಕೈನಲ್ಲಿ ಒಂದು ದೊಡ್ಡ ಕೋಲನ್ನು ಹಿಡಿದು, ಮೇಲೆ ಧ್ವಜ ಸಿಗಿಸ್ಕೊಂಡು, ಕಾಲಿಗೆ ಬಳೆ ಕಟ್ಕೊಂಡು ಹೋಗ್ತಾಯಿದ್ರು, ಕಾಲೋಟ, ಕಾಲಿನಲ್ಲೇ ಹೋಗ್ತಾಯಿದ್ದವರು ಅಂಥ. ಆದ್ದರಿಂದ ಕಾಲೋಟ ಯಾಕೆಂದರೆ ಅದು ಅವನೂಟ, ಅವನ ಆಹಾರನೇ ಅದು. ಅಂದರೆ ಅವನಿಗೆ ಬದುಕನ್ನು ಕೊಡೋದೇ ಪೋಸ್ಟ್ಮನ್ ಕೆಲಸ. ಇನ್ನೊಂದು ನಡೆದಾಟವೇ, ತಿರುಗಾಟವೇ, ಸುದ್ದಿ ವಾಹಕ ಕಾರ್ಯವೇ ಅವನ ಕೆಲಸ. ಹೀಗೆ ಇಂಥ ಸೊಗಸಾದ ಪ್ರತಿಮೆ ಪೋಸ್ಟ್ಮ್ಯಾನ್, ಅಂಚೆಯಾಳು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಕಾಲೋಟವಂತೂ ಸಂಚಾರವೇ ಅವನ ಬದುಕಿನ ಮಾರ್ಗವಾಗಿತ್ತು ಅಂತ ಸ್ಪಷ್ಟವಾಗಿ ಸೂಚಿಸುತ್ತೆ. ನೋಡಿ, ಓಲೆಕಾರ ಅಂದರೆ ಇಲ್ಲಿ ಅರ್ಥ ಅವನು ಒಂದು ಕಾರ್ಯಕ್ಕೆ ನಿಯುಕ್ತನಾದವನು. ನಿಜವಾಗಿ ಸಂಬಂಧನೇ ಇಲ್ಲ, ಯಾರ್ಯಾರಿಗೆ ಏನೇನು ಪತ್ರ ಬರುತ್ತೋ, ಸುಖದ್ದಿರುತ್ತೋ ದುಃಖದ್ದಿರುತ್ತೋ. ಈಗಂತೂ ಎರಡನೇ ಅಂಚೆ ಅಂತ ನರಸಿಂಹಸ್ವಾಮಿಗಳನ್ನು ಹೊಸ ಸೃಷ್ಟಿ ಮಾಡಿದ್ದಾರೆ. ಮೊದಲು ನಮ್ಮ ಬದುಕಿಗೆ ಏನು ಬರುತ್ತೋ ಅದಲ್ಲ, ಎರಡನೇ ಅಂಚೆನಲ್ಲೂ ಕೆಲವು ಸಂಗತಿಗಳು ಬರ್ಬೋದು ಅಂತ ಹೇಳಿಬಿಟ್ಟು ಅದರಿಂದ ನಿನಗೆ ಅವ್ರಿಗೆ ಕೊಟ್ಬಿಡಪ್ಪಕ್ಕಾಗ್ದಾನ. ಅದರ ಟೆಲಿಗ್ರಾಮ್ ಆಗಿರ್ಬೋದು ಅಥವಾ ಏನೇ ಆಗಿರ್ಬೋದು, ಸರಿಯಾಗಿ ಸುದ್ದಿ ಏನು ಗೊತ್ತಿದೆ ನಮಗೆ, ಯಾರು ಹತ್ತೋದ್ರು ಅಂತ ಬಂದಿರ್ಬೋದು, ಅಥವಾ ನಿಮ್ಗೆ ಕಲ್ಯಾಣ ಅಂತ ಬಂದಿರ್ಬೋದು, ನಿನಗೆ ಪ್ರಶಸ್ತಿ ಬಂದಿದೆ ಅಂತ ಹೇಳಿರ್ಬೋದು. ಅದರಿಂದ ನಿನಗೂ ಅದಕ್ಕೂ ಸಂಬಂಧ ಇಲ್ಲ.

ನಗು ಮನದಿ ಲೋಗರ ವಿಕಾರಗಳನ್ನು ನೋಡಿ ಬಿಗಿತುಟಿಯ ದುಡಿವಂದು ನೋವ ಪಡುವಂದು. ನಗು ಮನದಿ ಲೋಗರ ವಿಕಾರಗಳನ್ನು ನೋಡಿ ಬಿಗಿತುಟಿಯ ದುಡಿವಂದು ನೋವ ಪಡುವಂದು. ಪೊಗು ವಿಶ್ವ ಜೀವನದ ಜೀವಾಂತರಂಗದಲ್ಲಿ ನಗು ನಗುತ ಬಾಳ್ತೆರಳು ಮಂಕುತಿಮ್ಮ. ಪೊಗು ವಿಶ್ವ ಜೀವನದ ಜೀವಾಂತರಂಗದಲ್ಲಿ ನಗು ನಗುತ ಬಾಳ್ತೆರಳು ಮಂಕುತಿಮ್ಮ.

0: ತೆರಳು ಮಂಕುತಿಮ್ಮ ಮಂಕುತಿಮ್ಮ.
1: ಇದು ನಗುವು ಸಹಜದ ಧರ್ಮ, ಅದು ಬಹಳ ಪ್ರಸಿದ್ಧವಾಗಿದೆ, ಅವರೆಲ್ಲರೂ ಅದನ್ನೇ ಹೇಳ್ತಾರೆ. ಅದು ನಿಜವಾಗಿ ನಗುವಿನ ಸ್ವರೂಪ ಇಲ್ಲಿ ವ್ಯಕ್ತವಾಗಿರೋದು ಅದ್ಭುತ ರೀತಿಯಲ್ಲಿ. ನಗು ಮನದಿ ಲೋಗದ ವಿಕಾರಗಳನ್ನು

0: ನೋಡಿ, ಇನ್ನೊಬ್ಬರ ಸ್ಥಿತಿಯನ್ನು ನೋಡಿದಾಗ ನಿಮಗೆ ಮನಸ್ಸಿನಲ್ಲಿ ನಗು ಬರಬೇಕೇ ಹೊರತು ಅದನ್ನ ಪ್ರಕಟಿಸಬೇಕಾದ ಅಗತ್ಯ ಏನಿಲ್ಲ. ಯಾಕೆಂದರೆ ಲೋಕದ ಡೊಂಕ ತಿದ್ದೋದಕ್ಕೆ ಹೊರಡಬೇಕಾಗಿಲ್ಲ ನಾವು. ಅವರ ಡೊಂಕತನವನ್ನು ನೋಡಿ ನಗಬೇಕಷ್ಟೇ. ಯಾಕೆ ಹೀಗೆ ಮಾಡ್ತಾ ಇದ್ದಾರೆ? ಮಾನವ ಜನ್ಮ ದೊಡ್ಡದು, ಇದ ಹಾಳು ಮಾಡಬೇಡಿ, ಹುಚ್ಚಪ್ಪಗಳಿರ ಅಂತ ಪುರದಾಸ್ ಹೇಳಿದಾಗ, ಹುಚ್ಚಪ್ಪ ಅಂದರೆ ಕಪಿ ಅಂತ, ಪುಚ್ಛ ಅಂದರೆ ಬಾಲ, ಬಾಲ ಉಳ್ಳವರ ಕಪಿಗಳ. ಈ ಕಪಿಚೇಷ್ಟೆಯನ್ನು ಕಂಡಾಗ ನಗೆಯು ಬರುತ್ತಿದೆ, ನನಗೆ ನಗೆಯು ಬರುತ್ತಿದೆ, ಪುರದಾಸ ವಾಣಿಯನ್ನು ಇಲ್ಲಿ ಬರುತ್ತೆ. ಆದರೆ ಅದನ್ನು ಪ್ರಪಂಚಕ್ಕೆ ಹೇಳಿ ಅವ್ರ ಧಿಕ್ಕಾರ ಮಾಡಬೇಡ. ಬಿಗಿ ತುಟಿಯ ತುಟಿ ಬಿಗಿದುಕೋ, ಹೊಲಿ ನಿನ್ನ ತುಟಿಗಳನ್ನು ಅಂತ ಇನ್ನೊಂದು ಕಡೆ ಬರೀ ಹೇಳ್ತಾರವರು. ಹಾಗೆ ದುಡಿ ಒಂದು, ನೋವು ಪಡುವಂದು, ನಿನಗೆ ಕೆಲಸ ಮಾಡುವಾಗ, ನಿನಗೆ ಯಾತನೆ ತಿನ್ನುವಾಗ, ನಿನಗೆ ಬೇಸರವಾಗಿದ್ದಾಗ, ನಿನ್ನ ಮೇಲೆ ಯಾರಾದರೂ ದಬ್ಬಾಳಿಕೆ ನಡೆಸಿದ್ದಾರೆ ಅಂತ ಅನ್ನಿಸಿದಾಗ, ಎಲ್ಲ ಸಂದರ್ಭದಲ್ಲೂ ಕೂಡ ನಿನ್ನಕ್ಕೂ ಅದನ್ನು ಸುಧಾರಿಸು. ಅಷ್ಟೇ ಅಲ್ಲ, ಪೊಗು ವಿಶ್ವ ಜೀವನದ ಜೀವಾಂತರಂಗದಲ್ಲಿ, ಇದು ಜಗತ್ತಿಗೆ ಒಂದು ಅಂತರಂಗ ಇದೆ, ಅದು ಏನೇನೋ ಕೆಲಸವನ್ನು ಮಾಡ್ತಾ ಇರುತ್ತೆ. ಪೊಗು ನೀನು ಜೀವಾಂತರಂಗದಲ್ಲಿ, ಆ ಎಲ್ಲ ವಸ್ತುಗಳ ಅಂತರಂಗವನ್ನು ಪ್ರವೇಶ ಮಾಡುವ ಒಂದು ಶಕ್ತಿಯನ್ನು ಪಡ್ಕೋ. ಕೊನೆಯದಿದೆಯಲ್ಲ, ಎಲ್ಲಿವರೆಗೆ ನಗಬೇಕು ಗೊತ್ತಾ? ನಗು ಅಂದರೆ ಪ್ರಸನ್ನತೆ. ಎಲ್ಲಿವರೆಗೆ ಪ್ರಸನ್ನತೆ ಇಟ್ಕೊಳ್ಬೇಕು ಗೊತ್ತಾ? ಇವರು ಹೇಳ್ತಾರೆ, ಹೌದು ಹೇಳ್ತೇನೆ, ನಗು ನಗುತ್ತೆ ಬಾಳ್ ತೆರಳು. ಎಷ್ಟು ಸರಳವಾಗಿದೆ, ಎಷ್ಟು ಇದು ಆಶ್ಚರ್ಯ ಆಗುತ್ತೆ ಈ ಮಾತು. ನಗು ನಗುತ್ತೆ ಬಾಳು ಅಂತಂದಾಗ ಕೊನೆಗೆ ತೆರಳು, ಹೊರಟ್ಬಿಡು, ಮೂಟೆ ಕಟ್ಬಿಟ್ಟು ಹೊರಡ್ಬೇಕು. ನೀವು ಯಾವತ್ತು ಹೋಗ್ತಿರೋ ಗೊತ್ತಿಲ್ಲ. ಆದ್ದರಿಂದ ನೀನು ಜಗದಲ್ಲಿ ಇರಬೇಕಾದ ರೀತಿ ಇದು.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎಂಆರ್ ಮಂಜುಳಾ, ವ್ಯಾಖ್ಯಾನ ಪ್ರೊಫೆಸರ್ ಆರ್ ರಾ ಮಿತ್ರ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ

ಈಗ ಸಮಯ ಸರಿಯಾಗಿ 9:00. ಇದು ಆಕಾಶವಾಣಿ ಬೆಂಗಳೂರು. ಈಗ ಕೆಲವೊಂದು ಪ್ರಕಟಣೆಗಳು.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಕೃಷಿಯ ಪರಿಚಯ ನಿಮಗಿದೆಯೇ? ನೇಗಿಲ ಯೋಗಿಯ ಜೀವನ ತಿಳಿಯಬೇಕೇ? ಭತ್ತ, ರಾಗಿ, ಕಬ್ಬು ಬೆಳೆಯುವುದು ಹೇಗೆ? ತುತ್ತಿನ ಚೀಲ ತುಂಬುವವರ ಬದುಕು ಪರಿಚಯಿಸಲಿದೆ ರೈತರತ್ನ ಸರಣಿ. ತಪ್ಪದೆ ವೀಕ್ಷಿಸಿ ನಿಮ್ಮ ಮೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್.

0: ಯಾಕ್ರಿ ಹೀಗೆ ಕಣ್ಕಂಡಲ್ಲಿ ಕಸ ಎಸೀತೀರಾ? ನಿಮ್ಮ ಮನೆ ಆದ್ರೆ ಹೀಗೆ ಮಾಡ್ತೀರೇನ್ರಿ?
1: ರೀ ಸ್ವಾಮಿ, ನಿಮ್ಮ ಉಪದೇಶ ಸ್ವಲ್ಪ ನಿಲ್ಲಿಸ್ತೀರಾ? ಇದು ಪಬ್ಲಿಕ್ ಪ್ಲೇಸ್, ಹೇಗೆ ಬೇಕಾದ್ರೂ ನಡ್ಕೋಬಹುದು.
0: ಅಲ್ಲಪ್ಪ, ಪಬ್ಲಿಕ್ ಪ್ಲೇಸ್ ಏನೋ ಸರಿ, ಹಂಗಂತ ನೀವು ಇಷ್ಟ ಬಂದಂಗೆ ಕಸ ಹಾಕಿದ್ರೆ ಹೆಂಗಪ್ಪ? ನಮ್ಮ ಊರು, ನಮ್ಮ ಸುತ್ತಮುತ್ತಲ ಶುಚಿತ್ವವನ್ನ ನಾವೇ ಕಾಪಾಡ್ಕೋಬೇಕು ಅಲ್ವಾ?
2: ಪರಿಸರ ಮಾಲಿನ್ಯ ಎಲ್ಲೋ ದೂರದಲ್ಲಿ ನಡೆಯುತ್ತಿದೆ ಎಂಬ ಭಾವನೆ ಸರಿಯಲ್ಲ. ಮನೆಯ ಮುಂದೆ ಹರಿಯುತ್ತಿರುವ ಕೊಳಚೆ ನೀರು, ಮಳೆ ನೀರು ಹರಿದು ಹೋಗಲು ಆಸ್ಪದವಿಲ್ಲದ ಚರಂಡಿಗಳು, ರಸ್ತೆಯಲ್ಲಿ ಚೆಲ್ಲಿದ ಕಸಕಡ್ಡಿ, ಎಂದಾದರೊಮ್ಮೆ ಖಾಲಿ ಮಾಡುವ ಕಸದ ತೊಟ್ಟಿ, ಇವೆಲ್ಲ ಪರಿಸರ ಮಾಲಿನ್ಯದ ತಾಣಗಳು. ಇವುಗಳ ನಿರ್ಮೂಲನೆ ನಮ್ಮ ಆದ್ಯ ಗುರಿಯಾಗಬೇಕು.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
2: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
0: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಬೆಟ್ಟ ಗುಡ್ಡ
4: ಕೆರೆ ಕುಂಟೆ
3: ಗಿಡ ಮರಗಳಿಲ್ಲದ ಊರು
4: ಮರುಭೂಮಿ ಇದ್ದಂತೆ.
3: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
4: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
3: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
4: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
3: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ.
4: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

0: ಅಮ್ಮ ಏನ್ ಮಾಡಿದ್ಯಾ ತಿಂಡಿಗಿವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
1: ಅಮ್ಮ ನನಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ, ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
2: ನೀನ್ ಮಾಡಿದ್ದು ನೀನೇ ತಿನ್ನು.
3: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ ಆಗಲ್ಲ. ನಾನ್ ಮಾಡೋ ಅಡಿಗೆಲಿ ನಿಮ್ಮ ಆರೋಗ್ಯ ಕಾಪಾಡ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
4: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.
5: ಇದುವರೆಗೂ ಕೆಲವೊಂದು ಪ್ರಕಟಣೆಗಳನ್ನು ಕೇಳುತ್ತಿದ್ದೀರಿ. ಈಗ ಸಮಯ ಸರಿಯಾಗಿ 9:05. ಈಗ ಕಾರ್ಯಕ್ರಮ ಗೀತ ಪಲ್ಲವ, ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಕೇಳಿ ಲಂಕೇಶ್ ಪತ್ರಿಕೆ ಚಿತ್ರದ ಈ ಗೀತೆಯನ್ನು.

ಲಂಕೇಶ್ ಪತ್ರಿಕೆ ಚಿತ್ರದ ಗೀತೆಯೊಂದನ್ನು ಈವರೆಗೆ ಕೇಳುತ್ತಿದ್ದೀರಿ. ರಾಜೇಶ್ ಕೃಷ್ಣನ್ ಹಾಗೂ ಕವಿತಾ ಕೃಷ್ಣಮೂರ್ತಿ ಅವರ ಕಂಠದಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಸಂಗೀತ ಬಾಬ್ಜಿ ಸಂದೀಪ್ ಅವರಿಂದ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ, ತವರಿನ ಸಿರಿ ಚಿತ್ರದ ಗೀತೆಯೊಂದನ್ನು ಹಾಡಿದ್ದಾರೆ ನಂದಿತಾ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು. ಸಂಗೀತ ಮತ್ತು ಸಾಹಿತ್ಯ ಹಂಸಲೇಖ ಅವರಿಂದ.

ಇನ್ನು ಮುಂದೆ ಕೇಳಿ ಜೋಗಿ ಚಿತ್ರದ ಗೀತೆಯೊಂದನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು. ಸಂಗೀತ ಗುರುಕಿರಣ್ ಅವರಿಂದ.

ಕೇಳುತ್ತಿರುವಿರಿ. ಇನ್ನು ಮುಂದೆ ಕೇಳಿ ಒರಟ ಚಿತ್ರದ ಗೀತೆಯೊಂದನ್ನು. ಹಾಡಿದ್ದಾರೆ ರಾಜೇಶ್ ಕೃಷ್ಣನ್ ಹಾಗೂ ನಂದಿತ. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಸಂಗೀತ ಜಿ ಆರ್ ಶಂಕರ್ ಅವರಿಂದ.

ನವಗ್ರಹ ಚಿತ್ರದ ಗೀತೆಯೊಂದನ್ನು ಈವರೆಗೆ ಕೇಳುತ್ತಿದ್ದೀರಿ. ಕುನಾಲ್ ಗಾಂಜಾವಾಲ ಅವರ ಧ್ವನಿಯಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸಂಗೀತ ವಿ ಹರಿಕೃಷ್ಣ ಅವರಿಂದ. ಇದುವರೆಗೂ ಕೆಲವೊಂದು ಚಿತ್ರಗೀತೆಗಳನ್ನು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಕೇಳುತ್ತಿದ್ದೀರಿ. ಇದರೊಂದಿಗೆ ಇಂದಿನ ಗೀತ ಪಲ್ಲವ ಕಾರ್ಯಕ್ರಮ ಮುಕ್ತಾಯವಾಯಿತು.

ರಾಷ್ಟ್ರಗೀತೆ, ರಾಷ್ಟ್ರಧ್ವಜ, ರಾಷ್ಟ್ರ ಲಾಂಛನಗಳು ಪ್ರತಿಯೊಬ್ಬ ನಾಗರಿಕನಿಗೂ ಅತ್ಯಂತ ಗೌರವದ, ಅಭಿಮಾನದ ಸಂಕೇತಗಳು. ದೇಶದ ವಿವಿಧ ರಾಜ್ಯಗಳು, ಭಾಷೆಗಳು, ಸಂಸ್ಕೃತಿಗಳನ್ನು ಒಂದೇ ಸೂತ್ರದಲ್ಲಿ ಬೆಸೆಯುವ ಕಾರ್ಯವನ್ನ ಇವು ಮಾಡ್ತವೆ. ದೇಶದ ಸಾರ್ವಭೌಮತ್ವದ ಹೆಗ್ಗುರುತುಗಳು ಇವು. ಶಕ್ತಿ, ಧೈರ್ಯ, ಆತ್ಮವಿಶ್ವಾಸ, ಹೆಮ್ಮೆಯನ್ನು ಪ್ರತಿನಿಧಿಸುತ್ತವೆ. ನಮ್ಮ ರಾಷ್ಟ್ರಧ್ವಜ ಕೇಸರಿ, ಬಿಳಿ, ಹಸಿರು ಬಣ್ಣಗಳಲ್ಲಿದೆ. ಕೇಸರಿ ಧೈರ್ಯ, ತ್ಯಾಗದ, ಸಮರ್ಪಣಾ ಭಾವದ ಸಂಕೇತವಾದರೆ ಹಸಿರು ಸಮೃದ್ಧಿಯ ಸಂಕೇತ. ಬಿಳಿ ಶಾಂತಿಯ, ಸತ್ಯದ, ಪವಿತ್ರತೆಯ ಸೂಚಕ ಆಗಿದೆ. ನಡುವೆ ಇರುವ ನೀಲಿ ಬಣ್ಣದ ಚಕ್ರ ನಮ್ಮ ಪ್ರಗತಿಯ ಸಂಕೇತ, ಧರ್ಮದ ಹಾದಿಯನ್ನು ಪ್ರತಿನಿಧಿಸುತ್ತದೆ.

ನೀವೀಗ ಕೇಳುತ್ತಿರುವ ಗೀತೆ ಅಮಲು ಚಿತ್ರದ್ದು, ಸಚಿನ್ ಮತ್ತು ಸಂಗಡಿಗರ ಧ್ವನಿಯಲ್ಲಿದೆ. ಗೀತ ರಚನೆ ಸಚಿನ್ ಅವರದು, ಸಂಗೀತ ನೀಡಿದ್ದಾರೆ ರಾಜ್ ಭಾಸ್ಕರ್.

ರವೀಂದ್ರನಾಥ ಟ್ಯಾಗೂರ್ ರಚಿಸಿದ ಜನಗಣಮನ ನಮ್ಮ ರಾಷ್ಟ್ರಗೀತೆ. ಉತ್ತರ ಪ್ರದೇಶದ ಸಾರನಾಥದಲ್ಲಿನ ಸಾಮ್ರಾಟ್ ಅಶೋಕನ ಸಿಂಹಸ್ತಂಭದಿಂದ ಆಯ್ಕೆ ಮಾಡಿ ರಾಷ್ಟ್ರೀಯ ಲಾಂಛನವನ್ನು ಚಿತ್ರಿಸಲಾಗಿದೆ. ನಂದಲಾಲ್ ಬೋಸ್ ಅವರ ಮಾರ್ಗದರ್ಶನದಲ್ಲಿ ದೀನಾ ಶಾಂಭು ಬ್ಯಾನರ್ಜಿಯವರು ರಾಷ್ಟ್ರೀಯ ಲಾಂಛನವನ್ನು ಚಿತ್ರಣ ಮಾಡಿಕೊಟ್ರು. ಇನ್ನು ನಮ್ಮ ರಾಷ್ಟ್ರಧ್ವಜವನ್ನು ರೂಪಿಸಿಕೊಟ್ಟವರು ಯಾರು? ಅವರು ಪಿಂಗಳಿ ವೆಂಕಯ್ಯ. ಭಾರತದ ರಾಷ್ಟ್ರಧ್ವಜದ ವಿನ್ಯಾಸಕಾರರಾಗಿ ಮತ್ತು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಪ್ರಮುಖ ಹೋರಾಟಗಾರರಾಗಿ ಇವರ ಹೆಸರು ಇತಿಹಾಸದಲ್ಲಿ ಅವಿಸ್ಮರಣೀಯವಾಗಿದೆ. ಅವರು ಹುಟ್ಟಿದ ದಿನ ಇಂದು.

ತಾಯಿಯ ಕರುಳು ಚಿತ್ರದ ಗೀತೆಯನ್ನು ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಕೇಳ್ತಾ ಇದ್ದೀರಿ. ಜಿ ವಿ ಅಯ್ಯರ್ ಅವರ ಗೀತರಚನೆಗೆ ಜಿ ಕೆ ವೆಂಕಟೇಶ್ ಸಂಗೀತ ನೀಡಿದ್ದಾರೆ.

ಪಿಂಗಳಿ ವೆಂಕಯ್ಯ ಅವರು ಆಗಸ್ಟ್ 2, 1876 ಆಂಧ್ರಪ್ರದೇಶದ ಕೃಷ್ಣಾ ಜಿಲ್ಲೆಯ ಭಟ್ರಾ ಪೆನ್ನಮರ್ರು ಎಂಬ ಗ್ರಾಮದಲ್ಲಿ ತೆಲುಗಿ ನಿಯೋಗಿ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು. ಪ್ರಾಥಮಿಕ ಶಿಕ್ಷಣವನ್ನು ಮಚಲಿಪಟ್ಟಣಂನಲ್ಲಿ ಮುಗಿಸಿ ಹೆಚ್ಚಿನ ವ್ಯಾಸಂಗಕ್ಕಾಗಿ ಕೊಲಂಬೊಕ್ಕೆ ಹೋದರು. 19ನೇ ವಯಸ್ಸಿನಲ್ಲಿ ಬ್ರಿಟಿಷ್ ಭಾರತೀಯ ಸೇನೆಗೆ ಸೇರಿ ದಕ್ಷಿಣ ಆಫ್ರಿಕಾದಲ್ಲಿ ನಡೆದ ಬೋಯರ್ ಯುದ್ಧದಲ್ಲಿ ಭಾಗವಹಿಸಿದರು.

ಮಾಸ್ ಲೀಡರ್ ಚಿತ್ರದ ಒಂದು ಗೀತೆ ಜೋಗಿ ಪ್ರೇಮ್ ಚಿಂತನ್ ವಿಕಾಸ್ ಮತ್ತು ಗೋವಿಂದ್ ಕೊರ್ನೂಲ್ ಅವರ ಧ್ವನಿಯಲ್ಲಿದೆ. ವಿ ನಾಗೇಂದ್ರ ಪ್ರಸಾದ್ ಅವರ ಗೀತರಚನೆಗೆ ವೀರ್ ಸಮರ್ಥ್ ಸಂಗೀತ ನೀಡಿದ್ದಾರೆ.

ದಕ್ಷಿಣ ಆಫ್ರಿಕಾದಲ್ಲಿ ಯುದ್ಧದ ಸಮಯದಲ್ಲಿ ಪಿಂಗಳಿ ವೆಂಕಯ್ಯ ಅವರು ಮಹಾತ್ಮ ಗಾಂಧೀಜಿ ಅವರನ್ನು ಮೊದಲು ಭೇಟಿಯಾದರು. ಹೇಳಿ ಕೇಳಿ ಅದು ಸ್ವಾತಂತ್ರ್ಯ ಹೋರಾಟದ ಯುಗ. ಪ್ರತಿಯೊಬ್ಬ ಭಾರತೀಯ ದೇಶಭಕ್ತನ ರಕ್ತನ ಕಣ ಕಣದಲ್ಲೂ ಕೂಡ ಸ್ವಾತಂತ್ರ್ಯದ ಕಿಚ್ಚು ಉರಿತಾಯಿತ್ತು. ಪಿಂಗಳಿ ವೆಂಕಯ್ಯನವರು ಕೂಡ ಗಾಂಧೀಜಿಯವರ ತತ್ವಗಳಿಂದ ಪ್ರಭಾವಿತರಾಗಿ ಭಾರತದ ಸ್ವಾತಂತ್ರ್ಯ ಚಳುವಳಿಗೆ ಧುಮುಕಿದರು.

ನಮ್ಮ ದೇಶ ರಕ್ಷಣೆಗೆ ದಕ್ಷನಿವನು ಧೀರ, ಕನ್ನಡದ ಪರಶುರಾಮ ನಿರುಪಮಾನ ಶೂರ, ವಿಜಯ ವಿದ್ಯಾರಣ್ಯ ಹೊನ್ನ ಮಳೆಯ ಕರೆದರು ಅವರ ನಾಡಿನಿವನು ನಮಗೆ ಕೀರ್ತಿ ತರುವನು. ಓ ದೇವಿ ಭಾರತಿ ಬೆಳಗು ಅವನಿಗಾರತಿ ನಾಡ ಶೂರದ.

ನಮ್ಮ ಜನ್ಮಭೂಮಿ ಮಹರ್ಷಿಗಳ ತಪೋಭೂಮಿ ಸಾಹಸಿಗಳ ಪುಣ್ಯಭೂಮಿ ಮಹಾತ್ಮರ ಮಾತೃಭೂಮಿ ಭೂದೇವಿ ನಕ್ಕರೆ ರಕ್ತ

0: ಪಿ ವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಅನಿರೀಕ್ಷಿತ ಚಿತ್ರದ ಗೀತೆ ಕೇಳಿದ್ರಿ. ನಾಗೇಶ ಬಾಬಾ ಅವರ ಗೀತ ರಚನೆಗೆ ವಿಜಯ ಭಾಸ್ಕರ್ ಅವರ ಸಂಗೀತವಿತ್ತು.
1: ಇವತ್ತು ಪಾರ್ಟಿ ಬೇಕೇ ಬೇಕು.
2: ಮೊದಲು ಚಾಂಪಿಯನ್ ಜೊತೆ ಸೆಲ್ಫಿ ತಗೊಳ್ಳೋಣ.
1: ಐಡಿಯಾ, ಇಲ್ಲೇ ಮಾಡೋಣ ಪಾರ್ಟಿ, ಪಿಜ್ಜಾ ಪಾರ್ಟಿ. ಏ ಬೇಗ ನಿನ್ ಕಾರ್ಡ್ ಮತ್ತೆ ಪಿನ್ ಕೊಡೆ.
3: ನನ್ ಕಾರ್ಡ್ ನ ಡೀಟೇಲ್ಸ್ ನಾನೇ ಹಾಕ್ತೀನಿ. RBI ಹೇಳ್ತಾ ಇದೆ, ನಿಮ್ಮ ಪಿನ್, OTP, CVV ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಯಾರ ಜೊತೆನೂ ಶೇರ್ ಮಾಡಬೇಡಿ. ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ಮದೇ ಕಂಪ್ಯೂಟರ್, ಮೊಬೈಲ್ ಅಥವಾ ಸೆಕ್ಯೂರ್ ನೆಟ್ವರ್ಕ್ ನಿಂದಲೇ ಮಾಡಿ.
1: ಬೈ ಗರ್ಲ್ಸ್. ಎಲ್ಲಿ ಹೋಗ್ತಿದ್ಯಾ?
2: ಕೇಳಿಸಲ್ವಾ? ನೋ ಶೇರಿಂಗ್.
3: RBI ಹೇಳ್ತಾ ಇದೆ, ಜಾಣರಾಗಿರಿ, ಜಾಗರೂಕರಾಗಿರಿ.
4: ಪೊಲೀಸ್?
5: ಮಿಸ್ ಸೀಮಾ?
4: ಹೌದು.
5: ಈಗಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗೆ ಬರ್ತೀವಿ.
4: ಯಾಕೆ ಅಂದ್ರೆ ನಾನು
5: ಒಬ್ರೆ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿ ಇದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ.
4: ಡಿಜಿಟಲ್ ಅರೆಸ್ಟ್?
5: 1,00,000 ಕೊಡಿ, ಬಚಾವ್ ಆಗ್ತೀರಾ.
4: ಅಷ್ಟೊಂದ್ ಹಣ?
5: ಸರಿ, ಒಂದು ಲಿಂಕ್ ಕಳಿಸ್ತೀನಿ, ಈಗ ಪ್ರೊಸೆಸಿಂಗ್ಗೆ 30,000 ಕಳಿಸಿ. ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ.
4: ಜೈಲಿಗೆ ನೀನ್ ಹೋಗ್ತೀಯ. ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ. ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗ್ಬೇಡಿ. ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ.
6: ಹಲೋ ಮಮ್ಮ.
4: ಹಾಯ್.
6: RBI ಹೇಳುತ್ತೆ,
1: ಜಾಣರಾಗಿರಿ, ಜಾಗರೂಕರಾಗಿರಿ.
7: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ. ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
8: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1552114 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಭಾರತದ ರತ್ನ ಚಿತ್ರಕ್ಕಾಗಿ ಹಾಡಿದ್ದಾರೆ ಪಿವಿ ಶ್ರೀನಿವಾಸ್, ಎಸ್ ಜಾನಕಿ ಮತ್ತು ಸಂಗಡಿಗರು. ಜಯದೇವ್ ಕುಮಾರ್ ಅವರ ಗೀತರಚನೆಗೆ ಆರ್ ಸುದರ್ಶನಂ ಸಂಗೀತ ನೀಡಿದ್ದಾರೆ.

ಭಾರತಕ್ಕೆ ಸ್ವಂತ ರಾಷ್ಟ್ರೀಯ ಧ್ವಜ ಇರಬೇಕು ಅನ್ನುವಂತಹ ಬಲವಾದ ಆಸೆ ಪಿಂಗಳಿ ವೆಂಕಯ್ಯನವರಲ್ಲಿ ಮೂಡಿತ್ತು. 1916 1921 ಅವಧಿಯವರೆಗೆ ಪ್ರಪಂಚದ ವಿವಿಧ ದೇಶಗಳ ಧ್ವಜಗಳನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡಿದರು ಪಿಂಗಳಿ ವೆಂಕಯ್ಯನವರು. ಎ ನ್ಯಾಷನಲ್ ಫ್ಲಾಗ್ ಫಾರ್ ಇಂಡಿಯಾ ಅನ್ನುವ ಪುಸ್ತಕವನ್ನು ಪ್ರಕಟಣೆ ಮಾಡಿದರು. ಭಾರತದ ರಾಷ್ಟ್ರಧ್ವಜವು ಇಂದಿನ ಸ್ವರೂಪ ಪಡೆಯೋದಕ್ಕೆ ಸುದೀರ್ಘ ಇತಿಹಾಸ ಮತ್ತು ಪಿಂಗಳಿ ವೆಂಕಯ್ಯನವರು ಸೇರಿದಂತೆ ಅನೇಕ ನಾಯಕರ ಶ್ರಮ ಇದೆ. ಪಿಂಗಳಿ ವೆಂಕಯ್ಯನವರು 1916 ವಿವಿಧ ದೇಶಗಳ ಧ್ವಜಗಳನ್ನು ಅಧ್ಯಯನ ಮಾಡಿ ಭಾರತದ ರಾಷ್ಟ್ರಧ್ವಜವಾಗಿ ಹಲವು ವಿನ್ಯಾಸಗಳನ್ನು ಸಿದ್ಧಪಡಿಸಿದರು. ಮೈಸೂರು ಮಲ್ಲಿಗೆ ಚಿತ್ರದ ಒಂದು ಗೀತೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರ ಧ್ವನಿಯಲ್ಲಿದೆ. ಕೆಎಸ್ ನರಸಿಂಹಸ್ವಾಮಿಯವರ ಗೀತರಚನೆಗೆ ಸಿ ಅಶ್ವಥ್ ಸಂಗೀತ ನೀಡಿದ್ದಾರೆ.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
2: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
0: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ಸಾವಿರದ 1921 ವಿಜಯವಾಡದಲ್ಲಿ ನಡೆದ ಭಾರತೀಯ ರಾಷ್ಟೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ವೆಂಕಯ್ಯನವರು ಮಹಾತ್ಮ ಗಾಂಧೀಜಿಯವರನ್ನು ಭೇಟಿಯಾಗಿ ಧ್ವಜದ ವಿನ್ಯಾಸವನ್ನು ನೀಡಿದರು. ಆ ಧ್ವಜದಲ್ಲಿ ಕೆಂಪು ಮತ್ತು ಹಸಿರು ಬಣ್ಣಗಳಿದ್ವು. ಗಾಂಧೀಜಿಯವರು ಬಿಳಿ ವರ್ಣ ಮತ್ತು ರಾಟೆಯನ್ನು ಸೇರಿಸಲು ಸಲಹೆ ನೀಡುತ್ತಾರೆ. ಬಣ್ಣಗಳು ಧಾರ್ಮಿಕ ಸಂಕೇತಗಳಾಗಬಾರದು ಅನ್ನುವಂತಹ ಚರ್ಚೆಗಳು ಕೂಡ ನಡೆದಿದ್ವು. 1931 ಕರಾಚಿಯಲ್ಲಿ ನಡೆದಂತಹ ಕಾಂಗ್ರೆಸ್ ಅಧಿವೇಶನದಲ್ಲಿ ಅಧಿಕೃತವಾಗಿ ಧ್ವಜವನ್ನು ಸ್ವೀಕಾರ ಮಾಡಲಾಯಿತು. ಕೆಂಪು ಬಣ್ಣದ ಬದಲಿಗೆ ಕೇಸರಿ, ಬಿಳಿ ಮತ್ತು ಹಸಿರು ಬಣ್ಣಗಳನ್ನು ನಿಗದಿಪಡಿಸಲಾಯಿತು. ಮಧ್ಯದಲ್ಲಿ ಕಪ್ಪು ಬಣ್ಣದ ರಾಟೆಯನ್ನು ಹಾಗೆ ಕಾಯ್ದುಕೊಳ್ಳಲಾಗಿತ್ತು.

ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ದೀರಿ. ಅನಿರುದ್ಧ್ ಶಾಸ್ತ್ರಿ ಮತ್ತು ಸಂಗಡಿಗರ ಧ್ವನಿಯಲ್ಲಿದೆ. ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಗೀತ ರಚನೆಗೆ ಅರ್ಜುನ್ ಜನ್ಯ ಸಂಗೀತ ನೀಡಿದ್ದಾರೆ.

ಭಾರತದ ಸ್ವಾತಂತ್ರ್ಯ ಸಿಗುವ ಸಮಯ ಹತ್ತಿರ ಆಗ್ತಾ ಇದ್ದಂಗೇನೆ ಸುಮಾರು 1947 ಜುಲೈ ತಿಂಗಳ ಸಮಯ, ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ ರಾಷ್ಟ್ರಧ್ವಜಕ್ಕಾಗಿ ವಿಶೇಷ ಸಮಿತಿಯನ್ನು ರಚನೆ ಮಾಡಲಾಯಿತು. ಧ್ವಜದಲ್ಲಿದ್ದ ಚರಕದ ಬದಲಿಗೆ ಸಾರನಾಥದ ಸಿಂಹಸ್ತಂಭದಿಂದ ಪಡೆದ 24 ಕಡ್ಡಿಗಳ ಧರ್ಮಚಕ್ರವನ್ನು ಮಧ್ಯದ ಬಿಳಿಪಟ್ಟಿಯಲ್ಲಿ ಸೇರಿಸೋದಕ್ಕೆ ನಿರ್ಧಾರ ಆಯಿತು. 1947 ಜುಲೈ 22 ನಡೆದಂತಹ ರಾಜ್ಯಾಂಗ ಸಭೆಯಲ್ಲಿ ತ್ರಿವರ್ಣ ಧ್ವಜವನ್ನು ಭಾರತದ ಅಧಿಕೃತ ರಾಷ್ಟ್ರಧ್ವಜವನ್ನಾಗಿ ಅಂಗೀಕಾರ ಮಾಡಲಾಯಿತು. ಕೇಸರಿ ಬಣ್ಣ ಧೈರ್ಯ, ತ್ಯಾಗ ಮತ್ತು ಸೇವಾ ವಿಧಾನವನ್ನು ಸೂಚಿಸುತ್ತೆ. ಬಿಳಿ ಬಣ್ಣ ಶಾಂತಿ, ಸತ್ಯ ಮತ್ತು ಪವಿತ್ರತೆಯ ಸಂಕೇತವಾಗಿದೆ. ಹಸಿರು ನಂಬಿಕೆ, ಫಲವತ್ತತೆ ಮತ್ತು ದೇಶದ ಸಮೃದ್ಧಿಯನ್ನು ಸೂಚಿಸುತ್ತೆ. ಇನ್ನು ನಡುವೆ ಇರುವ ನೀಲಿ ಬಣ್ಣದ ಅಶೋಕ ಚಕ್ರ ನಿರಂತರ ಪ್ರಗತಿ ಮತ್ತು ಧರ್ಮದ ಹಾದಿಯನ್ನು ಪ್ರತಿನಿಧಿಸುತ್ತೆ.

ಭಾರತದ ರಾಷ್ಟ್ರಧ್ವಜದ ವಿನ್ಯಾಸಕಾರರಾದ ಪಿಂಕಳಿ ವೆಂಕಯ್ಯನವರು ಸ್ವಾತಂತ್ರ್ಯ ಹೋರಾಟಗಾರರು, ಪ್ರಖರ ಶಿಕ್ಷಣ ತಜ್ಞ ಮತ್ತು ವಿಜ್ಞಾನಿ ಕೂಡ ಆಗಿದ್ದರು. ಈ ವೈವಿಧ್ಯಮಯ ಆಸಕ್ತಿಗಳಿಂದಾಗಿ ಅವರಿಗೆ ಹಲವು ಅಡ್ಡ ಹೆಸರುಗಳು ಕೂಡ ಇದ್ವು. ಪತ್ತಿ ವೆಂಕಯ್ಯ ಹತ್ತಿಯ ತಳಿಗಳ ಬಗ್ಗೆ ಆಳವಾದ ಸಂಶೋಧನೆ ನಡೆಸಿ ಕಾಂಬೋಡಿಯಾ ಹತ್ತಿಯ ಕುರಿತು ಪ್ರಬಂಧ ಮಂಡಿಸಿದ್ದಕ್ಕಾಗಿ ಈ ಹೆಸರು ಬಂದಿತ್ತು. ಜಪಾನಿ ಭಾಷೆಯನ್ನು ಸರಾಗವಾಗಿ ಮಾತನಾಡಬಲ್ಲವರಾಗಿದ್ದ ಇವರು ಜಪಾನ್ ಭಾಷಾ ತರಬೇತಿಯನ್ನು ಕೂಡ ನೀಡ್ತಾ ಇದ್ರು. ಜಪಾನ್ ವೆಂಕಯ್ಯ ಅನ್ನುವ ಹೆಸರಿತ್ತವರಿಗೆ. ವಜ್ರದ ಗಣಿಗಾರಿಕೆ ಮತ್ತು ರತ್ನಶಾಸ್ತ್ರದಲ್ಲಿ ನಿಪುಣರಾಗಿದ್ದ ಪಿಂಗಳಿ ವೆಂಕಯ್ಯನವರದ್ದು ಡೈಮಂಡ್ ವೆಂಕಯ್ಯ ಅಂತ ಕೂಡ ಕರೀತಾ ಇದ್ರು.

ಜೈ ಹಿಂದ್ ಚಿತ್ರದ ಗೀತೆಯನ್ನು ಹೇಮಂತ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಕೇಳ್ತಾ ಇದ್ದೀರಿ. ಸರಸ್ವತಿ ಪುತ್ರ ಅವರ ಗೀತ ರಚನೆಗೆ ಕೃಷ್ಣವರ್ಧನ್ ಕುಲಕರ್ಣಿ ಮತ್ತು ವಿಕ್ರಮ್ ಸಿದ್ದೇಶ್ವರ್ ಅವರ ಸಂಗೀತವಿದೆ.

ನಾವು ಹೆಮ್ಮೆಯಿಂದ ಹಾರಿಸುವ ತ್ರಿವರ್ಣ ಧ್ವಜದ ಕನಸು ಕಂಡಿದ್ದ ಪರಿಶ್ರಮಿ ಪಿಂಗಳಿ ವೆಂಕಯ್ಯನವರ ಕೊನೆಯ ದಿನಗಳು ಬಡತನದಲ್ಲಿದ್ವು. ಜುಲೈ 4, 1963 ವಿಜಯವಾಡದ ಸಣ್ಣ ಗುಡಿಸಲೊಂದರಲ್ಲಿ ಇವರು ಮರಣ ಹೊಂದಿದ್ರು. ಇಂತಹ ಅಪ್ರತಿಮ ದೇಶಭಕ್ತರ ಕೊಡುಗೆ ನಮ್ಮ ರಾಷ್ಟ್ರಧ್ವಜ. ಒಂದೇ ಮಾತರಂ ಚಿತ್ರದ ಒಂದು ಗೀತೆ ಉನ್ನಿ ಮೆನನ್ ಗಂಗಾಧರ್ ಮತ್ತು ಕೃಷ್ಣರಾಜ್ ಅವರ ಧ್ವನಿಯಲ್ಲಿದೆ. ಕೆ ಕಲ್ಯಾಣ್ ಅವರ ಗೀತರಚನೆಗೆ ದೇವಾ ಅವರ ಸಂಗೀತವಿದೆ.

ಆಂಧ್ರಪ್ರದೇಶದ ಸರ್ಕಾರ ಸೇರಿದಂತೆ ಹಲವು ಸಂಸ್ಥೆಗಳು ಪಿಂಗಳಿ ವೆಂಕಯ್ಯ ಅವರ ಕೊಡುಗೆಯನ್ನು ಸ್ಮರಿಸಿವೆ. ವಿಜಯವಾಡ ಆಕಾಶವಾಣಿ ಕೇಂದ್ರಕ್ಕೆ 2014ರಲ್ಲಿ ಅಧಿಕೃತವಾಗಿ ಇವರ ಹೆಸರನ್ನು ನಾಮಕರಣ ಮಾಡಲಾಗಿದೆ.

ಭಾರತದ ಪ್ರತಿಯೊಬ್ಬ ಪ್ರಜೆಯು ಹೆಮ್ಮೆಯಿಂದ ಹಾರಿಸುವ ತ್ರಿವರ್ಣ ಧ್ವಜದ ರೂವಾರಿ ಪಿಂಗಳಿ ವೆಂಕಯ್ಯನವರು ದೇಶಪ್ರೇಮ ಮತ್ತು ನಿಸ್ವಾರ್ಥ ಸೇವೆಯ ಸಂಕೇತವಾಗಿದ್ದಾರೆ. ಇಂತಹ ಅನೇಕ ಮಹಾತ್ಮರ ಹೋರಾಟ, ತ್ಯಾಗದ ಫಲ ನಮ್ಮ ಸ್ವತಂತ್ರ ಭಾರತ. ಇವರೆಲ್ಲರ ಋಣ ತೀರಿಸುವುದು ಅಂತಂದ್ರೆ ಈ ದೇಶದ ಗೌರವವನ್ನ ಕಾಪಾಡುವುದು, ಶಾಂತಿ ಸುವ್ಯವಸ್ಥೆಯನ್ನು ನೆಲೆಗೊಳಿಸುವುದು, ದೇಶ ರಕ್ಷಣೆಯ ಹೊಣೆಯನ್ನ ನಿರ್ವಹಿಸುವುದು. ನಮ್ಮ ರಾಷ್ಟ್ರ, ನಮ್ಮ ಹೆಮ್ಮೆ, ನಮ್ಮ ಗೌರವ, ನಮ್ಮ ಜೀವನ ಅಲ್ವೇ?

ಗಾನಗಂಗೆ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು, ಸಮಯ 10:30:20. ಸುನಾರೆ ಪಲ್, ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮದ ಮೊದಲ ಗೀತೆಯನ್ನು ಹಾಡಿದ್ದಾರೆ ಮೊಹಮ್ಮದ್ ರಫಿ. ದಿಲ್ ದೇಖೆ ದೇಖೋ ಚಿತ್ರದ ಈ ಗೀತೆಗೆ ಗೀತರಚನೆ ಮಾಡಿದ್ದಾರೆ ಮಜ್ರು ಸುಲ್ತಾನ್ಪುರಿ, ಸಂಗೀತ ನೀಡಿದ್ದಾರೆ ಉಷಾ ಖನ್ನಾ.

ಸಾಥಿ ಚಿತ್ರದ ಇನ್ನೊಂದು ಗೀತೆ ಮುಖೇಶ್ ಸುಮನ್ ಕಲ್ಯಾಣ್ಪುರ್ ಅವರ ಧ್ವನಿಲಿದೆ. ಮಜ್ರು ಅವರ ಗೀತ ರಚನೆಗೆ ನೌಶಾದ್ ಸಂಗೀತ ನೀಡಿದ್ದಾರೆ.

0: ಅರ್ಜೆಂಟಾಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ. ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
1: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ

0: ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1552214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಮುಂದಿನ ಗೀತೆ ಸಚ್ಚಾ ಜೂಠಾ ಚಿತ್ರದ್ದು. ಹಾಡಿದ್ದಾರೆ ಮೊಹಮ್ಮದ್ ರಫಿ, ಲತಾ ಮಂಗೇಶ್ಕರ್ ಎಂದೇವರ್ ಅವರ ಗೀತ ರಚನೆಗೆ ಕಲ್ಯಾಣ್ಜಿ ಆನಂದ್ಜಿ ಸಂಗೀತ ನೀಡಿದ್ದಾರೆ.
2: ಯೂಂ ಹೀ ತುಮ್ ಮುಜ್ಸೆ ಬಾ

ಶೈಲೇಂದ್ರ ಅವರ ಗೀತ ರಚನೆಗೆ ಶಂಕರ್ ಜೈಕಿಶನ್ ಸಂಗೀತ ನೀಡಿದ್ದಾರೆ. ಹಾಡಿದ್ದಾರೆ ಸುಮನ್ ಕಲ್ಯಾಣ್ಪುರ್ಕರ್. ಚಿತ್ರ ದಿಲ್ ಏಕ್ ಮಂದಿರ್.

ಚಿತ್ರದ ಗೀತೆ ಮಹೇಂದ್ರ ಕಪೂರ್ ಅವರ ಧ್ವನಿಯಲ್ಲಿದೆ. ಸಾಹಿರ್ ಲುದ್ದೈವನಿ ಅವರ ಗೀತರಚನೆಗೆ ರವಿಶಂಕರ್ ಶರ್ಮಾ ಸಂಗೀತ ನೀಡಿದ್ದಾರೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮೈ ಭಾರತ್ ವಿಕಸಿತ ಭಾರತ ಸಂಕಲ್ಪ ಅಭಿಯಾನಕ್ಕಾಗಿ ನಶಾಮುಕ್ತ ಯುವಜನತೆ ಧ್ಯೇಯದೊಂದಿಗೆ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ಮಾದಕ ವಸ್ತು ಮುಕ್ತ ಭಾರತ 100 ವಾರಗಳ ಅಭಿಯಾನಕ್ಕೆ ಇಂದು ದೇಶಾದ್ಯಂತ ಚಾಲನೆ ನೀಡಿದೆ. ನಶಾಮುಕ್ತ ಭಾರತ ಅಭಿಯಾನವು ಓರ್ವ ವ್ಯಕ್ತಿ, ಕುಟುಂಬ ಹಾಗೂ ಸಮಾಜ ಸೇರಿದಂತೆ ರಾಷ್ಟದ ಒಳಿತಿಗಾಗಿ ರೂಪುಗೊಂಡಿದೆ. ದೇಶದ ಯುವಶಕ್ತಿಯ ತನು ಮನ ಆತ್ಮಶುದ್ದಿಯ ಜಾಗೃತಿಗಾಗಿ ಈ ಅಭಿಯಾನ ಆಯೋಜಿತವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದರು. ನಶಾಮುಕ್ತ ಯುವ ಫಾರ್ ವಿಕಸಿತ ಭಾರತ ಸಂಕಲ್ಪ ಅಭಿಯಾನ್ ಕಾರ್ಯಕ್ರಮದಲ್ಲಿ ವರ್ಚುವಲ್ ವೇದಿಕೆಯಲ್ಲಿ ಪಾಲ್ಗೊಂಡು ದೇಶದ ಯುವ ಜನರನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಮಾದಕ ವಸ್ತುಗಳ ಬಳಕೆಯಿಂದ ಯುವಜನತೆ ದೂರವಿದ್ದು ತಮ್ಮ ಆತ್ಮಸ್ಥೈರ್ಯವನ್ನು ಹೆಚ್ಚಿಸಿಕೊಳ್ಳಬೇಕು ಎಂದು ಪ್ರಧಾನಮಂತ್ರಿ ಕರೆ ನೀಡಿದರು. ಹೊಸದಿಲ್ಲಿಯಲ್ಲಿ ಕೇಂದ್ರ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಖಾತೆ ಸಚಿವ ಮನ್ಸುಖ್ ಮಾಂಡವೀಯ ನಶಾಮುಕ್ತ ಭಾರತ ಧ್ಯೇಯದೊಂದಿಗೆ ಆಯೋಜಿತ 84ನೇ ಆವೃತ್ತಿಯ ಸಂಡೇಸ್ ಆನ್ ಬೈಸಿಕಲ್ ಅಭಿಯಾನದಲ್ಲಿ ಪಾಲ್ಗೊಂಡರು. ಬಾಗಲಕೋಟೆ ಜಿಲ್ಲೆ ಇಳಕಲ್ಲಿನ ಶ್ರೀ ವಿಜಯ ಮಹಾಂತೇಶ ಸಂಸ್ಥಾನ ಮಠದ ಡಾ ಮಹಾಂತ ಶಿವಯೋಗಿಗಳ ಜನ್ಮ ದಿನಾಚರಣೆ ಹಿನ್ನೆಲೆ ವ್ಯಸನಮುಕ್ತ ದಿನಾಚರಣೆ ಜನಜಾಗೃತಿ ಜಾಥಾಗಳು ರಾಜ್ಯಾದ್ಯಂತ ಜರುಗಿದವು. ವ್ಯಸನಗಳಿಂದ ಮುಕ್ತರಾಗಲು ಆಪ್ತ ಸಮಾಲೋಚನೆಗಾಗಿ ಟೆಲಿಮನಸ್ ಉಚಿತ ಸಹಾಯವಾಣಿ 144416 ಸಂಪರ್ಕಿಸುವಂತೆ ಡಿಮಾನ್ಸ್ ಕೋರಿದೆ. ಬೀದರ್ ಜಿಲ್ಲೆ ಬಸವ ಕಲ್ಯಾಣದ ಅನುಭವ ಮಂಟಪದ ಕಾಮಗಾರಿಯನ್ನು ಶೀಘ್ರ ಪೂರ್ಣಗೊಳಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚಿಸಿದ್ದಾರೆ. ಬೆಂಗಳೂರಿನ ವಿಧಾನಸೌಧದಲ್ಲಿ ಅಭಿವೃದ್ಧಿ ಪ್ರಾಧಿಕಾರಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಅವರು ಮಾತನಾಡಿದರು. ಸುಸ್ಥಿರ ಜೀವನದ ಭದ್ರ ಅಡಿಪಾಯಕ್ಕಾಗಿ ಸ್ತನ್ಯಪಾನ ಪರಿಣಾಮಕಾರಿ ವಿಧಾನಗಳನ್ನು ಸುದೃಢಗೊಳಿಸೋಣ ಎಂಬ ಧ್ಯೇಯದೊಂದಿಗೆ ವಿಶ್ವ ಸ್ತನ್ಯಪಾನ ದಿನಾಚರಣೆ ಕಾರ್ಯಕ್ರಮವನ್ನು ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಎಂಸಿಎಚ್ ಆಸ್ಪತ್ರೆಯಲ್ಲಿ ಆಯೋಜಿಸಲಾಯಿತು. ತಾಯಂದಿರು ಮಗು ಜನಿಸಿದ ಕ್ಷಣದಿಂದ 6 ತಿಂಗಳವರೆಗೆ ತಪ್ಪದೆ ಎದೆಹಾಲು ಮಾತ್ರ ನೀಡಬೇಕು ಹಾಗೂ ಎದೆಹಾಲಿನ ಮಹತ್ವವನ್ನು ಇತರರಿಗೂ ತಿಳಿಸಬೇಕು ಎಂದು ಜಿಲ್ಲಾ ಆರ್ಸಿಎಚ್ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯಾಧಿಕಾರಿ ಡಾ ಜಂಬಯ್ಯ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ತಾಯಂದಿರು ಮಗುವಿಗೆ ಹುಟ್ಟಿದ ತಕ್ಷಣದಿಂದ 6 ತಿಂಗಳವರೆಗೆ ಎದೆಹಾಲು ಬಿಟ್ಟು ಬೇರೆ ಏನು ನೀಡಬಾರದು. ಮುಂಚೆ ಎಲ್ಲ ನವಜಾತ ಶಿಶುಗಳಿಗೆ ಜೇನುತುಪ್ಪ ಹಾಕೋದು, ಸಕ್ಕರೆ ಕುಡಿಸೋದು ಅದೆಲ್ಲ ಇತ್ತು, ಅದನ್ನೆಲ್ಲ ನಿಲ್ಲಿಸಬೇಕಾಗುತ್ತೆ. ಈಗ ತಾಯಿ ಎದೆಹಾಲು ಕೊಡೋದ್ರಿಂದ ತಾಯಿ ಮತ್ತು ಮಗುವಿಗೆ ಇಬ್ಬರಿಗೂ ಬಹಳ ಬೆನಿಫಿಟ್ಸ್ ಇರುತ್ತೆ. ತಾಯಿಗೆ ಏನಂದ್ರೆ ಮುಂಬರುವ ದಿನಗಳಲ್ಲಿ ಯಾವುದೇ ತರದ ಅಂಡಾಶಯ ಕ್ಯಾನ್ಸರ್ ಇರ್ಬೋದು, ಬ್ರೆಸ್ಟ್ ಕ್ಯಾನ್ಸರ್ ಇದನ್ನೆಲ್ಲ ನಿಯಂತ್ರಣಗೊಳ್ಳುತ್ತೆ. ಜೊತೆಗೆ ಎದೆಹಾಲು ಉಣಿಸೋದ್ರಿಂದ ರಕ್ತಸ್ರಾವ ಆಗೋದನ್ನು ಕಡಿಮೆ ಆಗುತ್ತೆ, ಮತ್ತೆ ಮಗುಗೆ ಏನಾಗುತ್ತಲ್ಲ ರೆಡಿ ಫುಡ್ ಇದ್ದಂಗೆ ಇರುತ್ತೆ. ಎದೆ ಹಾಲಿನಲ್ಲಿ ಮೊದಲ 3 ದಿನದಲ್ಲಿ ಕೊಲೆಸ್ಟ್ರಾಮ್ ಅಂತ ಇರುತ್ತೆ, ಅದೇ ಲಸಿಕೆ ರೋಗ ನಿರೋಧಕ ಶಕ್ತಿಗಳು ಅದರಲ್ಲಿ ಇರುತ್ತೆ.
0: ಹಿರಿಯ ನಾಟಕಕಾರ ಟಿಎನ್ ಸೀತಾರಾಮ್, ಬಹುಮುಖಿ ವಿದ್ವಾಂಸ ಡಾಕ್ಟರ್ ತಾಲ್ತಜೆ ವಸಂತಕುಮಾರ್ ಅವರಿಗೆ ಈ ಬಾರಿಯ ಶಿವರಾಮ ಕಾರಂತ ಪ್ರಶಸ್ತಿ ನೀಡಿ ಗೌರವಿಸಲು ನಿರ್ಧರಿಸಲಾಗಿದೆ ಎಂದು ಮೂಡುಬಿದಿರೆಯ ಶಿವರಾಮ ಕಾರಂತ ಪ್ರತಿಷ್ಠಾನದ ಪ್ರಧಾನ ಕಾರ್ಯದರ್ಶಿ ಜಯಪ್ರಕಾಶ್ ಮಾವಿನಕುಳಿ ತಿಳಿಸಿದ್ದಾರೆ. ನೈಋತ್ಯ ರೈಲ್ವೆ ಮೈಸೂರು ವಿಭಾಗಕ್ಕೆ ಒಳಪಟ್ಟ ಸಕಲೇಶಪುರ ಮಂಗಳೂರು ರೈಲ್ವೆ ಮಾರ್ಗದ ಯಡಕುಮರಿ

ಶ್ರೀವಾಕಿಲು ನಿಲ್ದಾಣಗಳ ಮಧ್ಯೆ ಗುಡ್ಡಜರಿತ ಸಂಭವಿಸಿದೆ. ಇದರಿಂದ ರೈಲ್ವೆ ಹಳಿಗಳ ಮೇಲೆ ಮಣ್ಣು ಬಿದ್ದಿದ್ದು ರೈಲು ಸಂಚಾರ ವ್ಯತ್ಯಯವಾಗಿದೆ ಎಂದು ನೈರುತ್ಯ ರೈಲ್ವೆ ವಿಭಾಗದ ಅಧಿಕಾರಿಗಳು ತಿಳಿಸಿದ್ದಾರೆ. ತೀವ್ರ ಮಳೆ ಹಿನ್ನೆಲೆ ಗುಡ್ಡಜರಿತ ಸಂಭವಿಸಿದ ಸ್ಥಳದಲ್ಲಿ ಮಣ್ಣಿನ ತೆರವು ಕಾರ್ಯಾಚರಣೆ ನಿಧಾನಗತಿಯಲ್ಲಿ ಸಾಗಿದೆ ಎಂದು ತಿಳಿಸಿದ್ದಾರೆ. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಷ್ಟೀಯ ಮಾನದಂಡಗಳಿಗೆ ಅನುಗುಣವಾಗಿ ಪರಿಷ್ಕೃತ ಬಿಫಾರ್ಮ್ ಪಠ್ಯಕ್ರಮವನ್ನು ಸಿದ್ಧಪಡಿಸಿದ ದೇಶದ ಮೊದಲ ಸರ್ಕಾರಿ ವಿಶ್ವವಿದ್ಯಾಲಯವಾಗಿದೆ ಎಂದು ಕುಲಪತಿ ಡಾ ಭಗವಾನ್ ಬಿಸಿ ಹೇಳಿದರು. ಬೆಂಗಳೂರಿನಲ್ಲಿ ಫಾರ್ಮಸಿ ಕೌನ್ಸಿಲ್ ಆಫ್ ಇಂಡಿಯಾ ಸಹಯೋಗದಲ್ಲಿ ಆಯೋಜಿತ ಕಾರ್ಯಕ್ರಮದಲ್ಲಿ ಪರಿಷ್ಕೃತ ಪಠ್ಯಕ್ರಮ ಅನಾವರಣಗೊಳಿಸಿ ಅವರು ಮಾತನಾಡಿದರು. ಕೊಡಗು ಜಿಲ್ಲೆಯಲ್ಲಿ ಭಾರೀ ಮಳೆಯಾಗುತ್ತಿರುವ ಹಿನ್ನೆಲೆ ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಜಲಾಶಯದ ಒಳಹರಿವಿನಲ್ಲಿ ವ್ಯಾಪಕ ಹೆಚ್ಚಳ ಕಂಡಿದೆ. ಇಂದು ಕೃಷ್ಣರಾಜಸಾಗರ ಜಲಾಶಯದ ನೀರಿನ ಮಟ್ಟ 96.90 ಅಡಿಗಳಿಗೆ ತಲುಪಿದೆ. ಗದಗ ಜಿಲ್ಲಾ ಪಂಚಾಯಿತಿ ಮುಖ್ಯ ಯೋಜನಾಧಿಕಾರಿ ಎಎ ಕಂಬಳಿ ಮಠ್ ಜಿಲ್ಲಾ ತರಬೇತಿ ಸಂಸ್ಥೆಯಲ್ಲಿ ಕೇಂದ್ರ ಪುರಸ್ಕೃತ ಯೋಜನೆಗಳ ಅನುಷ್ಠಾನ ಕಾರ್ಯಾಗಾರಕ್ಕೆ ಚಾಲನೆ ನೀಡಿದರು. ಉತ್ತರ ಕನ್ನಡ ಜಿಲ್ಲೆ ಸ್ವೀಪ್ ಸಮಿತಿ ಕಾರವಾರದ ವನಸಿರಿ ಭವನದಲ್ಲಿ ಮಹಿಳಾ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಾಗಿ ಆಯೋಜಿಸಿದ್ದ ಸ್ವಯಂ ರಕ್ಷಣೆ ತರಬೇತಿ ಶಿಬಿರಕ್ಕೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಚಾಲನೆ ನೀಡಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಆಕಾಶವಾಣಿ ವನಿತಾ ವಿಹಾರ.
1: ಸ್ನೇಹಿತರೆ, ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ತಾಯಿಯ ಹಾಲು ಮೊದಲ ರಕ್ಷಣೆ ಮೊದಲ ಪೋಷಣೆ. ವಿಶ್ವ ಸ್ತನ್ಯಪಾನ ಸಪ್ತಾಹದ ಸಂದರ್ಭದಲ್ಲಿ ಮಕ್ಕಳ ತಜ್ಞರಾದ ಡಾಕ್ಟರ್ ರಶ್ಮಿ ಪ್ರಶಾಂತ್ ಅವರೊಂದಿಗೆ ಮಾತುಕತೆ. ಮಾತುಕತೆಯಲ್ಲಿ ಜೊತೆಯಾಗಲಿದ್ದಾರೆ ಆಶಾ. ಕೇಳಿ ವಿಶ್ವ ಸ್ತನ್ಯಪಾನ ಸಪ್ತಾಹದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ.
2: ಎಲ್ರಿಗೂ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಿಮ್ಗೆಲ್ರಿಗೂ ತಿಳಿದಿದೆ, August 1 to August 7 ತಾರೀಕು ತನಕ ವರ್ಲ್ಡ್ ಬ್ರೆಸ್ಟ್ ಫೀಡಿಂಗ್ ವೀಕ್ ಅನ್ನ ನಾವು ಆಚರಿಸ್ತೀವಿ ಅಂತ. ತಾಯಿಯ ಹಾಲು ಮಗುವಿಗೆ ಮೊದಲ ರಕ್ಷಣೆ ಮೊದಲ ಪೋಷಣೆ, ಈ ವಿಷಯದ ಕುರಿತು ಇವತ್ತು ನಮ್ ಜೊತೆ ವಿಷಯವನ್ನ ಮಾತಾಡೋದಿಕ್ಕೆ ಮಕ್ಕಳ ತಜ್ಞರಾದ ಡಾಕ್ಟರ್ ರಶ್ಮಿ ಪ್ರಶಾಂತ್ ಅವರು ನಮ್ ಜೊತೆ ಇದ್ದಾರೆ. ಡಾಕ್ಟರ್ ರಶ್ಮಿ ಅವರೇ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ಧನ್ಯವಾದಗಳು ಆಶಾ ಅವರೇ.
2: ಈಗ ವರ್ಲ್ಡ್ ಬ್ರೆಸ್ಟ್ ಫೀಡಿಂಗ್ ವೀಕ್ August 1 to August 7 ತನಕ ಆಚರಿಸ್ತಾ ಇದ್ದಾರಲ್ಲ, ಸೊ ಈ ಸಪ್ತಾಹದ ಮಹತ್ವದ ಬಗ್ಗೆ ನಮ್ಮ ಶ್ರೋತೃಗಳಿಗೆ ತಿಳಿಸ್ಕೊಡ್ತೀರಾ?
3: ನೋಡಿ, ಈ ಸ್ತನ್ಯಪಾನ ಅನ್ನೋದು ಏನು ಅಂತಂದ್ರೆ, ತಾಯಿಯ ಮೂಲಕ ಮಗುವಿಗೆ ಕೊಡ್ತಾ ಇರ ಮೊದಲನೇ ಒಂದು ಬಹುಮಾನ, ಗಿಫ್ಟ್, ಅದರ ಆರೋಗ್ಯಕ್ಕೆ ಕೊಡುವಂತ ಬಹುಮಾನ. ಸೊ ಎಲ್ಲರೂ ಇದರ ಮಹತ್ವವನ್ನು ವಿಶ್ವದಾದ್ಯಂತ ಅರಿತುಕೊಳ್ಳಕ್ಕೋಸ್ಕರನೇ ಈ ಸ್ತನ್ಯಪಾನ ಸಪ್ತಾಹ ಅಂತ ಹೇಳಿ August 1 ವಿಶ್ವದಾದ್ಯಂತ ಆಚರಿಸಲಾಗುತ್ತದೆ.
2: ಹುಟ್ಟಿದ ಮಗುವಿಗೆ ಮೊದಲ 1 hour ತಾಯಿ ಹಾಲ್ ಉಣಿಸ್ಬೇಕು, ನಾರ್ಮಲ್ ಡೆಲಿವರಿ ಆದ್ರೆ. ಅಂಡ್ ಸಿಸೇರಿಯನ್ ಆದ್ರೆ ಸ್ವಲ್ಪ ಟೈಮ್ ತಗೋಬಹುದು, 4 hours ಒಳಗಡೆ ಕೂಡಿಸ್ಬೇಕು ಅಂತ ಹೇಳ್ತಾರೆ. ಯಾಕೆ ಇದು 1 hour ಒಳಗಡೆ ಹಾಲು ಉಣಿಸ್ಬೇಕು ಅನ್ನೋದು ಯಾಕೆ ತುಂಬಾ ಇಂಪಾರ್ಟೆಂಟ್ ಡಾಕ್ಟರ್ ರಶ್ಮಿ ಅವರೇ?
3: ಏನು ಅಂತಂದ್ರೆ, ಈ ಫಸ್ಟ್ ಬರುವಂತ ಹಾಲಿಗೆ ನಾವು ಫಸ್ಟ್ ಈ 3 to 5 ಬರೋ ಹಾಲಿಗೆ ನಾವು ಕೊಲೆಸ್ಟ್ರಾಮ್ ಅಂತ ಕರಿತೀವಿ. ಮಗು ಇದೆಯಲ್ಲ, ಹುಟ್ಟಿದ ತಕ್ಷಣ ತುಂಬಾ ಆಕ್ಟಿವ್ ಆಗಿರುತ್ತೆ. ಸೊ ಅದು ಬೇಗ ಹೊಂದ್ಕೊಳ್ಳುತ್ತೆ ಹಾಲು ಕುಡಿಸಬೇಕಾದ್ರೆ. ಅದಕ್ಕೋಸ್ಕರ ಇದನ್ನ ಆದಷ್ಟು ಬೇಗ ನಾವು ಹುಟ್ಟಿದ ತಕ್ಷಣನೇ ಅಂತ ಹೇಳ್ತೀವಿ, ಅಟ್ಲೀಸ್ಟ್ 1 hour ಒಳಗೆ. ಮತ್ತೆ ಸಿಸೇರಿಯನ್ ಆದಾಗ 4 hours ಒಳಗೆ ಅಂತ ಹೇಳ್ತೀವಿ. ಆದ್ರೂ ಆದಷ್ಟು ಬೇಗ ಡೆಲಿವರಿ ರೂಮ್ ಅಲ್ಲೇ ಓಟಿ ಒಳಗೇನೆ ಮಗುಗೆ ಎದೆಗೆ ಹಾಕೋದು ಬಹಳ ಮುಖ್ಯ. ಇದರಿಂದ ಏನಾಗುತ್ತೆ, ಮಗು ಹಾಲು ಚೀಪಿದ ತಕ್ಷಣ ಒಂದು ಕೊಲೆಸ್ಟ್ರಾಮ್ ಪ್ಲಗ್ ಅಂತ ಇರುತ್ತೆ. ಅದು ಮಗು ಎಷ್ಟು ಜೋರಾಗಿ ಚೀಪುತ್ತೆ ಅಂದ್ರೆ 150 cm ನೀರಿನ ಪ್ರೆಷರ್ ಅಲ್ಲಿ ಮಗು ಚೀಪುತ್ತೆ. ಅವಾಗ ಆ ಕೊಲೆಸ್ಟ್ರಾಮ್ ಪ್ಲಗ್ ರಿಲೀಸ್ ಆಗಿದ ತಕ್ಷಣನೇ ಹಾಲು ಚಿಮ್ಮುತ್ತೆ. ಇದರಿಂದ ಆಕ್ಸಿಟೋಸಿನ್ ಹಾರ್ಮೋನ್ ಉತ್ಪತ್ತಿ ಆಗುತ್ತೆ. ಈ ಹಾರ್ಮೋನ್ ಇದೆಯಲ್ಲ, ಡೆಲಿವರಿ ಆಗಿದ ತಕ್ಷಣನೇ ಈ ಗರ್ಭಕೋಶ ಏನು ಕಂಟ್ರಾಕ್ಟ್ ಆಗಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಅದರಿಂದ ಏನಾಗುತ್ತೆ, ತಾಯಿಗೆ ಕೂಡ ರಕ್ತಸ್ರಾವ ಕಡಿಮೆ ಆಗಿ ಅವಳಿಗೂ ಕೂಡ ರಕ್ತಹೀನತೆಯಿಂದ ರಕ್ಷಿಸುತ್ತೆ. ಇದರ ಜೊತೆಗೆ ಹೊಂದಾಣಿಕೆಗೆ ಬೋತ್ ಆಕ್ಸಿಟೋಸಿನ್ ಮತ್ತೆ ಪ್ರೊಲಾಕ್ಟಿನ್ ಹಾರ್ಮೋನ್ಗಳು ಉತ್ಪತ್ತಿಯಿಂದ ಹೊಂದ್ಕೊಳ್ಳುತ್ತೆ ಮಗು.
2: ಕೆಲವರಿಗೆ ಹಳದಿ ಬಣ್ಣದ ಹಾಲು, ನೀವು ಹೇಳಿದ್ರೆ ಕೊಲೆಸ್ಟ್ರಾಮ್ ಅಂತ, ಅದರ ಬಗ್ಗೆ ಕೆಲವರಿಗೆ ತಪ್ಪು ಕಲ್ಪನೆಗಳಿವೆ. ಸೊ ನಾವು ಯೂಶಲಿ ಹಾಸ್ಪಿಟಲ್ಗಳಲ್ಲಿ ನೋಡಿದೀವಿ, ಅದನ್ನ ಬಿಸಾಕ್ಬೇಕು ಅಂತ ಹೇಳ್ತಾರೆ, ಅದು ಒಳ್ಳೆ ಹಾಲಲ್ಲ ಅಂತ ಮಾತುಗಳು ಕೇಳ್ಬರುತ್ತೆ. ಅದರ ನಿಜವಾದ ಮಹತ್ವ ಏನು, ನಮ್ಮ ಜನರಿಗೆ ಅದರ ಬಗ್ಗೆ ನಿಜವಾಗ್ಲೂ ತಿಳಿಲೇಬೇಕು ಈಗಿನ ಸಂದರ್ಭದಲ್ಲಿ.
3: ಈ ಕೊಲೆಸ್ಟ್ರಾಮ್ ಅನ್ನೋದು ಲಿಕ್ವಿಡ್ ಗೋಲ್ಡ್ ಅಂತೀವಿ ನಾವು, ಅಂದ್ರೆ ಅದು ಅಷ್ಟು ಪೋಷಕಾಂಶ ತುಂಬಿದ ಹಾಲು. ಇದು ನೀವು ಹೇಳ್ದಂಗೆ ಹಳದಿ ಬಣ್ಣದ್ದಾಗಿರುತ್ತೆ ಮತ್ತೆ ಗಟ್ಟಿಯಾಗಿರುತ್ತೆ. ಇದರಲ್ಲಿ ಅತಿ ಹೆಚ್ಚು ಪೋಷಕಾಂಶಗಳು, ವಿಟಮಿನ್ ಎ ಮತ್ತೆ ಇಮ್ಯುನೋಗ್ಲೋಬುಲಿನ್ಸ್ ಏನಂತೀವಿ ಅದು ಹೆಚ್ಚಾಗಿರುತ್ತೆ. ಆದ್ರಿಂದ ರೋಗ ನಿರೋಧಕ ಶಕ್ತಿ ಇದರಲ್ಲಿ ಹೆಚ್ಚಾಗಿದ್ದು ಮಗುವಿಗೆ ವಾಂತಿ ಭೇದಿ ಮತ್ತೆ ಜ್ವರ, ನಿಮೋನಿಯಾ ಮತ್ತೆ ಯಾವುದೇ ಕಾಯಿಲೆಗಳಿಂದ ಮಗುನ ರಕ್ಷಣೆ ಮಾಡುತ್ತೆ. ಜೊತೆಗೆ ಇದರಲ್ಲಿ ವಿಟಮಿನ್ ಎ ಹೆಚ್ಚಾಗಿರೋದ್ರಿಂದ ಹಸಿರು ಬಣ್ಣದ ಕಕ್ಕಸ್ ಏನು ಮಗು ಹೊಟ್ಟೆಯಲ್ಲಿ ಇರುತ್ತಲ್ಲ, ಕ್ಲೀನ್ ಆಗಿ ಪಾಸ್ ಆಗುತ್ತೆ. ಅದರಿಂದ ಮಗುವಿಗೆ ಕಾಮಾಲೆ ಜಾಂಡಿಸ್ ಅಂತ ಏನಂತೀವಿ, ಇದರಿಂದ ನಾವು ಮಗುವನ್ನ ರಕ್ಷಿಸಬಹುದು.
2: 6 ತನಕ ಚಿಕ್ಕ ಮಗುವಿಗೆ ಬರೀ ತಾಯಿಯ ಹಾಲನ್ನು ಮಾತ್ರ ಕುಡಿಸ್ಬೇಕು ಅಂತ ಹೇಳ್ತಾರೆ, ಬೇರೆ ಏನನ್ನು ಕೊಡಬಾರ್ದು, ಒಂದ್ ತೊಟ್ಟು ನೀರು ಕೊಡಬಾರ್ದು. ಈ ತಾಯಿಯ ಹಾಲೇ ಸಾಕು ಅಂತ ಹೇಳಕ್ಕೆ ಏನಾದ್ರೂ ಒಂದು ರೀಸನ್ ಬೇಕಲ್ವಾ ಡಾಕ್ಟರ್ ರಶ್ಮಿ ಅವರೇ? ಸೊ ಅದಕ್ಕೇನಾದ್ರೂ ವೈಜ್ಞಾನಿಕ ಕಾರಣಗಳಿದೆಯಾ?
3: ಕೊಲೆಸ್ಟ್ರಾಮ್ ಏನಿದೆಯೋ ಇದು ತುಂಬಾ ಕಡಿಮೆ ಪ್ರಮಾಣದಲ್ಲಿ ಉತ್ಪತ್ತಿ ಆಗುವಂತದ್ದು, ಒಂದು 10 ml ಬಂದ್ರೆ ಹೆಚ್ಚು. ಮಗುವಿಗೆ ಹುಟ್ಟಿದಾಗ ಹೊಟ್ಟೆ ಗಾತ್ರ ಇರದೇ ಬರೀ 20 ml ನಷ್ಟು. ಸೊ ತಪ್ಪು ಕಲ್ಪನೆಗಳು ಏನು ಅಂತಂದ್ರೆ, ಇದು ಅಶುದ್ಧ ಹಾಲು, ಇದು ಸಾಕಾಗಲ್ಲ ಅನ್ನೋದೆಲ್ಲ, ಇದು ಎಲ್ಲ ತಪ್ಪು ಕಲ್ಪನೆಗಳು. ಸೊ ಇವನ್ ಈ 10 ml ಹಾಲು ಕೊಟ್ಟರು ಸಹ ಮಗುವಿಗೆ ಹೊಟ್ಟೆ ತುಂಬುತ್ತೆ. ಈ ಮಗುವಿನ ಹೊಟ್ಟೆಯ ಗಾತ್ರ ದಿನ ಹೆಚ್ಚಾಗುತ್ತೆ. ಹುಟ್ಟಿದಾಗ ಬರೀ 20 ml ಅಷ್ಟಿರೋ ಹೊಟ್ಟೆ 1 year ಅಷ್ಟೊತ್ತಿಗೆ 200 ml ಗಾತ್ರ ಅದು ದೊಡ್ಡದಾಗುತ್ತೆ. ಇದು ದಿನ ಆಗುವಂತ ಪ್ರಕ್ರಿಯೆ. ನಮ್ಮಲ್ಲಿ ಏನು ತಪ್ಪು ಭಾವನೆ ಅಂದರೆ ಸಾಕಾಗಲ್ಲ, ಹಾಲು ಸಾಕಾಗಲ್ಲ ಅಂತ ಏನು ಮಾಡ್ತಾರೆ ಅವರು, ಮೇಲಿನ ಹಾಲು ಆಗಲಿ ಸಕ್ಕರೆ ನೀರಾಗಲಿ ಇದನ್ನೆಲ್ಲ ಹಾಕೋ ಮತ್ತು ಹುಟ್ಟಿದ ತಕ್ಷಣ ಇದನ್ನು ಕೊಡೋ ಅಂತ ಒಂದು ರೂಢಿ ಇರುತ್ತೆ. ಸೊ ಇದರಿಂದ ನಾವು ಮಗುವಿಗೆ ಬರೋ ಸಿಗುವ ಮೊದಲನೇ ರಕ್ಷಣೆ ಏನು ಇದನ್ನು ನಾವು ತಪ್ಪಿಸ್ದ ಹಾಗೆ ಆಗುತ್ತೆ. ಸೊ ಅದಕ್ಕೋಸ್ಕರ ಇದು ಕಡಿಮೆಯಲ್ಲಿದ್ದರೂ ಪರವಾಗಿಲ್ಲ, ಈ ಹೆಚ್ಚು ಪೋಷಕಾಂಶಯುಕ್ತ ಈ ಕೊಲೆಸ್ಟ್ರಾಲ್ನ ನೀಡಬೇಕು.
2: ತಾಯಿ ಹಾಲು ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೇಗೆ ಹೆಚ್ಚಿಸುತ್ತೆ ಡಾಕ್ಟರ್?
3: ಇದರಲ್ಲಿ ಇಮ್ಯುನೋಗ್ಲೋಬುಲಿನ್ಸ್ ಅಂತ ಏನು ಹೇಳಿದ್ನಲ್ಲ, ಇದು ಹೇರಳವಾಗಿರುತ್ತೆ ಮತ್ತೆ ಕರೆಕ್ಟಾಗಿ ಪ್ರಮಾಣದಲ್ಲಿ ಪ್ರೋಟೀನ್ ಮತ್ತೆ ಕಡಿಮೆ ಸಕ್ಕರೆ ಮತ್ತೆ ಕಡಿಮೆ ಕೊಬ್ಬು ಇದ್ದು ಇದು ಮಗುವಿಗೆ ಕೊಲೆಸ್ಟ್ರಾಲ್ ಕುಡಿದ ತಕ್ಷಣ ಏನಾಗುತ್ತೆ, ಬಾಯಿಂದ ಹಿಡಿದು ಜಠರ ಹೊಟ್ಟೆ ಕರುಳಿಗೆ ಮತ್ತೆ ಗುದ್ದದ್ವಾರ ತನಕ ಒಂದು ಲೈನಿಂಗ್ ಫಾರ್ಮ್ ಆಗುತ್ತೆ. ಆ ಲೈನಿಂಗ್ ಇಂದ ಯಾವುದೇ ಒಂದು ವಿಷಕಾರಿ ಸೂಕ್ಷ್ಮಾಣುಗಳು ಮಗುವಿನ ದೇಹದಲ್ಲಿ ಎಂಟರ್ ಆಗದೆ ಇರಂಗೆ ಇದು ತಡೆಯುತ್ತೆ. ಆದ್ದರಿಂದ ನಮಗೆ ಸುಮಾರು ಇದರಿಂದ ಒಂದು 25% ಅಷ್ಟು ರೋಗಗಳು ನಾವು ಹೇಳಿದ್ನಲ್ಲ ಆಗ್ಲೇ ಆ ತರದನ್ನೆಲ್ಲ ನಾವು ತಡೆಗಟ್ಟಬಹುದು.
2: ತಾಯಿ ಹಾಲು ಉಣಿಸೋದ್ರಿಂದ ತಾಯಿ ಆರೋಗ್ಯಕ್ಕೂ ಪ್ರಯೋಜನಗಳಿದಾವೆ ಅಂತ ಡಾಕ್ಟರ್ಸ್ ಹೇಳ್ತಾರೆ. ಸೊ ಅದು ಯಾವ ರೀತಿ ಸಹಾಯಕ ಆಗುತ್ತೆ?
3: ತಾಯಿ ಹಾಲು ಉಣಿಸೋದ್ರಿಂದ ಏನಾಗುತ್ತೆ, ಪ್ರೆಗ್ನೆಂಟಲ್ಲೇ ಅವಳು ಏನು ಎಕ್ಸ್ಟ್ರಾ ಕ್ಯಾಲೋರಿ ಗೈನ್ ಮಾಡಿರ್ತಾಳಲ್ಲ, ನಿರಾಯಾಸವಾಗಿ ಯಾವುದೇ ಎಕ್ಸಸೈಸ್ ಇಲ್ದಂಗೆ ಅವಳು ಕ್ಯಾಲೋರಿ ಲೂಸ್ ಮಾಡ್ಕೋಬಹುದು. ಇದರಿಂದ ಅವಳು ಮೊದಲನೇ ಅವಳು ಮೊದಲೇ ಇದ್ದಿದ್ದ ಗಾತ್ರಕ್ಕೆ ಅವಳು ಬರಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಎರಡನೇದು, ತಾಯಿಗೆ ಹಾಲು ಬಿಸಿ ಮಾಡೋದು, ಬಾಟಲ್ ತೊಳೆಯೋದು ಈ ತರದ್ದೆಲ್ಲ ಒಂದು ತೊಂದರೆಗಳಿಂದ ಅದು ತಪ್ಪಿಸಬಹುದು. ಇದು ಡೈರೆಕ್ಟ್ ಆಗಿ ಬರೋಂಥ ಹಾಲಾಗಿರೋದ್ರಿಂದ ಅವರು ಯಾವುದೇ ಕಷ್ಟ ಇಲ್ದಂಗೆ ಖರ್ಚಿಲ್ದಂಗೆ ಆರಾಮಾಗಿ ಅವಳು ಹಾಲು ಉಳಿಸ್ಬೋದು. ಇದರ ಜೊತೆಗೆ ಬ್ರೆಸ್ಟ್ ಕ್ಯಾನ್ಸರ್ ಮತ್ತು ಓವೇರಿಯನ್ ಕ್ಯಾನ್ಸರ್ ಈ ಥರದ್ದು ಕಾಯಿಲೆಗಳಿಂದ ಅವಳು ರಕ್ಷಣೆಯನ್ನು ಪಡೀಬಹುದು. ಮತ್ತು ಟೈಪ್ 2 ಡಯಾಬಿಟಿಸ್ ನಾವೇನು ಹೇಳ್ತೀವಲ್ಲ, ಈಗ ದಪ್ಪ ಆಗೋದ್ರಿಂದ ಅವೆಲ್ಲ ಬೇಗ ಬರೋಂಥ ಚಾನ್ಸಸ್ ಇರುತ್ತೆ. ಸೊ ಕ್ಯಾಲರಿ ಕಡಿಮೆ ಆಗೋದ್ರಿಂದ ಈ ಥರದ್ದು ನಾವು ತೊಂದರೆಗಳಿಂದನೂ ತಾಯಿಗೆ ಒಂದು ರಕ್ಷಣೆ ಸಿಗುತ್ತೆ. ಮಾನಸಿಕವಾಗಿ ತಾಯಿ ಹಾಲು ಕುಡಿಸ್ತಾ ಒಳ್ಳೆ ಒಳ್ಳೆ ಹಾರ್ಮೋನ್ಗಳು ಉತ್ಪತ್ತಿ ಆಗುತ್ತೆ. ಇದರಿಂದ ಅವಳಿಗೆ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೆ. ಎಷ್ಟೊಂದ್ಸರಿ ನಾವು ನೋಡಿರಬಹುದು ತಾಯಿ ಹಾಲು ಕುಡಿಸ್ತಾ ಹಾಗೇ ನಿದ್ದೆಗೆ ಹೋಗ್ಬಿಡ್ತಾಳೆ. ದಟ್ಸ್ ಅ ವೆರಿ ಬಿಗ್ ಸ್ಟ್ರೆಸ್ ರಿಲೀಫ್ ಫಾರ್ ಮದರ್.
2: ಓಕೆ ಓಕೆ. ಮಗುವಿಗೆ ಸರಿಯಾದ ರೀತಿಯಲ್ಲಿ ಹಾಲು ಉಣಿಸುವ ವಿಧಾನ ಮತ್ತೆ ಮಗು ಈಗ ಲ್ಯಾಚ್ ಮಾಡ್ಕೋಬೇಕು ಅರಿಯೋಲಾ ಅಂಡ್ ನಿಪ್ಪಲ್ಗೆ, ಅದರ ಬಗ್ಗೆ ಕೆಲವು ಸಲಹೆಗಳನ್ನ ನೀಡ್ತಾರೆ. ಯಾಕಂದ್ರೆ ಮೋಸ್ಟ್ ಆಫ್ ದಿ ಮದರ್ಸ್ ಕಂಪ್ಲೇಂಟ್ ಏನಂದ್ರೆ ಮಗುಗೆ ಚಿಪಕ್ ಆಗ್ತಿಲ್ಲ, ಅದು ಕರೆಕ್ಟ್ ಆಗಿ ಲ್ಯಾಚ್ ಮಾಡ್ತಿಲ್ಲ, ಹಾಲ್ ಬರ್ತಿಲ್ಲ. ಸೊ ಒನ್ಸ್ ಲ್ಯಾಚಿಂಗ್ ಆದ್ರೆ ಆಟೋಮೆಟಿಕಲಿ ಹಾಲ್ ಬರುತ್ತೆ ಅಲ್ವಾ? ಸೊ ಒನ್ಸ್ ದ ಬೇಬಿ ಸ್ಟಾರ್ಟ್ ಸಕ್ಕಿಂಗ್ ಆಟೋಮೆಟಿಕಲಿ ಹಾಲು ಉತ್ಪತ್ತಿ ಆಗುತ್ತೆ. ಸೊ ಅದಕ್ಕೆ ಏನಾದ್ರೂ ಸಲಹೆಗಳನ್ನ ನೀಡ್ತೀರಾ?
3: ಈಗ ನೈಸರ್ಗಿಕವಾಗಿ ಮಗುವಿಗೆ ಒಂದು ರೂಟಿಂಗ್ ರಿಫ್ಲೆಕ್ಸ್ ಅಂತ ಇರುತ್ತೆ. ಎದೆನ ಮಗುವಿನ ಗಲ್ಲದ ಹತ್ರ ತಗೊಂಡು ಹೋಗಿದ ತಕ್ಷಣನೇ ಆಟೋಮೆಟಿಕಲಿ ಏನಾಗುತ್ತೆ, ಮಗು ಬಾಯಿ ಓಪನ್ ಆಗಿ ಅದು ಓಪನ್ ಮಾಡಿದ ತಕ್ಷಣ ನಾವು ಎದೆನ ಮಗುವಿನ ಬಾಯಿಯೊಳಗೆ ಇಡಬೇಕು. ಆವಾಗ ಅದು ಚೀಪೋದಕ್ಕೆ ಶುರು ಮಾಡುತ್ತೆ. ಇಲ್ಲಿ ನಾವು ಗಮನಿಸ್ತೇವೆ

0: ಏನೇನು ನೋಡ್ಕೋಬೇಕು ಅಂತಂದರೆ, ಮಗು ಅಗಲವಾಗಿ ಬಾಯಿ ತೆಗೆದು ಮತ್ತು ಆದಷ್ಟು ನಿಪ್ಪಲ್ ಮತ್ತು ಏರಿಯೋಲ ಸುತ್ತ ನಿಪ್ಪಲ್ ಸುತ್ತನ ಕಪ್ಪು ಭಾಗ ಆದಷ್ಟು ಮಗುವಿನ ಬಾಯಿ ಒಳಗೆ ಹೋಗಬೇಕು. ಇದಕ್ಕೆ ನಾವು ಅಟ್ಯಾಚ್ಮೆಂಟ್ ಅಂತೀವಿ. ಮಗು ಬಾಯಿ ಅಗಲವಾಗಿ ತೆಗೆದಿರಬೇಕು, ಮತ್ತು ತುಟಿ ಹೊರಗಡೆ ತಿರುಗಿರಬೇಕು, ಆದಷ್ಟು ತಾಯಿ ಹತ್ತಿರ ಇರಬೇಕು. ಮತ್ತು ಎರಡನೇದು ಮಗುವಿನ ಪೊಸಿಷನ್ ಕರೆಕ್ಟಾಗಿರಬೇಕು. ಮಗು ತಾಯಿಯ ಕೆಳಗಡೆ ಇರಬೇಕು, ಮತ್ತು ಎಲ್ಬೋ ಮೇಲೆ ಮಗುವಿಗೆ ಸಪೋರ್ಟ್ ಕೊಡಬೇಕು. ತಲೆ, ಶೋಲ್ಡರ್ ಮತ್ತು ಬ್ಯಾಕ್ ಪೂರ್ತಿ ಸಪೋರ್ಟ್ ಕೊಡಬೇಕು, ಮತ್ತು ತಾಯಿಗೆ ಅಂಟ್ಕೊಂಡಂಗಿರಬೇಕು, ತಾಯಿಗೆ ಹತ್ತಿರವಾಗಿರಬೇಕು. ಇದು ಒಳ್ಳೆಯ ಪೊಸಿಷನ್ನು. ಅದು ಬಿಟ್ಟು ನಾವು ಮಗುವಿನ ಕತ್ತು ಹಿಡ್ಕೊಳ್ಳೋದು, ತಲೆ ಹಿಡ್ಕೊಳ್ಳೋದು ಆ ಥರ ಮಾಡಬಾರ್ದು. ಮತ್ತು ಎಷ್ಟೊಂದು ಜನ ಎರಡು ಬೆರಳಲ್ಲಿ ಬ್ರೆಸ್ಟ್ನ ಕೊಡ್ತಾರೆ, ಆ ಥರ ಮಾಡಬಾರ್ದು. ಕಂಪ್ಲೀಟ್ ಬ್ರೆಸ್ಟನ್ನು ಮಗುವಿನ ಬಾಯಿಯಲ್ಲಿ ಇಡೋ ಥರ ನಾವು ಸಪೋರ್ಟ್ ಕೊಡಬೇಕು ಬ್ರೆಸ್ಟ್ನ.
1: ಟೂ ಫಿಂಗರ್ ಟೆಕ್ನಿಕ್ ಅದು ಇದೆಯಲ್ಲ, ಯೂಸ್ ಮಾಡ್ತಾರಲ್ಲ, ಅದು ಯಾಕೆ ಮಾಡಬಾರ್ದು?
0: ಅದು ಮಾಡೋದ್ರಿಂದ ಏನಾಗುತ್ತೆ, ನಾವು ಗ್ರಂಥಿಗಳನ್ನು ಬ್ಲಾಕ್ ಮಾಡ್ತೀವಿ. ಅದ್ರ ಬದಲು ನಾವು ಕಂಪ್ಲೀಟ್ ಬ್ರೆಸ್ಟನ್ನು ಸಪೋರ್ಟ್ ಮಾಡಿದಾಗ ಅದು ಕರೆಕ್ಟಾಗಿ ಏರಿಯೋಲ ಮತ್ತು ನಿಪ್ಪಲ್ ಎರಡೂ ಬಾಯಿ ಒಳಗೆ ಹೋಗುತ್ತೆ. ಮತ್ತು ಅದು ಮಗು ಚೀಪುವಾಗ ಅದಕ್ಕೆ ಚೆನ್ನಾಗಿ ಎಷ್ಟು ಬೇಕೋ ಅಷ್ಟು ಕಂಪ್ಲೀಟಾಗಿ ಅದು ಹಾಲು ಚೀಪುತ್ತೆ. ಇದು ಹೆಂಗೆ ಅಂತಂದರೆ, ಇದು ಒಂದು ರಿಫ್ಲೆಕ್ಸ್. ಮಗು ಎಷ್ಟು ಚೀಪಕ್ಕೆ ಚೆನ್ನಾಗಿ ಚೀಪಕ್ಕೆ ಶುರು ಮಾಡುತ್ತೋ ಮೆದುಳಿಗೆ ಇಂಪಲ್ಸ್ ಹೋಗುತ್ತೆ, ಮತ್ತು ಮೆದುಳಿನಿಂದ ಒಳ್ಳೆ ಹಾರ್ಮೋನ್ಗಳ ಉತ್ಪತ್ತಿಯಾಗಿ ಇನ್ನೂ ಹೆಚ್ಚು ಹಾಲು ಪ್ರೊಡಕ್ಷನ್ಗೆ ಇದು ಹೆಲ್ಪ್ ಆಗುತ್ತೆ. ಅದು ಬಿಟ್ಟು ಬರೀ ನಿಪ್ಪಲ್ನ ನಾವು ಮಗು ಚೀಪಿದ್ರೆ ಏನಾಗುತ್ತೆ, ಸೋರ್ ನಿಪ್ಪಲ್ ಮತ್ತು ನಿಪ್ಪಲ್ ಕ್ರ್ಯಾಕ್ಗಳು ಉಂಟಾಗಿ ಮುಂದೆ ತಾಯಿ ಅದರಿಂದ ಗಾಯಗಳಾಗಿ ಅದು ತಾಯಿಗೂ ನೋವಾಗುತ್ತೆ, ಮತ್ತು ಮಗುವಿಗೂ ಸರಿಯಾಗಿ ಹಾಲು ಸಿಗಲ್ಲ, ಅದು ಹಾಲು ಉತ್ಪಾದನೆಯಲ್ಲೂ ತೊಂದರೆ ಆಗುತ್ತೆ, ಮತ್ತು ಉಳ್ಕೊಂಡಿರೋ ಹಾಲಿಂದ ನೆಕ್ಸ್ಟ್ ಇನ್ಫೆಕ್ಷನ್ ಆಗಿ ಬ್ರೆಸ್ಟ್ ಆಬ್ಸಸ್ ಆಗುವಂಥ ಚಾನ್ಸಸ್ ಇರುತ್ತೆ.
1: ಸುಮಾರು ಜನ ತಾಯಂದಿರು ನಮಗೆ ಸಾಕಷ್ಟು ಹಾಲು ಬರ್ತಾ ಇಲ್ಲ ಅಂತ ಟೆನ್ಷನಲ್ಲಿರ್ತಾರೆ. ಸ್ಟಾರ್ಟಿಂಗ್ ದಿನದಿಂದನೇ ಇರ್ಬೋದು, ಆಮೇಲೆ ಒಂದು ವಾರ ಆದಮೇಲೆ ಈ ಥರ ಕಂಪ್ಲೇಂಟ್ಸ್ಗಳನ್ನು ನೀವು ನೋಡಿರ್ತೀರಾ. ಸೊ ಇಂಥ ಸಂದರ್ಭದಲ್ಲಿ ನೀವು ತಾಯಂದಿರಿಗೆ ಏನು ಸಲಹೆ ನೀಡ್ತೀರಾ?
0: ನಾವು ಆಗಲೇ ಹೇಳಿದ್ವಲ್ಲ, ಫಸ್ಟ್ ಮಗು ಹುಟ್ಟಿದಾಗಿಲಿಂದನೇ ಅದಕ್ಕೆ ಹುಟ್ಟಿದ ತಕ್ಷಣನೇ ಎದೆಗೆ ಹಾಕಬೇಕು. ಆವಾಗಿಂದನೇ ನಮಗೆ ಒಳ್ಳೆ ಹಾರ್ಮೋನ್ಸ್, ಪ್ರೊಲಾಕ್ಟಿನ್ ಮತ್ತು ಆಕ್ಸಿಟೋಸಿನ್ ಹಾರ್ಮೋನ್ಸ್ ಉತ್ಪಾದನೆ ಆಗೋಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ. ಎಷ್ಟು ಮಗು ಚೀಪುತ್ತೋ ಅಷ್ಟು ಹಾಲು ಬರುತ್ತೆ. ಮಗುವಿಗೆ ಚೀಪ್ಸದೆ ಹೊರತು ಹಾಲು ಬರೋದಿಲ್ಲ. ಅದಕ್ಕೆ ಆದಷ್ಟು ಮಗುವಿಗೆ ಹಾಲು ಚೀಪಿಸ್ಬೇಕು, ಮತ್ತು ಕರೆಕ್ಟ್ ಅಟ್ಯಾಚ್ಮೆಂಟ್, ಕರೆಕ್ಟ್ ಪೊಸಿಷನ್ ಕೊಡೋದ್ರಿಂದ ಮಗು ಹೆಚ್ಚು ಹೆಚ್ಚು ಚೀಪುತ್ತೆ, ಹಾಲು ಉತ್ಪಾದನೆ ಆಗುತ್ತೆ, ತಾಯಿಗೆ ಕಾನ್ಫಿಡೆನ್ಸ್ ಬರುತ್ತೆ. ಹಾಲಿಲ್ಲ ಹಾಲಿಲ್ಲ ಅಂತ ಹೇಳಿ ಅಂದ್ಕೊಂಡ್ರೆ ಎಲ್ಲೋ ಸ್ವಲ್ಪ ಕಾನ್ಫಿಡೆನ್ಸ್ ಕಡಿಮೆ ಆಗಿಬಿಟ್ಟು ಅದು ಹಾಲು ಉತ್ಪಾದನೆಯಲ್ಲಿ ತೊಂದರೆ ಆಗುತ್ತೆ, ಮತ್ತು ಕಡಿಮೆ ಆಗುತ್ತೆ. ಅದಕ್ಕೆ ಯಾವುದೇ ಯೋಚನೆಗಳನ್ನು, ಸ್ಟ್ರೆಸ್ನ ಕಡಿಮೆ ಮಾಡಿಕೊಂಡು ಮಗುಗೆ ಹೆಚ್ಚು ಹೊತ್ತು ಹಾಲು ಕುಡಿಸ್ಬೇಕು. ಇದರಿಂದ ಹಾಲು ಉತ್ಪಾದನೆ ಹೆಚ್ಚಾಗುತ್ತೆ. ಇದ್ರ ಜೊತೆಗೆ ನೀರು ಹೆಚ್ಚಾಗಿ ಸೇವಿಸಬೇಕು. ಈ ಏನು ಮಾಡ್ತಾರೆ, ನೀರು ಸರಿಯಾಗಿ ಕುಡಿಯಲ್ಲ, ಒಳ್ಳೆ ಪೋಷಕಾಂಶ ಯುಕ್ತ ಆಹಾರ ತಗೊಳ್ಳಲ್ಲ, ಇದೆಲ್ಲನೂ ಹಾಲು ಉತ್ಪಾದನೆಯಲ್ಲಿ ತೊಂದರೆ ಆಗುತ್ತೆ.
1: ಈಗ ಕೆಲವು ಮಾತುಗಳು ಕೇಳ್ಬರುತ್ತೆ ಡಾಕ್ಟರ್, ತಾಯಿ ಏನಾದರೂ ತಿನ್ನುವಾಗ ವ್ಯತ್ಯಾಸ ಆದರೆ ಮಗುವಿಗೆ ಅದರಿಂದ ತೊಂದರೆಗಳು ಉಂಟಾಗೋದು. ಇವಾಗ ಶೀತ ಪದಾರ್ಥಗಳು ತಿಂದರೆ ಮಗು ಹಾಲು ಕುಡಿಯುತ್ತೆ, ಮಗುಗೆ ಶೀತ ಆಗುತ್ತೆ, ಅಥವಾ ಹೀಟ್ ಪದಾರ್ಥ ತಿಂದರೆ ಮಗುಗೆ ಮೋಷನ್ ಪಾಸ್ ಮಾಡೋದ್ರಲ್ಲಿ ತೊಂದರೆ ಆಗುತ್ತೆ, ಈ ಥರದೆಲ್ಲ ಕೇಳ್ತೀವಿ ಮನೆಯಲ್ಲಿ. ಇದು ಎಷ್ಟರ ಮಟ್ಟಿಗೆ ನಿಜ?
0: ಖಂಡಿತವಾಗ್ಲೂ ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ಸ್ ಇಲ್ಲ. ಒಂದು ಒಳ್ಳೆ ಪೌಷ್ಟಿಕ, ತಾಯಿ ಪೌಷ್ಟಿಕಾಂಶ ಯುಕ್ತ ಆಹಾರ ತಿನ್ನೋದು ತುಂಬ ಮುಖ್ಯ. ಇದು ಹಸಿರು ತರಕಾರಿ, ಹಸಿರು ಸೊಪ್ಪುಗಳು, ಮತ್ತು ತರಕಾರಿ, ಮೊಟ್ಟೆ, ನಾನ್ ವೆಜ್, ಈ ಥರ ಎಲ್ಲ ಥರದ್ದು, ಎಲ್ಲ ಬಣ್ಣದ ತರಕಾರಿಗಳು ಇವೆಲ್ಲ ತಿನ್ನೋದು ತುಂಬ ಮುಖ್ಯ. ಇದರ ಜೊತೆಗೆ ಚೆನ್ನಾಗಿ ನೀರು ಕುಡಿಬೇಕು. ಯಾವುದೇ ರೀತಿ ಪಥ್ಯ ಮಾಡಬಾರ್ದು, ಅದು ತಿನ್ನಬೇಡ ಇದು ತಿನ್ನಬೇಡ ಅಂತ ಹೇಳಿ ರಿಸ್ಟ್ರಿಕ್ಟ್ ಮಾಡಿದಾಗ ಏನಾಗುತ್ತೆ, ತಾಯಿಗೆ ಒಂಥರ ಡಿಪ್ರೆಷನ್ ಆಗುತ್ತೆ. ಸೊ ಆದ್ದರಿಂದ ಆದಷ್ಟು ಒಳ್ಳೆ ಆಹಾರವನ್ನು ತಾಯಿಗೆ ಕೊಡಬೇಕು, ಮತ್ತು ಹೆಚ್ಚು ನೀರು ಕುಡಿಬೇಕು.
1: ಮೆಟರ್ನಿಟಿ ಲೀವ್ ಮುಗಿಸ್ಕೊಂಡು ಕೆಲವರು ಜಾಬಿಗೆ ಹೋಗಕ್ಕೆ ಶುರು ಮಾಡ್ತಾರೆ. ಸೊ 6 ತಿಂಗಳಾದ್ಮೇಲೂ ಹಾಲು ಕುಡಿಸ್ಬೇಕಾಗುತ್ತೆ, 2 ವರ್ಷ ತನಕ ಹಾಲು ಕುಡಿಸಲೇಬೇಕು ಮಗುಗೆ ಅಂತ. 6 ಮಂತ್ಸ್ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂಡ್ ಆಫ್ಟರ್ ದಟ್ ಟಿಲ್ 2 ಇಯರ್ಸ್. ಸೊ ಹಂಗಿರುವಾಗ ಉದ್ಯೋಗದಲ್ಲಿರುವ ತಾಯಂದಿರ ಕೆಲಸ ಮತ್ತೆ ಅವರ ಬ್ರೆಸ್ಟ್ ಫೀಡಿಂಗ್ ಜರ್ನಿಯನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ಬೋದು, ಆ್ಯಂಡ್ ಅವರಿಗೆ ಒಂದು ಸಲಹೆ ಕೊಡ್ತಾರೆ ಎಕ್ಸ್ಪ್ರೆಸ್ಡ್ ಬ್ರೆಸ್ಟ್ ಮಿಲ್ಕ್ ಇಟ್ಟು ಹೋಗಬೇಕು ರೂಮ್ ಟೆಂಪ್ರೇಚರಲ್ಲಿ ಅಂತ.
0: ಎಷ್ಟಾಗುತ್ತೋ ನಮ್ಮ ಹೆರಿಗೆ ರಜಾನ ಒಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೋಬೇಕು. 6 ತಿಂಗಳ ತನಕ ತಾಯಿ ಹಾಲನ್ನು ಹೊರತುಪಡಿಸಿ ಬೇರೆ ಯಾವುದೇ ಹಾಲು ಅಥವಾ ನೀರು, ಸಕ್ಕರೆ ನೀರು ಯಾವುದನ್ನು ಕೊಡಬಾರ್ದು. ಮತ್ತು ಅಕಸ್ಮಾತಾಗಿ ಇನ್ನೂ ಬೇಗನೆ ಹೋಗಬೇಕಾಗಿದ್ದಂಥ ಪರಿಸ್ಥಿತಿ ಬಂತು ಅಂದರೆ ಈ ಎಕ್ಸ್ಪ್ರೆಸ್ಡ್ ಬ್ರೆಸ್ಟ್ ಮಿಲ್ಕನ್ನು ನಾವು ಕೊಡಬಹುದು. ಕುಡಿಯಬಹುದು. ಇದನ್ನ ನಾವು ಒಂದು ಶುದ್ಧವಾದ ಲೋಟದಲ್ಲಿ ಎದೆಯಿಂದ ಕೈಯಿಂದನೇ ಸ್ವಲ್ಪ ಮಸಾಜ್ ಮಾಡಿಬಿಟ್ಟು ಹಾಲನ್ನು ಎಕ್ಸ್ಪ್ರೆಸ್ ಮಾಡಿ ಮುಚ್ಚಿಟ್ಟು ಇದು ನಾರ್ಮಲ್ ರೂಮ್ ಟೆಂಪರೇಚರ್ ಅಲ್ಲೇ ಇಟ್ಟು 6 ರಿಂದ

0: ಎಂಟು ಗಂಟೆ ತನಕ ಇದನ್ನ ನಾವು ಕುಡಿಸಬಹುದು. ಇದನ್ನ ನಾವು ಕೆಲ್ಸಕ್ಕೆ ಹೋಗೋ ತಾಯಂದ್ರಿಗೆ ಈ ತರದ ಹಾಲನ್ನ ನಾವು ಕುಡಿಸಕ್ಕೆ ಅವರಿಗೆ ನಾವು ಸಜೆಸ್ಟ್ ಮಾಡ್ತೀವಿ. ಇವನ್ ರೆಫ್ರಿಜರೇಟರ್ ಅಲ್ಲೂ ಕೂಡ ನಾವು ಹಾಲನ್ನ ಇಡಬಹುದು. 24 ಗಂಟೆ ತನಕ ನಾವು ರೆಫ್ರಿಜರೇಟರ್ ಅಲ್ಲೂ ಇಡಬಹುದು, ತೊಂದರೆ ಇಲ್ಲ. ಆದ್ರೆ ಅದನ್ನ ಹೊರಗಡೆ ತೆಗೆದಾಗ ನಾವು ಸ್ವಲ್ಪ ಬೆಚ್ಚನ್ ನೀರಲ್ಲಿ ಅದನ್ನ ಇಟ್ಬಿಟ್ಟು ಆಮೇಲೆ ನಾವು ರೂಮ್ ಟೆಂಪರೇಚರಿಗೆ ಬಂದ ಮೇಲೆ ಅದನ್ನ ಮಗುವಿಗೆ ಚಿಕ್ಕ ಲೋಟದಲ್ಲಿ ಅಥವಾ ಪಾಲಡೆಯಲ್ಲಿ ಕುಡಿಸ್ಬೇಕು. ಯಾವುದೇ ಕಾರಣಕ್ಕೂ ಮಗುವಿಗೆ ಬಾಟಲ್ನ ನಾವು ಅಭ್ಯಾಸ ಮಾಡಬಾರದು.
1: ತಾಯಿ ಹಾಲುಣಿಸುವ ಟೈಮಲ್ಲಿ ಆ 2 ಇಯರ್ಸ್ ಜರ್ನಿ ಇದೆಯಲ್ಲ, ಅವರ ಆಹಾರ ಮತ್ತು ಜೀವನ ಶೈಲಿ ಹೇಗಿರಬೇಕು ಅಂತ ನಿಮ್ಮ ಸಲಹೆ?
0: ತಾಯಿಗೆ ಒಳ್ಳೆ ಪೌಷ್ಟಿಕಾಂಶಯುಕ್ತ ಆಹಾರ ಕೊಡಬೇಕು. 6 ತಿಂಗಳ ನಂತರ 6 ತಿಂಗಳ ತನಕ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಮಿಲ್ಕ್, ಬರೀ ತಾಯಿ ಹಾಲು ಕೊಡಬೇಕು. 6 ತಿಂಗಳ ನಂತರ ನಾವು ಪೂರಕ ಆಹಾರನ ನಾವು ಶುರು ಮಾಡಬೇಕು. ಪೂರಕ ಆಹಾರ ಶುರು ಮಾಡಬೇಕಾದ್ರೆ ಮೊದಲು ನಾವು ಬೆಸ್ಟ್ ಅಂತಂದರೆ ರಾಗಿ ಗಂಜಿ ಮೊದಲಿಂದ ನಾವು ಕೊಡ್ತಾ ಇದ್ದಿದ್ದು. ರಾಗಿ ಗಂಜಿ ಯಾಕಂದರೆ ಇದು ಅಮೈಲೇಜ್ ರಿಚ್ ಫುಡ್ ಆಗಿರೋದ್ರಿಂದ ಇದು ಸ್ವಲ್ಪ ಹುಳಿ ಅಂಶ ಮತ್ತು ಸಾಲ್ಟಿಶ್ ಮತ್ತು ಸಾರಿಶ್ ಆಗಿರುತ್ತೆ. ಸೊ ಇದು ರಾಗಿ ಗಂಜಿನೇ ಎಲ್ಲದಕ್ಕಿಂತ ಬೆಸ್ಟ್. ಇದು ತುಂಬ ನೀರ್ನಂಗೂ ಇರಬಾರ್ದು, ಆಮೇಲೆ ತುಂಬ ಗಟ್ಟಿನೂ ಇರಬಾರ್ದು. ಸ್ಪೂನಲ್ಲಿ ಇಟ್ಕೊಂಡ್ರೆ ಹಿಂಗೆ ಬಿದ್ದ್ಬಿಡ್ಬಾರ್ದು, ಆ ಥರ ಒಂದು ಕನ್ಸಿಸ್ಟೆನ್ಸಿ ಅಲ್ಲಿ ಇರಬೇಕದು.
1: ಹಾಂ,
0: ಹೌದು ಹೌದು, ಆ ಥರ ಇರಬೇಕು. ಹಣ್ಣುಗಳಲ್ಲಿ ಬಾಳೆಹಣ್ಣು ತುಂಬಾ ಎಲ್ಲೇ ನಾವು ಎಷ್ಟೇ ಈಸಿಯಾಗಿ ಅದನ್ನ ಸ್ಕೂಪ್ ಮಾಡಿಕೊಂಡು ಮಗುವಿಗೆ ತಿನ್ನಿಸ್ಬಹುದು. ಮಾವಿನ ಹಣ್ಣು, ಪಪ್ಪಾಯ ಹಣ್ಣು ಇವೆಲ್ಲ ಹಣ್ಣುಗಳನ್ನ ಮಗುವಿಗೆ ತಿನ್ನಿಸ್ಬಹುದು. ಸೊ ಇದು ಶುರು ಮಾಡಬೇಕಾದ್ರೆ ಈ ತರದ್ದು 6 ತಿಂಗಳಿಂದ 9 ತಿಂಗಳ ತನಕ ಈ ತರ ಒಂದೊಂದೇ ಆಡ್ ಮಾಡ್ಬೇಕು. ಒಂದೇ ಸರಿ ಎಲ್ಲಾನು ಆಡ್ ಮಾಡಬಾರ್ದು. ಒಂದೊಂದೇ ಧಾನ್ಯಗಳನ್ನ ಆಡ್ ಮಾಡಿಕೊಂಡು ಕೊನೆಗೆ ಬೇಳೆಕಾಳು ಮಿಶ್ರಿತೆದ್ದು ಮನೆಯಲ್ಲೇ ತಯಾರಿಸ್ಬೇಕು. ಇದಕ್ಕೆ ಯಾವುದೇ ರೀತಿ ಬೇರೆ ಹಾಲನ್ನ ಯೂಸ್ ಮಾಡಬಾರ್ದು, ನೀರಿನಲ್ಲೇ ತಯಾರಿಸಬಹುದು. ಆಮೇಲೆ 9 ತಿಂಗಳಿಂದ 12 ತಿಂಗಳ ತನಕ ಮತ್ತೆ ಬೇರೆ ಎಲ್ಲ ಬೇಳೆಕಾಳು ಮಿಶ್ರಿತ ದಿನಕ್ಕೆ 3-5 ಸಾರಿ ಮಗುವಿಗೆ ಕೊಡ್ತಾ ಇರ್ಬೋದು. ಇದರ ಜೊತೆಗೆ ತಾಯಿ ಹಾಲನ್ನ ಕಂಟಿನ್ಯೂ ಮಾಡಬೇಕು 2-3 ಗಂಟೆಗೆ ಒಂದ್ಸರಿ. ಒಂದು ಸರಿ ನಾವು ಈ ಪೋರೇಜ್ನ ಕೊಡ್ತೀವಿ, ಇನ್ನೊಂದು 3 ಅವರ್ಸ್ ಆದ್ಮೇಲೆ ತಾಯಿ ಹಾಲು ಕೊಡಬೇಕು, ಮತ್ತೆ 3 ಅವರ್ ಆದ್ಮೇಲೆ ಪೋರೇಜ್ನ ಕೊಡಬೇಕು. ಈ ತರ ನಾವು ಆಹಾರನ ಕೊಡ್ತಾ ಹೋಗ್ಬೇಕು ಮಗುಗೆ 1 ವರ್ಷದ ತನಕ. 1 ವರ್ಷದ ನಂತರ ಮಗುವಿಗೆ ಎಲ್ಲರ ಜೊತೆಗೂ ಎಲ್ಲರೂ ನಾವು ಏನು ಮನೆಯಲ್ಲಿ ತಿಂತೀವೋ ಆ ಥರ ತಿನ್ನೋದಕ್ಕೆ ಒಂದು ಅಭ್ಯಾಸನ ಮಾಡಬೇಕು.
1: ಡಾಕ್ಟರ್ ರಶ್ಮಿ ಅವರೇ, ಈಗ ಪ್ರಾಕ್ಟಿಕಲಿ ಮಾತಾಡುವಾಗ ನಾವಿವಾಗ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ನೋಡಿರ್ತೀವಿ ಅಥವಾ ನಮಗೆ ಯಾರೋ ಪರಿಚಯದವರಲ್ಲಿ ನೋಡಿರ್ತೀವಿ, 1.5 ವರ್ಷ ಹಾಲು ಕುಡಿಸ್ತಾ ಇದೆಯಾ ಅಂತ ಕೇಳ್ತಾರೆ. ಹೌದು ಅಂತ ಹೇಳಿದ್ರೆ ಇನ್ನೂ ಯಾಕೆ ಕುಡಿಸ್ತಾ ಇದೆಯಾ, ಮಗುಗೆ ಏನು ಅದರಲ್ಲಿ ಏನು ಪೌಷ್ಟಿಕಾಂಶನೇ ಇರಲ್ಲ, ನೀನು ಮಗುಗೆ ಇನ್ನೂ ಹಾಲು ಕುಡಿಸ್ತಾ ಇದ್ರೆ ಅದು ಊಟನೂ ಸರಿಯಾಗಿ ಮಾಡಲ್ಲ, ಸೊ ಸ್ಟಾಪ್ ಮಾಡು, ಈ ಥರದೆಲ್ಲ ನಾವು ತುಂಬಾ ಕೇಳ್ತೀವಿ. ಸೊ ಯಾವುದು ಸತ್ಯ ಅಂಡ್ ಯಾವ್ದನ್ನ ಫಾಲೋ ಮಾಡಬೇಕು ಅನ್ನೋ ಕನ್ಫ್ಯೂಷನ್ಸ್ ನಮ್ಮ ಸುಮಾರು ಜನ ತಾಯಂದ್ರಲ್ಲಿ ಉಂಟಾಗತ್ತೆ. ಸೊ ಆ ಸಂದರ್ಭದಲ್ಲಿ ಅವ್ರು ಏನ್ ಮಾಡಬೇಕು?
0: ಈಗ 6 ತಿಂಗಳಿಂದ ನಾವು ಪೂರಕ ಆಹಾರ ಶುರು ಮಾಡಿದ್ಮೇಲೆ ತಾಯಿ ಹಾಲನ್ನ 2 ವರ್ಷ ಅಥವಾ ಇನ್ನೂ ಹೆಚ್ಚಾಗಿ ನಾವು ತಾಯಿ ಹಾಲನ್ನ ನಾವು ಕಂಟಿನ್ಯೂ ಮಾಡಬೇಕು. ಇದರಿಂದ ಏನಾಗುತ್ತೆ, ಈ ಮಗುವಿನ ಕಂಪ್ಲೀಟ್ ಬೆಳವಣಿಗೆಗೆ, ಮೆದುಳಿನ ಬೆಳವಣಿಗೆ ಆಗಿರಬಹುದು, ಈಗ ಎಲ್ಲರಿಗೂ ಬುದ್ಧಿವಂತ ಮಕ್ಕಳು ಬೇಕು ಅಲ್ವಾ, ಹೆಚ್ಚು ಹೆಚ್ಚು ಮಕ್ಕಳು ಚೆನ್ನಾಗಿ ಓದಬೇಕು. ಇಂಥ ಟೈಮಲ್ಲಿ ಕಂಪ್ಲೀಟ್ ಬೆಳವಣಿಗೆ ಆಗಬೇಕು ಅಂತಂದರೆ ಮಗುವಿಗೆ ಎಷ್ಟು ದಿನ ನಾವು ಹಾಲು ಕುಡಿಸ್ತೀವೋ ಅಷ್ಟು ಒಳ್ಳೆಯದು ಈ ಎದೆ ಹಾಲಿನಲ್ಲಿ. ಅದಕ್ಕೆ ಇದನ್ನು ಒಂದು ಗಾಡ್ಸ್ ಗಿಫ್ಟ್ ಅನ್ನೋದು. ಪ್ರತಿಯೊಂದು ಅಂಗಾಂಗಗಳ ಬೆಳವಣಿಗೆಗೆ, ಕರಳಿರ್ಬೋದು, ಮೆದುಳಿರ್ಬೋದು, ಇದೆಲ್ಲ ಚೆನ್ನಾಗಿ ಬೆಳವಣಿಗೆ ಆಗಬೇಕಂದ್ರೆ ಹೆಚ್ಚು ಹೆಚ್ಚು ತಾಯಿ ಹಾಲನ್ನು ನಾವು ಕುಡಿಸ್ಬೇಕು. ಆವಾಗ ಬಾಂಧವ್ಯ ಹೆಚ್ಚಾಗುತ್ತೆ, ಮುಂದೆ ಇವನ್ ಸೋಷಿಯಲ್ ಪ್ರಾಬ್ಲಮ್ಸ್ ಬರಲ್ಲ ಮಗುಗೆ. ಅದರಿಂದ ಹೆಚ್ಚು ಹಾಲು 2 ವರ್ಷದ ನಂತರನೂ ಹಾಲು ಕುಡಿಸಿದ್ರೆ ತುಂಬಾ ಒಳ್ಳೇದು. ಆಮೇಲೆ ಇವನ್ ಯಾವುದೇ ಒಂದು ಸೋಂಕು ಆಗಲ್ಲ, ಆಮೇಲೆ ಯಾವುದೇ ಒಂದು ಮಗುಗೆ ಹುಷಾರಿರಲ್ಲ ಆ ತರ ಸಂದರ್ಭದಲ್ಲೂ ಅಷ್ಟೇ, ಏನು ತಿಂತಾ ಇರಲ್ಲ ಮಗು, ಅಟ್ಲೀಸ್ಟ್ ತಾಯಿ ಹಾಲು ಕುಡಿಸ್ತಾ ಇದ್ರೆ ಅದನ್ನ ಕುಡಿದು ಸ್ವಲ್ಪ ಅಪೌಷ್ಟಿಕತೆ ಕೂಡ ಕಡಿಮೆ ಆಗುತ್ತೆ, ಮತ್ತೆ ಮಗು ಚುರುಕಾಗಿರುತ್ತೆ.
1: ಅಂಡ್ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಮಾಡುವವರಿಗೆ 6 ತಿಂಗಳ ತನಕ ಒಂದು ಯೋಚನೆ ಇರಲ್ಲ ಏನ್ ತಿಂಡಿ ತಿನ್ಸೋದು ಮಗುಗೆ ಅನ್ನೋದು. ಇಟ್ಸ್ ದ ಬ್ರೆಸ್ಟ್ ಮಿಲ್ಕ್ ಇಸ್ ರೆಡಿಮೇಡ್, ಫ್ರೀ ಫ್ರಮ್ ಆಲ್ ದ ಕೆಮಿಕಲ್ಸ್, ಫ್ರೀ ಫ್ರಮ್ ಆಲ್ ಟೈಪ್ ಆಫ್ ಮೈಕ್ರೋಬ್ಸ್ ಅಲ್ವಾ. ಸೊ ಇಟ್ಸ್ ವೆರಿ ಪ್ಯೂರ್ ಅಲ್ವಾ. ನಮ್ಗೆ ಏನು ಪ್ರಿಪೇರ್ ಮಾಡೋ ಅವಶ್ಯಕತೆ ಇರಲ್ಲ, 24 ಸಲ ಪಾತ್ರೆಗಳು ತೊಳೆಯೋ ಅವಶ್ಯಕತೆ ಇರಲ್ಲ. ಮಗುಗೆ ಯಾವಾಗ ಹಸುವಾಗತ್ತೆ ಲೈಕ್ ತಾಯಿ ಹಾಲು ಕುಡಿಸ್ಬೋದು
0: ಎನಿ ಟೈಮ್ ಮಿಲ್ಕ್ ಎಟಿಎಂ.
1: ಓಕೆ ಡಾಕ್ಟರ್, ಇವಾಗ ಸಣ್ಣ ಸಣ್ಣ ಡೌಟ್ಗಳಿರ್ತವೆ ತಾಯಂದ್ರಿಗೆ. ಈಗ ಮಲಗಿಸ್ಬಿಟ್ಟು ಹಾಲು ಕುಡಿಸ್ಬೋದಾ ರಾತ್ರಿ ಮಗುಗೆ ಅನ್ನೋದು, ಆಯ್ತಾ, ಯಾಕಂದ್ರೆ ಅಮ್ಮನೂ ಟಯರ್ಡ್ ಆಗಿರ್ತಾಳೆ. ಸೊ ಅದರಿಂದ ಏನಾದ್ರೂ ಮಗುಗೆ ತೊಂದರೆ ಆಗತ್ತಾ ಅನ್ನೋದು ಒಂದು ಸಾಮಾನ್ಯ ಪ್ರಶ್ನೆ.
0: ಖಂಡಿತವಾಗ್ಲೂ ಬೇರೆ ಬೇರೆ ಭಂಗಿಗಳಲ್ಲಿ ಎದೆ ಹಾಲನ್ನ ಕೊಡ್ಬೋದು. 3 ವಾರದಿಂದ 1 ತಿಂಗಳ ತನಕ ಆದಷ್ಟು ಕುತ್ಕೊಂಡಿರೋ ಭಂಗಿಯಲ್ಲಿ ಕುಡಿಸಿದ್ರೆ ಒಳ್ಳೇದು. ಯಾಕಂದ್ರೆ ಮಲ್ಕೊಂಡಾಗ ಸ್ವಲ್ಪ ಇನ್ನು ತಾಯಿಯು ಅಷ್ಟೊಂದು ಅರಿವು ಇರೋದಿಲ್ಲ, ಅದಕ್ಕೋಸ್ಕರ ಇನಿಷಿಯಲಿ ಫ್ಯೂ ಡೇಸ್ ಕುತ್ಕೊಂಡು ಕುಡಿಸೋದು ಒಳ್ಳೇದು. ನಂತರ ಒಂದ್ಸರಿ ಮಗು ಚೆನ್ನಾಗಿ ಅಡ್ಜಸ್ಟ್ ಆದ್ಮೇಲೆ ಈವನ್ ಮಲ್ಕೊಂಡು ಕೂಡ ಕುಡಿಸ್ಬಹುದು, ಮತ್ತೆ ಬೇರೆ ಬೇರೆ ಪೊಸಿಷನ್ಸ್ ಅಲ್ಲಿ ಕೂಡ ಕುಡಿಸ್ಬಹುದು.
1: ತಾಯಿ ಹಾಲು ಕುಡಿಸೋ ಟೈಮಲ್ಲಿ ಯಾವ ಯಾವ ಸಂದರ್ಭದಲ್ಲಿ ವೈದ್ಯರ ಸಲಹೆ ಪಡಿಬೇಕಾಗತ್ತೆ? ಕ್ರಾಕ್ ನಿಪ್ಪಲ್ಸ್ ಉಂಟಾಗತ್ತೆ, ಆಮೇಲೆ ಸೋರ್ ನಿಪ್ಪಲ್ಸ್ ಆಗತ್ತೆ, ಆಮೇಲೆ ಕೆಲವೊಂದ್ಸಲ ಇನ್ಫೆಕ್ಷನ್ಸ್ ತರ ಆಗತ್ತೆ. ಸೊ ಈ ಎಲ್ಲಾ ಸಂದರ್ಭಗಳಲ್ಲಿ ವೈದ್ಯರ ಸಲಹೆ ಪಡೆಯುವ ಅವಶ್ಯಕತೆ ಇದೆ ಅಥವಾ ಮನೆಯಲ್ಲೇ ಸಿಂಪಲ್ ರೆಮಿಡೀಸ್ ವರ್ಕ್ಔಟ್ ಆಗತ್ತಾ?
0: ಈ ತರದ್ ಏನೇ ತೊಂದರೆ ಇದ್ರೂ ಖಂಡಿತವಾಗ್ಲೂ ಅವರು ವೈದ್ಯರ ಸಲಹೆಯನ್ನ ಪಡಿಬಹುದು. ಯಾಕೆ ಅಂತಂದ್ರೆ ನಾನು ಆಗ್ಲೇ ಹೇಳಿದ್ನಲ್ಲ, ಸೋರ್ ನಿಪ್ಪಲ್ಲು, ಕ್ರ್ಯಾಕ್ ನಿಪ್ಪಲ್ ಇದೆಲ್ಲ ಆದ ಇದು ಸರಿಯಾದ ಅಟ್ಯಾಚ್ಮೆಂಟ್ ಆಗದೇ ಇದ್ರೆ ಆಗುವಂತ ಒಂದು ತೊಂದರೆಗಳು. ಆದ್ರಿಂದ ಏನಾಗ ಅವರು ವೈದ್ಯರನ್ನ ಹೋಗಿ ನೋಡಿದಾಗ ಏನಾಗುತ್ತೆ, ಅವ್ರಿಗೆ ಯಾಕೆ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ಕ್ಲೀನಾಗಿ ಬೇಗ ಕಂಡುಹಿಡಿತಾರೆ. ಅದರಿಂದ ಅವರ ಅಟ್ಯಾಚ್ಮೆಂಟ್ ಪೊಸಿಷನ್ನ ನಾವು ಕರೆಕ್ಟ್ ಮಾಡಬಹುದು. ಮತ್ತೆ ಈಸಿ ಮೆಥಡ್ ಅಂತಂದ್ರೆ ಒಂದು ನಾನು ಆಗ್ಲೇ ಹೇಳದ್ನಲ್ಲ, ಕರೆಕ್ಟ್ ಪೊಸಿಷನ್, ಮಗು ಈ ನಿಪ್ಪಲ್ ಮತ್ತೆ ಏರಿಯೋಲ ಕಂಪ್ಲೀಟ್ ಆಗಿ ಬಾಯಿ ಒಳಗೆ ತಗೊಂಡು ಚೀಪಬೇಕಾದ್ರೆ ಹಾಲು ಉತ್ಪತ್ತಿ ಮಾಡೋಕ್ಕೂ ಸಹಾಯ ಆಗುತ್ತೆ, ಮತ್ತೆ ಹೆಚ್ಚು ಹಾಲು ಬರುತ್ತೆ, ಮತ್ತೆ ಯಾವುದೇ ರೀತಿ ನಿಪ್ಪಲ್ಲು ಏರಿಯಲ್ಲಾಗೆ ತೊಂದರೆ ಆಗಲ್ಲ. ಇಲ್ಲ ಅಂತಂದ್ರೆ ಅದು ಗಾಯ ಉಂಟಾಗಿ ಸೋಂಕು ಉಂಟಾಗುತ್ತೆ. ಒಂದು ಈಸಿ ರೆಮಿಡಿ ಏನು ಅಂತಂದ್ರೆ, ಯಾವಾಗ್ಲೂ ಹಾಲಿನಲ್ಲಿ 4 ಮಿಲ್ಕ್ ಮತ್ತೆ ಹೈಂಡ್ ಮಿಲ್ಕ್ ಅಂತ ಇರುತ್ತೆ. ಈ 4 ಮಿಲ್ಕ್ ಏನು ನೀರಿನ ಅಂಶ ಜಾಸ್ತಿ ಇರುತ್ತೆ, ಇದು ಮಗುವಿನ ಬಾಯಾರಿಕೆ ತಣಿಸುತ್ತೆ. ಇದು ಫಸ್ಟ್ ಒಂದು 5 ನಿಮಿಷ ಬರುವಂತ ಹಾಲು, ಆಮೇಲೆ ಬರುವಂತ ಹಾಲು ಹೈಂಡ್ ಮಿಲ್ಕ್. ಇದು ಮಗು ಪೌಷ್ಟಿಕಾಂಶ ಯುಕ್ತ ಹಾಲು, ಫ್ಯಾಟ್ ಮತ್ತೆ ಪ್ರೋಟೀನ್ ಹೆಚ್ಚಾಗಿರುತ್ತೆ, ಇದರಿಂದ ಮಗುವಿನ ತೂಕ ಹೆಚ್ಚಾಗುತ್ತೆ. ಈ ಹೈಂಡ್ ಮಿಲ್ಕ್ ಬರುತ್ತಲ್ಲ, ಅದಕ್ಕೆ ಮಗುವಿಗೆ ನಾವು ಹೆಚ್ಚು ಹೊತ್ತು ಹಾಲು ಕುಡಿಸೋದು ಕೂಡ ಇಂಪಾರ್ಟೆಂಟು. ಅಂದರೆ ಒಂದು 15 ನಿಮಿಷ ಒಂದೇ ಕಡೆಗೆ ಕುಡಿಸೋದ್ರಿಂದ ಮಗುವಿಗೆ ಬೋತ್ 4 ಮಿಲ್ಕ್ ಮತ್ತು ಹೈಂಡ್ ಮಿಲ್ಕ್ ಎರಡೂ ಸಹ ಸಿಗುತ್ತೆ. ಆಮೇಲೆ ಈ ಹೈಂಡ್ ಮಿಲ್ಕ್ ನಾ ಆಗಲೇ ಹೇಳ್ದಂಗೆ ಪ್ರೋಟೀನ್ ಹೆಚ್ಚಾಗಿರುತ್ತಲ್ಲ, ಈ ಥರ ಸೋರ್ ನಿಪ್ಪಲ್ಲೆಲ್ಲ ಆದಾಗ ಈ ಹೈಂಡ್ ಮಿಲ್ಕನ್ನು ನಿಪ್ಪಲ್ ಮತ್ತು ಏರಿಯೋಲಗೆಲ್ಲ ಇದು ಹಚ್ಚೋದ್ರಿಂದ ಅದು ಸೋರ್ನೆಸ್ ಎಲ್ಲ ಕಡಿಮೆ ಆಗುತ್ತೆ.
1: ಈಗ ಕುಟುಂಬದ ಸದಸ್ಯರು ವಿಶೇಷವಾಗಿ ಹಸ್ಬೆಂಡ್ ಆ್ಯಂಡ್ ಹಿರಿಯರು ತಾಯಂದರು ಯಾವ ರೀತಿ ಬೆಂಬಲ ನೀಡಬಹುದು?
0: ಈಗ ತಾಯಿ ಎದೆ ಹಾಲು ಕುಡಿಸೋದು ಬರೀ ತಾಯಿ ಒಬ್ಬಳದೇ ಜವಾಬ್ದಾರಿ ಅಲ್ಲ, ಇದು ಕಂಪ್ಲೀಟ್ ಕುಟುಂಬದ ಜವಾಬ್ದಾರಿ ಆಗಿರುತ್ತೆ. ಸೊ ಆದ್ರಿಂದ ಏನಾಗುತ್ತೆ, ಅವಳಿಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಎರಡೂ ಸಹ ಮನೆಯ ಎಲ್ಲ ಸದಸ್ಯರು ಗಂಡ ಆಗಿರ್ಬೋದು ಮತ್ತೆ ಮನೆಯಲ್ಲಿರ ಅತ್ತೆ ಮಾವ ಮತ್ತೆ ಎಲ್ಲರದ್ದು ಜವಾಬ್ದಾರಿ ಅವಳಿಗೆ. ಬೋತ್ ಮೊದಲೆಲ್ಲ ತುಂಬಾ ಒಟ್ಟು ಕುಟುಂಬಗಳಿರ್ತಿತ್ತು, ಅಷ್ಟಾಗಿ ತಾಯಿಗೆ ಹೊರೆ ಆಗ್ತಾ ಇರಲಿಲ್ಲ. ಈಗ ಬೋತ್ ಎಲ್ಲರೂ ಅವಳ ದೈಹಿಕ ಮತ್ತು ಮಾನಸಿಕವಾಗಿ ಅವಳಿಗೆ ಸಪೋರ್ಟ್ ಕೊಡೋದು ತುಂಬಾ ಮುಖ್ಯ. ಇದ್ರ ಜೊತೆಗೆ ಅವಳು ಅಕಸ್ಮಾತ್ ಕೆಲ್ಸಕ್ಕೆ ಹೋಗುವಂತವ್ರಾಗಿದ್ರೆ ಉದ್ಯೋಗ ಸ್ಥಳದಲ್ಲಿ ಅಲ್ಲೂ ಕೂಡ ಸ್ವಲ್ಪ ಹೆರಿಗೆ ರಜಾ ಜಾಸ್ತಿ ಕೊಡೋದ್ರಿಂದ ಮತ್ತೆ ಅಲ್ಲಿ ಒಳ್ಳೆ ವಾತಾವರಣ ಸೃಷ್ಟಿಸಿರೋದ್ರಿಂದ ಹೆಲ್ಪ್ ಮಾಡಬೇಕು.
1: ಓಕೆ ಡಾಕ್ಟರ್ ರಶ್ಮಿ ಅವರೇ, ವಿಶ್ವ ಸ್ತನ್ಯಪಾನ ಸಪ್ತಾಹದ 5 ವರ್ಷದ ಘೋಷವಾಕ್ಯದ ಬಗ್ಗೆ ಸ್ವಲ್ಪ ವಿವರಿಸ್ತೀರಾ?
0: ಈ ವರ್ಷದ ಘೋಷವಾಕ್ಯ ಅಂದರೆ, ಸುಸ್ಥಿರ ಜೀವನಕ್ಕಾಗಿ ಸ್ತನ್ಯಪಾನ ಏನು ಕೆಲಸ ಮಾಡುತ್ತಿದೆಯೋ ಅದನ್ನು ಬಲಪಡಿಸಬೇಕು. ಅಂದರೆ ಈಗ ಮನೆಗೆ ಫೌಂಡೇಶನ್ ಎಷ್ಟು ಸ್ಟ್ರಾಂಗ್ ಆಗಿರಬೇಕೋ ಅದೇ ರೀತಿ ಈವನ್ ಮಗುವಿನ ಆರೋಗ್ಯ ಅಷ್ಟು ಸ್ಟ್ರಾಂಗ್ ಆಗಿರಬೇಕು ಅಂತಂದರೆ ತಾಯಿ ಹಾಲು ಕುಡಿಸೋದ್ರ ಮಹತ್ವವನ್ನು ಕುರಿತು ಥೀಮ್ ಈ ಸರಿ.
1: ಡಾಕ್ಟರ್ ರಶ್ಮಿ ಅವರೇ, ವಿಶ್ವ ಸ್ತನ್ಯಪಾನ ಸಪ್ತಾಹದ ಸಂದರ್ಭದಲ್ಲಿ ಹೊಸ ತಾಯಂದ್ರಿಗೆ ನಿಮ್ಮ ಸಲಹೆ ಏನು?
0: ಸ್ತನ್ಯಪಾನದ್ದು ಪ್ರಕೃತಿ ನಿಯಮ ಮತ್ತೆ ಮಗುವಿನ ಹಕ್ಕು ಮತ್ತು ತಾಯಿಯ ಕರ್ತವ್ಯ. ಇದನ್ನ ನಾವು ತಪ್ಪದೇ ನಾವು ಮಗು ಕೊಡಬೇಕು. ಮೊದಲು 1 ಗಂಟೆಯಲ್ಲಿ ಇದನ್ನ ಖಂಡಿತ ಕೊಡಬೇಕು. ಮತ್ತೆ 6 ತಿಂಗಳ ತನಕ ತಾಯಿ ಹಾಲು ಬಿಟ್ಟು ಬೇರೆ ಏನನ್ನೂ ಕೊಡಬಾರ್ದು. ಮತ್ತೆ 2 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಾಗಿ ಎದೆ ಹಾಲು ಉಣಿಸ್ಬೇಕು. ಆಮೇಲೆ ಈವನ್ ಹುಷಾರಿಲ್ಲದೆ ಇರೋ ಟೈಮಲ್ಲೂ ಅಷ್ಟೇ, ವಾಂತಿ ಭೇದಿ ಆಗಿರ್ಬೋದು ಏನೇ ಆಗಿರ್ಬೋದು, ತಾಯಿಗೂ ಹುಷಾರಿಲ್ಲದೆ ಇರೋ ಸಂದರ್ಭಗಳಲ್ಲೂ ಕೂಡ ತಾಯಿ ಮಾಸ್ಕ್ ಧರಿಸಿ ಮಗುವಿಗೆ ಹಾಲನ್ನು ಉಣಿಸ್ಬೇಕು.
1: ಡಾಕ್ಟರ್ ರಶ್ಮಿ ಅವರೇ, ಆಗಸ್ಟ್ 1ನೇ ತಾರೀಕಿಂದ 7ನೇ ತಾರೀಕು ತನಕ ವಿಶ್ವ ಸ್ತನ್ಯಪಾನ ಸಪ್ತಾಹವನ್ನು ಆಚರಿಸ್ತಾ ಇದ್ದೀವಿ. ಸೊ ಈ ಸಂದರ್ಭದಲ್ಲಿ ತಾಯಿಯ ಹಾಲು ಮಗುವಿನ ಮೊದಲ ರಕ್ಷಣೆ, ಮೊದಲ ಪೋಷಣೆ, ಈ ವಿಷಯದ ಕುರಿತು ನಮ್ಮ ತಾಯಿಯಂದರಿಗೆ ಅತ್ಯಂತ ಮಹತ್ವದ ವಿಷಯಗಳನ್ನು ನೀವು ಮಾಡಿಕೊಟ್ಟಿದ್ದೀರಾ. ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ತಾಯಿಯ ಹಾಲು ಮೊದಲ ರಕ್ಷಣೆ ಮೊದಲ ಪೋಷಣೆ ವಿಶ್ವ ಸ್ತನ್ಯಪಾನ ಸಪ್ತಾಹದ ಸಂದರ್ಭದಲ್ಲಿ ಮಕ್ಕಳ ತಜ್ಞರಾದ ಡಾಕ್ಟರ್ ರಶ್ಮಿ ಪ್ರಶಾಂತ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಅವರೊಂದಿಗೆ ಜೊತೆಯಾದವರು ಆಶಾ.

0: ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಬೆಂಗಳೂರು. ಈಗ ಕೆಲವು ಪ್ರಕಟಣೆಗಳು.
1: ಬೇಗ ಟಿಫಿನ್ ಪ್ಯಾಕ್ ಮಾಡಿ ರಾಜು, ಮೊಬೈಲ್ ಬಿಡು.
2: ಅರೆ ಅಕ್ಕ, ಬ್ಯಾಂಕ್ ನ ನಂಬರ್ ಬೇಕಿತ್ತು, ರೀಫಂಡೇ ಬಂದಿಲ್ಲ. ಸಿಕ್ತು, ಈಗ್ಲೇ ಕಾಲ್ ಮಾಡ್ತೀನಿ.
1: ನಂಬರ್ ಚೆಕ್ ಮಾಡ್ದೇನೆ. ವಂಚಕರು ಹೆಚ್ಚಾಗಿ ನಕಲಿ ಬ್ಯಾಂಕ್ ವೆಬ್ಸೈಟ್ ಮತ್ತು ನಕಲಿ ನಂಬರ್ ನಿಂದ ಹಣವನ್ನು ವಂಚಿಸ್ತಾರೆ.
2: ಹಾಗಾದ್ರೆ ಸರಿಯಾದ ನಂಬರ್?
1: ಬ್ಯಾಂಕ್ ನ ಅಫಿಷಿಯಲ್ ವೆಬ್ಸೈಟ್ ಅಥವಾ ಕಾರ್ಡ್ ನಲ್ಲಿ.
2: ನೀವು ಉಳಿಸಿ ಬಿಟ್ರಿ ಅಕ್ಕ,
1: ಕೆಲ್ಸದಿಂದಲ್ಲ.
2: ಮಾಡ್ತೀನಿ. RBI ಹೇಳುತ್ತೆ,
3: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
4: ಹಲೋ
5: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
4: ಮತ್ತೆ?
5: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ, ಬೇರೆ ಕೋಣೆಗೆ ಹೋಗಿ ಒಬ್ರೇ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
4: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
6: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
5: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್ 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
4: ಸರ್, 2 ಲಕ್ಷ?
7: ಏನಾಯ್ತಪ್ಪ?
6: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ಸ್ ಸಿಕ್ಕಿದೆಯಂತೆ.
5: ಅರೆ,
6: ಕಟ್ ಮಾಡಿದ್ರು.
7: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ, ಇದೆಲ್ಲ ಫ್ರಾಡ್.
6: ಫ್ರಾಡ್?
7: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
6: ಹಣ ಕಳ್ಕೊಳ್ತೀರಾ.
5: RBI ಹೇಳುತ್ತೆ,
7: ಜಾಣರಾಗಿರಿ, ಜಾಗರೂಕರಾಗಿರಿ.
8: PM ಜಯ್, ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
3: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂಥವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
0: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
1: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

0: ನಮ್ಮ ಮುಂದಿನ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ ಇದೀಗ ಆರಂಭವಾಗುವುದು.
1: ಆಕಾಶವಾಣಿ ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ವಿಶ್ವ ಸ್ತನ್ಯಪಾನ ಸಪ್ತಾಹ ಸಂದರ್ಭದಲ್ಲಿ ಸ್ತನ್ಯಪಾನದ ಮಹತ್ವ. ಈ ಕುರಿತು ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಡ್ಯನಡ್ಕ ಇಲ್ಲಿನ ವೈದ್ಯಾಧಿಕಾರಿ ಡಾಕ್ಟರ್ ವಿಶ್ವೇಶ್ವರ ವಿಕೆ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಚೇತನಾ ನಾಯಕ್ ಕೆ.
2: ಆಕಾಶವಾಣಿ ಕೇಳುಗರಿಗೆಲ್ಲ ನಮಸ್ಕಾರ. ವಿಶ್ವ ಸ್ತನ್ಯಪಾನ ಸಪ್ತಾಹ ಈ ವಿಶೇಷ ಸಂದರ್ಶನಕ್ಕೆ ನಮ್ಮ ಜೊತೆಗಿದ್ದಾರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಡ್ಯನಡ್ಕ ಇಲ್ಲಿನ ವೈದ್ಯಾಧಿಕಾರಿ ಡಾಕ್ಟರ್ ವಿಶ್ವೇಶ್ವರ ವಿಕೆ. ಡಾಕ್ಟರ್ ನಮಸ್ಕಾರ. ಇಂದಿನ ವಿಶ್ವ ಸ್ತನ್ಯಪಾನ ಸಪ್ತಾಹ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹಾಗೂ ನಮಸ್ಕಾರ.
3: ನಮಸ್ಕಾರ
2: ಡಾಕ್ಟರ್. ವಿಶ್ವ ಸ್ತನ್ಯಪಾನ ಸಪ್ತಾಹ ಈ ದಿನದ ಆಚರಣೆಯ ಮಹತ್ವ ಮತ್ತು ಉದ್ದೇಶವನ್ನು ತಿಳಿಸಬಹುದಾ?
3: ಪ್ರತಿ ವರ್ಷ ನಾವು ಆಗಸ್ಟ್ 1-7 ತನಕ ಒಂದು ವಾರದ ಕಾಲ ಈ ಸ್ತನ್ಯಪಾನ ಸಪ್ತಾಹವನ್ನು ಆಚರಿಸ್ತಾ ಇದ್ದೇವೆ. ವಿಶ್ವಸಂಸ್ಥೆಯಿಂದಲೇ ಆದೇಶಗೊಂಡು ಈ ಸಪ್ತಾಹವನ್ನು ಎಲ್ಲ ರಾಷ್ಟ್ರಗಳಲ್ಲಿ ಆಚರಿಸಲಾಗ್ತದೆ. ಮುಖ್ಯವಾಗಿ ಸ್ತನ್ಯಪಾನದ ಮಹತ್ವವನ್ನು ಜನರಿಗೆ ತಿಳಿಸುವಂಥದ್ದು, ಸರಿಯಾಗಿ ಹಾಲುಡಿಸುವ ಬಗ್ಗೆ ಜನರಿಗೆ ಮಾಹಿತಿಯನ್ನು ನೀಡುವಂಥದ್ದು ಇದರ ಉದ್ದೇಶ. ಕುಟುಂಬಗಳು ಮತ್ತು ಸಾಮಾಜಿಕರಿಗೆ ಹಾಲುಣಿಸುವ ತಾಯಂದಿರನ್ನು ಮನೆಯಲ್ಲಿ ಮತ್ತು ಉದ್ಯೋಗದಲ್ಲಿ ಬೆಂಬಲಿಸಲು ಕಲಿಸುವುದು ಈ ಬಾರಿಯ ಈ ಸ್ತನ್ಯಪಾನ ಸಪ್ತಾಹದ ಮುಖ್ಯ ಉದ್ದೇಶ. ಇದನ್ನು ಯಾಕೆ ಆಚರಿಸಬೇಕು ಅಂತ ಹೇಳಿದರೆ ಮುಖ್ಯವಾಗಿ ಮೂರು ಕಾರಣಗಳನ್ನು ನಾವು ಗುರುತಿಸಬಹುದು. ಒಂದನೇದಾಗಿ, ಸ್ತನ್ಯಪಾನದ ವಿಷಯದಲ್ಲಿ ಜನರಿಗೆ ಇರುವಂತಹ ತಪ್ಪು ಕಲ್ಪನೆಗಳನ್ನು ನಿವಾರಿಸುವಂಥದ್ದು ಇದರ ಮೊದಲ ಉದ್ದೇಶ. ಮತ್ತೆ ಎರಡನೇದಾಗಿ, ಹೊಸದಾಗಿ ತಾಯಂದಿರಾದ ಮಹಿಳೆಯರಿಗೆ ಯಾವ ರೀತಿಯಲ್ಲಿ ಹಾಲುಣಿಸಬೇಕು, ಯಾವಾಗ ಯಾವಾಗೆಲ್ಲ ಹಾಲುಣಿಸಬೇಕು, ಹಾಲುಣಿಸುವ ಸರಿಯಾದ ಭಂಗಿ ಏನು, ಮಗುವನ್ನು ಹೇಗೆ ಕೂರಿಸಿಕೊಳ್ಳಬೇಕು, ಯಾವ ರೀತಿ ಮೊಲೆಯನ್ನು ಮಗುವಿನ ಬಾಯಿಗೆ ಅದು ಚೀಪಲಿಕ್ಕೆ ಅನುಕೂಲಕರವಾಗುವಂತೆ ಯಾವ ಭಂಗಿಯಲ್ಲಿ ನಾವು ಹಾಲುಣಿಸಬೇಕು, ಈ ರೀತಿಯ ಹಾಲುಣಿಸುವ ಬಗ್ಗೆ ಹಲವಾರು ಮಾಹಿತಿಗಳ ಕೊರತೆ ಇರ್ತದೆ. ಆ ಮಾಹಿತಿಗಳನ್ನು ತಾಯಂದಿರಿಗೆ ನೀಡುವಂಥದ್ದು ಎರಡನೇ ಉದ್ದೇಶ. ಮೂರನೇದಾಗಿ, ಹಾಲುಣಿಸುವುದರಿಂದ ಮಗುವಿಗೂ ಕೂಡ ಲಾಭ ಇದೆ, ಅಮ್ಮನಿಗೂ ಕೂಡ ಲಾಭ ಇದೆ. ಆರೋಗ್ಯದ ವಿಷಯದಲ್ಲಿರ್ಬೋದು, ಬೇರೆ ಬೇರೆ ವಿಷಯಗಳಲ್ಲಿ ಏನೆಲ್ಲ ಲಾಭಗಳು ಪ್ರಯೋಜನಗಳು ಈ ಸ್ತನ್ಯಪಾನದಿಂದ ಇವೆ ಎನ್ನುವುದನ್ನು ಜನರಿಗೆ ಕಲಿಸಿಕೊಡುವಂಥದ್ದು ಮೂರನೆಯ ಉದ್ದೇಶ. ಈ ಮೂರು ಕಾರಣಗಳಿಗೆ ಹಾಲುಣಿಸುವಿಕೆಯ ಬಗ್ಗೆ, ಸ್ತನ್ಯಪಾನದ ಮಹತ್ವದ ಬಗ್ಗೆ ಸ್ತನ್ಯಪಾನ ಸಪ್ತಾಹವನ್ನು ನಾವು ಆಚರಿಸಬೇಕಾಗಿ ಬಂದಿದೆ.
2: ಈ ವರ್ಷದ ವಿಶ್ವ ಸ್ತನ್ಯಪಾನ ಸಪ್ತಾಹದ ಸಂದೇಶ ಏನುಂಟು?
3: 2026 ವರ್ಷದ ಸ್ತನ್ಯಪಾನ ಸಪ್ತಾಹದ ಸಂದೇಶ ಏನು ಅಂತ ಹೇಳಿದರೆ, ಸ್ತನ್ಯಪಾನಕ್ಕೆ ಆದ್ಯತೆ ಮತ್ತು ಸಶಕ್ತವಾದ ಪ್ರೋತ್ಸಾಹಕ ವ್ಯವಸ್ಥೆಯೊಂದನ್ನು ಸೃಷ್ಟಿಸುವುದು ಅಂತ ಹೇಳಿದರೆ, ನಾವು ಇಂಗ್ಲೀಷ್ನಲ್ಲಿ ಹೇಳೋದಾದರೆ ಪ್ರೊಟೆಕ್ಟ್ ಪ್ರಮೋಟ್ ಆ್ಯಂಡ್ ಸಪೋರ್ಟ್ ಬ್ರೆಸ್ಟ್ ಫೀಡಿಂಗ್ ಅಂತೇಳಿ ಅಂತ ಹೇಳಿದ್ರೆ, ಸುರಕ್ಷಿತವಾದ ವಾತಾವರಣದಲ್ಲಿ ಸುರಕ್ಷಿತವಾಗಿ ಹಾಲುಣಿಸಬೇಕು ಒಂದು. ಎರಡನೇದು, ಹಾಲುಣಿಸುವಿಕೆಯನ್ನು ನಾವು ಹೆಚ್ಚಾಗಿ ಪ್ರೋತ್ಸಾಹಿಸಬೇಕು. ಮೂರನೇದು, ಅದನ್ನು ಬೆಂಬಲಿಸಬೇಕು, ಸರಿಯಾದ ರೀತಿಯಲ್ಲಿ ಹಾಲುಣಿಸುವಿಕೆಯನ್ನು ನಾವು ಬೆಂಬಲಿಸಬೇಕು. ಈ ಮೂರು ರೀತಿಯಲ್ಲೂ ಕೂಡ ಸ್ತನ್ಯಪಾನವನ್ನು ಬೆಳೆಸುವಂಥದ್ದು, ಉಳಿಸುವಂಥದ್ದು ಮತ್ತು ಒಂದು ವ್ಯವಸ್ಥೆಯನ್ನು ಕಲ್ಪಿಸುವಂಥದ್ದು ಸ್ತನ್ಯಪಾನದ ಈ ವರ್ಷದ ಧ್ಯೇಯವಾಗಿದೆ.
2: ಮತ್ತು ಮಗುವಿಗೆ ಎದೆ ಹಾಲು ಮಗುವಿನ ಆರೋಗ್ಯಕ್ಕೆ ಹೇಗೆ ಸಹಾಯವಾಗ್ತದೆ, ಮತ್ತು ಯಾವಾಗ ಎದೆ ಹಾಲನ್ನು ಶುರು ಮಾಡಬೇಕು, ಹೇಗೆ ಮುಂದುವರಿಸಬೇಕು ಡಾಕ್ಟರ್? ಅದು
3: ಮಗುವಿಗೆ ನಾವು ಹೇಳ್ತೇವೆ, ಅಮ್ಮನ ಹಾಲೇ ಅಮೃತ ಅಂಥೇಳಿ. ಅಮೃತ ಅಂದರೆ ಏನು? ಅಮೃತವನ್ನು ಕುಡಿದವರಿಗೆ ಸಾವಿಲ್ಲ, ಹೌದಲ್ವಾ? ಹಾಗಾಗಿ ಈಗ ತಾನೇ ಹುಟ್ಟಿದ ಮಗುವಿಗೆ ಅಮೃತ ಸಮಾನವಾದಂಥದ್ದು ಯಾವುದಾದ್ರೂ ಇದ್ದರೆ ಅದು ಎದೆ ಹಾಲು. ಯಾಕಂತ ಹೇಳಿದರೆ 9 ತಿಂಗಳು ಮಗು ಅಮ್ಮನ ಹೊಟ್ಟೆಯಲ್ಲಿ ಬೆಚ್ಚಗೆ ಮಲಗಿ

0: ಇರ್ತದೆ. ಯಾವುದೇ ರೀತಿಯ ಭಯ ಅದಕ್ಕೆ ಇರುವುದಿಲ್ಲ, ಅಥವಾ ಯಾವುದೇ ರೀತಿಯ ರೋಗಾಣುಗಳ ದಾಳಿಯ ಭಯ ಇರುವುದಿಲ್ಲ, ಬೇರೆ ಶತ್ರುಗಳ ಭಯ ಇರುವುದಿಲ್ಲ, ಯಾವುದು ಕೂಡ ಇರುವುದಿಲ್ಲ. ಬೆಚ್ಚಗೆ ಅದು ಮಲಗಿರ್ತದೆ, ಬೆಳೀತಾ ಬೆಳೀತಾ ಮಲಗಿರ್ತದೆ. 9 ತಿಂಗಳು ಸ್ರವಿಸುವಂತಹ ಹಾಲಿನ ಮೂಲಕ, ಆ ಎದೆ ಹಾಲಿನ ಅಮೃತವನ್ನು ಮಗುವಿಗೆ ಉಣಿಸುವ ಮೂಲಕ ಆ ಮಗುವಿನ ಜೀವವನ್ನು ಉಳಿಸ್ತಾಳೆ. ಹಾಗಾಗಿ ಚಿನ್ನದಂತಹ ಸಮಯ, ಗೋಲ್ಡನ್ ಅವರ್ ಅಂತೇಳಿ ನಾವು ಇಂಗ್ಲಿಷ್ ಅಲ್ಲಿ ಹೇಳ್ತೇವೆ, ಚಿನ್ನದಂತಹ ಸಮಯ ಅದು. ಹೆರಿಗೆಯಾಗಿ 1 ಗಂಟೆಯ ಒಳಗೆ ಹಾಲು ಉಣಿಸ್ಲಿಕ್ಕೆ ಶುರು ಮಾಡಬೇಕು ಅಮ್ಮ. ಆ ಎದೆ ಹಾಲಿನ ಅಮೃತವನ್ನ ಮಗುವಿಗೆ ಉಣಿಸಬೇಕು. ಹಾಗಿದ್ರೆ ಅದು ಖಂಡಿತವಾಗಿಯೂ ಮಗು ಬದುಕ್ತದೆ, ಎಷ್ಟೋ ರೀತಿಯ ಕಾಯಿಲೆಗಳಿಂದ ರಕ್ಷಣೆಯನ್ನು ಪಡೆಯುತ್ತದೆ. ರೋಗ ನಿರೋಧಕ ಶಕ್ತಿ ಸಮೃದ್ಧವಾಗಿ ಇರುವಂತದ್ದು ಈ ಮೊದಲ 1/2 ಗಂಟೆಯಲ್ಲಿ 1 ಗಂಟೆಯಲ್ಲಿ ಸ್ರವಿಸುವಂತಹ ಕೊಲೆಸ್ಟ್ರಮ್ ಅಂತ ನಾವು ಏನು ಹೇಳ್ತೇವೆ ಆ ಗಿಣ್ಣು ಹಾಲು, ಅದಲ್ಲಿ ಇರ್ತದೆ. ಆ ಅಮೃತವನ್ನು ಉಣಬಡಿಸಬೇಕು. 2-3 ರೀತಿಯಲ್ಲಿ ಈ ಎದೆ ಹಾಲು ಮಗುವನ್ನು ರಕ್ಷಿಸುತ್ತದೆ. 1, ರೋಗ ನಿರೋಧಕ ಶಕ್ತಿಗಳನ್ನು, ಇಮ್ಯುನೋಗ್ಲೋಬಿಲಿನ್ಸ್ ಅಂತ ನಾವು ಇಂಗ್ಲೀಷಲ್ಲಿ ಹೇಳ್ತೇವೆ, ಆ ಪ್ರೋಟೀನ್ಗಳನ್ನು ಸಮೃದ್ಧವಾಗಿ ಹೊಂದಿರ್ತದೆ ಅದು ಎದೆ ಹಾಲು. 2, ಇದು ಮಗುವಿನ ದೇಹವನ್ನು ಬೆಚ್ಚಗಿರಿಸ್ತದೆ. ಹೇಳಿದ್ನಲ್ಲ ನಾವು ಗರ್ಭಕೋಶದ ಒಳಗೆ ಬೆಚ್ಚಾಗಿ ಇತ್ತದು, ಹೊರಗಡೆ ಬಂದಾಗ ಹೈಪೋಥರ್ಮಿಯಾ ಅಂತ ನಾವು ಹೇಳ್ತೇವೆ, ಉಷ್ಣತೆ ಕಡಿಮೆ ಆಗುವಂಥದ್ದು, ದೇಹದ ಉಷ್ಣತೆ ಕಡಿಮೆ ಆಗುವಂಥ ಸಾಧ್ಯತೆ ಇರ್ತದೆ. ಆದರೆ ಅಮ್ಮನ ಎದೆ ಹಾಲು ಕುಡಿದಾಗೆ ಕುಡಿದಾಗೆ ಅದರ ಶರೀರದ ಉಷ್ಣತೆಯು ಕೂಡ ಜಾಸ್ತಿ ಆಗ್ತದೆ, ಅದು ಬೆಚ್ಚಗಾಗಿರಲಿಕ್ಕೆ ಸಾಧ್ಯ ಆಗ್ತದೆ, ಬೇರೆ ರೀತಿಯ ತೊಂದರೆಗಳಿಗೆ ಅದು ಒಳಗಾಗುವುದಿಲ್ಲ. ಮತ್ತೆ 3, ಅಮ್ಮನಿಗೂ ಕೂಡ ಅಮ್ಮನ ಗರ್ಭಕೋಶವನ್ನು ಇನ್ವಲ್ಯೂಷನ್ ಅಂತ ಹೇಳ್ತಾರೆ, ಅದನ್ನು ಗಟ್ಟಿಯಾಗಿಸ್ತದೆ, ಅದು ಗಟ್ಟಿಯಾಗಿಸ್ತದೆ, ಬ್ಲೀಡಿಂಗನ್ನು ರಕ್ತಸ್ರಾವವನ್ನು ನಿಲ್ಲಿಸ್ತದೆ. ಆ ಮೂಲಕ ಅಮ್ಮನಿಗೂ ಕೂಡ ಅದು ಒಳ್ಳೆಯ ಪರಿಣಾಮವನ್ನು ಉಂಟು ಮಾಡ್ತದೆ, ಮಗುವಿನ ಜೀವವನ್ನು ರಕ್ಷಿಸುವಂತಹ ಅಮೃತವಾಗಿ ಇದು ಮೊದಲೇ ಒದಗ್ತದೆ. ಮತ್ತೆ ಅದು ಯಾವಾಗ ಎಲ್ಲ ನಾವು ಹಾಲು ಕುಡಿಸಬೇಕು ಅಂತ ಕೇಳ್ತಾರೆ, ಅದು ಆನ್ ಡಿಮ್ಯಾಂಡ್ ಬೇಸಿಸ್ ಅಂತ ನಾವು ಇಂಗ್ಲೀಷಲ್ಲಿ ಕರಿತೇವೆ, ಬೇಡಿಕೆಯಂತೆ ಪೂರೈಕೆ. ಅದು ಮಗು ಕೇಳಿದಾಗೆಲ್ಲ ಕೊಡ್ತಾ ಇರಬೇಕು, ಕೊಡ್ತಾ ಇರಬೇಕು. ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದ್ರೆ ಅಮ್ಮನೇ ಎಬ್ಬಿಸಿ ಕೊಡಬೇಕಾಗ್ತದೆ. ಮಗುನಿದೆ ಮಾಡಿರಬಹುದು, ಮಗುವಿಗೆ ಮರೆತೋಗಿರ್ಬೋದು, ಆದರೆ ಅಮ್ಮನಿಗೆ ಮರೆತು ಹೋಗಬಾರ್ದು. ಮೊದಲ ಹುಟ್ಟಿದ ಮೊದಲ ಕೆಲವು ದಿನಗಳಲ್ಲಿ ಅಥವಾ 1-2-3 ತಿಂಗಳ ತನಕ ಅಮ್ಮ ಒಂದು ದಿನಕ್ಕೆ 8-12 ಬಾರಿ ಅಂದರೆ 2-3 ಗಂಟೆಗಳಿಗೆ ಒಮ್ಮೆ ಆದರೂ ಹಾಲು ಕುಡಿಸಲೇಬೇಕಾಗ್ತದೆ. 2nd ಹಂತ ಯಾವುದು ಅಂತ ಹೇಳಿದರೆ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂತ ಹೇಳ್ತಾರೆ, ಅಂದರೆ ಬರೇ ಎದೆ ಹಾಲನ್ನು ಮಾತ್ರ ಉಣಿಸುವುದು, ಬೇರೆ ಯಾವುದೇ ಆಹಾರ ವಸ್ತುಗಳನ್ನು ಮಗುವಿಗೆ ಕೊಡಲಿಕ್ಕೆ ಇಲ್ಲ 6 ತಿಂಗಳ ಕಾಲ. ಯಾಕೆಂತೇಳಿ ಹೇಳಿದರೆ ಮಗುವಿಗೆ ಬೇಕಾದ ಎಲ್ಲ ಪೋಷಕಾಂಶಗಳು ಅದನ್ನು ಬೇಕಾದ ರೂಪದಲ್ಲಿ, ಬೇಕಾದ ಪ್ರಮಾಣದಲ್ಲಿ, ಬೇಕಾದ ರೀತಿಯಲ್ಲಿ ಅಮ್ಮನ ಹಾಲಿನಲ್ಲಿ ಇರ್ತದೆ. ಯಾಕಂತ ಹೇಳಿದರೆ ಸಮತೋಲಿತ ಆಹಾರ ಅಂತ ನಾವು ಹೇಳ್ತೇವಲ್ಲ, ದೇಹದ ಬೆಳವಣಿಗೆಗೆ ಬೇರೆ ಬೇರೆ ಕಾರ್ಬೋಹೈಡ್ರೇಟ್ಗಳು ಬೇಕು, ಶರ್ಕರಪಿಷ್ಟಗಳು, ಸಸಾರಜನಕಗಳು ಬೇಕು, ಕೊಬ್ಬಿನ ಅಂಶಗಳು ಬೇಕು, ಖನಿಜ ಲವಣಗಳು ಬೇಕು, ಜೀವಸತ್ವಗಳು ಬೇಕು, ಎಲ್ಲ ಬೇಕು. ಆದರೆ ಮಗುವಿಗೆ ಇದು ಎಲ್ಲವೂ ಕೂಡ ಅಮ್ಮನ ಎದೆ ಹಾಲಲ್ಲಿಯೇ ಅಡಕವಾಗಿರ್ತದೆ. ಹಾಗೆ ಕಂಪ್ಲೀಟ್ ಫುಡ್, ಸಮತೋಲಿತವಾದಂತಹ, ಸಮತೋಲಿತವಾದ ಸಂಪೂರ್ಣ ಆಹಾರ ಮಗುವಿಗೆ ತಾಯಿಯ ಎದೆಹಾಲೇ ಆಗಿರ್ತದೆ 6 ತಿಂಗಳ ತನಕ. ಇಲ್ಲದಿದ್ದರೆ ಬೇರೆ ಆಹಾರ ವಸ್ತುಗಳನ್ನು ನೀವು ಕೊಟ್ಟರೆ ಅದನ್ನು ಜೀರ್ಣಿಸಿಕೊಳ್ಳಬಲ್ಲಂತಹ ಸಾಮರ್ಥ್ಯ ಕೂಡ ಮಗುವಿಗೆ ಇರುವುದಿಲ್ಲ. ಆ ಜೀರ್ಣಿಸಿಕೊಳ್ಳುವಂತಹ ಕಿಣ್ವಗಳು, ಎನ್ಝೈಮ್ಸ್ ಅಂತ ನಾವೇನು ಕರಿತೇವೆ, ಅವುಗಳು ಮಗುವಿನ ಶರೀರದಲ್ಲಿ ಉತ್ಪತ್ತಿ ಆಗ್ತಾ ಇರುವುದಿಲ್ಲ, ಶುರುವಾಗಿರುವುದಿಲ್ಲ. ಹಾಗಾಗಿ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂತೇಳಿ ಹೇಳೋದು ಅದಕ್ಕೆ. 3rd ಹಂತ ಪೂರಕ ಆಹಾರಗಳ ಹಂತ, ವೀನಿಂಗ್ ಫುಡ್ ಅಂತ ನಾವು ಹೇಳ್ತೇವೆ. ಎದೆ ಹಾಲಿನ ಜೊತೆಯಲ್ಲಿ ಬೇರೆ ಬೇರೆ ರೀತಿಯ ಮೂಲಭೂತವಾದಂತಹ ಆಹಾರ ವಸ್ತುಗಳನ್ನು ಮಗುವಿಗೆ ತಿನ್ನಿಸ್ಲಿಕ್ಕೆ ಶುರು ಮಾಡುವಂತಹ ಸಮಯ ಅದು. ಆವಾಗ ಮೆತ್ತಗಿನ ಆಹಾರ ವಸ್ತುಗಳನ್ನು, ಯಾಕಂತ ಹೇಳಿದರೆ ಹಲ್ಲು ಬೆಳೆದಿರುವುದಿಲ್ಲ, ಹಲ್ಲು ಬೆಳೆಯುವುದು 10-12 ತಿಂಗಳಾಗ್ತದೆ ಹಲ್ಲುಗಳು ಬರಲಿಕ್ಕೆ ಶುರುವಾಗಲಕ್ಕೆ, ಹಾಗಾಗಿ ಅಗೀಲಿಕ್ಕೆ ಅಗತ್ಯ ಇಲ್ಲದಂತಹ ಮೆತ್ತಗಿನ ಆಹಾರ ಪದಾರ್ಥಗಳನ್ನು ಕೊಡಬೇಕು. ಖಾರ ಮತ್ತು ತುಂಬ ಬಿಸಿ ಇರಬಾರದು, ಅಂಥ ಉಷ್ಣತೆಯ ಖಾರ ಇಲ್ಲದಂತಹ ಆಹಾರ ವಸ್ತುಗಳನ್ನು ಸ್ವಲ್ಪ ಸ್ವಲ್ಪವೇ ಈ ಎದೆ ಹಾಲಿನ ಜೊತೆಯಲ್ಲಿ ಎಡೆ ಎಡೆಯಲ್ಲಿ ಸೇರಿಸ್ತಾ ಬರಬೇಕು. ಅದನ್ನು ಮತ್ತೆ ನಾವು 1-2 ವರ್ಷದ ತನಕವೂ ಕೂಡ ಕೊಡಲಿಕ್ಕೆ ಸಾಧ್ಯತೆ ಇದೆ. ಇದು ವೀನಿಂಗ್, ಪೂರಕ ಆಹಾರವನ್ನು ಕೊಡುವಂತಹ ವ್ಯವಸ್ಥೆ. ಸಾಮಾನ್ಯವಾಗಿ ಏನು ಅಂತ ಹೇಳಿದರೆ ಮಗು ಸಾಕು ಅಂತೇಳಿ ಅದಕ್ಕೆ ಅನ್ನಿಸಿದಾಗ ಅದು ಅಲ್ಲಿಗೆ ನಿದ್ದೆ ಮಾಡ್ತದೆ, ಅಥವಾ ಇನ್ನೂ ಬೇಡ ಅಂಥೇಳಿ ಅದುವೇ ಮಲತೊಟ್ಟನ್ನು ಬಿಟ್ಟು ಬಾಯಿ ಮುಚ್ಚಿ ಒಂದು ಸಂತೃಪ್ತಿಯ ಭಾವವನ್ನು ಅದು ಹೊರಸೂಸ್ತದೆ, ಅಮ್ಮನಿಗೆ ಅದು ಗೊತ್ತಾಗ್ತದೆ. ಅದು ಒಂದು. ಮತ್ತೆ ಸ್ವಲ್ಪ ತೇಗು ಬರಲಿಕ್ಕೂ ಸಾಕು, ತೇಗು ಬಾರದಿದ್ದರೆ ನಾವು ಹೆಗಲಲ್ಲಿ ಹಾಕಿ ಬೆನ್ನನ್ನು ತಟ್ಟಿ ಬರ್ಪಿಂಗ್ ಅಂತ ಹೇಳ್ತಾರೆ, ಹಾಲು ಉಣಿಸಿ ಆದ ಮೇಲೆ ತೇಗು ಬರಿಸಬೇಕು. ಆವಾಗ ಏನು ಅಂತ ಹೇಳಿದರೆ ಹಾಲು ಶ್ವಾಸಕೋಶಕ್ಕೆ ಹೋಗುವಂತಹ ಆಸ್ಪಿರೇಷನ್ ಅಂತ ನಾವು ಹೇಳ್ತೇವೆ, ಆ ಒಂದು ಸಮಸ್ಯೆಯನ್ನು ನಿವಾರಿಸಲಿಕ್ಕೆ ಸಾಧ್ಯ ಉಂಟು. ಇದು ಹೊಸದಾಗಿ ಅದೇ ತಾಯಂದಿರಾಗುವವರಲ್ಲಿ ಕಂಡುಬರುವಂಥ ಒಂದು ಪ್ರಮುಖವಾದ ಸಮಸ್ಯೆ. ನಮ್ಮಲ್ಲಿ ಶಿಶು ಮರಣಕ್ಕೆ ಸಾಮಾನ್ಯವಾಗಿ ಕಾರಣವಾಗುವಂತಹ ಸಮಸ್ಯೆ ಇದು, ಆಸ್ಪಿರೇಷನ್, ಆಸ್ಪಿರೇಷನ್ ನ್ಯೂಮೋನಿಯಾ ಅಂತ ಹೇಳ್ತೇವೆ. ಶ್ವಾಸಮಾರ್ಗಕ್ಕೆ ನಾವು ತಾಯಿ ಕುಡಿಸಿದಂತಹ ಹಾಲು ಹೋಗಿ ಅಲ್ಲಿ ಶ್ವಾಸಮಾರ್ಗ ಬ್ಲಾಕ್ ಆಗುವಂತಹ ಸಮಸ್ಯೆ. ಅದರಿಂದಾಗಿ ಎಷ್ಟೋ ಮಕ್ಕಳು ಪ್ರಾಣವನ್ನು ಕಳ್ಕೊಂಡದ್ದನ್ನು ನಾವು ಕಾಣ್ತೇವೆ. ಹಾಗಾಗಿ ಈ ಆಸ್ಪಿರೇಷನನ್ನು ತಡೆಗಟ್ಟಲಿಕ್ಕೆ ಮುಖ್ಯವಾಗಿ ನಾವು ಮಾಡಬೇಕಾದ್ದು ಏನಂತ ಹೇಳಿದರೆ, ಹಾಲುಣಿಸಿ ಆದ ತಕ್ಷಣ ಮಗುವನ್ನು ಹೆಗಲಿಗೆ ಹಾಕಿ ಬೆನ್ನನ್ನು ತಟ್ಟಿ ಸರಿಯಾಗಿ ಅಂತ ಹೇಳಿ ತೇಗು ಬರಿಸಬೇಕು. ಆ ರಶೀದಿ ಬರಬೇಕು, ಮಗುವಿನ ಹೊಟ್ಟೆಯಿಂದ ಸಾಕು ಎನ್ನುವಂಥ ಸ್ವೀಕೃತಿ ಆಗಿದೆ ಅಂತ ಹೇಳಿದಂಥ ರಶೀದಿ ಬರಬೇಕು. ಆ ಬರ್ಪಿಂಗನ್ನು ಸರಿಯಾಗಿ ಅಭ್ಯಾಸ ಮಾಡಬೇಕು. ಹೊಸ ತಾಯಂದಿರಂತೂ ಈ ರೀತಿಯಲ್ಲಿ ತುಂಬ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ.
1: ಡಾಕ್ಟರ್, ಈಗ ನೀವು ಹೇಳಿದ್ರಿ ಅಂದರೆ ಸ್ತನ್ಯಪಾನ ಮಾಡೋದ್ರಿಂದ ಮಗುವಿಗೆ ಅಂದರೆ ಮೊದಲ 6 ತಿಂಗಳು ಸಂಪೂರ್ಣವಾಗಿ ಅದು ತಾಯಿಯ ಎದೆ ಹಾಲು ಅಂದ್ರೆ ಅಮೃತ ಸಮಾನ, ಬೇರೆ ಆಹಾರಗಳನ್ನು ಕೂಡ ಕೊಡ್ಲಿಕ್ಕೆ ಇಲ್ಲ. ಸೊ ಈಗ ಸ್ತನ್ಯಪಾನ ಮಾಡುವುದರಿಂದ ಮಗುವಿಗೆ ಏನೆಲ್ಲ ಪ್ರಯೋಜನಗಳುಂಟು, ತಾಯಿಗೆ ಏನೆಲ್ಲ ಪ್ರಯೋಜನಗಳುಂಟು?
0: ಮೊದಲನೇದಾಗಿ ಮಗುವಿಗೆ ಏನೆಲ್ಲ ಪ್ರಯೋಜನ ಉಂಟು ಅಂತ ಹೇಳಿ ನೋಡಿದ್ರೆ, ನಾನು ಆಗ್ಲೇ ಹೇಳಿದಾಗೆ ಸೋಂಕು ರೋಗಗಳಿಂದ ರಕ್ಷಣೆ. ಕೇವಲ ನಾವು ಮಾರಕ ರೋಗಗಳಿಂದ ಲಸಿಕೆಗಳನ್ನು ಕೊಟ್ಟು ಮಗುವನ್ನು ರಕ್ಷಿಸ್ತೇವೆ, ಅದೇ ರೀತಿಯಲ್ಲಿ ಅದಕ್ಕೆ ಬೇಕಾದಂತಹ ಇಮ್ಯುನೋಗ್ಲೋಬುಲಿನ್ಸ್ ಅಥವಾ ಪ್ರತಿಕಾಯಗಳು, ಆಂಟಿಬಾಡೀಸ್ ಅಂತ ನಾವು ಹೇಳ್ತೇವೆ, ಅದು ಹಾಲಿನ ಮೂಲಕ ಮಗುವಿನ ಶರೀರಕ್ಕೆ ಅಮ್ಮನ ಶರೀರದಿಂದ ವರ್ಗಾಯಿಸಲ್ಪಡ್ತದೆ. ಅದರಿಂದಾಗಿ ಕಿವಿಯ ಸೋಂಕು ರೋಗಗಳಿರ್ಬೋದು, ಹೊಟ್ಟೆಯ ಸೋಂಕು ರೋಗಗಳಿರ್ಬೋದು, ಶ್ವಾಸಕೋಶದ ಸೋಂಕು ರೋಗಗಳಿರ್ಬೋದು, ಕೆಮ್ಮು ಗಿಮ್ಮು ಕಫ ಇಂಥದ್ದೆಲ್ಲ ಆಗುವಂಥದ್ದು, ಇದು ಎಲ್ಲವುಗಳಿಂದ ಅದು ಮಗುವನ್ನು ರಕ್ಷಿಸ್ತದೆ. ಅದು ಮುಖ್ಯವಾದಂತಹ ಒಂದು ಲಾಭ. ಎರಡನೇದಾಗಿ ಬೆಳವಣಿಗೆಗೆ ಅಗತ್ಯವಾದ ಎಲ್ಲ ರೀತಿಯ ಪೋಷಕಾಂಶಗಳು ಅದರಲ್ಲಿರ್ತದೆ. ಹಾಗಾಗಿ ಮಗು ಬೆಳೀತದೆ, ತೂಕವನ್ನು ಪಡೆದುಕೊಳ್ತದೆ. ಈ ಮಗುವಿನ ಎದೆಹಾಲು ಸಾಕಸಾಲ್ದ ಅಂತೇಳಿ ನಾವು ನೋಡುವಂಥ ಒಂದು ಮಾಪಕವೇ ಅದು. ಏನು ವೆಯ್ಟ್ ಗೇನ್ ಅಂತ ಹೇಳ್ತೇವೆ ನಾವು, ತೂಕ ಸರಿಯಾಗಿ ಹೆಚ್ಚಾಗ್ತಾ ಉಂಟಾ ಇಲ್ವಾ ಅಂತೇಳಿ. ಮತ್ತು ಮೂರನೇದಾಗಿ ದೀರ್ಘಕಾಲೀನ ಪರಿಣಾಮ. ಚೆನ್ನಾಗಿ ಎದೆಹಾಲನ್ನು ಉಂಡಂತಹ ಮಕ್ಕಳು ಮುಂದಿನ ಜೀವನದಲ್ಲಿ, ಸುದೀರ್ಘವಾದ ಜೀವನದಲ್ಲಿ ಅಸ್ತಮ ಮತ್ತು ಬೊಜ್ಜು ಮತ್ತು ಈ ಸಿಹಿಮೂತ್ರ, ಡಯಾಬಿಟಿಸ್ ಮೆಲಿಟಸ್, ಈ ಕಾಯಿಲೆಗಳಿಂದಲೂ ಕೂಡ ಹೆಚ್ಚು ರಕ್ಷಣೆಯನ್ನು ಈ ಅಮ್ಮನ ಎದೆ ಹಾಲು ಒದಗಿಸ್ತದೆ ಅಂತೇಳಿ ಸಂಶೋಧನೆಗಳಿಂದ ಕಂಡುಬಂದಿದೆ. ಹಾಗಾಗಿ ಹೆಚ್ಚು ಅಮ್ಮನ ಹಾಲು ಕುಡಿದವರು ಹೆಚ್ಚು ಹುಷಾರಾಗಿರ್ತಾರೆ, ಒಳ್ಳೆಯ ಆರೋಗ್ಯವಂತರಾಗಿರ್ತಾರೆ, ಮತ್ತು ಚುರುಕಾಗಿ ಕೂಡ ಇರ್ತಾರೆ. ಚುರುಕಾಗಿ ಅಂತೇಳಿ ಹೇಳುವಾಗ ನಾನು ಮುಂದಿನ ಅಂಶಕ್ಕೆ ಬರ್ತೇನೆ. ಮೆದುಳಿನ ಬೆಳವಣಿಗೆ, ದೃಷ್ಟಿಯ ಬೆಳವಣಿಗೆ, ಇದು ಎಲ್ಲದಕ್ಕೂ ಕೂಡ ಅಮ್ಮನ ಎದೆ ಹಾಲು ತುಂಬ ಪ್ರಾಮುಖ್ಯವಾದಂಥದ್ದು. ಇನ್ನು ಅಮ್ಮನಿಗೆ ಏನೆಲ್ಲ ಲಾಭಗಳಿವೆ ಅಂತ ಕೇಳಿದರೆ, ಮೊದಲನೇದಾಗಿ ಹೆರಿಗೆಯ ನಂತರ ಗರ್ಭಕೋಶ ಇನ್ವೊಲ್ಯೂಷನ್ ಅಥವಾ ಹಾರ್ಡನಿಂಗ್ ಗಟ್ಟಿಯಾಗುವಂಥದ್ದು. ಅಷ್ಟು ತನಕ ಗರ್ಭಕೋಶ ತುಂಬ ಮೆದುವಾಗಿರ್ತದೆ, ಯಾಕಂತ ಹೇಳಿದರೆ ಅದು ಸಂಕೋಚನ ವಿಕಸನ ಹೊಂದಿ ಅದು ಮಗುವನ್ನು ಹೊರಗಡೆಗೆ ತರಬೇಕಾಗ, ಆದರೆ ಆಮೇಲೆ ಅದು ಗಟ್ಟಿಯಾಗಬೇಕು, ಇಲ್ಲದಿದ್ದರೆ ಅದರ ರಕ್ತಸ್ರಾವ ನಿಲ್ಲುವುದಿಲ್ಲ. ಹೆರಿಗೆಯ ಸಮಯದಲ್ಲಿ ಆಗುವಂಥ ರಕ್ತಸ್ರಾವ ನಿಲ್ಲುವುದಿಲ್ಲ. ಹಾಗೆ ಆಗಬೇಕು ಅಂತೇಳಿ ಹೇಳಿದರೆ ಈ ಎದೆಹಾಲನ್ನು ಉಣ್ಣಿಸುವುದರಿಂದ ಆಕ್ಸಿಟೋಸಿನ್ ಎನ್ನುವಂತಹ ಹಾರ್ಮೋನ್ ಹೊತ್ತಿನಲ್ಲಿ ಸ್ರವಿಸಲ್ಪಡ್ತದೆ ಅಮ್ಮನ ದೇಹದಲ್ಲಿ, ಅದು ಗರ್ಭಕೋಶವನ್ನು ದ ಗೋಡೆಗಳನ್ನು ಗಟ್ಟಿಯಾಗಿಸ್ತದೆ, ಅಲ್ಲಿನ ರಕ್ತಸ್ರಾವವನ್ನು ನಿಲ್ಲಿಸ್ತದೆ. ಹಾಗಾಗಿ ಅದು ಗರ್ಭಕೋಶ ಇನ್ವೊಲ್ಯೂಷನ್ ಅಥವಾ ಒಳ ಹೋಗುವಿಕೆ ಅಂತ ನಾವು ಹೇಳ್ತೇವೆ. ಅದು ಆಗುವ ಕಾರಣ ರಕ್ತಸ್ರಾವ ನಿಂತು ಅಮ್ಮನಿಗೆ ತುಂಬ ಲಾಭ ಅದರಿಂದ ಆಗ್ತದೆ. ಎರಡನೇದಾಗಿ ಎದೆಹಾಲು ಉಣ್ಣಿಸಿದ ತಾಯಂದಿರಲ್ಲಿ ಸ್ತನದ ಕ್ಯಾನ್ಸರ್ ಮತ್ತು ಅಂಡಾಶಯದ ಕ್ಯಾನ್ಸರ್, ಎರಡು ಕ್ಯಾನ್ಸರ್ಗಳು ಬರುವಂತಹ ಸಾಧ್ಯತೆ ತುಂಬ ಕಮ್ಮಿ. ಮತ್ತು ಇನ್ನೊಂದೇನು ಅಂತೇಳಿ ಹೇಳಿದರೆ, ಸಂತಾನ ನಿಯಂತ್ರಣ ಕೂಡ ಇದರಿಂದಲೇ ಆಗ್ತದೆ. ಅಮ್ಮ ಹಾಲುಣಿಸುವಷ್ಟು ಸಮಯ ಪುನಃ ಗರ್ಭಿಣಿಯಾಗುವಂತಹ ಸಾಧ್ಯತೆ ಕಮ್ಮಿ ಇರ್ತದೆ. ಹಾಲುಣಿಸದ ತಾಯಂದಿರಿಗೆ ಮಗುವಿನ ಮೇಲೆ ಯಾವ ರೀತಿಯ ಒಂದು ಸಂಬಂಧ ಬೆಸುಗೆ ಇರ್ತದೆ ಅದನ್ನು ಹಾಲುಣಿಸದ ತಾಯಂದಿರಲ್ಲಿ ನಾವು ನಿರೀಕ್ಷೆ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಅದೊಂದು ಹಾಲುಣಿಸುವುದೇ ಒಂದು ಪೂರ್ವವಾದಂತಹ ವಿಶೇಷವಾದಂತಹ ಅನನ್ಯವಾದಂತಹ ಅನುಭವ. ಮಗುವಿನ ಜೊತೆಗೆ ಬಿಡಿಸಲಾಗದ ಬಂಧ ಬೆಳೆದಿರ್ತದಲ್ಲ, ಎದೆ ಹಾಲನ್ನು ಉಂಡಂತಹ ಮಕ್ಕಳು ಯಾವತ್ತೂ ಕೂಡ ಆ ತಾಯಿಯನ್ನು ಮರೆಯುವುದಿಲ್ಲ.
1: ಸ್ತನ್ಯಪಾನದ ಬಗ್ಗೆ ಜನರಲ್ಲಿ ಕೆಲವು ತಪ್ಪು ಕಲ್ಪನೆಗಳು ಕೂಡ ಇವೆ. ಸೊ ಯಾವುದೆಲ್ಲ ತಪ್ಪು ಕಲ್ಪನೆಗಳನ್ನು ನಾವೀಗ ಕಾಣ್ತಾ ಇದ್ದೇವೆ?
0: ಮೊದಲನೇದಾಗಿ ನಾನು ಆಗ ಹೇಳಿದ ಹಾಗೆ ಆರಂಭದಲ್ಲಿ ಸ್ರವಿಸುವಂತಹ ಗಿಣ್ಣು ಹಾಲು, ಅರ್ಧ ಗಂಟೆ ಹೆರಿಗೆಯಾಗಿ ಅರ್ಧ ಗಂಟೆಯ ಒಳಗೆ ಸ್ರವಿಸುವಂತಹ ಹಾಲನ್ನು ಕೊಡದೇ ಇರುವಂಥದ್ದು ಮಗುವಿಗೆ, ಅದನ್ನು ಚೆಲ್ಲುವಂಥದ್ದು. ಮತ್ತೆ ಏನು ಅಂತ ಹೇಳಿದರೆ, ಈಗ ಆಸ್ಪತ್ರೆಗಳಲ್ಲೇ ಹೆರಿಗೆಗಳಾಗುವ ಕಾರಣ ಅಲ್ಲಿ ಶುಶ್ರೂಷಕಿಯರು ಮತ್ತು ವೈದ್ಯರು ಅದನ್ನು ಸೂಚಿಸ್ತಾರೆ, ಅರ್ಧ ಗಂಟೆಯೊಳಗೆ ನೀವು ಹಾಲು ಕೊಡಲಿಕ್ಕೆ ಶುರು ಮಾಡಲೇಬೇಕು ಅಂತೇಳಿ ಅವರು ಒತ್ತಾಯಿಸ್ತಾರೆ ಮತ್ತು ಅದು ಆಗುವ ಹಾಗೆ ನೋಡಿಕೊಳ್ತಾರೆ. ಹಾಗಾಗಿ ಆ ತಪ್ಪು ಕಲ್ಪನೆ ಎಷ್ಟೋ ಮಟ್ಟಿಗೆ ಕಮ್ಮಿ ಆಗಿದೆ ಅಂತೇಳಿ ನಾವು ಹೇಳ್ಬೋದು. ಅಪರೂಪವಾಗಿ ಕಾಣಲಿಕ್ಕೆ ಸಿಗಬಹುದು. ಜ್ವರ ಇರುವಾಗ, ಯಾವುದೇ ಇನ್ಫೆಕ್ಷನ್ ಬಂದಾಗ, ಈವನ್ ಏನಂತ ಹೇಳಿ ಹೇಳಿದರೆ ಸ್ತನಗಳಲ್ಲಿ ಕೀವು ಆದಾಗ ಕೊಡಬಹುದಾ ಅಂತೇಳಿ ಕೇಳ್ತಾರೆ. ಕೀವು ಆದಾಗ ಆ ಕೀವಿನ ಅಂಶವನ್ನು ಪೂರ್ತಿಯಾಗಿ ತೆಗೆದು ಮತ್ತೆ ಹಾಲನ್ನು ಅದೇ ಎದೆಯಿಂದಲೂ ಕೂಡ ಹಿಂಡಿ ಕೊಡ್ಬೋದು, ಅದರಿಂದ ಏನೋ ಸಮಸ್ಯೆ ಇಲ್ಲ. ಮೊಲೆ ತೊಟ್ಟು ಒಡೆಯುವುದು ಅಥವಾ ಕ್ರ್ಯಾಕಡ್ ನಿಪ್ಪಲ್ಸ್ ಯಾಕೆ ಆಗ್ತದೆ ಅಂತೇಳಿ ಹೇಳಿದರೆ, ಈ ಮಗುವಿಗೆ ಹಾಲು ಕೂಡಿಸುವಂತಹ ಕ್ರಮ ಸರಿಯಾಗದೆ ಇರೋದರಿಂದ ಏನಾಗ್ತದೆ ಅಂತ ಹೇಳಿದ್ರೆ, ಮೊಲತೊಟ್ಟಿನ ಸುತ್ತ ಒಂದು ಏರಿಯೋಲಾ ಅಂತ ಹೇಳಿ ಒಂದು ಕಪ್ಪಗಿನ ಭಾಗ ಇರ್ತದೆ. ಆ ಕಪ್ಪಗಿನ ಭಾಗ ಪೂರ್ತಿ

0: ನಮ್ಮ ಬೆವರಿನ ಗ್ರಂಥಿಗಳ ಹಾಗೆ ಇರ್ತದೆ. ಅದು ಸಾಮಾನ್ಯವಾಗಿ ಏನಂತ ಹೇಳಿದರೆ, ಅದರಲ್ಲಿ ಹಾಲು ಸಂಗ್ರಹ ಆದರೆ, ಮಗು ಕುಡಿಯದೇ ಬಿಟ್ಟರೆ ಅರ್ಧಂಬರ್ಧ ಕುಡಿದು ಅದರಲ್ಲಿ ಹಾಲು ಸಂಗ್ರಹ ಆದರೆ ಅದು ಅಲ್ಲಿಗೆ ನಿಂತು ಇನ್ಫೆಕ್ಷನ್ ಆಗುವಂತಹ ಸಾಧ್ಯತೆ ಇರೋದು. ಅದರಿಂದಾಗಿ ಮ್ಯಾಸ್ಟೈಟಿಸ್ ಅಂತೇಳಿ ಕಾಯಿಲೆ ಬರ್ತದೆ, ಅದು ಸೋಂಕುಗೆ ಒಳಗಾಗಿ ಅಲ್ಲಿ ರೆಸಿಗೆ ಆಗ್ತದೆ. ಸಾಮಾನ್ಯವಾಗಿ ಒಂದು 15-20 ನಿಮಿಷ ಒಂದು ಮೊಲೆಯ ಹಾಲನ್ನು ಪೂರ್ತಿಯಾಗಿ ಖಾಲಿ ಮಾಡಬಹುದು. ಆಮೇಲೆ ಒಂದು ಮೊಲೆಯ ಹಾಲು ಪೂರ್ತಿಯಾಗಿ ಕೊಟ್ಟ ಮೇಲೆಯೇ ಇನ್ನೊಂದು ಮೊಲೆಗೆ ನಾವು ಬದಲಾಯಿಸಬೇಕು. ಅರ್ಧಂಬರ್ಧ ಒಮ್ಮೆ ಅದನ್ನು ಕೊಡೋದು, ಒಮ್ಮೆ ಇದನ್ನು ಕೊಡೋದು, ಹಾಗೆ ಮಾಡಬಾರ್ದು.
1: ಡಾಕ್ಟರ್, ಈಗ ನಾವು ಇಷ್ಟು ದಿನವರೆಗೂ ಮಗುವಿಗೆ ಸ್ತನ್ಯಪಾನ ಮಾಡುವುದು, ಉಣಿಸುವ ವಿಷಯದಲ್ಲಿ ಯಾವೆಲ್ಲ ಸಮಯದಲ್ಲಿ ಮಾಡಬಹುದು ಅಂತ, ಈಗ ಕೆಲವೊಂದು ಸನ್ನಿವೇಶಗಳಲ್ಲಿ ಹಾಲುಣಿಸಬಾರದು ಅಂತ ಕೂಡ ಉಂಟು. ಯಾವೆಲ್ಲ ಸಂದರ್ಭದಲ್ಲಿ ನಾವು ಸ್ತನ್ಯಪಾನವನ್ನು ಮಾಡಬಾರದು?
0: ಕೆಲವೇ ಕೆಲವು ಬೆಳವಣಿಗೆಯ ಸಂದರ್ಭಗಳು ಮಾತ್ರ ಹಾಲುಣಿಸಲಿಕ್ಕೆ ಸಾಧ್ಯ ಇರುವುದಿಲ್ಲ. ಮಗುವಿನ ಕಾರಣ ಏನು ಅಂತ ಹೇಳಿದರೆ ಗ್ಯಾಲೆಕ್ಟೋಸೀಮಿಯಾ ಅಂತ ಒಂದು ಕಾಯಿಲೆ ಇರ್ತದೆ. ಅದರಲ್ಲಿ ಮಗುವಿಗೆ ತಾಯಿಯ ಎದೆ ಹಾಲನ್ನು ಜೀರ್ಣಿಸಿಕೊಳ್ಳುವಂತಹ ಸಾಮರ್ಥ್ಯವೇ ಇರುವುದಿಲ್ಲ. ಅದಕ್ಕೆ ಬೇಕಾದಂತಹ ಕಿಣ್ವಗಳು ಅದರ ಶರೀರದಲ್ಲಿ ಉತ್ಪತ್ತಿ ಆಗುವುದೇ ಇಲ್ಲ. ಗ್ಯಾಲೆಕ್ಟೋಸೀಮಿಯ ಕಾಯಿಲೆ ಇದ್ದಾಗ ಆ ಮಗುವಿಗೆ ತಾಯಿ ಎದೆ ಹಾಲನ್ನು ಉಣ್ಣಿಸಲೇಬಾರದು. ಯಾಕಂತ ಹೇಳಿದರೆ ಅದು ಹಾಗೆಯೇ ಮಲವಿಸರ್ಜನೆಯಲ್ಲಿ ಹಾಲು ಅದೇ ರೀತಿಯಲ್ಲಿ ಹೋಗ್ತದೆ, ಹೊರಗಡೆ ಹೋಗ್ತದೆ. ಅದನ್ನು ಜೀರ್ಣಿಸಿಕೊಳ್ಳುವಂತಹ ಸಾಮರ್ಥ್ಯ, ಅದಕ್ಕೆ ಬೇಕಾದಂತಹ ಕಿಣ್ವ ಸ್ವಲ್ಪ ಪ್ರಮಾಣದಲ್ಲಿಯೂ ಕೂಡ ಆ ಮಗುವಿನ ಶರೀರದಲ್ಲಿ ಉತ್ಪತ್ತಿ ಆಗುವುದೇ ಇಲ್ಲ. ಆ ಒಂದು ಸಂದರ್ಭದಲ್ಲಿ ತಾಯಿ ಎದೆ ಹಾಲನ್ನು ಉಣ್ಣಿಸಲೇಬಾರದು. ಅದೊಂದೇ ಸಂದರ್ಭ ಮಗುವಿನ ವಿಷಯದಲ್ಲಿ ಹೇಳೋದಾದರೆ. ತಾಯಿಯ ವಿಷಯದಲ್ಲಿ ಹೇಳೋದಾದರೆ, ತಾಯಿಗೆ ಇರುವಂತಹ ಸೋಂಕು ರೋಗಗಳು, 3 ಸೋಂಕು ರೋಗಗಳು, HIV, ಬ್ರುಸೆಲೋಸಿಸ್ ಮತ್ತು ಎಬೋಲಾ ವೈರಸ್, ಈ 3 ಸೋಂಕು ರೋಗಗಳು ತಾಯಿಗೆ ಬಂದ ಸಂದರ್ಭದಲ್ಲಿ ಅದು ಎದೆಹಾಲಿನ ಮುಖಾಂತರ ಮಗುವಿಗೆ ಹರಡುವಂತಹ ಸಾಧ್ಯತೆ ತುಂಬ ಇರ್ತದೆ. ಎದೆಹಾಲಿನ ಮುಖಾಂತರವೇ ಅದು ಮುಖ್ಯವಾದ ಮಾರ್ಗವಾಗಿ ಅದು ಕಾರ್ಯನಿರ್ವಹಿಸುತ್ತದೆ. ಹಾಗಾಗಿ ಈ 3 ಕಾಯಿಲೆಗಳು ಇರುವಂತಹ ತಾಯಿ ಮಗುವಿಗೆ ಹಾಲನ್ನು ಉಣ್ಣಿಸಬಾರದು ಅಂತ ಹೇಳಿ. HIV ವಿಷಯದಲ್ಲಿ ಒಂದು ರೀತಿಯ ಚರ್ಚೆ ಇನ್ನೂ ಕೂಡ ಮುಂದುವರಿತಾ ಇದೆ. ಅದರಿಂದ ಆಗುವಂತಹ ಲಾಭಗಳು, ಅದರಿಂದ ಆಗುವಂತಹ ತೊಂದರೆಗಳಿಗಿಂತ ಜಾಸ್ತಿ ಭಾರತದ ಸಂದರ್ಭದಲ್ಲಿ ಆರ್ಥಿಕವಾಗಿ ಹಿಂದುಳಿದಂತಹ ದೇಶದ ಈ ಬಡ ಕುಟುಂಬಗಳಲ್ಲಿ ಬಡ ತಾಯಂದಿರಿಗೆ ಇದೊಂದು ಲಾಭವೇ ಜಾಸ್ತಿ ಇರಬಹುದು ಹಾಲು ಉಣಿಸುವುದರಿಂದ ಎನ್ನುವಂತಹ ಒಂದು ವಾದ ಕೂಡ ಇದೆ. ಅದು ಆಯಾಯ ಸಂದರ್ಭಗಳಲ್ಲಿ ನಾವು ತೆಗೆದುಕೊಳ್ಳಬೇಕಂತಹ ನಿರ್ಣಯ. ಮತ್ತು ಮೂರನೇದಾಗಿ, ತಾಯಿ ಕೆಫೀನ್, ನಿಕೋಟಿನ್ ಮತ್ತು ಆಲ್ಕೋಹಾಲ್, ಈ 3 ವಸ್ತುಗಳನ್ನು ಸೇವನೆ ಮಾಡುವಂಥದ್ದು ಹಾಲುಡಿಸುವಂತಹ ಸಂದರ್ಭದಲ್ಲಿ ನಿಷಿದ್ಧ. ಅಂತಹ ವಸ್ತುಗಳನ್ನು, ಈ 3 ವಸ್ತುಗಳನ್ನು ಖಂಡಿತವಾಗಿಯೂ ತಗೊಳ್ಬಾರ್ದು. ಅದು ಕೂಡ ನಿಧಾನ ವಿಷಯವಾಗಿ ಮಗುವಿನ ಆರೋಗ್ಯಕ್ಕೆ ಪರಿಣಮಿಸಲ್ಪಡ್ತದೆ. ಹಾಗಾಗಿ ಕೆಫೀನು, ನಿಕೋಟಿನ್ ಅಂತ ಹೇಳಿದರೆ ಧೂಮಪಾನ, ಮದ್ಯಪಾನ ಮತ್ತು ಜಾಸ್ತಿ ಕಾಫಿ, ಟೀ ಇಂಥದ್ದನ್ನು ಕುಡಿಯುವಂಥದ್ದು, ಇದನ್ನು ಕೂಡ ಆದಷ್ಟು ಮಟ್ಟಿಗೆ ದೂರ ಅಂತ ಅಲ್ಲ, ನಿಷಿದ್ಧವೇ, ಪೂರ್ತಿಯಾಗಿ ಅದನ್ನು
1: ತ್ಯಜಿಸಬೇಕು. ಮತ್ತೆ ಉದ್ಯೋಗದಲ್ಲಿರುವ ತಾಯಂದಿರು ಕೂಡ ಸ್ತನ್ಯಪಾನವನ್ನು ಹೇಗೆ ಮುಂದುವರಿಸಬಹುದು? ಅವರಿಗಂದ್ರೆ ಮಗುವಿಗೆ ಉಣಿಸಬೇಕು ಅಂತ ಆಸೆ
0: ಮನಸ್ಸಿರ್ತದೆ, ಆದ್ರೆ
1: ಸಮಯ
0: ಪ್ರಾಯೋಗಿಕವಾಗಿ ಅದು ಕಷ್ಟ ಸಾಧ್ಯ ಆಗಿರ್ತದೆ. ಹೆರಿಗೆ ರಜೆ ಅಂತೇಳಿ ಹೇಳುದು ನಮ್ಮ ಎಲ್ಲ ಖಾಸಗಿ ರಂಗದಲ್ಲೂ ಸರ್ಕಾರಿ ರಂಗದಲ್ಲೂ ಕೂಡ 6 ತಿಂಗಳು ಪೂರ್ತಿಯಾಗಿ ಭರ್ತಿ ಹೆರಿಗೆ ರಜೆ ಇರ್ತದೆ. 6 ತಿಂಗಳು ಅಂತ ಹೇಳಿದ್ರೆ ಅದೇ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್. ಆ ಸಂದರ್ಭದಲ್ಲಿ ಮಗುವಿಗೆ ತಾಯಿಯ ಹಾಲನ್ನು ಬಿಟ್ಟು ಬೇರೆ ಯಾವುದೇ ಆಹಾರ ಲಭ್ಯ ಇರುವುದಿಲ್ಲ. ಆದ ಕಾರಣ ಹೆರಿಗೆ ರಜೆಯನ್ನು ಒದಗಿಸಲಾಗ್ತದೆ. ಹೆರಿಗೆ ರಜೆ ಮುಗಿಸಿ ಬಂದ ಮೇಲೂ ಕೂಡ ಹಾಲನ್ನು ಹಿಂಡಿ ತೆಗೆದಿಟ್ಟು ಕಾಲಕಾಲಕ್ಕೆ ಸರಿಯಾಗಿ ಮಗುವಿಗೆ ಬೇಕಾದಾಗೆ ಕೊಡಿಸುವಂತಹ ಒಂದು ಪದ್ಧತಿಯನ್ನು ನಾವು ಜಾರಿಗೆ ತರಬಹುದು. ಬ್ರೆಸ್ಟ್ ಪಂಪ್ ಅಂತೇಳಿ ಸಿಗ್ತದೆ, ಆ ಪಂಪಿನ ಮೂಲಕ ಹಾಲನ್ನು ತೆಗೆದಿಟ್ಟು ಹಿಂಡಿ ತೆಗೆದಿಟ್ಟು ಕುಡಿಸಬಹುದು ಬೇಕಾದಾಗ. 444 ಮೆಥಡ್ ಅಂತ ಇದೆ. ಅದೇ ಹೇಗೆ ಅಂತೇಳಿ ಹೇಳಿದರೆ, ಕೊಠಡಿಯ ಉಷ್ಣತೆಯಲ್ಲಿ ಹಿಂಡಲ್ಪಟ್ಟಂತಹ ಹಾಲು 4 ಗಂಟೆಗಳ ಕಾಲ ಏನು ಹಾಗೆ ಕೆಡದೆ ಉಳಿಯುತ್ತದೆ, ಹಾಳಾಗದೆ ಉಳಿತದೆ. ರೆಫ್ರಿಜರೇಟರ್ನಲ್ಲಿ ಆದರೆ 4 ದಿನಗಳ ಕಾಲ ಅದನ್ನು ಕೆಡದ ಹಾಗೆ ರಕ್ಷಿಸಿ ಇಡಬಹುದು. ಮತ್ತು ಫ್ರೀಜರ್ನಲ್ಲಿ ಆದರೆ 4-6 ತಿಂಗಳುಗಳ ಕಾಲ ಹಾಲನ್ನು ನಾವು ಸಂರಕ್ಷಿಸಿ ಸುರಕ್ಷಿತವಾಗಿ ಇಡಬಹುದಂತಹ ವ್ಯವಸ್ಥೆ ಇದೆ. 444 ಸಿಸ್ಟಮ್ ಅಂತ ನಾವು ಹೇಳ್ತೇವೆ. ಈ ಸಂದರ್ಭದಲ್ಲಿ ನಾನು ನಮ್ಮ ಮಂಗಳೂರಿನ ಲೇಡಿಗೋಷನ್ ಆಸ್ಪತ್ರೆಯಲ್ಲಿರುವಂತಹ ಬ್ರೆಸ್ಟ್ ಮಿಲ್ಕ್ ಬ್ಯಾಂಕ್, ಇದರ ಬಗ್ಗೆ ಕೂಡ ಪ್ರಸ್ತಾಪ ಮಾಡಬೇಕು. ಯಾಕಂದರೆ ಇದೊಂದು ಅಪೂರ್ವವಾದಂತಹ ಒಂದು ಕಲ್ಪನೆಯ ಕೂಸು. ಇದು ಬ್ರೆಸ್ಟ್ ಮಿಲ್ಕ್ ಬ್ಯಾಂಕ್ ಎನ್ನುವಂಥ ಒಂದು ಅಮೃತ ನಿಧಿ ಯನ್ನು ಇಲ್ಲಿ ಶುರು ಮಾಡಲಾಗಿದೆ. ಅದು ತುಂಬ ಚೆನ್ನಾಗಿ ಕಾರ್ಯಾಚರಿಸ್ತಾ ಉಂಟು. ಯಾರೂ ಕೂಡ ಎದೆ ಹಾಲನ್ನು ಅಲ್ಲಿ ಹೋಗಿ ದಾನ ಮಾಡಿ ಕೊಟ್ಟು ಬರಬಹುದು. ಅಲ್ಲಿ ನಾನು ಈಗಾಗಲೇ ಹೇಳಿದಾಗೆ ಫ್ರೀಜರ್ಗಳಲ್ಲೇ ಅದನ್ನು ಸಂರಕ್ಷಿಸಿ ಹಾಳಾಗದ ಹಾಗೆ ಎದೆ ಹಾಲನ್ನು ಇಡಲಾಗ್ತದೆ. ಎದೆ ಹಾಲಿನಿಂದ ವಂಚಿತರಾದಂಥ ಮಕ್ಕಳು, ಈಗ ಅಮ್ಮ ತೀರಿ ಹೋದ ಮಕ್ಕಳಿರ್ಬೋದು, ಅಥವಾ ಅಮ್ಮ ಜೊತೆಯಲ್ಲಿ ಇಲ್ಲದಂಥ ಮಕ್ಕಳಿರ್ಬೋದು, ಅಮ್ಮನಿಗೆ ತುಂಬ ಕಾಯಿಲೆ ಇರುವಂತಹ ಮಕ್ಕಳಿರ್ಬೋದು, ಆ ಎಲ್ಲ ಮಕ್ಕಳಿಗೆ ಎದೆ ಹಾಲಿನ ಅವಶ್ಯಕತೆ ಇರ್ತದಲ್ಲ, ಅಂಥವರಿಗೆ ಈ ಇನ್ನೊಂದು ಅಮ್ಮನ ಹಾಲು ವರವಾಗಿ ಅಮೃತವಾಗಿ ಒದಗುವಂಥ ಒಂದು ಕಲ್ಪನೆಯೇ ತುಂಬ ನಮಗೆ ರೋಮಾಂಚಕತೆಯನ್ನು ಹುಟ್ಟಿಸುವಂಥದ್ದು. ಎದೆ ಹಾಲಿನ ಒಂದು ಬ್ಯಾಂಕ್, ನಾವು ಹಣ

0: ಕಡಿಮೆ ಆದಾಗ ಹೇಗೆ ಬ್ಯಾಂಕಿಗೆ ಹೋಗಿ ಹಣವನ್ನು ತಕೊಂಡು ಬರ್ತೇವೋ ಹಾಗೆ ಎದೆ ಹಾಲಿಗೆ ನಮಗೆ ಕೊರತೆ ಉಂಟಾದಾಗ ಆ ಬ್ಯಾಂಕಿಗೆ ಹೋಗಿ ತಕ್ಕೊಂಡು ಬರ್ಬೋದಲ್ಲ, ಮಗುವಿಗೆ ಹಾಲನ್ನು ಉಣಿಸಬಹುದಲ್ಲ ಎನ್ನುವಂತಹ ಒಂದು ಭಾವನೆ ನಮ್ಮಲ್ಲಿ ಎಷ್ಟೋ ಭದ್ರತೆಯನ್ನ ಹುಟ್ಟಿಸುವಂಥದ್ದು.
1: ಈಗ ಸ್ತನ್ಯಪಾನ ಮಾಡುವ ತಾಯಂದಿರು ಯಾವ ರೀತಿಯ ಆಹಾರವನ್ನ ಸೇವಿಸಬೇಕು ಮತ್ತೆ ಏನೆಲ್ಲ ಜಾಗ್ರತೆಗಳನ್ನ ವಹಿಸಬೇಕಾಗ್ತದೆ?
0: ಒಂದನೇದಾಗಿ ಮಗುವಿನ ಪೂರ್ತಿಯಾದ ಜವಾಬ್ದಾರಿಯನ್ನ ಅದನ್ನು ಪಾಲಿಸಿ ಪೋಷಿಸುವಂತಹ ಜವಾಬ್ದಾರಿಯನ್ನ ಅಮ್ಮ ಹೊರಬೇಕು. ಮಾನಸಿಕವಾಗಿ ಅದಕ್ಕೆ ಸಿದ್ಧಳಾಗಿರ್ಬೇಕು. ಹಾಗಾಗಿ ಒಳ್ಳೆಯ ಪೌಷ್ಟಿಕ ಆಹಾರವನ್ನು ಸೇವಿಸಬೇಕು. ಹೆರಿಗೆಯಾದ ಹೊಸ್ತ್ರಲ್ಲಿ ಕೂಡ ಹಾಗೆ ಕೆಲವೊಮ್ಮೆ ಏನು ಹೇಳ್ತಾರೆ ಅಂತ ಹೇಳಿದರೆ ನೀರು ಜಾಸ್ತಿ ಕುಡಿಬಾರ್ದು, ಬಾಣಂತೆ ಜಾಸ್ತಿ ನೀರು ಕುಡಿಬಾರ್ದು ಅಂತ ಹೇಳ್ತಾರೆ. ಅದು ನಿಜವಾಗಿ ಕೂಡ ತಪ್ಪು ಕಲ್ಪನೆ. ನೀರನ್ನೇ ಕುಡಿಯಿದ್ರೆ ಹಾಲಿನಲ್ಲಿ ಹೆಚ್ಚು ಅಂಶ ನೀರೇ ಇರುವಂಥದ್ದು. ಅಮ್ಮ ನೀರು ಕುಡಿಯದಿದ್ದರೆ ಅಮ್ಮ ಹಾಲು ಕೊಡೋದಿಲ್ಲಿಂದ ಉತ್ಪತ್ತಿ ಆಗಲಿಕ್ಕೆ ಸಾಧ್ಯ ಇರುವುದಿಲ್ಲ. ಹಾಗಾಗಿ ಯಥೇಚ್ಛವಾಗಿ ನೀರು ಕುಡಿಬೇಕು. ಬಾಣಂತಿಯಾದವಳು ಕೂಡ ಹಾಲು ಉಡಿಸಲಿಕ್ಕೆ ಸರಿಯಾಗಿ ನೀರು ಕುಡಿಬೇಕು. ಎರಡನೇದು ಕ್ಯಾಲ್ಸಿಯಂ. ಕ್ಯಾಲ್ಸಿಯಂ ಮಾತ್ರೆಗಳನ್ನೇ ಆವಾಗ ನಾವು ಆ ಸಂದರ್ಭದಲ್ಲಿ ಸೇವಿಸಬೇಕಾಗ್ತದೆ. ಯಾಕೆಂತ ಹೇಳಿದರೆ ಅಮ್ಮನ ಎಲುಬಿನಿಂದಲೇ ಕರಗಿ ಕ್ಯಾಲ್ಸಿಯಂ ಎದೆಹಾಲಿನ ಮೂಲಕ ಮಗುವಿನ ಶರೀರವನ್ನು ಸೇರುವಂಥದ್ದು. ನೀವು ಅದಕ್ಕೋಸ್ಕರ ಅಮ್ಮನ ಶರೀರಕ್ಕೆ ಉಂಟಾಗುವ ನಷ್ಟವನ್ನು ನೀವು ತುಂಬಿಕೊಡಲೇಬೇಕು. ಇಲ್ಲದಿದ್ದರೆ ಅದರಿಂದಾಗಿ ನೋಡಿ 40 ವರ್ಷ ಆಗುವಾಗಲೇ ಸೊಂಟ ನೋವು, ಕಾಲು ನೋವು ಎಲ್ಲ ಅಮ್ಮಂದಿರಿಗೆ ಶುರುವಾಗಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ ಎದೆಹಾಲನ್ನು ಉಣ್ಣಿಸುವಂತಹ ಸಂದರ್ಭದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಅಗತ್ಯ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಮಾತ್ರೆಗಳನ್ನು ಸೇವಿಸದೇ ಇರುವುದು. ಹಾಗಾಗಿ ಕೇವಲ 2-3 ತಿಂಗಳು ಕೂಡ ಅಲ್ಲ, ಹೆರಿಗೆಯಾಗಿ 2-3 ತಿಂಗಳು ಕ್ಯಾಲ್ಸಿಯಂ ತಗೊಂಡ್ರೆ ಮುಗೀತು ಅಂತಲೂ ಅಲ್ಲ. ಎಷ್ಟು ಸಮಯ ನೀವು ಎದೆಹಾಲನ್ನು ಉಣ್ಣಿಸ್ತೀರೋ ಅಷ್ಟೂ ಸಮಯ ನೀವು ಕ್ಯಾಲ್ಸಿಯಂ ಮಾತ್ರೆಗಳನ್ನು ತಕ್ಕೊಂಡ್ರೆ ನಿಮಗೆ 40 ವರ್ಷದ ನಂತರ ಬರುವಂಥ ಸೊಂಟ ನೋವನ್ನು ತಪ್ಪಿಸಬಹುದು. ಮತ್ತು ಮೂರನೇದಾಗಿ, ಇಡೀ ಜೀವಮಾನದಲ್ಲಿ ಮನುಷ್ಯನ ಜೀವಮಾನದಲ್ಲಿ ಅತ್ಯಂತ ಹೆಚ್ಚು ಶಕ್ತಿಯುತವಾದಂತಹ ಪೌಷ್ಟಿಕ ಆಹಾರ, ಹೆಚ್ಚು ಕ್ಯಾಲೋರಿ ಯುಕ್ತವಂತ ಆಹಾರವನ್ನು ತೆಗೆದುಕೊಳ್ಳಬೇಕಾದಂತಹ ಸಂದರ್ಭ ಏನು ಅಂತ ಕೇಳಿದರೆ ಹಾಲುಡಿಸುವಂಥ ಸಂದರ್ಭ. ಲ್ಯಾಕ್ಟೇಷನ್ ಟೈಮ್ನಲ್ಲಿ ಹೈಯೆಸ್ಟ್ ಅಮೌಂಟ್ ಆಫ್ ಕ್ಯಾಲೋರೀಸನ್ನು ನಾವು ತಗೊಳ್ಬೇಕು, ಪೌಷ್ಟಿಕ ಆಹಾರವನ್ನು ತಗೊಳ್ಬೇಕು. ಇದನ್ನು ಕೂಡ ಯಾಕೆಂತ ಹೇಳಿದರೆ 2 ಜೀವಗಳನ್ನು ಪೋಷಿಸಬೇಕು. ಸೊ ಉಳಿದವರಿಗಿಂತೆಲ್ಲ ಡಬಲ್ ಆಹಾರ ವಸ್ತುಗಳನ್ನು, ಪೌಷ್ಟಿಕ ಆಹಾರ ಪ್ರಮಾಣ ಕೂಡ ಜಾಸ್ತಿ ಇರಬೇಕು, ಆಹಾರದ ಪೌಷ್ಟಿಕಾಂಶಗಳು ಕೂಡ ಜಾಸ್ತಿ ಇರಬೇಕು. ಈ ರೀತಿಯಲ್ಲಿ ಒಳ್ಳೆಯ ಆಹಾರವನ್ನು ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ಹಾಲುಡಿಸುವಂತಹ ಸಂದರ್ಭದಲ್ಲಿ ತಾಯಂದಿರು ಸೇವಿಸಬೇಕು. ಆ ವೈಯಕ್ತಿಕ ಸ್ವಚ್ಛತೆಯ ವಿಧಾನಗಳನ್ನು ಕೂಡ ಮೊಲೆಯನ್ನು ಸೇರಿದ ಹಾಗೆ ಇಡಿಯಾಗಿ ಶರೀರದ ಸ್ವಚ್ಛತೆಯನ್ನು ಕೂಡ ಚೆನ್ನಾಗಿ ನಿರ್ವಹಿಸುವ ಮೂಲಕ ಅಮ್ಮ ಸ್ತನ್ಯಪಾನವನ್ನು ನಡೆಸಬೇಕಾಗ್ತದೆ. ಹಾಗಾಗಿ ಇದಕ್ಕೆಲ್ಲವೂ ಕೂಡ ಸಮತೋಲಿತವಾದ ಮನಸ್ಸಿನಿಂದ ಸಮತೋಲಿತವಾದಂಥ ಆಹಾರವನ್ನು ತಕ್ಕೊಂಡು ಈ ಸ್ತನ್ಯಪಾನವನ್ನು ನಿರ್ವಹಿಸಬೇಕಾದಂತಹ ಅಗತ್ಯ ಹೊಸ ತಾಯಂದಿರಿಗಂತೂ ಖಂಡಿತವಾಗಿ ಕೂಡ ಹೆಚ್ಚಾಗಿ ಇದೆ.
1: ಮತ್ತೆ ಈಗ ಕೊನೆಯದಾಗಿ ಅಂದರೆ ಪ್ರಮುಖವಾಗಿ ವಿಶ್ವ ಸ್ತನ್ಯಪಾನದ ಸಪ್ತಾಹದ ಸಂದರ್ಭ ಸಮಾಜಕ್ಕೆ ನೀವು ಏನೊಂದು ಸಂದೇಶವನ್ನು ಕೊಡಲಿಕ್ಕೆ ಇಚ್ಛಿಸ್ತೀರಿ?
0: ಸಾರಾಂಶವಾಗಿ ನಾನು ಹೇಳ್ಬೋದು ಅಂತ ಅನ್ನಿಸಿದೆ, ತಾಯಿ ಹಾಲಿನ ಹನಿ ಹನಿಯಲ್ಲಿಯೂ ಪ್ರೀತಿ ಪೋಷಣೆ ರಕ್ಷಣೆ ಅಡಗಿದೆ ಅಂತ ಹೇಳಿ. ಒಂದೊಂದು ಹನಿಯಲ್ಲಿ ಕೂಡ ಇದು ಮೂರು ಕೂಡ ತುಂಬಿರ್ತದೆ. ಮತ್ತು ಮಗುವಿನ ಮೊದಲ ನಗು ತಾಯಿಯ ಮೊದಲ ಹಾಲಿನಲ್ಲೇ ಅರಳುತ್ತದೆ. ಮೊದಲು ಅದು ನಗುವಂಥದ್ದು ತಾಯಿಯ ಎದೆಹಾಲಿನಲ್ಲೇ. ಸೋಷಿಯಲ್ ಸ್ಮೈಲ್ ಅಂತೇಳಿ 4 ವಾರ ಆಗುವಾಗ ಮಗು ಕೊಡುವಂತಹ ನಗು, ಅದು ಸಾಮಾಜಿಕವಾದಂತಹ ನಗು ಬರುವಂಥದ್ದು ತಾಯಿಯನ್ನು ನೋಡಿಯೇ. ಫಸ್ಟ್ ಅದು ನೋಡುವ ವ್ಯಕ್ತಿಯೇ ತಾಯಿ ಮತ್ತು ನಗುವ ವ್ಯಕ್ತಿ ತಾಯಿ. ಆಮೇಲೆ ಸ್ತನ್ಯಪಾನವು ಮಗುವಿಗೆ ಜೀವದಾನ, ತಾಯಿಗೆ ಆರೋಗ್ಯದ ವರದಾನ. ಮತ್ತು ತಾಯಿಯ ಮಡಿಲು ಮಗುವಿನ ಸ್ವರ್ಗ, ತಾಯಿಯ ಮಡಿಲು ಮಗುವಿನ ಸ್ವರ್ಗ, ತಾಯಿಯ ಹಾಲು ಮಗುವಿನ ಅಮೃತ. ಸ್ವರ್ಗದಲ್ಲಿರುವವರು ಅಮೃತ ಕುಡಿಯುವಂಥವರು. ಹಾಗಾಗಿ ತಾಯಿಯ ಹಾಲು ಮಗುವಿನ ಅಮೃತ, ಇದುವೇ ಅತ್ಯಂತ ಮುಖ್ಯವಾದಂತಹ ಸಂದೇಶ.
1: ಡಾಕ್ಟರ್, ನೀವು ವೈದ್ಯಾಧಿಕಾರಿಯಾಗಿ ಅಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀರಿ, ನಿಮ್ಮ ಒಂದು ಸಮಯ ಬಹಳ ಅಮೂಲ್ಯ. ಸೊ ಆ ಸಮಯದಲ್ಲಿ ನೀವು ಆಕಾಶವಾಣಿ ಸ್ಟುಡಿಯೋಗೆ ಬಂದು ಈ ಒಂದು ವಿಶ್ವ ಸ್ತನ್ಯಪಾನದ ಸಪ್ತಾಹ ಈ ಒಂದು ಸಂದರ್ಭದಲ್ಲಿ ಎಲ್ಲಾ ಮಾಹಿತಿಯನ್ನು ಕೊಡುವುದು ಕೂಡ ಒಂದು 1/2 ಗಂಟೆಯಲ್ಲಿ ಬಹಳ ಕಷ್ಟ. ಆದರೂ ಅಗತ್ಯವಿರುವ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ, ಅದರಲ್ಲಿಯೂ ಕೂಡ ಕೆಲವೊಂದು ವಿಷಯಗಳು ನಮಗೆ ಗೊತ್ತಿರುವುದಿಲ್ಲ, ಕೆಲವೊಂದು ಗೊತ್ತಿರ್ತದೆ ಆದರೆ ಹೇಳುವವರು ಇರುವುದಿಲ್ಲ. ಸೊ ಈ ಒಂದು ಕಾರ್ಯಕ್ರಮದ
0: ಪ್ರಾಮುಖ್ಯತೆ ಗೊತ್ತಾಗುವುದಿಲ್ಲ, ನಮಗೆ ಗೊತ್ತಿರ್ತದೆ ಆದರೆ ಅದನ್ನು ಮಾಡಬೇಕು ಎನ್ನುವಂತ ಒಂದು ಎಚ್ಚರ ಇರುವುದಿಲ್ಲ.
1: ಈ ಒಂದು ಕಾರ್ಯಕ್ರಮ ಎಲ್ಲಾ ಕೇಳುಗರಿಗೆ ಅಗತ್ಯ ಮಾಹಿತಿಯನ್ನ ಒದಗಿಸಿದೆ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನೀವು ಬಂದದಕ್ಕೆ ನಮ್ಮ ಆಕಾಶವಾಣಿಯ ಪರವಾಗಿ ಮತ್ತು ನಮ್ಮೆಲ್ಲ ಶ್ರೋತೃಗಳ ಪರವಾಗಿ ನಿಮಗೆ ಧನ್ಯವಾದಗಳು ಡಾಕ್ಟರ್.
0: ನಮಸ್ಕಾರ, ಧನ್ಯವಾದಗಳು.
2: ಇದುವರೆಗೆ ವಿಶ್ವ ಸ್ತನ್ಯಪಾನ ಸಪ್ತಾಹ ಸಂದರ್ಭದಲ್ಲಿ ಸ್ತನ್ಯಪಾನದ ಮಹತ್ವ ಈ ಕುರಿತು ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಡ್ಡ್ಯನಡ್ಕ ಇಲ್ಲಿನ ವೈದ್ಯಾಧಿಕಾರಿ ಡಾಕ್ಟರ್ ವಿಶ್ವೇಶ್ವರ ವಿಕೆ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಚೇತನಾ ನಾಯಕ್, ಕೆ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ.

0: ನಮ್ಮ ಮುಂದಿನ ಕಾರ್ಯಕ್ರಮ ಪ್ರಗತಿ ಪಥ ಇದೀಗ ಆರಂಭವಾಗುವುದು.
1: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಅಟಲ್ ಭೂಜಲ್ ಯೋಜನೆ ಈ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತೆ ಭವ್ಯ ಎನ್.
2: ನಮಸ್ಕಾರ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಅಟಲ್ ಭೂಜಲ್ ಯೋಜನೆ ಕುರಿತು ಮಾಹಿತಿ ಮಾಡಿಕೊಳ್ಳೋಣ. ನೀರೇ ಜೀವನ, ಜೀವನದ ಸಾರ, ಸಕಲ ಜೀವರಾಶಿಗಳಿಗೆ ನೀರು ಬೇಕು. ಭಾರತವು ವಿಶ್ವದ ಅತಿದೊಡ್ಡ ಅಂತರ್ಜಲ ಬಳಕೆದಾರರಲ್ಲಿ ಒಂದಾಗಿದೆ. ಆದರೆ ಇಂದು ಭಾರತವು ಗಂಭೀರ ಅಂತರ್ಜಲ ಬಿಕ್ಕಟ್ಟನ್ನು ಎದುರಿಸುತ್ತಿದೆ. ನಮ್ಮ ನೀರಾವರಿಯಲ್ಲಿ ಸುಮಾರು 60% ಮತ್ತು ನಮ್ಮ ಕುಡಿಯುವ ನೀರಿನ ಅಗತ್ಯಗಳಲ್ಲಿ 85% ಅಂತರ್ಜಲವನ್ನು ಅವಲಂಬಿಸಿದೆ. ಆದರೂ ಅತಿಯಾದ ಹೊರತೆಗೆಯುವಿಕೆ, ದುರುಪಯೋಗ ಮತ್ತು ಹವಾಮಾನ ಬದಲಾವಣೆಯಿಂದಾಗಿ ದೇಶದ ಹಲವು ಭಾಗಗಳಲ್ಲಿ ಗಂಭೀರ ಬಿಕ್ಕಟ್ಟನ್ನು ಎದುರಿಸುತ್ತಿದ್ದು ಅಂತರ್ಜಲ ಮಟ್ಟಗಳು ಆತಂಕಕಾರಿಯಾಗಿ ಕುಸಿಯುತ್ತಿವೆ. ಇದನ್ನು ಗುರುತಿಸಿದ ಭಾರತ ಸರ್ಕಾರವು ಈ ಸವಾಲಿಗೆ ಪ್ರತಿಕ್ರಿಯೆಯಾಗಿ ಡಿಸೆಂಬರ್ 25, 2019 ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ 95ನೇ ಜನ್ಮದಿನಾಚರಣೆಯಂದು ಅಟಲ್ ಭೂಜಲ್ ಯೋಜನೆಯನ್ನು ಪ್ರಾರಂಭಿಸಿತು. ಇದು ಅವರ ದೃಷ್ಟಿಕೋನಕ್ಕೆ ಗೌರವವಾಗಿರುವುದರಿಂದ ಅವರ ಹೆಸರನ್ನು ಈ ಯೋಜನೆಗೆ ಇಡಲಾಗಿದೆ. ಹಾಗಾದರೆ ಅಟಲ್ ಭೂಜಲ್ ಯೋಜನೆ ಅಂದರೆ ನಿಖರವಾಗಿ ಏನು? ಸರಳವಾಗಿ ಹೇಳೋದಾದರೆ ಅಟಲ್ ಭೂಜಲ್ ಯೋಜನೆಯು ಅಂತರ್ಜಲ ನಿರ್ವಹಣಾ ಯೋಜನೆ. ಅಂದರೆ ಅಂತರ್ಜಲ ಮಟ್ಟ ಮತ್ತು ಅಂತರ್ಜಲ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆಯ ಮೇಲೆ ಕೇಂದ್ರೀಕರಿಸುವ ಕೇಂದ್ರ ವಲಯದ ಯೋಜನೆಯಾಗಿದೆ. ಇದು ಸಮುದಾಯವನ್ನು ಸುಸ್ಥಿರ ಮತ್ತು ವೈಜ್ಞಾನಿಕ ವಿಧಾನದ ಮೂಲಕ ನೇರವಾಗಿ ನೀರಿನ ನಿರ್ವಹಣೆಯಲ್ಲಿ ತೊಡಗಿಸಿಕೊಳ್ಳಲು ಗುರಿಯನ್ನು ಹೊಂದಿದೆ. ಈ ಯೋಜನೆಯಲ್ಲಿ ಜನರ ಭಾಗವಹಿಸುವಿಕೆಗೆ ಒತ್ತು ನೀಡಲಾಗುತ್ತಿದೆ. ಹಳ್ಳಿಗಳು ಮತ್ತು ಸ್ಥಳೀಯ ಸಮುದಾಯಗಳು ತಮ್ಮ ನೀರಿನ ಸಂಪನ್ಮೂಲಗಳನ್ನು ಯೋಜಿಸಲು ಮತ್ತು ನಿರ್ವಹಿಸಲು ಪ್ರೋತ್ಸಾಹಿಸಲಾಗುತ್ತಿದೆ. ಅಲ್ಲದೆ ಮಾಲೀಕತ್ವ ಮತ್ತು ಜವಾಬ್ದಾರಿಯ ಪ್ರಜ್ಞೆಯನ್ನು ಜನರಲ್ಲಿ ಉತ್ತೇಜಿಸುತ್ತದೆ. ಈ ಯೋಜನೆಯನ್ನು ಜಲಶಕ್ತಿ ಸಚಿವಾಲಯವು ಜಾರಿಗೊಳಿಸುತ್ತಿದೆ ಮತ್ತು ಭಾಗಶಃ ಇದಕ್ಕೆ ವಿಶ್ವಬ್ಯಾಂಕ್ನಿಂದ ಹಣಕಾಸು ನೆರವು ಒದಗಿಸಲಾಗಿದೆ. ಅಟಲ್ ಭೂಜಲ್ ಯೋಜನೆಯ ಮುಖ್ಯ ಉದ್ದೇಶ ಹೇಳೋದಾದರೆ ಅಂತರ್ಜಲ ನಿರ್ವಹಣೆಯನ್ನು ಸುಧಾರಿಸುವುದು, ಸ್ಥಳೀಯ ಸಮುದಾಯಗಳ ಒಳಗೊಳ್ಳುವಿಕೆಯನ್ನು ಉತ್ತೇಜಿಸುವುದು, ಅರಿವು ಮತ್ತು ಸಾಮರ್ಥ್ಯ ವೃದ್ಧಿಯ ಮೂಲಕ ನಡವಳಿಕೆಯ ಬದಲಾವಣೆಗಳನ್ನು ತರುವುದು, ಗ್ರಾಮ ಮಟ್ಟದಲ್ಲಿ ಉತ್ತಮ ನೀರಿನ ಬಜೆಟ್ ಮತ್ತು ಯೋಜನೆಯನ್ನು ಖಚಿತಪಡಿಸಿಕೊಳ್ಳುವುದಾಗಿದೆ. ಹೊಸ ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳಾದ ಸಂವೇದಕ ಆಧಾರಿತ ನೀರಾವರಿ, ನೀರಿನ ಸಮರ್ಥ ಮೇವು ಕೃಷಿ, ಕೃಷಿಯಲ್ಲಿ ಡ್ರೋನ್ಗಳ ಅಳವಡಿಕೆ, ಹೈಡ್ರೋಜೆಲ್ ಮತ್ತು ಇಂಟರ್ನೆಟ್ ಆಪ್ ಥಿಂಗ್ಸ್ ನಂತಹ ಸಾಂಪ್ರದಾಯಿಕ ಪದ್ಧತಿಗಳಾದ ಡ್ರಿಪ್ ಸ್ಪ್ರಿಂಕ್ಲರ್ ಸಿಸ್ಟಮ್ಗಳು, ಬೆಳೆ ವೈವಿಧ್ಯೀಕರಣ, ಮಲ್ಚಿಂಗ್ ಇತ್ಯಾದಿಗಳನ್ನು ಸಕ್ರಿಯಗೊಳಿಸಿದ ತಂತ್ರಜ್ಞಾನಗಳ ಮೂಲಕ ನೀರಿನ ಸಮರ್ಥ ಬಳಕೆಯನ್ನು ಬೆಂಬಲಿಸುವಂತಹ ಉದ್ದೇಶಗಳನ್ನು ಈ ಯೋಜನೆ ಒಳಗೊಂಡಿದೆ. ಅಟಲ್ ಭೂಜಲ್ ಯೋಜನೆಯನ್ನು 7 ನೀರಿನ ಕೊರತೆ ಇರುವ ಗಂಭೀರ ಅಂತರ್ಜಲ ಕುಸಿತವನ್ನು ಎದುರಿಸುತ್ತಿರುವ ರಾಜ್ಯಗಳಾದ ಗುಜರಾತ್, ಹರಿಯಾಣ, ಕರ್ನಾಟಕ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ರಾಜಸ್ಥಾನ, ಉತ್ತರ ಪ್ರದೇಶ ರಾಜ್ಯಗಳಲ್ಲಿ ಅನುಷ್ಠಾನ ಮಾಡಲಾಗಿದೆ. ಈ ರಾಜ್ಯಗಳಲ್ಲಿ 78 ಜಿಲ್ಲೆಗಳು, 193 ಬ್ಲಾಕ್ಗಳು ಮತ್ತು 8,300ಕ್ಕೂ ಹೆಚ್ಚು ಗ್ರಾಮ ಪಂಚಾಯತ್ಗಳ ಮೇಲೆ ಗಮನವನ್ನು ಕೇಂದ್ರೀಕರಿಸಲಾಗಿದೆ. ಕರ್ನಾಟಕದಲ್ಲಿ ಈ ಯೋಜನೆಯು ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆಗೆ ಒಳಪಟ್ಟು ಕಾರ್ಯನಿರ್ವಹಿಸುತ್ತಿದೆ. ಈಗ ನೀವು ಆಶ್ಚರ್ಯ ಪಡಬಹುದು, ಈ ಅಟಲ್ ಭೂಜಲ್ ಹೇಗೆ ಕೆಲಸ ಮಾಡುತ್ತೆ ಅಂತ. ಈ ವಿಧಾನವು ಭಾಗವಹಿಸುವಿಕೆ ಮತ್ತು ಪ್ರೋತ್ಸಾಹ ಆಧಾರಿತವಾಗಿರುವ ಯೋಜನೆಯಾಗಿದೆ. ಸ್ಥಳೀಯ ಅಧಿಕಾರಿಗಳ ಮಾರ್ಗದರ್ಶನದೊಂದಿಗೆ ಜನರು ಸ್ವತಃ ಜಲಭದ್ರತಾ ಯೋಜನೆಗಳನ್ನು ಸಿದ್ಧಪಡಿಸುತ್ತಾರೆ. ಗ್ರಾಮಗಳು ತಮ್ಮದೇ ಆದ ಜಲಭದ್ರತಾ ಯೋಜನೆಗಳನ್ನು ತಯಾರಿಸಲು ಪ್ರೋತ್ಸಾಹಿಸಲಾಗುತ್ತದೆ. ಈ ಯೋಜನೆಗಳಲ್ಲಿ ಮಳೆ ನೀರು ಕೊಯ್ಲು, ಬಾವಿಗಳಲ್ಲಿ ಮರುಪೂರಣ ಮಾಡುವುದು, ಮುಖ್ಯವಾಗಿ ಉತ್ತಮ ಅಂತರ್ಜಲ ನಿರ್ವಹಣಾ ಕಾರ್ಯಕ್ಷಮತೆಗಾಗಿ ಗ್ರಾಮ ಪಂಚಾಯತ್ಗಳಿಗೆ ಆರ್ಥಿಕ ಪ್ರೋತ್ಸಾಹ ನೀಡಲಾಗುತ್ತದೆ. ಇದನ್ನು ಫಲಿತಾಂಶ ಆಧಾರಿತ ಪ್ರೋತ್ಸಾಹಕ ವಿಧಾನ ಎಂದು ಕರೆಯಲಾಗುತ್ತದೆ. ಅಲ್ಲದೆ ಕಡಿಮೆ ನೀರಿನ ಅಗತ್ಯವಿರುವ ಬೆಳೆಗಳಿಗೆ ಬೆಳೆ ವೈವಿಧ್ಯೀಕರಣ, ಡ್ರಿಪ್ ಮತ್ತು ಸ್ಪ್ರಿಂಕ್ಲರ್ ವ್ಯವಸ್ಥೆಗಳಂತಹ ಪರಿಣಾಮಕಾರಿ ನೀರಾವರಿ ಪದ್ಧತಿಗಳು ಈ ರೀತಿಯ ಚಟುವಟಿಕೆಗಳನ್ನು ಒಳಗೊಂಡಿವೆ. ಕಾರ್ಯಕ್ಷಮತೆಯನ್ನು ಟ್ರ್ಯಾಕ್ ಮಾಡಲಾಗುತ್ತದೆ ಮತ್ತು ಅಂತರ್ಜಲ ಮಟ್ಟವನ್ನು ಸುಧಾರಿಸುವಲ್ಲಿ ಫಲಿತಾಂಶಗಳನ್ನು ತೋರಿಸುವ ಸಮುದಾಯಗಳಿಗೆ ಪ್ರೋತ್ಸಾಹ ನೀಡಲಾಗುತ್ತದೆ. ಅಟಲ್ ಭೂಜಲ್ ಯೋಜನೆಯ ಪ್ರಯೋಜನಗಳ ಬಗ್ಗೆ ಮಾತನಾಡುವುದಾದರೆ, ಮೊದಲನೆಯದಾಗಿ ಇದು ನೀರಿನ ಮೌಲ್ಯದ ಬಗ್ಗೆ ಸಮುದಾಯಗಳಲ್ಲಿ ಜಾಗೃತಿ ಮೂಡಿಸುತ್ತದೆ, ಜನರ ನಡವಳಿಕೆಯಲ್ಲಿ ಬದಲಾವಣೆಯನ್ನು ತಂದು ಅಂತರ್ಜಲವನ್ನು ಅತಿಯಾಗಿ ಹೊರತೆಗೆಯುವ ಪ್ರವೃತ್ತಿಯನ್ನು ಕಡಿಮೆ ಮಾಡುತ್ತದೆ. ಅಟಲ್ ಭೂಜಲ್ ಯೋಜನೆಯಲ್ಲಿ ತಂತ್ರಜ್ಞಾನದ ಬಳಕೆ ಒಂದು ವಿಶಿಷ್ಟ ಲಕ್ಷಣವಾಗಿದೆ. ಅಟಲ್ ಜಲ್ ನೀರಿನ ಬಜೆಟ್, ಉಪಗ್ರಹ ಡೇಟಾ, ಅಂತರ್ಜಲದ ಸಂವೇದಕಗಳು ಮತ್ತು ಅಂತರ್ಜಲ ಬಳಕೆಯನ್ನು ಮೇಲ್ವಿಚಾರಣೆ ಮಾಡಲು ಸಾರ್ವಜನಿಕ ಡ್ಯಾಶ್ಬೋರ್ಡ್ಗಳ ಬಳಕೆಯನ್ನು ಉತ್ತೇಜಿಸಲಾಗುತ್ತದೆ. ಈ ಪಾರದರ್ಶಕತೆ ಸಮುದಾಯಗಳು ಉತ್ತಮ ಮಾಹಿತಿಯುಕ್ತ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅಧಿಕಾರ ನೀಡುತ್ತದೆ. ಈ ಯೋಜನೆಯನ್ನು 4 ಅಂಶಗಳ ತಂತ್ರಗಳಾದ ಅಂತರ್ಜಲ ನಿರ್ವಹಣೆಗಾಗಿ ನಿರ್ಧಾರ ಬೆಂಬಲ ಪರಿಕರಗಳು, ಪೋಷಕ ನಿರ್ವಹಣೆಗೆ ಸಮುದಾಯ ಆಧಾರಿತ ಸಂಸ್ಥೆಗಳನ್ನು ಬಲಪಡಿಸುವುದು, ನೀರಿನ ಬಳಕೆಯ ದಕ್ಷತೆಯನ್ನು ಸುಧಾರಿಸಿ ಮತ್ತು ಅಂತರ್ಜಲ ಮರುಪೂರಣವನ್ನು ಹೆಚ್ಚಿಸುವುದು, ಹಣಕಾಸಿನ ವಿಕೇಂದ್ರೀಕರಣ ಮೂಲಕ ಅನುಷ್ಠಾನ ಮಾಡಲಾಗಿದೆ. ಅಟಲ್ ಭೂಜಲ್ ಯೋಜನೆ ತನ್ನದೇ ಆದ ಪ್ರಾಮುಖ್ಯತೆಯನ್ನು ಹೊಂದಿದೆ. ಸ್ನೇಹಿತರೆ, ಭಾರತದ ಆಹಾರ ಭದ್ರತೆ, ಆರ್ಥಿಕತೆ ಮತ್ತು ಭವಿಷ್ಯವು ನೀರಿನ ಭದ್ರತೆಯ ಮೇಲೆ ಅವಲಂಬಿತವಾಗಿದೆ. 60%ಕ್ಕಿಂತ ಹೆಚ್ಚು ನೀರಾವರಿ ಮತ್ತು 85% ಕುಡಿಯುವ ನೀರಿನ ಅಗತ್ಯತೆಗಳನ್ನು ಅಂತರ್ಜಲದಿಂದ ಪೂರೈಸಲಾಗುತ್ತದೆ. ತುರ್ತು ಕ್ರಮವಿಲ್ಲದೆ 2030 ವೇಳೆಗೆ 40% ಭಾರತೀಯರು ಕುಡಿಯುವ ನೀರಿನ ಪ್ರವೇಶವನ್ನು ಹೊಂದಿರುವುದಿಲ್ಲ ಎಂದು ತಜ್ಞರು ಊಹಿಸುತ್ತಾರೆ. ವಿಜ್ಞಾನ, ಸಮುದಾಯ ಕ್ರಿಯೆ ಮತ್ತು ನೀತಿ ಬೆಂಬಲವನ್ನು ಸಂಯೋಜಿಸುವ ಮೂಲಕ ಅಟಲ್ ಭೂಜಲ್ ಈ ಬಿಕ್ಕಟ್ಟನ್ನು ಪರಿಹರಿಸುತ್ತದೆ. ಇದಲ್ಲದೆ ಸ್ಥಳೀಯ ಸಮುದಾಯಗಳು ಹೇಗೆ ಮಾಲೀಕತ್ವವನ್ನು ಪಡೆಯಬಹುದು ಎಂಬುದಕ್ಕೆ ಇದು ಒಂದು ಉದಾಹರಣೆಯಾಗಿದೆ. ಏಕೆಂದರೆ ಜನರು ತಮ್ಮ ಸಂಪನ್ಮೂಲಗಳನ್ನು ಸ್ವತಃ ಅರ್ಥ ಮಾಡಿಕೊಂಡಾಗ ಮತ್ತು ನಿರ್ವಹಿಸಿದಾಗ ಫಲಿತಾಂಶಗಳು ದೀರ್ಘಕಾಲೀನವಾಗಿರುತ್ತವೆ. ಸೂಕ್ಷ್ಮ ನೀರಾವರಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳುವ ಹಳ್ಳಿಗಳು ಅಂತರ್ಜಲ ಹೊರತೆಗೆಯುವಿಕೆಯನ್ನು ಕಡಿಮೆ ಮಾಡಲು ಕಾರಣವಾಗುವ ಜಾಗೃತಿ ಅಭಿಯಾನಗಳು, ಚೆಕ್ ಡ್ಯಾಂಗಳು ಮತ್ತು ಮರುಪೂರಣ ಗುಂಡಿಗಳ ನಿರ್ಮಾಣ, ಇವು ಕೆಲವು ಆರಂಭಿಕ ಯಶಸ್ಸಿನ ಕಾರ್ಯಚಟುವಟಿಕೆಗಳಾಗಿವೆ. ಅಂತಿಮವಾಗಿ, ಅಟಲ್ ಭೂಜಲ್ ಯೋಜನೆಯು ನೀರನ್ನು ಉಳಿಸುವುದು ಮಾತ್ರವಲ್ಲ, ಸುಸ್ಥಿರ ಭವಿಷ್ಯಕ್ಕಾಗಿ ಒಂದು ಆಂದೋಲನವನ್ನು ಸೃಷ್ಟಿಸುವ ಗುರಿಯನ್ನು ಹೊಂದಿದೆ. ಅಟಲ್ ಭೂಜಲ್ ಯೋಜನೆಯ ಯಶಸ್ಸು ಕೇವಲ ಸರ್ಕಾರಗಳ ಮೇಲೆ ಅಲ್ಲ, ನಮ್ಮಲ್ಲಿ ಪ್ರತಿಯೊಬ್ಬರ ಮೇಲೂ ಅವಲಂಬಿತವಾಗಿದೆ. ಇದು ಸಾಮೂಹಿಕ ಜವಾಬ್ದಾರಿಯಾಗಿದೆ. ನೀರು ಕೇವಲ ಸಂಪನ್ಮೂಲವಲ್ಲ, ಅದು ಜೀವಸೆಲೆ. ಪ್ರತಿ ಹನಿ ಪ್ರತಿ ಜೀವವೂ ಮುಖ್ಯ. ಜಲ್ ಹೈ ತೋ ಕಲ್ ಹೈ ಎಂಬ ಹಳೆಯ ಮಾತಿನಂತೆ ನೀರಿದ್ದರೆ ಭವಿಷ್ಯವೂ ಇದೆ. ನೀರನ್ನು ಉಳಿಸುವ ಮೂಲಕ, ಮಳೆ ನೀರು ಕೊಯ್ಲು ಮಾಡುವ ಮೂಲಕ, ಬುದ್ಧಿವಂತಿಕೆಯಿಂದ ಜಾಗೃತಿ ಮೂಡಿಸುವ ಮೂಲಕ ನಾವೆಲ್ಲರೂ ನಮ್ಮದೇ ಆದ ರೀತಿಯಲ್ಲಿ ಈ ನಿಸರ್ಗಕ್ಕೆ ಕೊಡುಗೆಯನ್ನು ನೀಡೋಣ. ಏಕೆಂದರೆ ಇಂದು ಉಳಿಸಿದ ನೀರು ನಾಳೆಯ ಜೀವಕ್ಕೆ ಸುರಕ್ಷಿತವಾಗಿದೆ.
1: ಇದುವರೆಗೆ ಪ್ರಗತಿಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಅಟಲ್ ಭೂಜಲ್ ಯೋಜನೆ ಈ ಕುರಿತು ಮಾಹಿತಿ ನೀಡಿದವರು ಪತ್ರಕರ್ತೆ ಭವ್ಯ ಎನ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
1: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

0: ಬೆಟ್ಟ ಗುಡ್ಡ
1: ಕೆರೆ ಕುಂಟೆ
0: ಗಿಡ ಮರಗಳಿಲ್ಲದ ಊರು
1: ಮರುಭೂಮಿ ಇದ್ದಂತೆ.
0: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ.
1: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.
2: ಆಕಾಶವಾಣಿ ಸಮಯ 1:10 ಇನ್ನು ಮುಂದೆ ಕನ್ನಡದಲ್ಲಿ ರಾಷ್ಟೀಯ ವಾರ್ತೆಗಳು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು: ನಶಾಮುಕ್ತ ಯುವ ಫಾರ್ ವಿಕಸಿತ ಭಾರತ ಅಭಿಯಾನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚಾಲನೆ. ಭಯೋತ್ಪಾದಕ ಮೂಲಸೌಕರ್ಯ ನಿರ್ಮೂಲನೆ ಮಾಡಿದರೆ ಮಾತ್ರ ಪಾಕಿಸ್ತಾನದೊಂದಿಗೆ ದ್ವಿಪಕ್ಷೀಯ ಸಹಕಾರ, ಭಾರತ. ಕದನ ನಿಯಮ ಒಪ್ಪಂದ ನಿಯಮಗಳಿಗೆ ಇರಾನ್ ಒಪ್ಪಿಗೆ ಹಿನ್ನೆಲೆ, ಯೋಜಿತ ಮಿಲಿಟರಿ ದಾಳಿ ಸ್ಥಗಿತ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಬಿಡಬ್ಲ್ಯೂಎಫ್ ವರ್ಲ್ಡ್ ಟೂರ್ ಬ್ಯಾಡ್ಮಿಂಟನ್, ಭಾರತದ ತನ್ವಿ ಶರ್ಮಾಗೆ ಚೊಚ್ಚಲ ಪ್ರಶಸ್ತಿ ಗರಿ. ವಾರ್ತೆಗಳ ವಿವರ: ದೇಶ ವಿಕಸಿತ ಭಾರತವಾಗುವತ್ತ ಸಾಗುತ್ತಿರುವಾಗ ದೇಶದ ಯುವಕರು ದೈಹಿಕವಾಗಿ ಸದೃಢರಾಗಿರಬೇಕು, ಮಾನಸಿಕವಾಗಿ ಬಲಿಷ್ಠರಾಗಿರಬೇಕು ಮತ್ತು ಆತ್ಮವಿಶ್ವಾಸದಿಂದ ತುಂಬಿರಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ವರ್ಚುವಲ್ ಆಗಿ ನಶಾಮುಕ್ತ ಯುವ ಫಾರ್ ವಿಕಸಿತ ಭಾರತ ಸಂಕಲ್ಪ ಅಭಿಯಾನ ಉದ್ಘಾಟಿಸಿ ಮಾತನಾಡಿದ ಅವರು, ಯುವಜನರು ಯಾವಾಗಲೂ ಮಾದಕ ದ್ರವ್ಯಗಳಿಂದ ದೂರವಿರಬೇಕು ಮತ್ತು ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಈ ಅಭಿಯಾನವು ಮಾದಕ ದ್ರವ್ಯ ದುರುಪಯೋಗದ ವಿರುದ್ದ 100 ವಾರಗಳ ರಾಷ್ಟ್ರವ್ಯಾಪಿ ಜನಭಾಗಿದಾರಿ ಅಭಿಯಾನದ ಆರಂಭವನ್ನು ಗುರುತಿಸುತ್ತದೆ. ಮಾದಕ ದ್ರವ್ಯಮುಕ್ತ ಸಮಾಜವನ್ನು ನಿರ್ಮಿಸುವಲ್ಲಿ ಜಾಗೃತಿ ಮೂಡಿಸಲು ಮತ್ತು ಸಾರ್ವಜನಿಕ ಭಾಗವಹಿಸುವಿಕೆಯನ್ನು ಉತ್ತೇಜಿಸಲು ದೇಶಾದ್ಯಂತ ಪ್ರತಿ ಭಾನುವಾರ ಸಾಪ್ತಾಹಿಕ ಚಟುವಟಿಕೆಗಳನ್ನು ಆಯೋಜಿಸಲಾಗುವುದು ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದರು. ದೇಶಾದ್ಯಂತದ 28,000 ಸ್ಥಳಗಳಿಂದ 1 ಕೋಟಿಗೂ ಹೆಚ್ಚು ಯುವಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಮೈ ಭಾರತ್ ಮತ್ತು ರಾಷ್ಟೀಯ ಸೇವಾ ಯೋಜನೆಯ ಸ್ವಯಂ ಸೇವಕರು, ಹಾಗೆಯೇ ಶಾಲೆಗಳು, ಕಾಲೇಜುಗಳು, ವಿಶ್ವವಿದ್ಯಾಲಯಗಳು, ಯುವ ಕ್ಲಬ್ಗಳು, ಎನ್ಜಿಒಗಳು ಮತ್ತು ಆಧ್ಯಾತ್ಮಿಕ ಸಂಸ್ಥೆಗಳ ಪ್ರತಿನಿಧಿಗಳು ಪಾಲ್ಗೊಳ್ಳಲಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ನಾಳೆಯಿಂದ 3 ದಿನಗಳ ಒಡಿಶಾ ಭೇಟಿ ಕೈಗೊಳ್ಳಲಿದ್ದಾರೆ. ಭೇಟಿಯ ಸಮಯದಲ್ಲಿ ಅವರು ಗಂಜಾಂ ಜಿಲ್ಲೆಯ ಕಟಕ್, ಭುವನೇಶ್ವರ, ಬ್ರಹ್ಮಪುರ ಮತ್ತು ತಪ್ತಪಾಣಿಯಲ್ಲಿ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಮೊದಲ ದಿನ ರಾಷ್ಟಪತಿಯವರು ಕಟಕ್ನಲ್ಲಿರುವ ಜಗದ್ಗುರು ಕೃಪಾಲು ವಿಶ್ವವಿದ್ಯಾಲಯವನ್ನು ಉದ್ಘಾಟಿಸಲಿದ್ದಾರೆ. ಮಂಗಳವಾರ ಅವರು ಇತರ ಅಧಿಕೃತ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಮೊದಲು ತಪ್ತಪಾಣಿ ಬಳಿಯ ಮಾ ಕಂಧುನಿ ದೇವಿ ದೇವಸ್ಥಾನದಲ್ಲಿ ಪ್ರಾರ್ಥನೆ ಸಲ್ಲಿಸಲು ದಕ್ಷಿಣ ಒಡಿಶಾಗೆ ಪ್ರಯಾಣಿಸಲಿದ್ದಾರೆ. ಭುವನೇಶ್ವರ ಮತ್ತು ಕಟಕ್ನಲ್ಲಿ ಸುಮಾರು 40 ತುಕಡಿ ಪೊಲೀಸರನ್ನು ನಿಯೋಜಿಸಲಾಗಿದ್ದು, ರಾಷ್ಟಪತಿಗಳ ಕಾರ್ಯಕ್ರಮಗಳು ಸುಗಮವಾಗಿ ನಡೆಯುವಂತೆ ಸಂಚಾರ ನಿಯಂತ್ರಣ, ಕಣ್ಗಾವಲು ಮತ್ತು ಇತರ ಭದ್ರತಾ ಕ್ರಮಗಳನ್ನು ತೀವ್ರಗೊಳಿಸಲಾಗಿದೆ. ದ್ವಿಪಕ್ಷೀಯ ವಿಷಯಗಳಲ್ಲಿ ಭಾರತದ ಸಹಕಾರವನ್ನು ಬಯಸಿದರೆ ಪಾಕಿಸ್ತಾನ ತಾನು ನಿರ್ಮಿಸಿರುವ ಭಯೋತ್ಪಾದಕ ಮೂಲಸೌಕರ್ಯವನ್ನು ಮೊದಲು ನಿರ್ಮೂಲನೆ ಮಾಡಬೇಕು ಎಂದು ಅಮೆರಿಕದಲ್ಲಿರುವ ಭಾರತೀಯ ರಾಯಭಾರಿ ವಿನಯ್ ಮೋಹನ್ ಕ್ವಾತ್ರಾ ಹೇಳಿದ್ದಾರೆ. ಸಿಂಧು ನದಿ ಒಪ್ಪಂದವನ್ನು ಸ್ಥಗಿತಗೊಳಿಸುವ ಭಾರತದ ನಿರ್ಧಾರವನ್ನು ಪ್ರತಿಭಟಿಸಲು ಪಾಕಿಸ್ತಾನ ಇತ್ತೀಚೆಗೆ ಇಸ್ಲಾಮಾಬಾದ್ನಲ್ಲಿ ಸಮ್ಮೇಳನವನ್ನು ಕರೆದಿತ್ತು. ಸಿಂಧು ನದಿ ವ್ಯವಸ್ಥೆಯ ಕುರಿತು ಪಾಕಿಸ್ತಾನದ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ಭಾರತದ ವಿರುದ್ದ ಯುದ್ದ ಮಾಡುವುದಾಗಿ ಪಾಕಿಸ್ತಾನದ ಮಾಜಿ ವಿದೇಶಾಂಗ ಸಚಿವರು ಬೆದರಿಕೆ ಹಾಕಿದ್ದರು. ಇದಕ್ಕೆ ಪ್ರತಿಕ್ರಿಯಿಸಿರುವ ವಿನಯ್ ಮೋಹನ್, ಭಾರತದ ವಿರುದ್ದ ಯುದ್ದ ಮಾಡುವುದಾಗಿ ಬೆದರಿಕೆ ಹಾಕುವುದು ತನ್ನ ಆಂತರಿಕ ಸಮಸ್ಯೆಗಳಿಂದ ಗಮನವನ್ನು ಬೇರೆಡೆ ಸೆಳೆಯುವುದು ಪಾಕಿಸ್ತಾನದ ರೂಢಿಗತ ಅಭ್ಯಾಸವಾಗಿದೆ ಎಂದು ಹೇಳಿದ್ದಾರೆ. ಸಮ್ಮೇಳನಗಳನ್ನು ನಡೆಸುವುದು, ಭಾರತವನ್ನು ದೂಷಿಸುವುದು ಮತ್ತು ಬೆದರಿಕೆಗಳನ್ನು ನೀಡುವ ಬದಲು ಪಾಕಿಸ್ತಾನ ತನ್ನ ಕಳಪೆ ನೀರಿನ ಉತ್ಪಾದಕತೆಯನ್ನು ಸರಿಪಡಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದ್ದಾರೆ. ಭಾರತದ ರಾಷ್ಟ್ರಧ್ವಜದ ವಿನ್ಯಾಸ ರೂಪಿಸಿದ ಸ್ವಾತಂತ್ರ್ಯ ಹೋರಾಟಗಾರ ಪಿಂಗಳಿ ವೆಂಕಯ್ಯ ಅವರ ಜನ್ಮದಿನ ಇಂದು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಹಲವು ಗಣ್ಯರು ಪಿಂಗಳಿ ವೆಂಕಯ್ಯ ಅವರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ಪಿಂಗಳಿ ವೆಂಕಯ್ಯ ಅವರು ಶ್ರೇಷ್ಠ ಸ್ವಾತಂತ್ರ್ಯ ಹೋರಾಟಗಾರರು, ನಿಜವಾದ ಗಾಂಧಿವಾದಿ ಹಾಗೂ ಭಾರತದ ರಾಷ್ಟ್ರಧ್ವಜದ ವಿನ್ಯಾಸಕಾರರಾಗಿದ್ದರು. ಅವರು ದೇಶದ ಇತಿಹಾಸದಲ್ಲಿ ಅಳಿಸಲಾಗದ ಛಾಪು ಮೂಡಿಸಿದ್ದಾರೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ಪಿಂಗಳಿ ವೆಂಕಯ್ಯ ಅವರು 1876 ಆಗಸ್ಟ್ 2 ಆಂಧ್ರಪ್ರದೇಶದ ಕೃಷ್ಣಾ ಜಿಲ್ಲೆಯ ಭಟ್ಲ ಪೆನುಮರು ಗ್ರಾಮದಲ್ಲಿ ಜನಿಸಿದರು. 1921 ವಿಜಯವಾಡದಲ್ಲಿ ನಡೆದ ಭಾರತೀಯ ರಾಷ್ಟೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಮಹಾತ್ಮ ಗಾಂಧೀಜಿ ಅವರನ್ನು ಭೇಟಿಯಾಗಿ ತಾವು ವಿನ್ಯಾಸಗೊಳಿಸಿದ್ದ ಧ್ವಜದ ಮಾದರಿಯನ್ನು

0: ಪ್ರದರ್ಶಿಸಿದರು. ನಂತರ ಹಲವು ಬದಲಾವಣೆಗಳೊಂದಿಗೆ ತ್ರಿವರ್ಣ ಧ್ವಜವು ಭಾರತದ ರಾಷ್ಟೀಯ ಧ್ವಜವಾಗಿ ರೂಪುಗೊಂಡಿತು. 1947ರ ಜುಲೈ 22ರಂದು ಸಂವಿಧಾನ ಸಭೆಯು ಇಂದಿನ ರಾಷ್ಟ್ರಧ್ವಜವನ್ನು ಭಾರತದ ರಾಷ್ಟೀಯ ಧ್ವಜವಾಗಿ ಅಂಗೀಕರಿಸಿತು. ಕೇಸರಿ, ಬಿಳಿ ಮತ್ತು ಹಸಿರು ಬಣ್ಣಗಳ ನಡುವೆ ನೀಲಿ ಬಣ್ಣದ ಅಶೋಕ ಚಕ್ರ ಹೊಂದಿರುವ ಈ ಧ್ವಜವು ಭಾರತದ ಏಕತೆ, ಶಾಂತಿ ಮತ್ತು ಪ್ರಗತಿಯ ಸಂಕೇತವಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕದನ ನಿಯಮ ಒಪ್ಪಂದ ನಿಯಮಗಳಿಗೆ ಇರಾನ್ ಒಪ್ಪಿಕೊಂಡ ಹಿನ್ನೆಲೆಯಲ್ಲಿ ಯೋಜಿತ ಮಿಲಿಟರಿ ದಾಳಿಯನ್ನು ಸ್ಥಗಿತಗೊಳಿಸಲು ಅಮೆರಿಕ ಒಪ್ಪಿಕೊಂಡಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಟ್ರಂಪ್, ಅಮೆರಿಕ ಮಿಲಿಟರಿ ಕ್ರಮಕ್ಕೆ ಇಂದು ಸಂಪೂರ್ಣವಾಗಿ ಸಿದ್ಧವಾಗಿದೆ, ಆದರೆ ರಾಜತಾಂತ್ರಿಕತೆ ಮುಂದುವರಿಯಲು ಅನುವು ಮಾಡಿಕೊಡಲು ಯೋಜಿತ ದಾಳಿಯನ್ನು ಸ್ಥಗಿತಗೊಳಿಸಲು ನಿರ್ಧರಿಸಿದೆ ಎಂದು ಹೇಳಿದ್ದಾರೆ. ಈ ಹಿಂದೆ ಇರಾನ್ ವಿರುದ್ಧ ಮಿಲಿಟರಿ ಕ್ರಮವನ್ನು ತೀವ್ರಗೊಳಿಸುವುದಾಗಿ ಡೊನಾಲ್ಡ್ ಟ್ರಂಪ್ ಬೆದರಿಕೆ ಹಾಕಿದ್ದರು. ಹಡಗುಗಳ ಮೇಲಿನ ದಾಳಿಯನ್ನು ನಿಲ್ಲಿಸಿ ಇರಾನ್ ಮಾತುಕತೆಗೆ ಮರಳುವವರೆಗೆ ಅಮೆರಿಕದ ದಾಳಿಗಳು ಮುಂದುವರಿಯುತ್ತವೆ ಎಂದು ಎಚ್ಚರಿಸಿದ್ದರು. ಪಶ್ಚಿಮ ಏಷ್ಯಾದ ಅಮೆರಿಕನ್ನರು ಆ ಪ್ರದೇಶವನ್ನು ತೊರೆಯಬೇಕು ಅಥವಾ ಸಂಘರ್ಷ ಉದ್ಭವಗೊಂಡರೆ ಹೊರಡಲು ಸಿದ್ಧರಾಗಿರಬೇಕು ಎಂದು ಅಮೆರಿಕ ವಿದೇಶಾಂಗ ಇಲಾಖೆಯು ಭದ್ರತಾ ಸಲಹೆಯನ್ನು ಸಹ ನೀಡಿತ್ತು. ಬ್ಯಾಡ್ಮಿಂಟನ್ನಲ್ಲಿ ಭಾರತದ ತನ್ವಿ ಶರ್ಮಾ ತಮ್ಮ ಚೊಚ್ಚಲ BWF ವರ್ಲ್ಡ್ ಟೂರ್ ಪ್ರಶಸ್ತಿ ವಿಜೇತರಾಗಿದ್ದಾರೆ. ತನ್ವಿ ಶರ್ಮಾ ವಿಯೆಟ್ನಾಂನ 6ನೇ ಶ್ರೇಯಾಂಕದ ನುಯೆನ್ ಥುಯ್ ಲಿನ್ ಅವರನ್ನು 21-16, 21-16 ಸೆಟ್ಗಳಿಂದ ಸೋಲಿಸಿ ಇಂದು ತೈಪೆ ಓಪನ್ ಸೂಪರ್ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದರು. 17 ವರ್ಷದ ತನ್ವಿ ತೈವಾನ್ನ ತೈ ತ್ಸೂಯಿಂಗ್ ಅವರನ್ನು ಹಿಂದಿಕ್ಕಿ ಅತ್ಯಂತ ಕಿರಿಯ ತೈಪೆ ಓಪನ್ ಚಾಂಪಿಯನ್ ಎಂಬ ಹಿರಿಮೆಗೆ ಪಾತ್ರರಾದರು. ಅಲ್ಲದೆ 2008ರಲ್ಲಿ ಸೈನಾ ನೆಹ್ವಾಲ್ ನಂತರ ತನ್ವಿ ಶರ್ಮಾ ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ ಮಹಿಳೆಯಾಗಿದ್ದಾರೆ. ನವದೆಹಲಿಯಲ್ಲಿ ಸಂಡೇ ಆನ್ ಸೈಕಲ್ನ 84ನೇ ಆವೃತ್ತಿಯಲ್ಲಿ ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಪಾಲ್ಗೊಂಡಿದ್ದರು. ನವದೆಹಲಿಯ ಜವಾಹರ್ಲಾಲ್ ನೆಹರು ಕ್ರೀಡಾಂಗಣದಲ್ಲಿ ವಿದ್ಯಾರ್ಥಿಗಳು, ಫಿಟ್ನೆಸ್ ಉತ್ಸಾಹಿಗಳು, ಸೈಕ್ಲಿಸ್ಟ್ಗಳು, ಯುವ ಎನ್ಸಿಸಿ ಕೆಡೆಟ್ಗಳನ್ನು ಒಟ್ಟುಗೂಡಿಸಿ ನಶಾಮುಕ್ತ ಭಾರತ ಅಭಿಯಾನವನ್ನು ಬೆಂಬಲಿಸಲು ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಮುಂಬರುವ 79ನೇ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ಮಾದಕ ದ್ರವ್ಯ ಮುಕ್ತ ಭಾರತಕ್ಕಾಗಿ ಈ ಕಾರ್ಯಕ್ರಮವನ್ನು ಸಮರ್ಪಿಸಲಾಗಿದೆ ಎಂದು ಡಾ ಮನ್ಸುಖ್ ಮಾಂಡವೀಯ ಹೇಳಿದ್ದಾರೆ. ಗ್ಲಾಸ್ಗೋದಲ್ಲಿ ನಡೆದ ಕಾಮನ್ವೆಲ್ತ್ ಕ್ರೀಡಾಕೂಟ 2026ರ ಪದಕ ಪಟ್ಟಿಯಲ್ಲಿ ಭಾರತ 4ನೇ ಸ್ಥಾನಕ್ಕೆ ಏರಿದೆ. ಈ ಮೂಲಕ ಭಾರತದ ಪದಕಗಳ ಸಂಖ್ಯೆ 39ಕ್ಕೆ ಏರಿಕೆಯಾಗಿದೆ. ಇದರಲ್ಲಿ 13 ಚಿನ್ನ, 17 ಬೆಳ್ಳಿ ಮತ್ತು 9 ಕಂಚಿನ ಪದಕಗಳು ಸೇರಿವೆ. ಕಾಮನ್ವೆಲ್ತ್ ಕ್ರೀಡಾಕೂಟದ ವಿವಿಧ ವಿಭಾಗಗಳಲ್ಲಿ ಪದಕ ವಿಜೇತ ಕ್ರೀಡಾಪಟುಗಳನ್ನು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ಪುರುಷರ 5,000 ಮೀಟರ್ ಓಟದಲ್ಲಿ ಗುಲ್ವೀರ್ ಸಿಂಗ್ ಕಂಚಿನ ಪದಕ ಗೆದ್ದಿದ್ದು 10,000 ಮೀಟರ್ ಓಟದಲ್ಲಿ ಬೆಳ್ಳಿ ಪದಕ ಗೆದ್ದಿದ್ದಾರೆ. ಅವರು ಕ್ರೀಡಾಕೂಟದ ಒಂದೇ ಆವೃತ್ತಿಯಲ್ಲಿ 2 ಪದಕಗಳನ್ನು ಗೆದ್ದ ಮೊದಲ ಭಾರತೀಯ ಅಥ್ಲೀಟ್ ಮತ್ತು 5,000 ಮೀಟರ್ ಓಟದಲ್ಲಿ ಕಾಮನ್ವೆಲ್ತ್ ಪದಕ ಗೆದ್ದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಪ್ಯಾರಾ ಅಥ್ಲೆಟಿಕ್ಸ್ನಲ್ಲಿ ಸೋಮನ್ ರಾಣಾ ಚಿನ್ನ ಗೆದ್ದರು ಮತ್ತು ಶುಭಂ ಜುಯಲ್ ಪುರುಷರ ಶಾರ್ಟ್ಪುಟ್ F57 ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಗೆದ್ದರು. ಪುರುಷರ ಟ್ರಿಪಲ್ ಜಂಪ್ ಸ್ಪರ್ಧೆಯಲ್ಲಿ ಪ್ರವೀಣ್ ಚಿತ್ರವೆಲ್ ಬೆಳ್ಳಿ ಪದಕ ಗೆದ್ದರೆ ಸೆಲ್ವ ಪ್ರಭು ತಿರುಮಾರನ್ ಕಂಚಿನ ಪದಕ ಗೆದ್ದರು. ಜುಡೋ ಮ್ಯಾಟ್ನಲ್ಲಿ ಉನ್ನತಿ ಶರ್ಮಾ 3ನೇ ಸ್ಥಾನಕ್ಕಾಗಿ ನಡೆದ ಸ್ಪರ್ಧೆಯಲ್ಲಿ ದಕ್ಷಿಣ ಆಫ್ರಿಕಾದ ಸ್ಕೈ ನೋಸ್ಟರ್ ಅವರನ್ನು ಇಫಾನ್ ಸೋಲಿಸುವ ಮೂಲಕ ಮಹಿಳೆಯರ 63 kg ಕಂಚಿನ ಪದಕವನ್ನು ಗೆದ್ದರು. ಕರಂಜಿತ್ ಸಿಂಗ್ ಮಾನ್ ಪುರುಷರ 90 kg ವಿಭಾಗದಲ್ಲಿ ನ್ಯೂಜಿಲೆಂಡ್ನ ಎಲಿಯಟ್ ಕಾನೋಲಿ ವಿರುದ್ದ ಗೆಲುವಿನೊಂದಿಗೆ ಕ್ವಾರ್ಟರ್ ಫೈನಲ್ ತಲುಪಿದರು. ಭಾರತ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ದಾಖಲೆಯ 7 ಚಿನ್ನ ಮತ್ತು 3 ಬೆಳ್ಳಿ ಪದಕಗಳೊಂದಿಗೆ ಬಾಕ್ಸಿಂಗ್ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ. ಚಿನ್ನದ ಪದಕ ವಿಜೇತರಲ್ಲಿ ಅಂಕುಶ್ ವಂಗಲ್, ಪುರುಷರ 80 kg ಫೈನಲ್ನಲ್ಲಿ ಇಂಗ್ಲೆಂಡ್ನ ಡಿಮೇಜಿ ಶಿಟ್ಟು ಅವರನ್ನು 4-1 ಅಂತರದಿಂದ ಸೋಲಿಸಿದರೆ ಸಚಿನ್ ಸಿವಾಚ್ ಪುರುಷರ 60 kg ವಿಭಾಗದಲ್ಲಿ ನಮೀಬಿಯಾದ ಟ್ರಯಗೇನ್ ಮಾರ್ನಿಂಗ್ ಎನ್ ಡೆವೆಲೋ ಅವರನ್ನು 3-2 ಅಂತರದಿಂದ ಸೋಲಿಸಿ ಪ್ರಶಸ್ತಿಯನ್ನು ಗೆದ್ದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಶಾಮುಕ್ತ ಯುವ ಫಾರ್ ವಿಕಸಿತ ಭಾರತ ಅಭಿಯಾನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚಾಲನೆ. ಭಯೋತ್ಪಾದಕ ಮೂಲಸೌಕರ್ಯ ನಿರ್ಮೂಲನೆ ಮಾಡಿದರೆ ಮಾತ್ರ ಪಾಕಿಸ್ತಾನದೊಂದಿಗೆ ದ್ವಿಪಕ್ಷೀಯ ಸಹಕಾರ, ಭಾರತ. ಕದನ ನಿಯಮ ಒಪ್ಪಂದ ನಿಯಮಗಳಿಗೆ ಇರಾನ್ ಒಪ್ಪಿಗೆ ಹಿನ್ನೆಲೆ ಯೋಜಿತ ಮಿಲಿಟರಿ ದಾಳಿ ಸ್ಥಗಿತ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಬಿಡಬ್ಲ್ಯೂಎಫ್ ವರ್ಲ್ಡ್ ಟೂರ್ ಬ್ಯಾಡ್ಮಿಂಟನ್, ಭಾರತದ ತನ್ವಿ ಶರ್ಮಾಗೆ ಚೊಚ್ಚಲ ಪ್ರಶಸ್ತಿ ಗರಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
4: ಆಕಾಶವಾಣಿ ಬೆಂಗಳೂರು. ಈಗ ಚಿತ್ರಗೀತೆಗಳು. ಮೊದಲಿಗೆ ಜಾಹೀರಾತು.
5: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
6: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
7: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
8: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
4: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಡ್ರಾಮಾ ಚಿತ್ರದ ಗೀತೆ. ಸೋನು ನಿಗಮ್ ಗೀತೆ ಹಾಡಿದ್ದಾರೆ. ಯೋಗರಾಜ್ ಭಟ್ ಅವರ ಗೀತೆಗೆ ವಿ ಹರಿಕೃಷ್ಣ ಸಂಗೀತ ನೀಡಿದ್ದಾರೆ.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಅನ್ನದಾತನ ಮನದಾಳದ ಮಾತು, ತುತ್ತು ನೀಡುವ ತಾಯಂದಿರ ದಿನದ ಬದುಕು, ಎಲ್ಲವನ್ನೂ ಪ್ರೇಕ್ಷಕ ಪ್ರಭುಗಳಾಗಿ ನೀವು ತಿಳಿಯಬೇಕೆ? ಹಾಗಿದ್ದರೆ ತಡಬೇಕೆ? ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರೈತರತ್ನ ಸರಣಿ ವೀಕ್ಷಿಸಿ ಅನ್ನದಾತರಿಗೆ ಕೃತಜ್ಞತೆ ಸಲ್ಲಿಸಿ. ರೈತರತ್ನ, ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಬುಲೆಟ್ ಬಸ್ಯ ಚಿತ್ರದ ಗೀತೆ ವಿಜಯಪ್ರಕಾಶ್ ಗೀತೆ ಹಾಡಿದ್ದಾರೆ. ವಿ ನಾಗೇಂದ್ರ ಪ್ರಸಾದ್ ಅವರ ಗೀತೆಗೆ ಅರ್ಜುನ್ ಚನ್ಯಾ ಸಂಗೀತ ನೀಡಿದ್ದಾರೆ.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಚೈತ್ರವನ ಇದೀಗ ಆರಂಭವಾಗುವುದು. ಮೊದಲಿಗೆ ಜಾಹೀರಾತು.
1: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು, ಈ ಟ್ರಾಫಿಕ್ ಅಲ್ಲಿ ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
2: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1552214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಆಕಾಶವಾಣಿ ಚೈತ್ರವನ. ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
4: ಪ್ರಿಯ ಕೇಳುಗರೆ, ನಿಮಗೆಲ್ಲರಿಗೂ ನಮಸ್ಕಾರಗಳು ಹಾಗೂ ಚೈತ್ರವನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದ 28ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಪದ್ಮಜಾ ಶೇಷಗಿರಿರಾವ್, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಬೆಳವಾಡಿ ಮಂಜುನಾಥ್.

ಸೌರಾಷ್ಟ್ರದಿಂದ ವೀರವರ್ಮನಿಂದ ಬೀಳ್ಕೊಂಡಂತಹ ಕುದುರೆಗಳು ಮಹಾನದಿಯನ್ನು ದಾಟಿ ಅರ್ಜುನ, ಕೃಷ್ಣ, ತಾಮ್ರಧ್ವಜ, ಬಭ್ರವಾಹನ, ಋಷಿಕೇತು ಮೊದಲಾದವರು ಮುಂದೆ ಹೋದರು. ಹೀಗೆ ಹೋದಂತಹ ಸಂದರ್ಭದಲ್ಲಿ ಕುದುರೆಗಳನ್ನು ಗಮನಿಸುವುದಕ್ಕೂ ಆಗದಂತೆ ಹೇಮಂತ ಋತುವಿನ ಶಿಶಿರ ಒಂದು ಮಾಗಿ ಚಳಿ ಅಲ್ಲಿ ಬಿದ್ದಿತ್ತು. ಅದು ಹೇಗಿತ್ತೆಂಬುದನ್ನು ಕವಿ ಎಷ್ಟು ಸ್ವಾರಸ್ಯಕರವಾಗಿ ವರ್ಣಿಸಿದ್ದಾನೆಂದರೆ, ಸೂರ್ಯನು ಚಂದ್ರನಂತೆ ತಂಪಾದನಂತೆ, ಬಿಸಿಲು ಬೆಳದಿಂಗಳಾಯಿತಂತೆ, ತಾವರೆಗಳ ಸಮೂಹ ಮುದುಡಿ ಸೊರಗಿ ಹೋದವಂತೆ, ಇದರಿಂದಾಗಿ ಕೋಗಿಲೆಗಳ ಕಂಠವೂ ಕೂಡ ಉಡುಗಿ ಹೋಗಿತ್ತಂತೆ, ಇಡೀ ಹಗಲು ಮಂಜು ಕವಿದ ವಾತಾವರಣದಂತಾಗಿ ಚಳಿಯಿಂದ ತತ್ತರಿಸಿ ಹೋದರು. ಇಡೀ ಸೈನ್ಯ ಈ ಚಳಿಯ ಒಂದು ಆರ್ಭಟಕ್ಕೆ ಒಳಗಾಯಿತು ಎನ್ನುವಂಥದ್ದನ್ನು ಕವಿ ಇಲ್ಲಿ ವಿಶೇಷವಾಗಿ ಒಂದು ಪ್ರಕೃತಿಯ ವೈಶಿಷ್ಟ್ಯವನ್ನು, ಪ್ರಕೃತಿಯ ವೈರುಧ್ಯವನ್ನು ಕವಿ ವರ್ಣಿಸಿದ್ದಾನೆ.

ಮಾಗಿಯ ಚಳಿ ಮೂರೂ ಲೋಕಗಳನ್ನೇ ನಡಗಿಸ್ತು ಅಂತನ್ನುವಂಥದ್ದು ಕವಿಯ ಒಂದು ದಟ್ಟ ಅಭಿಪ್ರಾಯ. ಯಾವಾಗ ಮಾಗಿ ಚಳಿ ಬಿತ್ತೋ ಸೂರ್ಯನ ಬಿಸಿಲು ತಂಪಾಯಿತು, ಆಗ ಈ ಕಮಲದ ಹೂಗಳೆಲ್ಲವೂ ಕೂಡ ಮುದುಡಿ ಹೋಯಿತು. ಮನ್ಮಥ ಈ ತರುಣಿಯರ ಕಡೆಗಣ್ಣಿನ ನೋಟವನ್ನೇ ಬಾಣವನ್ನಾಗಿ ಮಾಡಿಕೊಳ್ಳಬೇಕಾಯಿತು. ಹೂವುಗಳು ಮುದುಡಿದ್ರಿಂದ ದುಂಬಿಗಳಿಗೆ ಒಂದು ಮಕರಂದವನ್ನು ಹೀರುವುದಕ್ಕೆ ಸಾಧ್ಯವಾಗದಲೇ ಅವು ಮದಿಸಿದ ಆನೆಗಳ ಮದ ಜಲವನ್ನೇ ಅವು ಹೀರಬೇಕಾದಂಥ ಸಂದರ್ಭ ಬಂತು. ಬಿಸಿಲು ಬೆಳದಿಂಗಳುಗಳು ಕೂಡ ಮಾಸಿ ಆ ಬಿಸಿಲ ತಾಪ ತಣ್ಣಗಾಗ್ತಾ ಹೋಯಿತು. ಆಗ ರಸಿಕರು ಏನು ಮಾಡಬೇಕಾಯ್ತಪ್ಪ ಅಂತಂದರೆ, ಆ ಚಳಿಯನ್ನು ತಡೆದುಕೊಳ್ಳುವುದಕ್ಕೆ ಕಾಂತೆಯರ ಆಲಿಂಗನಕ್ಕೆ ಮಾರು ಹೋಗಬೇಕಾಯ್ತು. ಹೀಗೆ ಚಳಿ ಆ ಸೈನಿಕರನ್ನು ಮಾತ್ರವಲ್ಲ ಇಡೀ ಪ್ರಕೃತಿಯನ್ನು, ಇಡೀ ಮೂರು ಲೋಕವನ್ನು ನಡುಗಿಸಿ ಉಡುಗಿಸಿ ಬಿಡ್ತು ಅಂತ ಹೇಳಿ ಕವಿ ಇಲ್ಲಿ ವರ್ಣನೆಯನ್ನು ತಂದಿದ್ದಾನೆ.

ಮಾಗಿಯ ಚಳಿ ಎಷ್ಟು ತೀಕ್ಷ್ಣವಾಗಿತ್ತು ಅಂತಂದರೆ ಕೈಲಾಸವನ್ನೂ ಕೂಡ ಅದು ಬಿಡಲಿಲ್ಲ, ಅಲ್ಲಿನ್ನೂ ಕೂಡ ಈ ಚಳಿಯ ತೀವ್ರತೆ ಹೆಚ್ಚಾಗಿತ್ತು. ಶಿವ ತನ್ನ ತಲೆಯ ಮೇಲೆ ಇರಿಸಿಕೊಂಡಿದ್ದಂತಹ ಗಂಗೆಯನ್ನೇ ಸಾಗರಕ್ಕೆ ಕಳಿಸ್ಬಿಟ್ನಂತೆ, ಚಂದ್ರನನ್ನು ಆಕಾಶದಲ್ಲಿ ಇಟ್ಟನಂತೆ, ಅಗ್ನಿಯನ್ನೇ ತನ್ನ ಹಣೆಗಣ್ಣಿನಲ್ಲಿ ಇಟ್ಟುಕೊಂಡು ಇದ್ದರೂ ಕೂಡ ಆ ಚಳಿಯನ್ನು ತಡೆಯಲಾರದೆ ತನ್ನ ಪತ್ನಿಗೆ ಅರ್ಧ ದೇಹವನ್ನು ಕೊಟ್ಟು ಅರ್ಧ ನಾರೀಶ್ವರನಾಗಿದ್ದಾನೆ. ಅಂತಹ ಶಿವನಿಗೆ ಹಾಗಾದರೆ ಸಾಮಾನ್ಯ ಜನರ ಗತಿಯೇನು ಅನ್ನುವಂಥದ್ದು ಕವಿಯ ಅಭಿಪ್ರಾಯ. ಅದಕ್ಕೆ ಕವಿಯೇ ಉತ್ತರವನ್ನು ಕೊಡ್ತಾನೆ, ಆ ಮಾಗಿಯ ಚಳಿಗೆ ಪರಿಹಾರ ಏನಪ್ಪ ಅಂತಂದರೆ, ಕಾಂತೇಯರ ಆಲಿಂಗನದ ಹೊರತಾಗಿ ಚಳಿಗೆ ಬೇರೆ ಯಾವ ಮದ್ದು ಇಲ್ಲ. ಹಾಗಾಗಿ ಅಲ್ಲಿ ಇದ್ದಂತಹ ವಿರಹಿಗಳು ತಮ್ಮ ಪ್ರೇಮಿಗಳನ್ನೇ ಹುಡುಕೊಂಡು ಹೊರಟರು ಅನ್ನುವಂಥದ್ದು ಕವಿಯ ಅಭಿಪ್ರಾಯ.

ಕವಿ ಪ್ರಕೃತಿಗೂ ಲೌಕಿಕ ಜೀವನಕ್ಕೂ ಹೇಗೆ ತಾಳೆಯನ್ನು ಹಾಕ್ತಾನೆ ಎನ್ನುವಂಥದ್ದು ವಿಶಿಷ್ಟವಾಗಿರ್ತಕ್ಕಂತಹ ಒಂದು ಪರಿಕಲ್ಪನೆ. ಒಬ್ಬ ಲೋಭಿ ತನ್ನ ಹಣವನ್ನು ಅತ್ಯಂತ ಜತನವಾಗಿ ರಕ್ಷಿಸಿಕೊಳ್ತಾನಂತೆ. ಹೆಣ್ಣಿನ ಪ್ರಣಯವನ್ನು ನಂಬಿಕೊಂಡಂಥವನ ತಿಳುವಳಿಕೆಯಂತೆ ಈ ಶಶಿರರದ ಮಾಗಿ ಚಳಿಯನ್ನು ಹಗಲಿರುಳೂ ಕೂಡ ಕಾಡ್ತಂತೆ. ಲೋಭಿ ಹತ್ರ ಹಣ ಹೇಗೆ ಸಂರಕ್ಷಿತವಾಗಿರುತ್ತೆ ಅಂತಂದರೆ ಒಂದು ಪೈಸನೂ ಕೂಡ ಆತ ಖರ್ಚು ಮಾಡೋದಿಲ್ಲ, ಯೋಚನೆ ಮಾಡ್ತಾನೆ ಪ್ರತಿಯೊಂದಕ್ಕೂ. ಆದರೆ ಕೊನೆಯಲ್ಲಿ ಹಣವನ್ನು ಬಿಟ್ಟು ಅವನೇ ಹೋಗ್ಬೋದು ಅಥವಾ ಅವನನ್ನು ಬಿಟ್ಟು ಹಣ ಹೋಗ್ಬೋದು. ಮಾಗಿಯ ಚಳಿ ಕೂಡ ಅದು ತಾತ್ಕಾಲಿಕವಾಗಿ ಕೆಲವೇ ದಿನಗಳಿದ್ದರೂ ಕೂಡ ಒಂದು ಪರಿಣಾಮವನ್ನು ಯಾವ ರೀತಿ ಬೀಳ್ತು ಅಂತಂದರೆ ಹಗಲಿರುಳು ಗೂಡನ್ನು ಬಿಟ್ಟು ಕಾಗೆಗಳು ಹೊರಗೆ ಹೋಗ್ದಲನೇ ಆ ಗೂಡಿನ ಒಳಗೇ ಇದ್ದುಕೊಂಡು ಕೋಗಿಲೆಯ ಮರಿಗಳನ್ನೂ ಕೂಡ ಅವುಚಿಕೊಂಡು ಮರುಕದಿಂದ ಪಾಲಿಸುವಂತೆ ಈ ಮಾಗಿಯ ಚಳಿ ಪ್ರಕೃತಿಯ ಕಗ ಮೃಗಗಳ ಮೇಲೂ ಕೂಡ ಒಂದು ಪರಿಣಾಮವನ್ನು ಬೀರ್ತಾ ಇತ್ತು

ಶೈಶಿರದ ಚಳಿ ಅದರ ಜೊತೆಗಿದ್ದಂತಹ ಮಂಜು ಇಡೀ ಭೂಮಂಡಲವನ್ನು ಆವರಿಸಿತು. ಆ ಕವಿದ ಕತ್ತಲೆಯನ್ನು ಹೋಗಲಾಡಿಸಬೇಕು ಅಂತಲೇ ಸೂರ್ಯ ಆತುರದಿಂದ ಭಾನಿಗೆ ಬರೋದಕ್ಕೆ ಪ್ರಯತ್ನವನ್ನು ಪಟ್ಟನಂತೆ. ಅವನ ವೇಗವನ್ನೂ ಕೂಡ ಕುಗ್ಗಿಸಿ ಆಕಾಶದಲ್ಲಿ ತೊಳಲಾಡುತ್ತಾ ಬಂದರೂ ಕೂಡ ಹಿಮ ಮತ್ತೆ ಮತ್ತೆ ಬೀಳ್ತಾ ಇತ್ತು. ಅದು ಈ ಸೂರ್ಯನ ಆಕ್ರಮಣವನ್ನೇ ಕುಗ್ಗಿಸುವಷ್ಟು ತಣ್ಣಗಾಗುವಂತೆ ಅನುಭವವನ್ನು ಕೊಡ್ತಾ ಇತ್ತು. ತೆಕ್ಕೆ ಹಾಕಿ ಒಡಗೂಡಲು ಹಿಂಜರಿದಂತಹ ಪ್ರಿಯಕರರ ಕೋಪ ಹೋಗುವಂತೆ ಈ ಮಾಗಿಯ ಚಳಿ ಪರಿಣಾಮವನ್ನುಂಟು ಮಾಡ್ತಾ ಇತ್ತು. ಬಹುಶಃ ಕನ್ನಡ ಸಾಹಿತ್ಯದಲ್ಲಿ ಒಂದು ಮಾಗಿಯ ಚಳಿಯ ಪರಿಣಾಮವನ್ನು ಇಷ್ಟೊಂದು ತೀಕ್ಷ್ಣವಾಗಿ ವಿಶೇಷವಾಗಿ ವರ್ಣಿಸಿದಂತಹ ಕವಿ ಮತ್ತೊಬ್ಬ ಇಲ್ಲ. ಅದಕ್ಕೇ ಲಕ್ಷ್ಮೀಶನಿಗೆ ಕವಿಚೂತ ವನಚೈತ್ರ ಅಂತನ್ನುವಂತಹ ಬಿರುದು ಬಂದಿದೆ ಅಂಥೇಳಿ ಅನಿಸ್ತದೆ. ಪ್ರಕೃತಿಯ ವಿಚಾರ ಬಂದಾಗ, ಪ್ರಾಣಿ ಪಕ್ಷಿಗಳ ವಿಚಾರ ಬಂದಾಗ, ಮನುಷ್ಯ ಜೀವನದ ಜೊತೆಗೆ ಬೆಸೆದು ಅದು ಹೇಗೆ ಲೌಕಿಕ ಜೀವನದಲ್ಲಿ ಪರಿಣಾಮವನ್ನು ಉಂಟು ಮಾಡ್ತದೆ ಅಂತನ್ನುವಂಥದ್ದನ್ನು ಅತ್ಯಂತ ಸ್ಪಷ್ಟವಾಗಿ ಸುಲಲಿತವಾಗಿ ತಿಳಿಸ್ಕೊಟ್ಟಿದ್ದಾನೆ ಕವಿ ಇಲ್ಲಿ.

ಜನಮೇಜಯನೇ ಕೇಳು, ಇಂತಹ ಮಾಗಿ ಚಳಿ ಇದ್ರೂ ಕೂಡ ಅರ್ಜುನ ತನ್ನೊಡನಿದ್ದಂತಹ ಸೈನ್ಯದೊಂದಿಗೆ ಅನೇಕ ದೇಶಗಳು, ಪರ್ವತಗಳು, ನದಿ ನದಗಳನ್ನು ದಾಟಿ ಕುದುರೆಗಳನ್ನು ಸೈನ್ಯ ಸಮೇತನಾಗಿ ಹಿಂಬಾಲಿಸ್ತಾ ಇದ್ದ. ಯಾಗದ ಕುದುರೆಗಳು ವಾಯು ವೇಗದಲ್ಲಿ ಓಡ್ತಾ ಇದ್ವು, ಆದರೂ ಸಹ ಇಡೀ ಸೈನ್ಯ ಆ ಕುದುರೆಗಳನ್ನು ಹಿಂಬಾಲಿಸ್ತಾ ಇದ್ವು. ಆದರೆ ಇದ್ದಕ್ಕಿದ್ದಂತೆ ಕುದುರೆಗಳು ಮಾಯವಾದಂತೆ ಗೋಚರವಾಯಿತು. ಅವುಗಳು ಎಲ್ಲಿಗೆ ಹೋದವು ಅಂತ ಹೇಳಿ ಆತಂಕ ಉಂಟಾಯಿತು. ಹೀಗೆ ಆತಂಕ ಉಂಟಾದಾಗ ಅವು ಕುಂತಳ ನಗರಕ್ಕೆ ಹೋದವು. ಅಲ್ಲಿನ ದೊರೆ ಪರಾಕ್ರಮ

0: ಪ್ರಾಣಿಯಾಗಿರ್ತಕ್ಕಂಥ ಚಂದ್ರಹಾಸ ಆ ಕುದುರೆಗಳನ್ನು ಕಟ್ಟಿಕೊಂಡಿರ್ತಾನೆ. ಆದರೆ ಸೈನ್ಯಕ್ಕೆ ತಮ್ಮ ಕುದುರೆಗಳು ಎಲ್ಲೂ ಹೋಯ್ತು ಅಂತನ್ನುವಂಥ ಆತಂಕ ಕಾಡ್ತಾ ಇರುತ್ತೆ. ಈಗ ಏನು ಮಾಡೋದು ಅನ್ನುವಂಥ ಆಲೋಚನೆಯಲ್ಲಿ ಇದ್ದಾಗ
1: ಬೆಂಗಾವಲಾಗಿರ್ತ

ಅಶ್ವಮೇಧ ಯಾಗಕ್ಕೆ ಬಿಟ್ಟಂತಹ ಕುದುರೆಗಳು ಆ ಶಿಶಿರದ ಮಾಗಿಯ ಚಳಿಯಲ್ಲಿ ಕಾಣದಂತೆ ಆದವು. ಬೆಂಗಾವಲಾಗಿದ್ದಂತಹ ವೀರರಿಗೆ ಅತ್ಯಾಶ್ಚರ್ಯವಾಯಿತು. ಅವರು ದಿಗ್ಭ್ರಾಂತರಾಗಿ ನಮ್ಮ ಕುದುರೆಗಳಲ್ಲಿ ಕಾಣುತ್ತಿಲ್ಲವೆಂದು ಅವರು ಬಹಳ ಆತಂಕಪಟ್ಟರು. ಅದರ ಜೊತೆಗೆ ಧನಂಜಯನಾಗಿರ್ತಕ್ಕಂಥ ಅರ್ಜುನನ ಹತ್ರ ಹೋಗಿ ಕುದುರೆಗಳು ಕಾಣುತ್ತಿಲ್ಲ, ನಾವೇನು ಮಾಡಬೇಕು ಮುಂದೆ ಅಂತ ಹೇಳಿ ಕೇಳಿದಾಗ ಅವನು ಶ್ರೀಕೃಷ್ಣನ ಮುಖವನ್ನು ನೋಡ್ತಾನೆ. ಹೀಗೆ ಶ್ರೀಕೃಷ್ಣ, ಅರ್ಜುನ, ಇಡೀ ಸೈನ್ಯ ಪಡೆ ಆಕಾಶದತ್ತ ಹೋದ್ವೇನೋ ಅಂತ ಹೇಳಿ ಆಕಾಶದ ಕಡೆ ಮುಖವನ್ನು ಮಾಡಿ ನೋಡ್ತಾ ಇರುವಂತಹ ಸಂದರ್ಭದಲ್ಲಿ ಸೂರ್ಯನ ಕಿರಣದ ಒಂದು ಭಾಗವೋ ಅನ್ನುವಂತೆ ಒಂದು ತೇಜಸ್ವಿ ರೂಪಿಯಾದಂತಹ ಒಂದು ಬೆಳಕಿನ ಗೆರೆ ಕಾಣಿಸಿಕೊಂಡಿತು.

ಹಾಗಾದರೆ ಅರ್ಜುನ ಮತ್ತು ಅವನ ಸೈನ್ಯಕ್ಕೆ ಕಾಣಿಸಿದಂತಹ ಬೆಳ್ಳಿಗೆರೆ ಯಾವುದು? ಮಹಾವಿಷ್ಣುವಿನ ಪರಮಭಕ್ತನು, ಅವನ ನಾಮವನ್ನು ಸಂಕೀರ್ತಿಸುವ ಭಗವತ್ ಪ್ರೇಮದಿಂದ ನಲಿಯುವ ಮುನಿಶ್ರೇಷ್ಠನು, ವೇದ ವೇದಾಂಗಗಳ ಪಾರಂಗತನು, ಕಲಹ ಪ್ರಿಯನು, ಸದಾ ವಿಷ್ಣುವನ್ನು ಧ್ಯಾನಿಸುವ ದುಷ್ಟರನ್ನು ನಾಶ ಮಾಡುವ ಅನನ್ಯ ಭಕ್ತನು, ಸಾಮಗಾನವನ್ನು ಹಾಡುವವನೂ ಆದಂತಹ ವಿಷ್ಣುವಿನ ಪಾದ ಕಮಲಗಳಿಗೆ ಭೃಂಗ ಎಂಬ ಬಿರುದಾಂಕಿತವನ್ನು ಹೊಂದಿದಂತಹ ನಾರದರು ಆ ಬೆಳ್ಳಿಗೆರೆಯ ರೂಪದಲ್ಲಿ ಆಕಾಶದಲ್ಲಿ ಗೋಚರವಾದರು. ಅವರ ಗೋಚರವಾದಂಥದ್ದು ಹೇಗಿತ್ತಪ್ಪ ಅಂತಂದರೆ, ಎರಡನೆಯ ಸೂರ್ಯನ ಕಿರಣವೋ ಎಂಬಂತೆ ಅವರು ಆಕಾಶದಲ್ಲಿ ಕಂಗೊಳಿಸಿದರು. ಈ ಕಂಗೊಳಿಸುವಂತಹ ತೇಜಸ್ವಿ ರೂಪಿಯಾಗಿರ್ತಕ್ಕಂತಹ ನಾರದರು ಈ ಅರ್ಜುನನ ಸೈನ್ಯದ ಕಣ್ಣಿಗೆ ಬೆಳಕಿನ ರೂಪದಲ್ಲಿ ಕಾಣಿಸಿಕೊಂಡರು.

ಕೆಂಪಾದ ಜಡೆಯನ್ನು ಹೊಂದಿರತಕ್ಕಂತಹ ಶುಭ್ರವಾದ ಹಲ್ಲುಗಳ ಸಾಲಿನ ನಾರು ಮುಡಿಯನ್ನು ಹುಟ್ಟಿರ್ತಕ್ಕಂಥ ಕೃಷ್ಣಾಜಿನವನ್ನು ಉಡುಗೆಯಾಗಿ ಮಾಡಿಕೊಂಡಿರ್ತಕ್ಕಂಥ ಕೊರಳಲ್ಲಿ ತುಳಸಿಯ ಮಾಲೆ ರುದ್ರಾಕ್ಷಿ ಮಾಲೆಯನ್ನು ಹೊಂದಿರತಕ್ಕಂತಹ ಪದ್ಮಮಣಿಗಳ ಲಲಿತ ಒಡ್ಯಾಣವನ್ನು ಹೊಂದಿರುವಂತಹ ಉಪವೀತ ದಾರಿಯಾಗಿರ್ತಕ್ಕಂತಹ ವಿಷ್ಣುವಿನ ಧ್ಯಾನದ ತಂಬೂರಿ ದನಿಯಿಂದಲೇ ಮೈಮರೆಯುವಂತಹ ತೇಜೋಮಯನಾದ ಮುನಿಶ್ರೇಷ್ಠ ನಾರದರು ಅರ್ಜುನಾದಿಗಳ ಕಣ್ಣಿಗೆ ತೇಜಸ್ವಿಯ ರೂಪದಲ್ಲಿ ಆಕಾಶದಲ್ಲಿ ಕಾಣಿಸಿಕೊಂಡರು. ಎಂತಹ ಅದ್ಭುತವಾಗಿರ್ತಕ್ಕಂಥ ಕಲ್ಪನೆ, ನಾರದರ ಚಿತ್ರ ಕಣ್ಣು ಮುಂದೆ ಕಾಣುವಂಥದ್ದು.

0: ಶರಣನು.
1: ತ್ರಿಲೋಕ ಸಂಚಾರಿಯಾದ, ಮಹಾತೇಜಸ್ವಿಯಾದ, ಲೋಕಸ್ಥಿತಿ ವಿಶಾರದರಾದ ನಾರದರು ಎಷ್ಟು ತೇಜಸ್ವಿ ಆಗಿದ್ರು ಅಂತನ್ನುವಂಥದ್ದನ್ನು ಕವಿ ಹೇಳ್ತಾನೆ. ಸಾಕ್ಷಾತ್ ಸೂರ್ಯನೇ ಆಗಸದಿಂದ ಭೂಮಿಗೆ ಬಂದನೋ ಎಂಬಂತೆ ತಪೋನಿಧಿಯಾಗಿರ್ತಕ್ಕಂತಹ ನಾರದರು ಭೂಲೋಕಕ್ಕೆ ಇಳಿದರು. ಅಖಿಲ ಲೋಕಸ್ಥಿತಿಯ ವಿಶಾರದರಾಗಿರ್ತಕ್ಕಂತಹ ನಾರದರನ್ನು ಕೃಷ್ಣನಾದಿಯಾಗಿ ಅರ್ಜುನ ಮತ್ತು ಅವನ ಸೈನ್ಯ ಪಡೆ ನಮಸ್ಕರಿಸಿ ಅತ್ಯಂತ ವಿನಯ ಮತ್ತು ಗೌರವದಿಂದ ಉಪಚರಿಸಿ ಕರೆತಂದರು. ಅವರಿಗೆ ಅರ್ಘ್ಯ ಪಾದ್ಯಾದಿಗಳನ್ನು ಕೊಟ್ಟು ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ತಮ್ಮಲ್ಲಿರ್ತಕ್ಕಂಥ ಆತಂಕವನ್ನು ನಿವಾರಿಸಿಕೊಳ್ಳುವಂತಹ ಪ್ರಶ್ನೆ ಅವರನ್ನು ಕೇಳ್ತಾರೆ. ಎಲ್ಲ ಲೋಕಗಳ ಸುದ್ದಿಯನ್ನು ಬಲ್ಲಂತಹ ನಾರದರೇ, ನಮ್ಮ ಸಮಸ್ಯೆಯನ್ನು ನೀವು ಆಲಿಸಿಕೊಳ್ಳಬೇಕು. ಇಲ್ಲಿ ಕವಿ ಎಷ್ಟು ವಿಶೇಷತೆಯನ್ನು ತಂದಿದ್ದಾನೆ ಅಂತಂದರೆ, ಕೃಷ್ಣನೇ ಸಾಕ್ಷಾತ್ ವಿಷ್ಣುವಿನ ರೂಪ, ವಿಷ್ಣುವಿನ ಭಕ್ತರು ನಾರದರು. ಆದರೆ ಆ ಸಂದರ್ಭದಲ್ಲಿ ತ್ರಿಲೋಕ ಸಂಚಾರಿಯಾಗಿರ್ತಕ್ಕಂಥ ನಾರದರು ಬಂದಾಗ ಕೃಷ್ಣನಾದಿಯಾಗಿ, ಆ ಕುತೂಹಲವನ್ನು ಕವಿ ಹೇಗೆ ಕೆರಳಿಸ್ತಾನೆ ಅಂತಂದರೆ, ಕೃಷ್ಣನಾದಿಯಾಗಿ ಅರ್ಜುನ ಎಲ್ಲರೂ ಕೂಡ ನಾರದರಲ್ಲಿ ತಮ್ಮ ಆತಂಕವನ್ನು ವ್ಯಕ್ತಪಡಿಸ್ತಾರೆ.

ಜೈಮಿನಿ ಭಾರತದ 28ನೇ ಆಶ್ವಾಸದಲ್ಲಿ ಅತ್ಯಂತ ಧ್ವನಿಪೂರ್ಣವಾಗಿರ್ತಕ್ಕಂಥ ಪದ್ಯ ಇದು, ಮತ್ತು ಸಂಭಾಷಣೆಯಿಂದ ಕೂಡಿರ್ತಕ್ಕಂಥ ಪದ್ಯ. ಅರ್ಜುನನ ಪ್ರಶ್ನೆ, ನಾರದರ ಉತ್ತರ ಎಷ್ಟು ಸೊಗಸಾಗಿದೆ ಅಂತಂದರೆ, ಕೇಳಿದಂತಹ ಪ್ರಶ್ನೆಗೆ ತಕ್ಕಂಥ ಉತ್ತರವನ್ನು ಕೊಟ್ಟು ಇಡೀ ಸಮೂಹದ ಆತಂಕವನ್ನು ನಾರದರು ಕಳೀತಾರೆ. ಅರ್ಜುನ ಕೇಳ್ತಾನೆ, ಎಲೈ ಮುನೀಶ್ವರನೇ, ನಮ್ಮ ಕುದುರೆಗಳು ಎತ್ತ ಹೋದವು, ನಮ್ಮ ಕುದುರೆಗಳು ಎಲ್ಲಿ ಹೋಗಿದೆ, ಈ ಭೂಮಿಯ ಮೇಲೆ ಯಾವ

ಕಡೆ ಇವೆ, ಅದನ್ನು ಎದುರಿಸುವಂಥವರು ಯಾರು? ಈ ಪ್ರಶ್ನೆಯನ್ನು ಒಟ್ಟಿಗೆ ಕೇಳಿದಾಗ ಅದರ ಜೊತೆಗೆ ಹೇಳ್ತಾನೆ, ನಮ್ಮ ಅಶ್ವಗಳು ತಮಗೆ ಗೋಚರಿಸಿದವೆ, ತಾವು ತ್ರಿಲೋಕ ಸಂಚಾರಿಯಾಗಿರ್ತಕ್ಕಂಥ ತಮಗೆ ನಮ್ಮ ಅಶ್ವಮೇಧಯಾಗದ ಕುದುರೆಗಳೇನಾದರೂ ಕಂಡಿವೆ ಅಂತೇಳಿ. ಹಾಗೆ ಕೇಳಿದ ತಕ್ಷಣ ನಾರದರು ಎಷ್ಟು ಸೂಕ್ಷ್ಮವಾದಂಥ ಉತ್ತರವನ್ನು ಕೊಡ್ತಾರೆ ಅಂತಂದರೆ, ಅರ್ಜುನನೂ ವೀರ, ಬಿಟ್ಟಿರ್ತಕ್ಕಂತಹ ಕುದುರೆಗಳು ಕೂಡ ಬಲಶಾಲಿಯಾಗಿರ್ತಕ್ಕಂಥವು, ಅವುಗಳನ್ನು ಕಟ್ಟಿಕೊಂಡಿರ್ತಕ್ಕಂಥ ಚಂದ್ರಹಾಸನೂ ಕೂಡ ಅಷ್ಟೇ ವೀರ ಮತ್ತು ಸದ್ಗುಣ ಸಂಪನ್ನ. ಇದೆಲ್ಲವುದನ್ನೂ ಕೂಡ ದೃಷ್ಟಿಯಲ್ಲಿಟ್ಟುಕೊಂಡು ನಾರದರು ನಸುನಗುತ ಅಂತನ್ನೋದಕ್ಕೆ ಬಹಳ ಅರ್ಥ ಇದೆ. ಇದನ್ನೆಲ್ಲದನ್ನು ಇಟ್ಕೊಂಡು ಸುಂದರವಾದ ಕುದುರೆಗಳು ಕುಂತಳಪುರದತ್ತ ಹೋಗಿವೆ, ಕುಂತಳ ದೇಶದ ಕಡೆಗೆ ಹೋಗಿದೆ. ಅಲ್ಲಿ ಹೇಳ್ತಾರೆ ಮತ್ತೆ ಗುಣವಾಚಕವನ್ನು ಬಳಸಿ, ಅಲ್ಲಿನ ವೀರ ಅರಸ ಚಂದ್ರಹಾಸ ಕಟ್ಟಿಕೊಂಡಿದ್ದಾನೆ. ಇಲ್ಲಿ ಕುದುರೆಗಳು ಎಲ್ಲಿ ಹೋಗಿದೆ ಅಂತಲೂ ಗೊತ್ತಾಯಿತು, ಅದನ್ನು ಕಟ್ಟಿಕೊಂಡಿರುವಂಥವ್ರು ಯಾರು ಅಂತಲೂ ಗೊತ್ತಾಯಿತು. ಈ ಮಾತಿನಲ್ಲಿ ಮುಂದೆ ಅರ್ಜುನ ಅವುಗಳನ್ನು ಬಿಡಿಸಿಕೊಳ್ಳುವುದಕ್ಕೆ ಹೇಗೆ ಸಿದ್ಧವಾಗಬೇಕು ಅನ್ನುವಂಥ ಸೂಚನೆಯನ್ನು ಕೂಡ ನಾರದರು ಕೊಟ್ಟಿದ್ದಾರೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು: ಕಾವೇರಿ ಜಲ ವಿವಾದ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಸರ್ವಪಕ್ಷ ಸಭೆ. ಕನ್ನಡಿಗರ ಹಿತ ಕಾಯಲು ಬದ್ಧ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಕರ್ನಾಟಕದ ಹಿತಾಸಕ್ತಿ ರಕ್ಷಣೆ ನಿಟ್ಟಿನಲ್ಲಿ ನಿರ್ಧಾರ ತೆಗೆದುಕೊಳ್ಳುವಂತೆ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ಗೆ ಬಿವೈ ವಿಜಯೇಂದ್ರ ಮನವಿ. ನೀರು ವ್ಯರ್ಥವಾಗದಂತೆ ಕಾಲುವೆಗಳ ತ್ವರಿತ ನಿರ್ವಹಣೆಗೆ ಅಧಿಕಾರಿಗಳಿಗೆ ಸಚಿವ ಸತೀಶ್ ಜಾರಕಿಹೊಳಿ ನಿರ್ದೇಶನ. ಪೊಲೀಸ್ ಪೇದೆ ಹುದ್ದೆಗಳ ನೇಮಕಾತಿಗಾಗಿ ರಾಜ್ಯಾದ್ಯಂತ ಇಂದು ಲಿಖಿತ ಪರೀಕ್ಷೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಗೃಹ ಕಚೇರಿ ಕೃಷ್ಣಾದಲ್ಲಿ ಇಂದು ಕಾವೇರಿ ನದಿ ನೀರಿನ ವಿಷಯಕ್ಕೆ ಸಂಬಂಧಿಸಿದಂತೆ ಸರ್ವಪಕ್ಷ ಸಭೆ ನಡೆಯಿತು. ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ, ಬಿಎಸ್ ಯಡಿಯೂರಪ್ಪ, ಎಚ್ಡಿ ಕುಮಾರಸ್ವಾಮಿ, ಸದಾನಂದಗೌಡ, ಬಸವರಾಜ ಬೊಮ್ಮಾಯಿ, ಕೇಂದ್ರ ಸಚಿವರಾದ ವಿ ಸೋಮಣ್ಣ, ಶೋಭಾ ಕರಂದ್ಲಾಜೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಸಚಿವರಾದ ರಾಮಲಿಂಗಾರೆಡ್ಡಿ, ಕೃಷ್ಣ ಬೈರೇಗೌಡ, ಎಂಬಿ ಪಾಟೀಲ್, ಕೆಜೆ ಜಾರ್ಜ್, ಸಂಸದ ಗೋವಿಂದ ಕಾರಜೋಳ, ವಿರೋಧ ಪಕ್ಷದ ನಾಯಕ ಆರ್ ಅಶೋಕ, ಛಲವಾದಿ ನಾರಾಯಣಸ್ವಾಮಿ, ನಿವೃತ್ತ ನ್ಯಾಯಾಧೀಶ ನಾಗಮೋಹನ್ ದಾಸ್, ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಸೇರಿದಂತೆ ಹಿರಿಯ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಜಲ, ನಾಡು, ನುಡಿ ವಿಚಾರ ಬಂದಾಗ ಎಲ್ಲರೂ ಪಕ್ಷಭೇದ ಮರೆತು ಒಗ್ಗಟ್ಟಿನಿಂದ ನಿಲ್ಲಬೇಕು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಕಾವೇರಿ ಜಲವಿವಾದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಇಂದು ನಡೆದ ಸರ್ವಪಕ್ಷ ಸಭೆ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಕಾವೇರಿ ವಿಚಾರವಾಗಿ ರಾಜ್ಯಕ್ಕೆ ತಲೆದೋರಿರುವ ಸಮಸ್ಯೆಯನ್ನು ಎದುರಿಸುವ ನಿಟ್ಟಿನಲ್ಲಿ ಇಂದು ಚರ್ಚಿಸಿ ಸಮಾಲೋಚನೆ ನಡೆಸಲಾಯಿತು ಎಂದು ತಿಳಿಸಿದ್ದಾರೆ. ಜನರಿಗೆ ಯಾವುದೇ ರೀತಿಯಲ್ಲಿ ತೊಂದರೆಯಾಗದಂತೆ ಎಲ್ಲ ಕಾನೂನಾತ್ಮಕ ಅವಕಾಶಗಳನ್ನು ಬಳಕೆ ಮಾಡಿಕೊಂಡು ಕನ್ನಡಿಗರ ಹಿತ ಕಾಯಲು ಬದ್ಧರಿದ್ದೇವೆ ಎಂದು ಡಾ ಜಿ ಪರಮೇಶ್ವರ್ ಭರವಸೆ ನೀಡಿದ್ದಾರೆ. ಕಾವೇರಿ ನದಿ ನೀರಿನ ವಿಚಾರದಲ್ಲಿ ಕರ್ನಾಟಕದ ಜನರ ಹಿತ ಕಾಪಾಡುವಂತಹ ನಿರ್ಧಾರ ತೆಗೆದುಕೊಳ್ಳುವಂತೆ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪತ್ರ ಬರೆದಿದ್ದಾರೆ. ತಮಿಳುನಾಡಿಗೆ ಗೌರವ ನೀಡುತ್ತಾ ಕರ್ನಾಟಕದ ಹಿತಾಸಕ್ತಿ ರಕ್ಷಿಸುವ ಮೂಲಕ ಉಭಯ ರಾಜ್ಯಗಳ ಐತಿಹಾಸಿಕ ಬಾಂಧವ್ಯಕ್ಕೆ ನೆರವಾಗುವ ನಿಟ್ಟಿನಲ್ಲಿ ಜೋಸೆಫ್ ವಿಜಯ್ ನಿಲುವು ತೆಗೆದುಕೊಳ್ಳುವ ವಿಶ್ವಾಸವಿದೆ ಎಂದಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಭೇಟಿ ವೇಳೆಯಲ್ಲಿ ಕರ್ನಾಟಕದ ರೈತರು ಹಾಗೂ ನಾಗರಿಕರ ಹಿತರಕ್ಷಣೆಗೆ ಗಮನ ಹರಿಸಬೇಕಾಗಿದೆ ಎಂದು ಅವರು ಒತ್ತಾಯಿಸಿದರು. ಕಾವೇರಿ ಮಹಾನಗರ ಬೆಂಗಳೂರು ಮತ್ತು ಅಚ್ಚುಕಟ್ಟು ಪ್ರದೇಶದ ಅನೇಕ ಪಟ್ಟಣಗಳ ಕೋಟ್ಯಂತರ ಜನರ ಜೀವನಾಡಿಯಾಗಿದೆ. ಕರ್ನಾಟಕದಲ್ಲಿ ವಾಸಿಸುತ್ತಿರುವ ಕನ್ನಡಿಗರು ಮತ್ತು ತಮಿಳರು ಕುಡಿಯುವ ನೀರಿಗಾಗಿ ಕಾವೇರಿಯನ್ನೇ ಅವಲಂಬಿಸಿದ್ದಾರೆ ಎಂದರು. ಬರದ ಸಂದರ್ಭದಲ್ಲಿ ರೈತರು ನಾಗರಿಕರು ನೀರಿಗಾಗಿ ಸಂಕಷ್ಟಪಡುತ್ತಿದ್ದು ಇಂತಹ ಸಂದರ್ಭದಲ್ಲಿ ಸೂಕ್ತ ನಿರ್ಧಾರ ಕೈಗೊಳ್ಳಬೇಕಾಗಿದೆ, ಮೇಕೆದಾಟು ಯೋಜನೆಗೂ ಸಹಕಾರ ನೀಡಬೇಕಾಗಿದೆ ಎಂದು ಅವರು ಮನವಿ ಮಾಡಿದರು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ಇಂದು ಬಿಜೆಪಿ ಕೋರ್ ಕಮಿಟಿ ಸಭೆ ನಡೆಯಿತು. ಬಿಜೆಪಿ ರಾಜ್ಯ ಕಾರ್ಯಾಲಯದಲ್ಲಿ ನಡೆದ ಸಭೆಯಲ್ಲಿ ರಾಜ್ಯ ಉಸ್ತುವಾರಿ ಮತ್ತು ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ಡಾ ರಾಧಾ ಮೋಹನ್ ದಾಸ್ ಅಗರ್ವಾಲ್, ಬಿಜೆಪಿ ಕೇಂದ್ರೀಯ ಸಂಸದೀಯ ಮಂಡಳಿ ಸದಸ್ಯ ಬಿಎಸ್ ಯಡಿಯೂರಪ್ಪ, ಸಂಸದ ಬಸವರಾಜ ಬೊಮ್ಮಾಯಿ, ಮಾಜಿ ಮುಖ್ಯಮಂತ್ರಿ ಡಿವಿ ಸದಾನಂದಗೌಡ, ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ, ಛಲವಾದಿ ನಾರಾಯಣಸ್ವಾಮಿ ಮತ್ತಿತರರು ಉಪಸ್ಥಿತರಿದ್ದರು. ಸಂತ ಶಿರೋಮಣಿ ಗುರು ಶ್ರೀ ರವಿದಾಸರ 650ನೇ ವರ್ಷದ ಜಯಂತಿ ಅಂಗವಾಗಿ ದೇಶಾದ್ಯಂತ ಶ್ರೀ ಗುರು ರವಿದಾಸ್ ಮಹಾರಾಜ್ ಅವರ ಕಳಶ ವಂದನೆ ಅಭಿಯಾನ ಹಾಗೂ ಯಾತ್ರೆ ವಿಜೃಂಭಣೆಯಿಂದ ನಡೆಯುತ್ತಿದೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಎಲ್ಲಾ ರಾಜ್ಯಗಳಿಗೆ ಪವಿತ್ರ ಕಳಶವನ್ನು ಕಳುಹಿಸಿದ್ದು, ಬೆಂಗಳೂರಿನ ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕಳಶವನ್ನು ಸ್ವೀಕರಿಸಿದರು. ಬಳಿಕ ಅವರು ಮಾತನಾಡಿ, ಸಮ ಸಮಾಜ ನಿರ್ಮಾಣ ಮಾಡಬೇಕು ಎಂಬ ಸಂದೇಶವನ್ನು ರಾಜ್ಯದ ಮೂಲೆ ಮೂಲೆಗೆ ಹರಡಲಿದ್ದಾರೆ. ಈ ಸಂಬಂಧ ಜಾಗೃತಿ ಮೂಡಿಸಲು ಎಲ್ಲಾ ಕಾರ್ಯಗಳನ್ನು ಪಕ್ಷದ ಕಾರ್ಯಕರ್ತರು ಮಾಡಲಿದ್ದಾರೆ ಎಂದರು. ರಾಜ್ಯ ಉಸ್ತುವಾರಿ ಡಾ ರಾಧಾ ಮೋಹನ್ ದಾಸ್ ಸಿಂಗ್, ಸಹ ಉಸ್ತುವಾರಿ ಪಿ ಸುಧಾಕರ್ ರೆಡ್ಡಿ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್

0: ಅನುಸರಿಸಿ. ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಮಂಡ್ಯ ಕೊಡಗಿನಲ್ಲಿ ಭಾರಿ ಮಳೆಯಾಗುತ್ತಿರುವ ಪರಿಣಾಮ ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಜಲಾಶಯದ ಒಳಹರಿವಿನಲ್ಲಿ ವ್ಯಾಪಕ ಹೆಚ್ಚಳ ಕಂಡಿದೆ. ಒಟ್ಟು 124.80 ಅಡಿ ನೀರಿನ ಸಂಗ್ರಹ ಸಾಮರ್ಥ್ಯದ ಕೆಆರ್ಎಸ್ ಜಲಾಶಯದಲ್ಲಿನ ಇಂದಿನ ನೀರಿನ ಮಟ್ಟ 96.90 ಅಡಿ ಇದೆ. ಕೊಡಗು ಮತ್ತು ಕಬಿನಿ ಜಲಾಶಯದಿಂದ ಹೆಚ್ಚಿನ ನೀರು ಹರಿದು ಬರುತ್ತಿರುವುದರಿಂದ ಅಣೆಕಟ್ಟಿನ ನೀರಿನ ಒಳಹರಿವು 20,477 ಕ್ಯೂಸೆಕ್ಸ್ ಇದೆ. ನೀರಿನ ಹೊರಹರಿವು 1,766 ಕ್ಯೂಸೆಕ್ಸ್ ಇದೆ. ರೈತರ ಹಿತದೃಷ್ಟಿಯಿಂದ ಕಾಲುವೆಯ ದುರಸ್ತಿ ಹಾಗೂ ನಿರ್ವಹಣಾ ಕಾರ್ಯಗಳನ್ನು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಿ ಯಾವುದೇ ರೀತಿಯ ನೀರು ವ್ಯರ್ಥವಾಗದಂತೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹಿರಣ್ಯಕೇಶಿ ನದಿಯಿಂದ ಜಿಆರ್ಬಿಸಿ ಕಾಲುವೆಗೆ ನೀರು ಎತ್ತುವ ಯೋಜನೆಯ ಪಂಪ್ ಹೌಸ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ ಬಳಿಕ ಮಾತನಾಡಿದ ಸಚಿವರು, ನೀರು ಪೋಲಾಗದಂತೆ ನೋಡಿಕೊಳ್ಳಲು ಅಧಿಕಾರಿಗಳಿಗೆ ಸೂಚಿಸಿದರು. ಬಳಿಕ ಘೋಡಗೇರಿ, ಮೇಲ್ಮಟ್ಟಿ, ಗೋಡಚಿನಮಲ್ಕಿ ಸೇರಿದಂತೆ ಜಿಆರ್ಬಿಸಿ ಕಾಲುವೆಯ ವಿವಿಧ ಭಾಗಗಳಿಗೆ ಭೇಟಿ ನೀಡಿ ಕಾಲುವೆಯ ದುರಸ್ತಿ ಕಾಮಗಾರಿಗಳು, ನೀರಿನ ಸೋರಿಕೆ ಉಂಟಾಗಿರುವ ಸ್ಥಳಗಳು ಹಾಗೂ ನೀರು ಸರಾಗವಾಗಿ ಹರಿಯುವ ವ್ಯವಸ್ಥೆಯನ್ನು ಪರಿಶೀಲಿಸಿದರು. ರಾಜ್ಯಾದ್ಯಂತ ಇಂದು ನಾಗರಿಕ ಪೊಲೀಸ್ ಪೇದೆ ಹುದ್ದೆಗಳ ನೇಮಕಾತಿಗಾಗಿ ಲಿಖಿತ ಪರೀಕ್ಷೆ ನಡೆಯುತ್ತಿದೆ. ಸುಗಮ ಪರೀಕ್ಷೆಗಾಗಿ ಬಿಗಿ ಬಂದೋಬಸ್ತ್ ಕಲ್ಪಿಸಲಾಗಿದೆ. ಬೆಳಗಾವಿ ಜಿಲ್ಲೆಯ 61 ಕೇಂದ್ರಗಳಲ್ಲಿ ಸುಮಾರು 25,000 ಅಧಿಕ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಪರೀಕ್ಷೆ ಬರೆಯುತ್ತಿದ್ದಾರೆ. ಪರೀಕ್ಷಾ ಕೇಂದ್ರಗಳಿಗೆ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳ ತಂಡ ಖುದ್ದು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ 7 ಪರೀಕ್ಷಾ ಕೇಂದ್ರಗಳಲ್ಲಿ 3,463 ಅಭ್ಯರ್ಥಿಗಳು ಪರೀಕ್ಷೆ ಬರೆಯುತ್ತಿದ್ದು, ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಭದ್ರತಾ ವ್ಯವಸ್ಥೆ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ತಿಳಿಸಿದ್ದಾರೆ. ದಾವಣಗೆರೆ ನಗರದ ಒಟ್ಟು 19 ಪರೀಕ್ಷಾ ಕೇಂದ್ರಗಳಲ್ಲಿ ಆಯೋಜಿಸಲಾದ ಈ ಪರೀಕ್ಷೆಗೆ ಅಭ್ಯರ್ಥಿಗಳಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಪರೀಕ್ಷೆಗಾಗಿ 11,031 ಅಭ್ಯರ್ಥಿಗಳು ಹೆಸರು ನೋಂದಾಯಿಸಿದ್ದರು. ಈ ಪೈಕಿ 559 ಅಭ್ಯರ್ಥಿಗಳು ಗೈರಾಗಿದ್ದಾರೆ ಎಂದು ವರದಿಯಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ 9 ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯುತ್ತಿದ್ದು, ಒಟ್ಟು 4,526 ಅಭ್ಯರ್ಥಿಗಳು ಪರೀಕ್ಷೆ ಬರೆಯಲು ನೋಂದಾಯಿಸಿಕೊಂಡಿದ್ದಾರೆ ಎಂದು ಜಿಲ್ಲಾಧಿಕಾರಿ ಜಿ ಪ್ರಭು ತಿಳಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ರಾಷ್ಟೀಯ ಕೃಷಿ ವಿಕಾಸ ಯೋಜನೆಯಡಿ ಪರಿಶಿಷ್ಟ ಪಂಗಡದ ರೈತರಿಗೆ ಲಾಭದಾಯಕ ಸುಸ್ಥಿರ ಸಮಗ್ರ ಕೃಷಿ ಪದ್ಧತಿ ಕುರಿತು 3 ದಿನಗಳ ಉಚಿತ ವಸತಿಯುಕ್ತ ತರಬೇತಿಯನ್ನು ಇದೇ 5-2 ದಿನ ಆಯೋಜಿಸಲಾಗಿದೆ. ತರಬೇತಿ ವೇಳೆ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕ ಆರ್ ರಜನಿಕಾಂತ್ ಸುಸ್ಥಿರ ಇಳುವರಿ ಹಾಗೂ ಪರ್ಯಾಯ ಬೆಳೆಗಳ ಕುರಿತು ಮಾಹಿತಿ ನೀಡಲಿದ್ದಾರೆ. ಹಿರಿಯ ಪಶು ವೈದ್ಯಾಧಿಕಾರಿ ಡಾ ನಾಗರಾಜ್ ವೈಜ್ಞಾನಿಕ ಹೈನುಗಾರಿಕೆ, ಕುರಿ ಮತ್ತು ಮೇಕೆ ಸಾಕಾಣಿಕೆ ಬಗ್ಗೆ ಹಾಗೂ ಪ್ರಗತಿಪರ ಕೃಷಿಕ ಇಂದೂಧರ ಅವರು ಸಾವಯವ ಮತ್ತು ನೈಸರ್ಗಿಕ ಕೃಷಿ ಪದ್ಧತಿಗಳ ಕುರಿತು ಮಾರ್ಗದರ್ಶನ ನೀಡಲಿದ್ದಾರೆ. ಆಸಕ್ತ ಪರಿಶಿಷ್ಟ ಪಂಗಡದ 43 ರೈತರು ತಮ್ಮ ಹೆಸರನ್ನು ನಾಳೆಯೊಳಗೆ ನೋಂದಾಯಿಸಿಕೊಳ್ಳಬೇಕಾಗಿದೆ. ನೋಂದಣಿಗಾಗಿ 8777931058 ಮೊಬೈಲ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು ಎಂದು ಪ್ರಕಟಣೆ ತಿಳಿಸಿದೆ. ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಅಂಗವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಹಿರಿಯ ನಾಗರಿಕರು ಹಾಗೂ ಸಂಸ್ಥೆಗಳಿಗೆ ನೀಡಲಾಗುವ ರಾಜ್ಯ ಮಟ್ಟದ ಪ್ರಶಸ್ತಿಗೆ ಅರ್ಜಿ ಆಹ್ವಾನಿಸಲಾಗಿದೆ ಎಂದು ದಾವಣಗೆರೆ ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಸಹಾಯಕ ನಿರ್ದೇಶಕಿ ರಶ್ಮಿ ತಿಳಿಸಿದ್ದಾರೆ. ಶಿಕ್ಷಣ, ಸಾಹಿತ್ಯ, ಕಲೆ, ಕಾನೂನು, ಕ್ರೀಡೆ, ಪ್ರತಿಭೆ ಹಾಗೂ ಸಮಾಜ ಸೇವೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಹಿರಿಯ ನಾಗರಿಕರಿಗೆ 6 ವೈಯಕ್ತಿಕ ಪ್ರಶಸ್ತಿ ಹಾಗೂ ಹಿರಿಯ ನಾಗರಿಕರ ಕ್ಷೇತ್ರದಲ್ಲಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವ 1 ಸಂಸ್ಥೆ ಸೇರಿದಂತೆ ಒಟ್ಟು 7 ಪ್ರಶಸ್ತಿಗಳನ್ನು ನೀಡಲಾಗುವುದು. ಅರ್ಹ ಹಿರಿಯ ನಾಗರಿಕರು ಮತ್ತು ಸಂಸ್ಥೆಗಳು ನಮೂನೆ 1 ಮತ್ತು 2 ದ್ವಿಪ್ರತಿಯಲ್ಲಿ ಅರ್ಜಿ ಸಲ್ಲಿಸಬೇಕು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾವೇರಿ ಜಲ ವಿವಾದ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಸರ್ವಪಕ್ಷ ಸಭೆ. ಕನ್ನಡಿಗರ ಹಿತ ಕಾಯಲು ಬದ್ಧ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಕರ್ನಾಟಕದ ಹಿತಾಸಕ್ತಿ ರಕ್ಷಣೆ ನಿಟ್ಟಿನಲ್ಲಿ ನಿರ್ಧಾರ ತೆಗೆದುಕೊಳ್ಳುವಂತೆ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ಗೆ ವಿವೈ ವಿಜಯೇಂದ್ರ ಮನವಿ. ನೀರು ವ್ಯರ್ಥವಾಗದಂತೆ ಕಾಲುವೆಗಳ ತ್ವರಿತ ನಿರ್ವಹಣೆಗೆ ಅಧಿಕಾರಿಗಳಿಗೆ ಸಚಿವ ಸತೀಶ್ ಜಾರಕಿಹೊಳಿ ನಿರ್ದೇಶನ. ಪೊಲೀಸ್ ಪೇದೆ ಹುದ್ದೆಗಳ ನೇಮಕಾತಿಗಾಗಿ ರಾಜ್ಯಾದ್ಯಂತ ಇಂದು ಲಿಖಿತ ಪರೀಕ್ಷೆ.

0: ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40. ಆಕಾಶವಾಣಿ
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
3: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
1: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಈಗ ರಸಮಂಜರಿ. ಇಂದಿನ ರಸಮಂಜರಿಯಲ್ಲಿ ಕನ್ನಡ ಮತ್ತು ಸಂಸ್ಕೃತ ಭಾಷೆಯ ನಡುವಿನ ಸಾಮ್ಯತೆ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ತಿಲಕ್ ಎಂ ರಾವ್.
4: ಸಂಸ್ಕೃತ ಮತ್ತು ಕನ್ನಡ ಭಾಷೆಗಳ ಸಾಮ್ಯತೆಯ ಚರ್ಚೆ ಬಂದಾಗ ಈ ಎರಡು ಭಾಷೆಗಳ ನಡುವೆ ಅನೇಕ ರೀತಿಯ ಸಾಮ್ಯತೆಯನ್ನು ನಾವು ಕಾಣುತ್ತೇವೆ. ಉದಾಹರಣೆಗಳನ್ನು ನಾವು ಕೆಲವು ನೋಡೋಣ. ಉದಾಹರಣೆಗೆ ಸಂಸ್ಕೃತದಲ್ಲಿ ಇರುವಂತಹ ಅನೇಕ ಪದಗಳನ್ನು ಕನ್ನಡದಲ್ಲಿ ಕೂಡ ಬಳಸುವುದನ್ನು ನೋಡ್ತೇವೆ. ಕೆಲವೊಮ್ಮೆ ಕೆಲವು ಬದಲಾವಣೆಯೊಂದಿಗೆ ಸಂಸ್ಕೃತದ ಪದಗಳನ್ನು ಕನ್ನಡದಲ್ಲಿ ಬಳಸುವುದನ್ನು ನಾವು ಕಾಣ್ತೇವೆ. ಉದಾಹರಣೆಗೆ ಮುಖ ಎನ್ನುವ ಪದ ಕನ್ನಡದಲ್ಲಿ ಮೊಗ ಎಂದಾಗ್ತದೆ. ಅದೇ ರೀತಿ ಚಂದ್ರ ಎನ್ನುವ ಪದ ಚಂದಿರ ಎಂದಾಗ್ತದೆ. ಚಂದಿರ ನೇತಕ್ಕೆ ಓಡುವ ನಮ್ಮ ಎನ್ನುವ ಹಾಡು ಎಲ್ಲರೂ ಕೇಳಿರಬಹುದು. ಅದೇ ರೀತಿ ಸ್ಥಾನ ತಾಣವಾಗಿ ಬದಲಾಗ್ತದೆ, ವನ ಬನವಾಗಿ ಬದಲಾಗ್ತದೆ. ಈ ರೀತಿ ಸಂಸ್ಕೃತ ಮೂಲದಿಂದ ಬಂದು ಕೆಲವು ಬದಲಾವಣೆಗಳೊಂದಿಗೆ ಕನ್ನಡದಲ್ಲಿ ಬಳಸುವ ಪದಗಳನ್ನು ತದ್ಭವಗಳು ಅಂತ ಕರಿತೇವೆ. ಅದರಿಂದ ಬಂದಿದ್ದು ಅಂತ ಅರ್ಥ. ಇದು ಪದಗಳ ಸಾಮ್ಯತೆ. ಇದಲ್ಲದೆ ವಾಕ್ಯರಚನೆಯಲ್ಲಿಯೂ ಕೂಡ ಅನೇಕ ಸಾಮ್ಯತೆಗಳನ್ನು ನಾವು ಕಾಣಬಹುದು. ಉದಾಹರಣೆಗೆ ಮುಂಗಾರು ಮಳೆ ಚಿತ್ರದ ಒಂದು ಸಾಹಿತ್ಯ ಈ ರೀತಿ ಇದೆ. ಸರಿಯಾಗಿ ನೆನಪಿದೆ ನನಗೆ, ಇದಕ್ಕೆಲ್ಲ ಕಾರಣ ಕಿರುನಗೆ. ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದರೆ ಇಲ್ಲಿ ಪದಗಳ ಕ್ರಮ ಹೇಗಿದೆ? ಆಂಗ್ಲ ಭಾಷೆಯಲ್ಲಿ ಇರುವಂತೆ ಸಬ್ಜೆಕ್ಟ್ ಪ್ರಿಡಿಕೇಟ್ ಕ್ರಮದಲ್ಲಿ ಇಲ್ಲಿ ಪದಗಳು ಇಲ್ಲ. ಈ ವಾಕ್ಯವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಅಂತಾದರೆ ಕರ್ತೃ ಕರ್ಮ ಕ್ರಿಯೆಯ ರೂಪದಲ್ಲಿ ಈ ಪದಗಳನ್ನು ಜೋಡಿಸಿಕೊಳ್ಳಬೇಕಾಗ್ತದೆ. ಆಗ ಮಾತ್ರ ಅರ್ಥವತ್ತಾಗಿ ತೋರ್ತದೆ ಈ ವಾಕ್ಯ. ಈ ರೀತಿ ಇಲ್ಲೇನು ಮಾಡ್ತೇವೆ, ಹೇಗೆ ಅನ್ವಯ ಮಾಡಿಕೊಳ್ತೇವೆ? ನನಗೆ ಇದಕ್ಕೆಲ್ಲ ಕಾರಣ ಕಿರುನಗೆ ಎಂದು ಸರಿಯಾಗಿ ನೆನಪಿದೆ. ಈ ರೀತಿ ಜೋಡಿಸಿಕೊಂಡಾಗ ಇದು ಒಂದು ಅರ್ಥವತ್ತಾದ ವಾಕ್ಯವಾಗಿ ತೋರ್ತದೆ. ಇಲ್ಲಿ ಏನು ಮಾಡ್ತಾ ಇದ್ದೇವೆ, ಕ್ರಿಯೆಯೊಂದಿಗೆ ವಿವಿಧ ಪದಗಳು ಹೊಂದಿರುವ ಸಂಬಂಧವನ್ನು ಗಮನಿಸಿ ಒಂದು ಕ್ರಮದಲ್ಲಿ ಪದಗಳನ್ನು ಜೋಡಿಸ್ತಾ ಇದ್ದೇವೆ. ಇದಕ್ಕೆ ಸಂಸ್ಕೃತದಲ್ಲಿ ಅನ್ವಯ ಅಂತ ಹೆಸರು. ಉದಾಹರಣೆಗೆ ಇನ್ನೊಂದು ಉದಾಹರಣೆ ಹೇಳುವುದಾದರೆ, ಹೋಗುತ್ತಾನೆ ಅವನು ಕಾಡಿಗೆ ಎಂಬುದನ್ನು ಅವನು ಕಾಡಿಗೆ ಹೋಗುತ್ತಾನೆ ಎಂದು ಜೋಡಿಸಿಕೊಳ್ಳುವುದು ಅನ್ವಯ. ಹೀಗೆ ಅನ್ವಯ ಮಾಡಿಕೊಂಡಾಗ ವಾಕ್ಯ ಹೆಚ್ಚು ಸ್ಪಷ್ಟವಾಗಿ ಅರ್ಥವಾಗ್ತದೆ. ಈ ರೀತಿ ಸಂಸ್ಕೃತದಲ್ಲಿ ಇರುವಂತೆ ಕನ್ನಡದಲ್ಲಿ ಕೂಡ ಕರ್ತೃ ಕರ್ಮ ಕ್ರಿಯೆಯ ರೂಪದಲ್ಲಿ ವಾಕ್ಯವನ್ನು ಅನ್ವಯ ಮಾಡಿ ಅರ್ಥ ಮಾಡಿಕೊಳ್ತೇವೆ. ಈ ರೀತಿ ಅನೇಕ ಸಾಮ್ಯತೆಗಳನ್ನು ಸಂಸ್ಕೃತ ಮತ್ತು ಕನ್ನಡ ಭಾಷೆಗಳ ನಡುವೆ ನಾವು ಕಾಣಬಹುದು. ಆದಿಕವಿ ಪಂಪನ ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತದಲ್ಲಿಯೂ ಈ ರೀತಿಯ ಸಾಮ್ಯತೆಯನ್ನು ಕಾಣ್ತೇವೆ. ಅದಲ್ಲದೆ

ಅನೇಕ ಕನ್ನಡದ ಕಾವ್ಯಗಳು ರಾಮಾಯಣಾದಿ ಇತಿಹಾಸದ ಕಥೆಗಳನ್ನು ಬಳಸಿಕೊಂಡು ನಿರ್ಮಿಸಲ್ಪಟ್ಟಿವೆ. ಉದಾಹರಣೆಗೆ ಮಹಾಭಾರತದ ಕಥೆಯನ್ನು ಆಶ್ರಯಿಸಿ ರಚಿಸಿರುವಂತಹ ಕುಮಾರವ್ಯಾಸನ ಕರ್ನಾಟಕ ಭಾರತ ಕಥಾಮಂಜರಿ ಅಥವಾ ಕುಮಾರವ್ಯಾಸ ಭಾರತ, ಇದು ಅತ್ಯಂತ ಪ್ರಸಿದ್ಧವಾದದ್ದು. ಈ ಗ್ರಂಥದ ಈ ಕಾವ್ಯದ ಮೊದಲ ಪದ್ಯವನ್ನು ನಾವು ಗಮನಿಸಿದರೆ ಅಲ್ಲಿಯೂ ಹೆಚ್ಚಿನ ಪದಗಳು ಸಂಸ್ಕೃತ ಮೂಲದಿಂದ ಬಂದಿವೆ. ಅಲ್ಲೇನಿದೆ? ಶ್ರೀ ವನಿತೆಯ ರಸನೆ, ವಿಮಲ ರಾಜೀವ ಪೀಠನ ಪಿತನೆ, ಜಗಕತಿ ಪಾವನನೆ, ಸನಕಾದಿ ಸಜ್ಜನ ನಿಖರ ದಾತಾರ, ರಾವಣಾಸುರ ಮಥನ, ಶ್ರವಣ ಸುಧಾ ವಿನೂತನ, ಕಥನ ಕಾರಣ ಕಾವುದಾನತ ಜನವ ಗದುಗಿನ ವೀರನಾರಾಯಣ. ಈ ಪದ್ಯವನ್ನು ನೋಡಿದರೆ ವನಿತೆ, ಶ್ರೀ, ವಿಮಲ, ರಾಜೀವ, ಪೀಠ, ಪಿತ, ಈ ಎಲ್ಲ ಪದಗಳು ಕೂಡ ಸಂಸ್ಕೃತದಿಂದ ಬಂದ ಪದಗಳೇ ಆಗಿವೆ. ಈ ರೀತಿ ಅನೇಕ ಉದಾಹರಣೆಗಳನ್ನು ನಾವು ನೋಡ್ಬೋದು. ಪದಗಳ ಸಾಮ್ಯತೆಯನ್ನು ನೋಡ್ತೇವೆ, ವಾಕ್ಯ ರಚನೆಯಲ್ಲಿ ಇರುವ ಸಾಮ್ಯತೆಯನ್ನು ನೋಡ್ತೇವೆ, ಅದಲ್ಲದೆ ಅನೇಕ ಪರಿಕಲ್ಪನೆಗಳಲ್ಲಿಯೂ ಕೂಡ ಸಾಮ್ಯತೆಯನ್ನು ಈ ಎರಡು ಭಾಷೆಗಳ ನಡುವೆ ನಾವು ಕಾಣ್ತೇವೆ. ಸಹಜವಾಗಿಯೇ ಇದನ್ನು ನೋಡಿದಾಗ ನಮಗೆ ಬರುವಂತಹ ಪ್ರಶ್ನೆ, ಯಾಕೆ ಈ ರೀತಿಯ ಸಾಮ್ಯತೆ ಇದೆ ಎರಡು ಭಾಷೆಗಳ ನಡುವೆ? ಇದಕ್ಕೆ ಉತ್ತರವನ್ನು ಕಂಡುಕೊಳ್ಳಲಿಕ್ಕೆ ಭಾರತದಲ್ಲಿ ಅಥವಾ ಭಾರತೀಯ ಸಂಸ್ಕೃತಿಯಲ್ಲಿ ಭಾಷೆಯ ಸ್ಥಾನ ಏನು ಎಂಬುದರ ಬಗ್ಗೆ ಸ್ವಲ್ಪ ವಿಚಾರ ಮಾಡಬೇಕಾಗ್ತದೆ. ನಾವು ಜಗತ್ತನ್ನು ಹೇಗೆ ಗ್ರಹಿಸ್ತೇವೆ? ಭಾಷೆಯ ಮೂಲಕವೇ ಈ ಜಗತ್ತನ್ನು ನಾವು ಗ್ರಹಿಸ್ತೇವೆ. ಅಷ್ಟೇ ಅಲ್ಲ, ಭಾಷೆಯಲ್ಲಿನ ಪರಿಕಲ್ಪನೆಗಳ ಮೂಲಕವೇ ನಾವು ಈ ಜಗತ್ತನ್ನು ಯಾವ ರೀತಿ ಅನುಭವಿಸಿದ್ದೇವೆಯೋ ಅದನ್ನು ಇನ್ನೊಬ್ಬರಿಗೆ ತಿಳಿಸುತ್ತೇವೆ. ಅಂದರೆ ಜಗತ್ತು ನಮ್ಮ ಅನುಭವಕ್ಕೆ ಬರುವುದು ಮತ್ತು ಅನುಭವಿಸಿದ್ದನ್ನು ಇನ್ನೊಬ್ಬರಿಗೆ ಹೇಳಲಿಕ್ಕೆ ಸಾಧ್ಯವಾಗುವುದು ಭಾಷೆಯ ಮೂಲಕ. ಒಂದು ಉದಾಹರಣೆ ಕೊಡುವುದಾದರೆ, ಕೆಲವೊಂದು ಕ್ರಿಯೆಯನ್ನು ನಾವು ಇದು ಪುಣ್ಯದ ಕೆಲಸ ಅಂತ ಹೇಳ್ತೇವೆ, ಅದೇ ರೀತಿ ಇನ್ನು ಕೆಲವು ಕ್ರಿಯೆಯನ್ನು ಇದು ಪಾಪಕಾರ್ಯ ಅಂತ ಹೇಳ್ತೇವೆ. ಇಲ್ಲಿ ಮನುಷ್ಯರು ಮಾಡುವ ಕೆಲವು ಕ್ರಿಯೆಗಳನ್ನು ನಾವು ಪಾಪ ಪುಣ್ಯ ಎಂಬ ಪರಿಕಲ್ಪನೆಗಳ ಮೂಲಕ ಗ್ರಹಿಸುತ್ತಾ ಇದ್ದೇವೆ. ಹೇಗೆ ಗೊತ್ತಾಯಿತು ನಮಗೆ ಯಾವುದು ಪುಣ್ಯ ಯಾವುದು ಪಾಪ ಅಂತ ಕೇಳಿಕೊಂಡ್ರೆ, ಹಿಂದಿನ ತಲೆಮಾರಿನಿಂದ ನಾವು ಈ ಭಾಷೆಯನ್ನು ಹೇಗೆ ಬಳಸಬೇಕು, ಎಲ್ಲಿ ಪಾಪ ಅಂತ ಬಳಸಬೇಕು, ಎಲ್ಲಿ ಪುಣ್ಯ ಅಂತ ಬಳಸಬೇಕು ಎಂಬುದನ್ನು ಕಲ್ತಿರ್ತೇವೆ. ಹೇಗೆ ಕಲಿತೇವೆ? ಭಾಷೆಯ ಮೂಲಕವೇ ಕಲಿತೇವೆ. ಹೀಗೆ ಭಾಷೆಯ ಮೂಲಕವೇ ಈ ಜಗತ್ತನ್ನು ಹೇಗೆ ಗ್ರಹಿಸಬೇಕು ಅಂತ ಕಲಿತೇವೆ, ಮತ್ತು ಭಾಷೆಯ ಮೂಲಕವೇ ನಾವು ಈ ಜಗತ್ತಿನೊಟ್ಟಿಗೆ ವ್ಯವಹಾರವನ್ನು ಕೂಡ ಮಾಡ್ತೇವೆ. ಹೀಗೆ ನಮ್ಮ ಅನುಭವವನ್ನು ವಿವರಿಸಲಿಕ್ಕೆ ಅತ್ಯಂತ ಮುಖ್ಯವಾದ ಪರಿಕಲ್ಪನೆಗಳೇನಿವೆ? ಸುಖ ದುಃಖ, ಧರ್ಮ ಅಧರ್ಮ, ವಾತ ಪಿತ್ತ ಕಫ, ಪೂಜೆ ಪುನಸ್ಕಾರ, ಈ ರೀತಿಯ ನೂರಾರು ಪದಗಳು ಭಾರತೀಯ ಭಾಷೆಗಳಲ್ಲಿ ಇದೆ. ಈ ಎಲ್ಲ ಪದಗಳು ಪ್ರಾಯಶಃ ಸಂಸ್ಕೃತ ಮೂಲದಿಂದ ಬಂದಿವೆ ಅಂತ ಹೇಳಿದರೂ ಇವತ್ತು ಇವೆಲ್ಲವೂ ಕೂಡ ಕನ್ನಡದ್ದೇ ಪದಗಳಾಗಿ ನಾವು ಬಳಸ್ತಾ ಇದ್ದೇವೆ. ಅಲ್ಲದೆ ಈ ಪದಗಳನ್ನು ಯಾವ ಪದಗಳೊಟ್ಟಿಗೆ ಸೇರಿಸಿ ಬಳಸಬಹುದು, ಯಾವ ಪದದೊಟ್ಟಿಗೆ ಸೇರಿಸಲು ಸಾಧ್ಯವಿಲ್ಲ ಎಂಬುದನ್ನು ಕೂಡ ನಾವು ಹಿಂದಿನ ತಲೆಮಾರಿನಿಂದ ಕಲಿತಿರ್ತೇವೆ. ಉದಾಹರಣೆ ಕೊಡುವುದಾದರೆ ಮನಃಶಾಂತಿ ಅಂತ ಹೇಳ್ತೇವೆ, ಆದರೆ ಯಾವತ್ತೂ ಬುದ್ಧಿಶಾಂತಿ ಅಂತ ಬಳಸುವುದಿಲ್ಲ. ಅಂದರೆ ಶಾಂತಿ ಅನ್ನುವ ಪದವನ್ನು ಮನಸ್ಸಿನೊಟ್ಟಿಗೆ ಸೇರಿಸಿ ಬಳಸಬಹುದು, ಬುದ್ಧಿಯೊಟ್ಟಿಗೆ ಸೇರಿಸಿ ಬಳಸಲಿಕ್ಕೆ ಸಾಧ್ಯ ಇಲ್ಲ ಎನ್ನುವುದನ್ನು ನಾವು ಕಲಿತಿರ್ತೇವೆ. ಅದೇ ರೀತಿ ಬುದ್ಧಿಭ್ರಮಣೆ ಅಂತ ಹೇಳ್ತೇವೆ, ಆದರೆ ಮನೋಭ್ರಮಣೆ ಅಂತ ಹೇಳುವುದಿಲ್ಲ. ಹೀಗೆ
ಅನೇಕ ತಲೆಮಾರು

ಪೂರ್ವಜರು ಈ ಜಗತ್ತನ್ನ ಯಾವ ರೀತಿ ಗ್ರಹಿಸಿದ್ದರು ಅಂತ ಅರಿಯಲಿಕ್ಕೆ ಆಗ್ತದೆ. ಅದೇ ರೀತಿ ಭಾಷೆಯ ಮೂಲಕ ಕಲಿತ ಪರಿಕಲ್ಪನೆಗಳಿಂದಾಗಿ ಮುಂದಿನ ತಲೆಮಾರುಗಳು ಇನ್ನೂ ಹೆಚ್ಚು ಸಮರ್ಥವಾಗಿ ಈ ಜಗತ್ತನ್ನ ಅನುಭವಿಸಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಭಾಷೆ ಅನ್ನೋದು ಕೇವಲ ಯಾದೃಚ್ಛಿಕ ಶಬ್ದಗಳ ಒಂದು ಸಮೂಹ ಅಲ್ಲ. ಭಾಷೆ ಅನುಭವವನ್ನು ಹಿಡಿದಿಡುವಂತಹ ಒಂದು ಮುಖ್ಯವಾದ ಮಾಧ್ಯಮ. ಅದಿಲ್ಲದೆ ಅನುಭವವನ್ನು ಹಿಡಿದಿಡಲಿಕ್ಕೆ, ಅದನ್ನು ಮುಂದಿನ ತಲೆಮಾರುಗಳಿಗೆ ದಾಟಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಅನುಭವವನ್ನು ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ದಾಟಿಸಲು ಸಾಧ್ಯ ಇದೆ ಮತ್ತು ಅದನ್ನು ಬಳಸಿಕೊಂಡು ಈ ಜಗತ್ತಿನ ಕುರಿತು ಯೋಚನೆ ಮಾಡ್ತೇವೆ ಅಂತಾದರೆ ಅದು ಜ್ಞಾನ ಅಂತಾಯಿತು. ಅಂದರೆ ಭಾಷೆಯ ಮೂಲಕ ನಾವು ವಸ್ತುತಃ ಜ್ಞಾನವನ್ನು ಅಥವಾ ತಿಳುವಳಿಕೆಯನ್ನು ದಾಟಿಸ್ತಾ ಇರ್ತೇವೆ. ಹಾಗಾಗಿ ಭಾಷೆ ಅನ್ನೋದು ವಸ್ತುತಃ ಜ್ಞಾನ ಸಂವಹನದ ಒಂದು ಮಾಧ್ಯಮ. ಭಾರತೀಯರು ಭಾಷೆಯ ಕುರಿತು ಈ ರೀತಿ ನೋಡಿದ್ರಿಂದಲೇ ಭಾಷೆಗೆ ವಿಶೇಷವಾದ ಸ್ಥಾನಮಾನವನ್ನು ಕೊಟ್ಟಿರುವುದನ್ನು ನಾವು ಕಾಣ್ತೇವೆ. ಹಾಗಾಗಿಯೇ ಭಾಷೆಯ ಮೂಲಕ ಜ್ಞಾನವನ್ನು ಪಡೆಯಬಹುದು ಎನ್ನುವ ಚರ್ಚೆಯನ್ನು ಕೂಡ ನಮ್ಮ ಸಂಸ್ಕೃತಿಯಲ್ಲಿ ಮಾಡಲಾಗ್ತದೆ. ಭಾರತದಂತಹ ದೇಶದಲ್ಲಿ ನೂರಾರು ಭಾಷೆಗಳಿವೆ. ಈ ವಿವಿಧ ಭಾಷಿಕರ ನಡುವೆ ಸಂವಹನ ನಡೆಯಬೇಕು ಅಂತಾದರೆ ಜಗತ್ತನ್ನು ಗ್ರಹಿಸುವ ಈ ಪರಿಕಲ್ಪನೆಗಳಲ್ಲಿ ಸಾದೃಶ್ಯ ಇರಬೇಕಾಗ್ತದೆ. ಶೇರ್ಡ್ ವೊಕ್ಯಾಬುಲರಿ ಇಲ್ಲದೇ ಇದ್ದರೆ ವಿವಿಧ ಭಾಷಿಕರ ನಡುವೆ ಸಂವಾದ ಸಾಧ್ಯ ಇಲ್ಲ. ಅಂದರೆ ಒಬ್ಬ ಬಳಸುವ ಸುಖ ದುಃಖ ಮೊದಲಾದ ಪದಗಳು ಇನ್ನೊಬ್ಬನಿಗೆ ಅರ್ಥವಾಗಲಿಲ್ಲ ಅಥವಾ ಅವನ ಭಾಷೆಯಲ್ಲಿ ಆ ರೀತಿಯ ಪದ ಇಲ್ಲ ಅಂತಾದರೆ ಸಂವಾದನೇ ಸಾಧ್ಯ ಇಲ್ಲ. ಹಾಗಾಗಿ ವಿವಿಧ ಭಾಷಿಕರ ಅನುಭವವನ್ನು ಸೂತ್ರಬದ್ಧವಾಗಿ ಜೋಡಿಸುವ ಪರಿಕರಗಳು ಬೇಕಾಗ್ತವೆ. ಮತ್ತು ಸಂಸ್ಕೃತ ಈ ರೀತಿ ವಿವಿಧ ಭಾಷಿಕರ ಅನುಭವವನ್ನು ಜೋಡಿಸುವಂತಹ ಪರಿಕರಗಳನ್ನು ನಿರ್ಮಿಸಿಕೊಡ್ತಾ ಇದೆ ಮಾತ್ರ ಅಲ್ಲ, ಅದೊಂದು ಶೇರ್ಡ್ ವೊಕ್ಯಾಬುಲರಿಯನ್ನು ನಿರ್ಮಿಸಿದೆ. ಧಾತು ಪ್ರತ್ಯಯ ಇತ್ಯಾದಿಗಳನ್ನು ಇದಕ್ಕೆ ಉದಾಹರಣೆಯಾಗಿ ನಾವು ನೋಡ್ಬೋದು. ಈ ರೀತಿಯ ಪರಿಕರಗಳಿಂದ ಭಾಷೆ ಭಾಷೆಗಳ ನಡುವೆ ವ್ಯತ್ಯಾಸ ಇದ್ದರೂ ಕೂಡ ಮತ್ತು ಸಂಸ್ಕೃತ ಕೊಟ್ಟಿರುವ ಈ ಶೇರ್ಡ್ ವೊಕ್ಯಾಬುಲರಿಯಿಂದಾಗಿ ಎಲ್ಲ ಭಾಷಿಕರಿಗೂ ನಡುವೆ ಒಂದು ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಇಲ್ಲದೇ ಇದ್ದರೂ ಕೂಡ ಪರಸ್ಪರ ಸಂವಹನ ಸಂಭಾಷಣೆ ಚರ್ಚೆ ಸಾಧ್ಯ ಆಗಿದೆ. ಕನ್ನಡಿಗರು ವಿವಿಧ ಭಾಷಿಕರೊಂದಿಗೆ ಸಂವಾದವನ್ನು ಮಾಡಿದ್ದಾರೆ, ವಿವಿಧ ಭಾಷಿಕರು ಕನ್ನಡಿಗರೊಂದಿಗೆ ಅನೇಕ ಶತಮಾನಗಳ ಕಾಲ ಸಂವಾದವನ್ನು ಮಾಡಿದ್ದಾರೆ. ಈ ರೀತಿ ಸಾಧ್ಯವಾಗಿದ್ದು ಈ ಎಲ್ಲ ಭಾಷೆಗೂ ಸಮಾನವಾದಂತಹ ಹೊಂದುವಂತಹ ಪರಿಕರಗಳನ್ನು ಶೇರ್ಡ್ ವೊಕ್ಯಾಬುಲರಿಯನ್ನು ಸಂಸ್ಕೃತದ ಮೂಲಕ ಸೃಷ್ಟಿಸಿದ್ದರಿಂದ. ಆದರೆ ಈ ರೀತಿ ಪರಿಕರಗಳನ್ನು ಸಂಸ್ಕೃತ ಸೃಜಿಸುವಲ್ಲಿ ಕನ್ನಡ ಮತ್ತು ಇತರ ಭಾಷೆಗಳ ಯೋಗದಾನವೂ ಇದೆ. ಸಂಸ್ಕೃತವು ಅನುಭವದ ಕುರಿತು ಭಾಷೆಯ ಕುರಿತು ಚಿಂತನೆಯನ್ನು ಮಾಡಿ ಪರಿಕರಗಳನ್ನು ಸೃಜಿಸಿದರೆ ಕನ್ನಡವು ಅದನ್ನು ಜಗತ್ತಿನಲ್ಲಿ ಬಳಸುವಾಗ ಹುಟ್ಟುವ ಸವಾಲುಗಳನ್ನು ಸಂಸ್ಕೃತದ ಮುಂದೆ ಇಟ್ಟಿದೆ. ಅದನ್ನು ಬಳಸಿಕೊಂಡು ಪುನಃ ಸಂಸ್ಕೃತವು ತನ್ನ ಪರಿಕರಗಳನ್ನು ಇನ್ನೂ ಪರಿಷ್ಕರಿಸಿಕೊಂಡಿದೆ. ಹಾಗಾಗಿ ಒಂದೆಡೆ ಕನ್ನಡ ಹುಟ್ಟುಹಾಕಿದ ಸವಾಲುಗಳನ್ನು ಆಶ್ರಯಿಸಿ ಸಂಸ್ಕೃತವು ಚರ್ಚೆಯನ್ನು ಬೆಳೆಸಿದ್ದರೆ, ಇನ್ನೊಂದೆಡೆ ಕೇಶಿರಾಜನ ಶಬ್ದಮಣಿ ದರ್ಪಣದಂತಹ ಗ್ರಂಥಗಳು ಸಂಸ್ಕೃತದ ಪರಿಕರಗಳನ್ನು ಬಳಸಿಕೊಂಡು ಕನ್ನಡದ ಕುರಿತು ಆಲೋಚನೆಯನ್ನು ಮಾಡಿವೆ. ಎಲ್ಲ ಭಾಷಿಕರಲ್ಲಿ ಸಂಸ್ಕೃತವನ್ನು ಕಲಿತವರು ಇದ್ದದ್ದರಿಂದ ಈ ರೀತಿಯ ಭಾಷೆಗಳ ನಡುವೆ ಸಂವಹನ ಸಾಧ್ಯವಾಗಿತ್ತು. ಹೀಗೆ ಸಂಸ್ಕೃತ ಸಾಮಾನ್ಯ ಜನರ ಆಡುಭಾಷೆಯಾಗದೆ ವಿವಿಧ ಆಡುಭಾಷೆಗಳ ಸಹಕಾರದಿಂದ ಎಲ್ಲ ಭಾಷಿಕರ ಅನುಭವವನ್ನು ನಿರೂಪಿಸಬಲ್ಲ ಪದಗಳನ್ನು ಪರಿಕರಗಳನ್ನು ನಿರ್ಮಿಸಲು ಯತ್ನಿಸುತ್ತಾ ಇದ್ದರೆ ಅದನ್ನು ಬಲಪಡಿಸುವ ಕಾರ್ಯವನ್ನು ವಿವಿಧ ಆಡುಭಾಷೆಗಳು ಮಾಡುತ್ತಿದ್ದವು. ಹಾಗಾಗಿ ಎಲ್ಲ ಭಾಷೆಯಲ್ಲಿಯೂ
ವಾತ ಪಿತ್ತ ಕಫ ಸುಖ ದುಃಖ ಧರ್ಮ ಅಧರ್ಮ ಮೊದಲಾದ 100

0: ಆರು ಸಮಾನ ಪದಗಳನ್ನು ನಾವು ಕಾಣ್ತೇವೆ. ಹೀಗೆ ಸಂಸ್ಕೃತ ಮತ್ತು ಕನ್ನಡ ಮೊದಲಾದ ಭಾಷೆಗಳೊಂದಿಗೆ ಇದ್ದ ಈ ವಿಶಿಷ್ಟವಾದ ಒಂದು ಅನ್ಯೋನ್ಯವಾದ ಸಂಬಂಧದಿಂದಾಗಿ ಒಂದು ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಇಲ್ಲದೆಯೇ ಒಂದು ಭಾಷೆಯನ್ನು ಇನ್ನೊಂದು ಭಾಷೆಯ ಮೇಲೆ ಹೇರದೆ ಭಾರತದ ಎಲ್ಲ ಜನರೂ ಕೂಡ ಮಾತುಕತೆಯನ್ನು ಮಾಡಲು, ಅರ್ಥವತ್ತಾದ ಚರ್ಚೆಗಳನ್ನು ನಡೆಸಲು, ಪರಸ್ಪರ ಸಂಬಂಧವನ್ನು ಕಟ್ಟಿಕೊಳ್ಳಲು ಸಾಧ್ಯವಾಗಿತ್ತು. ಈ ರೀತಿ ಪರಸ್ಪರ ಪೂರಕವಾಗಿ ಸಂಸ್ಕೃತ ಮತ್ತು ಕನ್ನಡಗಳು ಭಾಷೆಯ ಮೂಲಕ ಅನುಭವವನ್ನು ಮತ್ತು ಜ್ಞಾನವನ್ನು ಗ್ರಹಿಸಲು ಉಪಯುಕ್ತವಾಗುವ ರೀತಿಯಲ್ಲಿ ಸಾಂಸ್ಕೃತಿಕ ತಳಹದಿಯನ್ನು ನಿರ್ಮಿಸಿಕೊಟ್ಟಿವೆ. ಇಲ್ಲಿ ಭಾಷೆ ಒಂದು ಭಾಷೆಗೆ ಇನ್ನೊಂದು ಭಾಷೆ ವಿರೋಧಿ ಎಂಬ ರೀತಿಯಲ್ಲಿ ನಾವು ನೋಡಿದೆ. ಒಂದು ಭಾಷೆ ಇನ್ನೊಂದು ಭಾಷೆಗೆ ಹೇಗೆ ಪೂರಕ ಎನ್ನುವ ನಿಟ್ಟಿನಲ್ಲಿ ಚರ್ಚೆಯನ್ನು ಮಾಡಿದ್ದನ್ನು ನಾವು ಕಾಣ್ತೇವೆ. ಕಳೆದ 100 ವರ್ಷದಲ್ಲಿ ಈ ಚಿಂತನೆಯಲ್ಲಿ ಬದಲಾವಣೆ ಆಗಿದ್ದರೂ ಕೂಡ ಸಂಸ್ಕೃತ ಮತ್ತು ಕನ್ನಡದ ನಡುವಿನ ಸಂಬಂಧ 100 ವರ್ಷಕ್ಕಿಂತ ಮುಂಚಿನ ಸಂಬಂಧವನ್ನು ಅಲ್ಲಿನ ಚರ್ಚೆಗಳನ್ನು ನಾವು ಗಮನಿಸಿದರೆ ಇದು ಸಹಬಾಳ್ವೆಯ ಒಂದು ಉತ್ತಮ ಮಾದರಿಯನ್ನು ರೂಪಿಸಿದ್ದು ನಮಗೆ ಕಾಣ್ತದೆ. ಹಾಗಾಗಿ ಒಂದು ಭೂಪ್ರದೇಶದಲ್ಲಿ ಅನೇಕ ಭಾಷೆಗಳಿದ್ದರೂ ಕೂಡ, ಕರ್ನಾಟಕದಲ್ಲಿಯೇ ತುಳು, ಕೊಡವ, ಬ್ಯಾರಿ ಮುಂತಾದ ಅನೇಕ ಭಾಷೆಗಳಿದ್ದರೂ ಕೂಡ ಮತ್ತೆ ಸಮಾನವಾದಂತಹ ವ್ಯಾವಹಾರಿಕ ಭಾಷೆ ಎಲ್ಲರಿಗೂ ಇಲ್ಲದೇ ಇದ್ದರೂ ಕೂಡ ಸಹಬಾಳ್ವೆಯ ಪ್ರೀತಿ ವಿಶ್ವಾಸದ ಸಂವಹನ ಎಲ್ಲ ಭಾಷಿಕರ ನಡುವೆ ಸಾಧ್ಯ ಆಗಿದೆ. ಹಾಗಾಗಿ ಇವತ್ತು ಎರಡೂ ಭಾಷೆಗಳು, ಈ ಸಹಬಾಳ್ವೆಯ ಕಾರಣದಿಂದ ಎರಡೂ ಭಾಷೆಗಳು ಬೆಳೆದಿವೆ. ಈ ಹಿನ್ನೆಲೆಯನ್ನು ಗ್ರಹಿಸುವುದು ಅತ್ಯಂತ ಮುಖ್ಯ. ಈ ಹಿನ್ನೆಲೆಯನ್ನು ನಾವು ಗ್ರಹಿಸಿಕೊಂಡ್ರೆ ಎರಡೂ ಭಾಷೆಗಳು ಪುನಃ ಸೇರಿ ಹಿಂದಿನಂತೆ ಗಟ್ಟಿಗೊಳ್ಳಲು ಸಾಧ್ಯ.
1: ಕನ್ನಡ ಮತ್ತು ಸಂಸ್ಕೃತ ಭಾಷೆಯ ನಡುವಿನ ಸಾಮ್ಯತೆ ಕುರಿತು ಇದುವರೆಗೆ ಮಾತನಾಡಿದವರು ಡಾಕ್ಟರ್ ತಿಲಕ್ ಎಂ ರಾವ್. ಇದು ಇಂದಿನ ರಸಮಂಜರಿ.

0: ಇದು ಆಕಾಶವಾಣಿ ಬೆಂಗಳೂರು.
1: ಅರ್ಜೆಂಟಾಗಿ ಫುಡ್ ಡೆಲಿವರಿ ಮಾಡಬೇಕು, ಈ ಟ್ರಾಫಿಕ್ ಅಲ್ಲಿ ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
2: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಈಗ ಗುಲ್ಮೊಹರ್ ಹೊಸ ಹಿಂದಿ ಚಿತ್ರಗೀತೆಗಳು. ಎ ಫ್ಲಾಟ್ ಚಿತ್ರದ ಗೀತೆ ಕೈಲಾಶ್ ಖೇರ್ ಮತ್ತು ಸುಜೇನ್ ಡಿಮೆಲ್ಲೋ ಹಾಡಿದ್ದಾರೆ. ವಿರಾಗ್ ಮಿಶ್ರಾ ಅವರ ಗೀತೆಗೆ ಬಪ್ಪಿ ಲಹರಿ ಸಂಗೀತ ನೀಡಿದ್ದಾರೆ.

ವ್ಯಾಸ. ಬ್ಲೂ ಚಿತ್ರದ ಗೀತೆ ಸುಖೀಂದರ್ ಸಿಂಗ್ ಮತ್ತು ಶ್ರೇಯಾ ಘೋಷಾಲ್ ಗೀತೆ ಹಾಡಿದ್ದಾರೆ. ಅಬ್ಬಾಸ್ ತರೇವಾಲಾ ಅವರ ಗೀತೆಗೆ ಎ ಆರ್ ರೆಹಮಾನ್ ಸಂಗೀತ ನೀಡಿದ್ದಾರೆ.

ದಬಾಂಗ್ ಚಿತ್ರದ ಗೀತೆಯನ್ನು ಕೇಳಿದರೆ ರಾಫತ್ ಫತೇ ಅಲಿ ಖಾನ್ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ. ಫೈಜ್ ಅನ್ವರ್ ಅವರ ಗೀತೆಗೆ ಸಾಜಿದ್ ವಾಜಿದ್ ಅವರ ಸಂಗೀತವಿತ್ತು. 3:17:20 ಗುಲ್ಮೋಹರ್ ಕಾರ್ಯಕ್ರಮದಲ್ಲಿ ಹಿಂದಿ ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ. ಗ್ಯಾಂಗ್ಸ್ ಆಫ್ ವಾಸೇಪುರ್ ಚಿತ್ರದ ಗೀತೆ ಮನೀಶ್ ಜೆ, ಟಿಪ್ಪು ಮತ್ತು ಭೂಪೇಶ್ ಸಿಂಗ್ ಗೀತೆ ಹಾಡಿದ್ದಾರೆ.

ಆಕರ್ಷಣ್ ಚಿತ್ರದ ಗೀತೆ ಶ್ರೇಯಾ ಘೋಷಾಲ್, ಚೆನ್ನುಲಾಲ್ ಮಿಶ್ರಾ ಗೀತೆ ಹಾಡಿದ್ದಾರೆ. ಪ್ರಸೂನ್ ಜೋಶಿ ಅವರ ಗೀತೆಗೆ ಶಂಕರ್ ಇಸಾನ್ ಲಾಯ್ ಅವರ ಸಂಗೀತವಿದೆ.

3:33 ಗುಲ್ಮೋಹರ್ ಕಾರ್ಯಕ್ರಮದಲ್ಲಿ ಹಿಂದಿ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಜನ್ನತ್ 2 ಚಿತ್ರದ ಗೀತೆ ಜಾವೇದ್ ಅಲಿ ಗೀತೆ ಹಾಡಿದ್ದಾರೆ. ಸೈಯದ್ ಖಾದ್ರಿಯವರ ಗೀತೆಗೆ ಪ್ರೀತಮ್ ಚಕ್ರವರ್ತಿಯವರ ಸಂಗೀತವಿದೆ.

ಜಬ್ ತಕ್ ಹೇ ಜಹಾ ಚಿತ್ರದ ಗೀತೆಯನ್ನು ಕೇಳಿದಿರಿ. ಮೋಹಿತ್ ಚೌಹಾಣ್ ಮತ್ತು ಶ್ರೇಯಾ ಘೋಷಾಲ್ ಅವರ ಧ್ವನಿಗಳಲ್ಲಿ ಗುಲ್ಜಾರ್ ಅವರ ಗೀತೆಗೆ ಎ ಆರ್ ರೆಹಮಾನ್ ಸಂಗೀತ ನೀಡಿದ್ದರು.

ಬರ್ಫಿ ಚಿತ್ರದ ಗೀತೆಯೊಂದಿಗೆ ಇಂದಿನ ಗುಲ್ಮೊಹರ್ ಕಾರ್ಯಕ್ರಮ ಮುಗಿಯಿತು. ಇದು ಆಕಾಶವಾಣಿ ಬೆಂಗಳೂರು ನಿಲಯದ. ಈ ಪ್ರಸಾರವನ್ನು ಮುಗಿಸುವ ಮುನ್ನ ಸಂಜೆಯ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಸಂಜೆ 5:30 ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. 6:15 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿ ಕೆ ಸುಮತಿ. 6:30 ವಿಜ್ಞಾನದ ಮುನ್ನಡೆ ಡಾಕ್ಟರ್ ದೀಪಾ ಎಂಬಿ ಅವರಿಂದ ನಿರ್ಮಾಣ ರೋಸ್ಲಿನ್ ಮ್ಯಾಥ್ಯೂ. 6:51 ಕೃಷಿರಂಗ. ಮೀನುಗಾರಿಕೆಯಲ್ಲಿ ಕೃತಕ ಬುದ್ಧಿಮತ್ತೆಯ ಹೊಸ ಸಾಧ್ಯತೆಗಳು, ಈ ಕುರಿತು ಮೀನುಗಾರಿಕಾ ವಿಭಾಗದ ವಿಜ್ಞಾನಿಗಳಾದ ಡಾಕ್ಟರ್ ಚೇತನ್ ಎನ್ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ನಂತರ ತುರುವೇಕೆರೆ ತಾಲೂಕು ಮಂತ್ರಿಕೆನಹಳ್ಳಿಯ ಶಿವಣ್ಣ ಮತ್ತು ಸಂಘಟನೆಯಿಂದ ತತ್ವ ಪದವನ್ನು ಕೇಳಬಹುದು.

0: 45 ನಿಮಿಷಕ್ಕೆ ಕನ್ನಡ ಭಾಷಣ. ಮಹಿಳೆ ಮತ್ತು ವೃತ್ತಿಪರ ಜೀವನ ಮಾತನಾಡುತ್ತಾರೆ ರುದ್ರಮ್ಮ ಗಿಡ್ಡಪ್ಪ ಗೋಳ. ಕಾರ್ಯಕ್ರಮ ವಿಜಯಪುರ ಕೇಂದ್ರದ ಕೊಡುಗೆ. ಇಂದು ರಾತ್ರಿ 8 ಗಂಟೆಗೆ ಸಿರಿಗಂಧ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ. 9:15 ಲಕ್ಷ್ಮೀ ಸುಬ್ರಹ್ಮಣ್ಯ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಬಹುದು. 9:30 ಯುವವಾಣಿ ದ ಅಂಡರ್ಸ್ಟಡಿ ಬಿಯಾಂಡ್ ದ ಆರ್ಎಂ ಗೇಟ್ರಮ್ ಈ ಕುರಿತು ಚರ್ಚೆ ಭಾಗವಹಿಸುತ್ತಾರೆ ಬೃಂದಾಸಿ, ಅನಗ ವೆಂಕಟೇಶ್, ವಿದುಷಿ ದಿಶಾ ಶರ್ಮಾ. 10 ಗಂಟೆಗೆ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ದೆಹಲಿ ಕೇಂದ್ರದಿಂದ ಸುಧಾಕರ್ ಅವರಿಂದ ಖ್ಯಾಲ್ ಗಾಯನವನ್ನು ಕೇಳಬಹುದು. ಈ ಕಾರ್ಯಕ್ರಮ ಆಕಾಶವಾಣಿ ಇಂದೋರ್ ಕೇಂದ್ರದ ಕೊಡುಗೆ. ಇದುವರೆಗೂ ನಿಲಯದಿಂದ ಈ ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ.
1: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯ?
2: ಹಲ್ಲುಜ್ತಾ ಇದೀನಿ ಕಣಮ್ಮ.
1: ಹಲ್ಲುಜ್ಜಿ ಬಾಯ್ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
2: ಸರಿ ನಿಲ್ಸಿದೀನಿ ಬಿಡು.
1: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
3: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
1: ಹಂಗೇನೆ ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
3: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
2: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
4: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
5: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

0: ಶ್ರೇಯಾ ಶ್ರೇಯಾ, ಏ ಶ್ರೇಯಾ, ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತೋ. ಎಷ್ಟ್ಸಲ ಕರಿತೀಯಾ? ಬರ್ತೀನಿರು, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದ್ದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮು, ವಾಟ್ಸಪ್ಪು ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟು ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ಆಹಾ, ನಮ್ ದೇವ್ರ ಸತ್ಯ ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದೀಯ ನೀನು.
3: ಬಿಡು ಬಿಡು ಬಿಡು, ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.

0: ಆಕಾಶವಾಣಿ ಬೆಂಗಳೂರು ನಿಲಯದ ಮಧ್ಯಾಹ್ನದ ಪ್ರಸಾರ ಇಲ್ಲಿಗೆ ಮುಗಿಯಿತು. ಈಗ ವೇಳೆ 4:05:10 400.1 ಮೀಟರ್ ಅಂದರೆ 612 kHz ಹಾಗೂ ಡಿಆರ್ಎಂ ತರಂಗಾಂತರ 603 kHz ನಿಲಯದ ಸಂಜೆಯ ಪ್ರಸಾರ 5:30 ಪ್ರಾರಂಭವಾಗುವುದು. ನಮ್ಮೆಲ್ಲ ಶ್ರೋತೃಗಳಿಗೂ ಶುಭ ಮಧ್ಯಾಹ್ನ, ನಮಸ್ಕಾರ.
1: ಸಂಖ್ಯೆ 9480901013 ಇದು ಹಿಂದಿ ಹಾಡುಗಳ ಶೋ ಗುಲ್ ಮೊಹರ್.

ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ. ಎಲ್ಲ ಸಂಬಂಧಗಳು ರಕ್ತದಿಂದ ಹುಟ್ಟೋದಿಲ್ಲ. ಕೆಲವು ಸಂಬಂಧಗಳು ಒಂದು ನಗು, ಒಂದು ಸಹಾಯ, ಒಂದು ನಂಬಿಕೆಯಿಂದ ಹುಟ್ಟುತ್ತೆ. ಕೆಲವರಿಗೆ ಸ್ನೇಹಿತನೇ ಅಣ್ಣ, ಕೆಲವರಿಗೆ ಅವರೇ ಅಕ್ಕ, ಕೆಲವರಿಗೆ ಅಮ್ಮ, ಕೆಲವರಿಗೆ ಅಪ್ಪ. ನಿಮ್ಮ ಜೀವನದಲ್ಲೂ ಅಂತಹವರು ಒಬ್ಬರಿದ್ರೆ ಅವ್ರ ಬಗ್ಗೆ ಮಾತಾಡಿ ಅಂತ ಹೇಳಿದ್ದೆ. ಹಾಗೆ ನನ್ನ ಅಕ್ಕ ರುಕ್ಮಿಣಿ, ಅವಳೇ ನನ್ನ ಪ್ರಪಂಚ, ಅವಳನ್ನ ಬಿಟ್ಟು ಇರೋಕ್ಕೆ ಸಾಧ್ಯನೇ ಇಲ್ಲ ಅಂತ ನಮಗೆ ಸಂದೇಶ ಕಳಿಸಿದರೆ ನಾಗರತ್ನ ಅವರು ರಾಜಾಜಿನಗರದಿಂದ. ಹಾಗೆ ನಮಗೆ ವಿಧಾತ್ರಿ ಅವರು, ನನ್ನ ಬೆಸ್ಟ್ ಫ್ರೆಂಡ್ ಹಂಸ, ಅವರಿಗೆ ಕೂಡ ಇವತ್ತಿನ ಗುಲ್ಮೊಹರ್ ಕಾರ್ಯಕ್ರಮ ಅರ್ಪಿಸಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಶಾಂತಾಚಾರ್ ಮಡಿಗೇರ್ ಕೊಕ್ಕನೂರು ಹರಿಹರದಿಂದ ನಮಗೆ ಸಂದೇಶ ಕಳಿಸಿದ್ದಾರೆ. ಆಕಾಶವಾಣಿ ರೇನ್ಬೋದ ಎಲ್ಲ ನಿರೂಪಕರಿಗೂ ಹಾಗೂ ಪ್ರಿಯ ಶ್ರೋತೃ ಮಿತ್ರರಿಗೂ ಸ್ನೇಹಿತರ ದಿನದ ಶುಭಾಶಯಗಳು ಅಂತ. ಆಕಾಶವಾಣಿಯ ಅಲೆಗಳಲ್ಲಿ ಅರಳಿದ ಈ ಗೆಳೆತನ ನಿರೂಪಕರ ಶ್ರೋತೃಗಳ ಹೃದಯಗಳನ್ನು ಬೆಸುವ ಅಮೂಲ್ಯ ಬಂಧನ. ದೂರದಲ್ಲಿರುವ ಮನಸ್ಸುಗಳನ್ನು ಹತ್ತಿರ ಮಾಡುವ ಶಕ್ತಿ ಆಕಾಶವಾಣಿಗಿದೆ. ಪ್ರತಿದಿನ ಸಂಗೀತ, ಉಪಯುಕ್ತ ಮಾಹಿತಿ, ಮನರಂಜನೆ ಮತ್ತು ಸಕಾರಾತ್ಮಕ ಸಂದೇಶಗಳ ಮೂಲಕ ನಮ್ಮ ಬದುಕಿಗೆ ಹೊಸ ಉತ್ಸಾಹ ತುಂಬ್ತಾ ಇದೆ. ಹಾಗಾಗಿ ನಿಮ್ಮೆಲ್ಲರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತ ಅವರು ಬಹಳ ತುಂಬ ಚೆನ್ನಾಗಿ ದೊಡ್ಡದಾಗಿ ಸಂದೇಶ ಕಳಿಸಿದ್ದಾರೆ. ಹಾಗೆ ಅನಿಲ್ ಭೀಷ್ಟಣ್ಣನವರ್ ಶಮನೇವಾಡಿಯಿಂದ ಸಂದೇಶ ಕಳಿಸಿದ್ದಾರೆ. ಇವತ್ತು ಬೆಳಿಗ್ಗೆ 5 ಗಂಟೆಗೆ ನನ್ನ 37 ವರ್ಷದ ಹಿಂದಿನ ಕಾಲೇಜ್ ಫ್ರೆಂಡ್ಸ್ ವಾಟ್ಸಪ್ ಗ್ರೂಪ್ನಲ್ಲಿ ನಾನೇ ಫಸ್ಟು ಮೆಸೇಜ್ ಹಾಕಿದ್ದು. ಅದಾದರ ನಂತರ ಎಲ್ಲರೊಬ್ಬರು ನಂತರ ಒಬ್ಬರು ಮೆಸೇಜ್ ಹಾಕ್ತಾ ಇದ್ದಾರೆ. 35 ವರ್ಷದ ಹಿಂದಿನ ನೆನಪು ನಮಗೆ ಒಂದೇ ಸಮನೆ ಮರುಕಳಿಸ್ತಾ ಇದೆ ಅಂತ ಸಂದೇಶ ಕಳಿಸಿದರೆ, ನಮಗೆ ಸುಧಾ ಅವರು ಸಂದೇಶ ಕಳಿಸಿದ್ದಾರೆ, ಹ್ಯಾಪಿ ಫ್ರೆಂಡ್ಶಿಪ್ ಡೇ ಶಾಂತಲಾ ಮೇಡಮ್ ಅಂತ. ನಿಮಗೂ ಕೂಡ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ನಾವೆಲ್ಲ ಫ್ರೆಂಡ್ಸ್ ಟಿ ಮಾಡಿಕೊಂಡು 2 ಗಂಟೆ ಮೈಸೂರಿಗೆ ಹೊರಡ್ತಾ ಇದ್ದೀವಿ. 4 ಗಂಟೆಗೆ ಬೆಟ್ಟ ಹತ್ಕೊಂಡು ಹೋಗಿ ಚಾಮುಂಡಿ ದೇವಿ ದರ್ಶನ ಮಾಡೋಣ ಅಂತಿದ್ದೀವಿ. ವಾರೆವಾ ಸೂಪರು, ಎಲ್ಲ ಫ್ರೆಂಡ್ಸು ಎಂಜಾಯ್ ಮಾಡಿ ಸುಧಾ ಅವರೇ ಅಂತ ಹೇಳ್ತಾ ಇದ್ದೀನಿ. ಹಾಗೆ ನೀವು ಕೂಡ ನಿಮ್ಮ ಸಂದೇಶಗಳನ್ನ ಕಳಿಸ್ತಾ ಇರಿ. ನಾವು ಕೂಡ ಇವತ್ತಿನ ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ಈ ವಿಷಯಗಳನ್ನು ಮಾತಾಡ್ತಾ ಒಳ್ಳೊಳ್ಳೆ ಹಾಡು ಕೇಳೋಣ.

0: ನಾವು ಸಾಕ್ತಾ ಇದ್ದೀವಿ ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ. ಸ್ನೇಹ ಅಂದರೆ ಭಾವನೆ ಮಾತ್ರ ಅಲ್ಲ, ಅದು ನಿನ್ನ ಟಿಫನ್ ಕೊಡು, ನಿನ್ನ ನೋಟ್ಬುಕ್ ಕೊಡು, ನಿನ್ನ ಬೈಕ್ ಕೊಡು, ಬಿಲ್ ಮಾತ್ರ ನೀನೇ ಕೊಡು, ಮತ್ತು ಇನ್ನು 5 ನಿಮಿಷದಲ್ಲಿ ನಾನು ಬರ್ತೀನಿ ಅಂತ ಹೇಳಿ ಅರ್ಧ ಗಂಟೆ ತನಕ ಬರದೇ ಇರುವಂತಹ ಮಹಾನ್ ವ್ಯಕ್ತಿ ಕೂಡ ನಮ್ಮ ಸ್ನೇಹಿತನೇ. ನೋಡೋಣ ಯಾರಿದ್ದು ನಮ್ಮ ಜೊತೆ. ಇವಾಗ ಎನ್ ಆರ್ ಪ್ರಸಾದ್ ಅವರು ನಮ್ಮ ಜೊತೆ ಕಾಲಲ್ಲಿದ್ದಾರೆ. ಅವರು ಕೂಡ ಒಂದೆರಡು ವಿಷಯಗಳನ್ನ ಸ್ನೇಹಿತರ ಬಗ್ಗೆ, ತಮ್ಮ ಫ್ರೆಂಡ್ಶಿಪ್ ಡೇ ಬಗ್ಗೆ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಮಸ್ಕಾರ ಸರ್.
1: ಹಾಯ್, ಗುಡ್ ಈವ್ನಿಂಗ್ ಶಾಂತಿಲಾ ಜಿ. ಎನ್ ಆರ್ ಪ್ರಸಾದ್ ಫ್ರಮ್ ರಾಜಾಜಿ ನಗರ್.
0: ಗುಡ್ ಈವ್ನಿಂಗ್ ಸರ್.
1: ಹ್ಯಾಪಿ ಫ್ರೆಂಡ್ಶಿಪ್ ಟು ಆಲ್ ದ ಫ್ರೆಂಡ್ಸ್ ಆಲ್ ಓವರ್ ದ ವರ್ಲ್ಡ್ ಹೇಳಕ್ ಇಷ್ಟಪಡ್ತೀನಿ. ಫಸ್ಟ್
0: ಥ್ಯಾಂಕ್ ಯು ಸೋ ಮಚ್.
1: ನಂದು ಒಂದು ಚೈಲ್ಡ್ಹುಡ್ ಫ್ರೆಂಡ್ ನಾವ್ ಹೇಗಿದ್ವಿ ಅಂತ ಹೇಳಕ್ಕೆ ಇವತ್ತು ಇಷ್ಟಪಡ್ತೀನಿ. ಯು ಟುಕ್ ಎ ವೆರಿ ಗ್ರೇಟ್ ಥೀಮ್ ಟುಡೇ. ಸೊ ನಂದು ತಕ್ಷಣ ನೀವು ಫ್ರೆಂಡ್ಶಿಪ್, ನೀವು ಅದ್ರ ಬಗ್ಗೆ ನೀವು ಇಂಟ್ರೊಡಕ್ಷನ್ ಕೊಟ್ಟಿದ ತಕ್ಷಣ ನನಗೆ ಫ್ಲಾಶ್ ಆಗಿದ್ದು ಒಂದು. I have a childhood friend. We studied together high school and beyond that also.
0: Okay.
1: So it so happened, hengaitu antu helidre, after the matriculation, my friend, because of the financial condition, he left.
0: Uh-huh.
1: He left studies.
0: Hmm.
1: And requested me, if you can know people, yakandre avaru Bangalore nor alla avaru, avaru Belgaum district nor avaru, avaru allinda bandu ನನಗೊಂದು ಕೆಲಸ ಕೊಟ್ಟರೆ ಬೆಂಗಳೂರಿನಲ್ಲೇ ಇಟ್ ವಿಲ್ ಬಿ ಆಫ್ ಗ್ರೇಟ್ ಹೆಲ್ಪ್, ಐ ಕ್ಯಾನ್ ಸಪೋರ್ಟ್ ಮೈ ಫ್ಯಾಮಿಲಿ ಅಂತ ಹೇಳಿದ್ರು. ಸೊ ದೋಸ್ ಡೇಸ್ ಐ ಆಮ್ ಟಾಕಿಂಗ್ ಅಬೌಟ್ ಲೇಟ್ 70s. ಸೊ ಗೆಟಿಂಗ್ ಜಾಬ್ ಇನ್ ದೋಸ್ ಡೇಸ್ ಇಟ್ ವಾಸ್ ನಾಟ್ ದಟ್ ಡಿಫಿಕಲ್ಟ್. ಸೊ ಆಫ್ಟರ್ ವೀಕ್ 10 days ಹಿ ಗಾಟ್ ದ ಜಾಬ್.
0: ಓಕೆ.
1: ಸೊ ಅವನು ಏನ್ ಮಾಡಿದ ಅಂತ ಹೇಳಿದ್ರೆ, ಬರೋ ಸ್ಯಾಲರಿನಲ್ಲಿ ಇದು ಫಸ್ಟ್ ಸ್ಯಾಲರಿ ಹಿ ಗಾಟ್ ದ ಎಂಟೈರ್ ಸ್ಯಾಲರಿ ಹಿ ಬಾಟ್ ಎ ವಾಚ್ ಅಂಡ್ ಗಿವ್ ಟು ಮೀ.
0: ಓಹೋ, ಇಡೀ ಸ್ಯಾಲರಿ ನಿಮಗೆ ವಾಚ್ ಕೊಟ್ಬಿಟ್ರ ಅವರು?
1: ವಾಚ್ ಕೊಟ್ರು. ನಾನು ಸ್ಟಿಲ್ ಸ್ಟೂಡೆಂಟ್ ಅಂಡ್ ಪರ್ಸ್ಯೂಯಿಂಗ್ ಮೈ ಇಂಜಿನಿಯರಿಂಗ್. ಸೊ ಹಿ ಗೇವ್ ಮಿ ಅ ವಾಚ್ ಆಸ್ ಅ ಪ್ರೆಸೆಂಟೇಶನ್. ಸೊ ಐ ವಾಸ್ ಥ್ರಿಲ್ಡ್. ಸೊ ಹಿ ಡಿಡ್ ನಾಟ್ ಹ್ಯಾವ್ ಮನಿ ಟು ಸ್ಪೆಂಡ್ ದಟ್ ಮಂತ್.
0: ಸೊ
1: ಹೀಗೆ ಆ ವಾಚ್ ನ ಇನ್ನೂ ಹಾಗೆ ಇಟ್ಕೊಂಡಿದ್ದೀನಿ. ಆ ವಾಚ್ ನ ಇವತ್ತಿಗೂ ನಡೆಯುತ್ತೆ. ಫಸ್ಟ್ ಥಿಂಗ್ ಇವತ್ತು ಬೆಳಿಗ್ಗೆ ಮಾಡಿದ ತಕ್ಷಣ ಐ ಓಪನ್ ಮೈ ಕಬೋರ್ಡ್ ಅಂಡ್ ಫಸ್ಟ್ ಲುಕ್ ದಟ್ ಅಂಡ್ ಕಾಲ್ಡ್ ಹಿಮ್ ಅಂಡ್ ವಿಶ್ಡ್ ಹಿಮ್. That's what I did today. Days passed. I finished engineering. I got the job. So then I told him that now it's my turn to give you a treat. So I said, okay. And in those days, I'm talking again, mid-80s. Let's go to a movie. That's what I asked. He said, okay. He said, let's go to a movie. We'll have a good food outside in a good restaurant. Then spend the day.
0: Okay. ಹೋಗಿದ್ರ ಅಲ್ಲಿಗೆ?
1: ಇಟ್ ವಾಸ್ ಮೈ ಟ್ರೈನ್. ಸೊ ನಾವೇನ್ ಮಾಡಿದ್ವಿ, ಫಸ್ಟ್ ವಿ ವೆಂಟ್ ಟು ಮೂವಿ. ದಟ್ ಮೂವಿ ವಾಸ್ ಜಮಾನೆ ಕೋ ದಿಖಾನಾ ಹೈ.
0: ಓಕೆ.
1: ನಿಜವಾಗ್ಲೂ ನಾವು ಪ್ರಪಂಚಕ್ಕೆ ತೋರಿಸಬೇಕಾಗಿತ್ತು. ನಿಜವಾಗ್ಲೂ ದ ನೇಮ್ ಆಫ್ ದ ಫಿಲ್ಮ್ ಅಂಡ್ ಅವರ್ ಇನ್ಸಿಡೆಂಟ್ ವಾಸ್ ಸೋ ಒಂಥರ ಎಲ್ಲ ಎಷ್ಟು ಇದಾಗಿತ್ತು ಅಂತ ಹೇಳಿದ್ರೆ, ಜಮಾನಾ ಕೋ ದಿಖಾನಾ ಹೈ ಫ್ರೆಂಡ್ಶಿಪ್ ಆಲ್ಸೋ ಇಟ್ ಲೈಕ್ ದಿಸ್ ಅಂತ ತೋರಿಸಬೇಕಾಗಿತ್ತು. ಸೊ ವಿ ವೆಂಟ್ ದಟ್ ಜಮಾನೆ ಕೋ ದಿಖಾನಾ ಹೈ ಫಿಲ್ಮ್. ದೆನ್ ವಿ ಕೇಮ್ ಔಟ್ had good food. And even after almost 40 plus years, we are friendship maintained.
0: Oh, super.
1: So I describe in one word and you helidre, in one sentence and helidre, it is nothing but a trust, bonding and care and joy. Is all about friendship ಅಂತ ಹೇಳಕ್ ಇಷ್ಟಪಡ್ತೀನಿ.
0: ಬಹಳ ಸುಂದರವಾಗಿ ಹೇಳಿದ್ರಿ ಎನ್ ಆರ್ ಪ್ರಸಾದ್ ಅವರೇ, ರಾಜಾಜಿ ನಗರದಿಂದ. ಕೆಲವು ಸ್ನೇಹ ಸಂಬಂಧಗಳು ಮುಗಿಯೋದೇ ಇಲ್ಲ ಅನ್ನಕ್ಕೆ ನಿಮ್ಮ ಈ ಫ್ರೆಂಡ್ಶಿಪ್ ಕೂಡ ಸಾಕ್ಷಿ ಅಂತ ಹೇಳ್ತೀನಿ. ಟ್ರಸ್ಟು, ಬಾಂಡಿಂಗು, ಕೇರು ಎಲ್ಲ. ಅವರು ತುಂಬಾ ಆರ್ಥಿಕವಾಗಿ ಕಷ್ಟವಾಗಿದ್ರು, ನಿಮ್ಗೆ ಒಂದು ವಾಚ್ ತೆಕ್ಕೊಟ್ರು. ನೀವು ನೆಕ್ಸ್ಟ್ ಹೇಳಿ.
1: ಅದು ದಟ್ ವಾಸ್ ಒಂಥರ ನನಗೆ ಐ ಫೀಲ್ ವೆರಿ ಎಮೋಷನಲ್.
0: ನಿಜ,
1: ವೆರಿ ಎಮೋಷನಲ್ ಆನ್ ದಟ್ ಡೇ. ಬಟ್ ಐ ನೆವರ್ ಫರ್ಗಟ್. ಅದ್ರ ಮೇಲೆ ಅವ್ನ ಹೆಸರು ಇದು ಮಾಡಿದ್ರು, ಸ್ಕ್ರಿಬಲ್ ಮಾಡಿಸಿದ್ದೀನಿ ಅದ್ರ ಮೇಲೆ ಆ ವಾಚ್ ಅಲ್ಲಿ. ಇನ್ನೂ ಇಟ್ಕೊಂಡಿದ್ದೇನೆ, ಇನ್ನೂ ನಡೀತಾ ಇದೆ.
0: ಸೂಪರ್ ಸರ್. ಅವ್ರ ಹೆಸರು ಹೇಳಿ ಒಂದ್ಸಲ, ನಿಮ್ಮ ಫ್ರೆಂಡ್ ಹೆಸರು. ಭವಾನಿ ಶಂಕರ್ ಅವರೇ, ಎನ್ ಆರ್ ಪ್ರಸಾದ್ ಅವರು ಪ್ರೀತಿಯಿಂದ ನಿಮ್ಗೋಸ್ಕರ ಕಾಲ್ ಮಾಡಿ ನಿಮ್ಮ ಬಗ್ಗೆ ನಮ್ಮ ಆಕಾಶವಾಣಿ ಎಫ್ ಎಂ ರೈನ್ಬೋದಲ್ಲಿ ಮಾತಾಡಿದ್ದಾರೆ. ಸೊ ಯು ಆರ್ ಸೋ ಗ್ರೇಟ್ಫುಲ್ ಟು ಹ್ಯಾವ್ ಅ ಫ್ರೆಂಡ್ ಲೈಕ್ ಎನ್ ಆರ್ ಪ್ರಸಾದ್ ಅಂತ ಹೇಳ್ತೀನಿ.
1: Thank you so much. I will be extremely thankful to you. Today I want to really celebrate this one song from Zamane Ko Dikhana Hai.
0: Definitely.
1: Poochona Yaar Kya Hua.
0: Definitely.
1: Poochona Yaar Kya Hua.

0: ಹೇಳ್ಬಿಟ್ಟು. ದಿಸ್ ಇಸ್ ದ ಮೂವಿ ವಿಚ್ ವಿ ವಾಚ್ಡ್ ಅಂಡ್ ಈ ಸಾಂಗ್ ನಲ್ಲಿ ನಿಜವಾಗ್ಲೂ ಅದರಲ್ಲಿ ಸವಾಲ್ ಜವಾಬ್ ಇದೆ, ಸಂಭಾಷಣೆ ಇದೆ, ನಗು ಇದೆ, ಆಯ್ತಾ. ಇದಕ್ಕೆ ಮುಂಗಿಲಾಗಿ ರಿಷಿ ಕಪೂರ್ ಮತ್ತೆ ಪದ್ಮಿನಿ ಕೊಲ್ಹಾಪುರಿ ಅವರ ವಾಯ್ಸ್ ಬರುತ್ತೆ ಇದರಲ್ಲಿ. ಈ ಹಾಡು ತುಂಬಾ ಚೆನ್ನಾಗಿದೆ, ಇವತ್ತಿಗೂ ನಾವು ಕೇಳ್ತಾ ಇರ್ತೀನಿ, ವಿವಿಧ ಭಾರತಿನಲ್ಲೂ ಕೇಳ್ತಾ ಇರ್ತೀನಿ, ಇದು ಬರ್ತಾ ಇರುತ್ತೆ, ಬಹಳ ಒಳ್ಳೆ ಇದು. ಐ ವಾಂಟ್ ಟು ಡೆಡಿಕೇಟ್ ದಿಸ್ ಟು ಮೈ ಗುಡ್ ಫ್ರೆಂಡ್ ಭವಾನಿ ಶಂಕರ್ ಅಂಡ್ ಆಲ್ ದ ಫ್ರೆಂಡ್ಸ್ ಆಲ್ ಓವರ್ ದ ವರ್ಲ್ಡ್ ಟುಡೇ.
1: ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಯುವರ್ ವಂಡರ್ಫುಲ್ ವಿಶಸ್ ಅಂತ ಹೇಳ್ತಾ ಈ ಹಾಡು ನಮ್ಮೆಲ್ಲರಿಗೋಸ್ಕರ ಅವರು ಡೆಡಿಕೇಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಕಾಲಿಂಗ್ ಅಸ್.
0: ಪ್ಲೆಷರ್ ಟಾಕಿಂಗ್ ಟು ಯು ಶಾಂತಲಾಜಿ.
1: ಥ್ಯಾಂಕ್ ಯು ಸರ್.

ಸೂಪರ್ ಹಿಟ್ ಹಾಡನ್ನ ನಮಗೆ ಎನ್ ಆರ್ ಪ್ರಸಾದ್ ಅವರು ಇವತ್ತು ಸಜೆಸ್ಟ್ ಮಾಡಿದ್ದು ತುಂಬಾ ಖುಷಿ ಆಯಿತು. ಅವರ ಫ್ರೆಂಡ್ಶಿಪ್ ಹೀಗೆ ಇರಲಿ ಅಂತ ನಾವು ಕೂಡ ಯಾವಾಗಲೂ ಆಶಿಸ್ತೀವಿ. ಅವರು ಕರೆ ಮಾಡಿ ನಮ್ಮ ಜೊತೆ ಮಾತಾಡಿದ್ದು ತುಂಬಾ ಖುಷಿ ಆಯಿತು. ಹಾಗೆ ಪ್ರಿಯ ಶ್ರೋತೃಗಳೇ, ಬಹಳಷ್ಟು ಜನ ನಮಗೆ ಸಂದೇಶ ಕಳಿಸ್ತಾನೆ ಇದ್ದಾರೆ. ಒಂದು ಒಳ್ಳೆಯ ಸ್ನೇಹಿತ ನಮಗೆ ನಗುವಾಗ ಚಪ್ಪಾಳೆ ತಟ್ಟುವ ಮಾತ್ರ ಅಲ್ಲ, ನಾವು ಅಳುವಾಗ ನಮ್ಮ ಪಕ್ಕದಲ್ಲಿ ಮೌನವಾಗಿ ಕುಳಿತುಕೊತಾನೆ. ಯಾರೋ ತುಂಬ ಸುಂದರವಾಗಿ ಹೇಳಿದ್ದಾರೆ, ಜಗತ್ತು ನಿಮ್ಮ ಯಶಸ್ಸಿಗೆ ಚಪ್ಪಾಳೆ ತಟ್ಟಬಹುದು, ಆದರೆ ನಿಮ್ಮ ಸೋಲಿನಲ್ಲೂ ನಿಮ್ಮ ಜೊತೆ ನಿಲ್ಲುವವನೇ ನಿಜವಾದ ಸ್ನೇಹಿತ ಅಂತ. ಅಂತಹ ಸ್ನೇಹಿತ ಇವತ್ತು ಏನಾದರೂ ನಿಮಗೆ ಸಿಕ್ಕಿದ್ದಾನೆ ಅಂತಂದರೆ ನೀವು ನಿಜಕ್ಕೂ ಅದೃಷ್ಟವಂತರು ರೀ. ಇವತ್ತು ನೀವು ನಿಜಕ್ಕೂ ಅದೃಷ್ಟವಂತರು. ಆ ಸ್ನೇಹಿತನಿಗೆ ಇವತ್ತೊಂದು ಕರೆ ಮಾಡಿ ವಾಟ್ಸಪ್ ಮೂಲಕ ಅಥವಾ ಒಂದು ಸಂದೇಶ ಕಳಿಸಿ, ಒಂದು ವಿಡಿಯೋ ಕಾಲ್ ಮಾತಾಡಿ, ಯು ಸೋ ಗುಡ್, ನಮ್ಗೆ ಎಷ್ಟು ಅದೃಷ್ಟ ಮಾಡಿದ್ದೀವಿ ನಾವು ಫ್ರೆಂಡ್ಸ್ ಆಗೋಕ್ಕೆ ಅಂತ ಖಂಡಿತವಾಗ್ಲೂ ಸಂದೇಶ ಕಳಿಸಿ. ಹಾಗೆ ಬಹಳಷ್ಟು ಜನ ಸಂದೇಶ ಕಳಿಸಿದ್ದೀರಾ, ಎಷ್ಟು ಹೃದಯ ತುಂಬಿ ಬರ್ತಿದೆ ನಿಮ್ಮ ಸಂದೇಶ ನೋಡಿ ಅಂದರೆ ನನಗೂ ಕೂಡ ಇವತ್ತು ಈ ದಿನ ನಿಮ್ಮೆಲ್ಲರ ಜೊತೆ ಇರೋದು ಕೂಡ ನನಗೂ ತುಂಬಾ ಖುಷಿ ಆಗ್ತಾ ಇದೆ. ಹಾಗೆ ಪ್ರೀತಿಯ ನಿರೂಪಕರಿಗೆ ಫ್ರೆಂಡ್ಶಿಪ್ ಡೇಯ ಶುಭಾಶಯ ಅಂತ ನಮಗೆ ಸಂದೇಶ ಕಳಿಸಿದ್ದಾರೆ ಎಸ್ ಎಂ ಶೋಭಾ ಅವರು ಹಾಸನದಿಂದ. ಅವ್ರ ಫ್ರೆಂಡ್ ಬಗ್ಗೆ ಅವರು ವಿಶೇಷವಾಗಿ ಅವರ ಫ್ರೆಂಡ್ಶಿಪ್ನ ಒಂದು ರೀತಿ ವಿಶೇಷ ಯಾಕೆ ಅಂದರೆ ಅವರು ತನ್ನ ಬಾಲ್ಯದ ಗೆಳತಿ ಮೋಹನಾಕ್ಷಿ ಮತ್ತು ನೀಲಾ ಅವ್ರನ್ನ ನೆನಪಿಸ್ಕೋತೀನಿ, ಮತ್ತು ರೇಡಿಯೋ ಮೂಲಕ ಶಾಂತಿನಿ ಮಂಜುನಾಥ್ ಹಾಸನ್ ಇವರು ರೇಡಿಯೋ ಮೂಲಕ ನನಗೆ ಕಾಲ್ ಮಾಡಿ ಪರಿಚಯ ಆದವರು. ಇವರು ಕೂಡ ಯಾವುದೇ ಮಾಧ್ಯಮದ ಮೂಲಕ ನೋಡದೆ ಪರಿಚಯವಾದ ಫ್ರೆಂಡ್ಶಿಪ್ ಕೂಡ ಅಂತ ಅವರು ನಮಗೆ ಸಂದೇಶ ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ರಾಹುಲ್ ಅವರು ನಮಗೆ ಚಡಚಣದಿಂದ ಸಂದೇಶ ಕಳಿಸಿದ್ದಾರೆ. ನನ್ನ ಸ್ನೇಹಿತರಾದ ಪ್ರಶಾಂತ್ ರವೀಂದ್ರ ಜೀವದ ಗೆಳೆಯರು, ನಾವು 30 ವರ್ಷದಿಂದ ನಮ್ಮ ಸ್ನೇಹ ಇದೆ. ನನಗೆ 26 ವರ್ಷದಿಂದ ಸ್ನೇಹ ಆಯಿತು ಅಂತ ಹೇಳಿದ್ದಾರೆ. ಸೊ ಫ್ರೆಂಡ್ಶಿಪ್ ಡೇ ವಿಶಸ್ ಕೂಡ ಸಂದೇಶ ಕಳಿಸಿದ್ದಾರೆ. ಹಾಗೆ ಎಲ್ಲರಿಗೂ ಶುಭವಾಗಲಿ ಅಂತ ನಮಗೆ ಸಂದೇಶ ಕಳಿಸಿದ್ದಾರೆ ತೇಜಸ್ವಿನಿ ಅವರು ಸಂದೇಶ ಕಳಿಸಿದ್ದಾರೆ. ಬಹಳಷ್ಟು ಸಂದೇಶಗಳು ಬರ್ತಾ ಇದೆ, ಖಂಡಿತವಾಗ್ಲೂ ನಿಮ್ದೆಲ್ಲರ ಸಂದೇಶ ಓದೋಕ್ಕೆ ಇಷ್ಟಪಡ್ತೀನಿ. ಇದ ಒಂದು ಬ್ರೇಕ್ನ ನಂತರ

0: ಓ ದಿನ್ ಬಿ ಕ್ಯಾ ದಿನ್ ತೇ ಅಂತ ಅಲ್ವಾ, ಆ ದಿನನೂ ಹೇಗಿತ್ತು ಅಂತ ನಾವು ಕೂಡ ನೆನಪಿಸ್ಕೊತಾ ಇದ್ದೀವಿ. ಶಾಲೆಯಲ್ಲಿ ಮೊದಲ ದಿನ ಒಂದೇ ಬೆಂಚು, ಒಂದೇ ಟಿಫಿನ್ನು, ಒಂದೇ ಶಿಕ್ಷಕರ ಕೈಲಿ ಬೈಗಳ. ಆ ಸ್ನೇಹಿತ ಇವತ್ತು ಎಲ್ಲಿದ್ದಾನೆ ಗೊತ್ತಿಲ್ಲ, ಆದರೆ ನೆನಪು ಮಾತ್ರ ಇನ್ನೂ ತುಂಬ ನಗಿಸುತ್ತೆ. ಇವತ್ತು ಅವನು ಅಥವಾ ಅವಳು ಏನಾದರೂ ನೆನಪಾದರೆ ಕರೆ ಮಾಡಿ, ಖಂಡಿತವಾಗ್ಲೂ ಸಂದೇಶ ಕಳಿಸಿ, ಹಾಗೆ ಮಾತಾಡಿ. ಹಾಗೆ ನಮ್ಮ ಕಾಲರ್ ಒಬ್ರು ನಮ್ಮ ಜೊತೆ ಇದ್ದಾರೆ, ಸೊ ಅವರು ಕೂಡ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ನಮಸ್ತೆ ಸರ್.
1: ನಮಸ್ಕಾರ
0: ಸರ್. ತಮ್ಮ ಹೆಸರು?
1: ನನ್ನ ಹೆಸರು ಸುಧೀಂದ್ರ ಅಂತ, ಮಲ್ಲೇಶ್ವರಂದ ಕರೆ ಮಾಡ್ತಾರ ನಾನು.
0: ಓಹೋ, ಸುಧೀಂದ್ರ ಅವರು ಮಲ್ಲೇಶ್ವರಂದಿಂದ. ಖಂಡಿತವಾಗ್ಲೂ ಬಹಳ ಸಂತೋಷ ಸರ್.
1: ಬಹಳ ಸಂತೋಷ ಆಯ್ತು ಇವತ್ತು ಎಲ್ರಿಗೂ ಗೆಳೆಯರ ಹಾಗೂ ಗೆಳತಿಯರ ದಿನ.
0: ಎಸ್
1: ಎಸ್ ಅಲ್ವಾ, ಫ್ರೆಂಡ್ಶಿಪ್ ಡೇ.
0: ಕರೆಕ್ಟ್.
1: ಓಕೆ ಓಕೆ. ಈಗ ನಾನು ನಮ್ಮ ಫ್ರೆಂಡ್, ನಮ್ಮ ನನ್ನ ಜೀವನದಲ್ಲಿ ಅನೇಕ ಜನ ಫ್ರೆಂಡ್ಸ್ ಬಂದಿದ್ದಾರೆ ಹೋಗಿದ್ದಾರೆ, ತುಂಬಾ ಜನ ನಾನು ಜ್ಞಾಪಿಸ್ಕೋಬಹುದು. ಆದ್ರೆ ನಾನು ಇಬ್ರು ಬಗ್ಗೆ ನಾನು ಮಾತಾಡಕ್ ಇಷ್ಟಪಡ್ತೀನಿ. ಒಬ್ ನನ್ ಚೈಲ್ಡ್ಹುಡ್ ಫ್ರೆಂಡ್, ನಾವು ಬಾಡಿಗೆ ಮನೇಲಿದ್ದಾಗ ನಮ್ ಓನರ್ ಮಗಳು ಅನು ಅಂತ ಅವ್ನು ನನಗಿಂತ 3 ವರ್ಷ ದೊಡ್ಡವಳು. ಆದ್ರೆ ಅವ್ಳು ನಾನು ಮರೆಯಾಗೆ ಇಲ್ಲ, ಯಾಕಂದ್ರೆ ಬೆಳಿಗ್ಗೆ 8 ಗಂಟೆಗೆ ನಾವಿಬ್ರು ಭೇಟಿ ಆದ್ರೆ 6 ಗಂಟೆವರೆಗೂ ನನ್ನ ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗ್ತಾ ಇದ್ಲು, ಲೈಬ್ರರಿಗೆ ಮತ್ತೆ ಬ್ಯಾಡ್ಮಿಂಟನ್ ಕೋರ್ಟ್ಗೆ, ಅಲ್ಲಿಗೆ ಅಲ್ಲಿ ಅಲ್ಲಿಗೆ ಇಲ್ಲಿಗೆ. ಆ ನೆನಪುಗಳು ಇನ್ನೂ ಹಸಿರಾಗಿದೆ. ಆಮೇಲೆ ಫಸ್ಟ್ ಶಟಲ್ ಕಾಕ್ ಹೇಗ್ ಆಡೋದು ಮತ್ತೆ ಬ್ಯಾಡ್ಮಿಂಟನ್ ಬ್ಯಾಟ್ ಹೇಗ್ ಹಿಡ್ಕೊಳ್ಳೋದು ಅಂತ ಹೇಳ್ಕೊಟ್ಟವಳೆ ಅವಳು. ಓಕೆ, ಸೊ ನಾನು ಚಿಕ್ಕ ಮಗು ಆಗಿರ್ಬೇಕಾದ್ರೂ ನಾನು ಅದೇ ಮೆಚುರಿಟಿ ಬಂತು ನಾನು ಅವ್ರ ಜೊತೆ ಇದ್ದಾಗ. ಸೊ ನಾನು ಇಸ್ ಮೈ ಬೆಸ್ಟ್ ಫ್ರೆಂಡ್. ಆಮೇಲೆ ಇನ್ನೊಬ್ಬ ಫ್ರೆಂಡ್ ನನ್ ಇದೊಂದ್ ಬಗ್ಗೆ ಮಾತ್ರ ನಾನು ಮಾತಾಡ್ಲೇಬೇಕು, ಇವನ್ ಹೆಸರು ಮಂಜು ಅಂತ. ಇವ್ನು ಯಾವ ತರ ಪರ್ಸನಾಲಿಟಿ ಅಂದ್ರೆ, ಹಿ ಇಸ್ ಟು ನೆವರ್ ಮಿಂಗಲ್ ವಿತ್ ಎನಿಬಡಿ, ಯಾರು ಮಾತಾಡ್ತಿರಲ್ಲ. ಆದ್ರೆ ನಮ್ ನೋಡಿದ್ರೆ ಏನೋ ಅಂತ ವಿಶ್ವಾಸ ಪ್ರೀತಿ ಅವನಿಗೆ. ಕೂತ್ಕೊಂಡ್ಬಿಡ್ತೇವೆ ಯಾವ್ದೋ ಒಂದು ಅನಿವಾರ್ಯ ಕಾರಣದಿಂದ ನಾವು ಭೇಟಿ ಆದ್ವಿ ಅಷ್ಟೇನೆ. ಏನೋ ಒಂದು ಎಕ್ಸ್ಕ್ಯೂಸ್ ಮೀ, ಏನೋ ಏನೋ ನೋಟ್ಸ್ ಕೇಳ್ಬೇಕಾಗಿತ್ತು, ಏನೋ ಕೇಳದ ಅಷ್ಟೇನೆ. ಆಮೇಲಿಂದ ದಿನನಿತ್ಯ ನನ್ನ ಎದುರಿಗೆ ಕೂತ್ಕೊಳ್ಳೋನು.

0: ಏನು ಏನು ಹೇಳಿದ್ನ ಪ್ರತಿ ಒಂದು ನಾ ಹೇಳಿದ ಮಕ್ಕಳು ಕೇಳ್ತಾ ಇದ್ದ. ಮತ್ತೆ ಏನೇ ಸಲಹೆ ಬೇಕಿದ್ರು ಬೇರೆ ಯಾರ ಹತ್ರ ಹೋಗ್ತಿರಲಿಲ್ಲ, ನನ್ನ ಹತ್ರನೇ ಬರ್ತಾ ಇದ್ದ. ಇದೇ ತರ 9-10 ವರ್ಷ ನಾವು ಇದ್ವಿ ನೋಡಿ. ನೀವು ನಂಬದಿಲ್ಲ, ನಮ್ಮ ಮನೆ 4 ಗಂಟೆಗೆ ಬಂದ್ರೆ 10:30 ಆದ್ರು ನಮ್ದು ತಮಾಷೆ ಕೇಳ್ತಿದ್ದೆ, ಏ ಹೋಗ ಮನೆ ಬಿಟ್ಟ ಹತ್ತಿಗೆ ಗಿಡ ಒಟ್ಟ ಅಂತ. ವಿಲ್ ಸ್ಟೇ ಇನ್ ಅಂತ ಇಲ್ಲೇ ಇರ್ತಾ ಇದ್ದ. ಆಮೇಲೆ ಅವ್ನ ಮದ್ವೆ ಹೋದಾಗ ನಾನು ಯಾವತ್ತು ನಾನು ಅಷ್ಟು ಹತ್ತಿದ್ದಿಲ್ಲ, ನನ್ನ ಕಣ್ಣಲ್ಲ ಧಾರಾಕಾರ ಕಣ್ಣೀರ್ಸ್ ಬಂದ್ಬಿಡ್ತೀವ್ರೆ.
1: ಹೌ ಸ್ಯಾಡ್ ಸರ್, ಐ ಅಂಡರ್ಸ್ಟ್ಯಾಂಡ್, ಐ ಟೋಟಲಿ ಅಂಡರ್ಸ್ಟ್ಯಾಂಡ್.
0: ಏನಾಗುತ್ತೆ ಅಂದ್ರೆ ಮದ್ವೆ ಆದ್ಮೇಲೆ ಪಾಪ ಭಾವನೆಗಳು ಬದಲಾಗುತ್ತೆ,
1: ರೆಸ್ಪಾನ್ಸಿಬಿಲಿಟಿ.
0: ಇದೇ ತರ ಫ್ರೆಂಡ್ಶಿಪ್
1: ಉಳಿಯಲ್ಲ. ಹೌದು,
0: ಹಾಗಾಗಿ ಈ ಇಬ್ರು ಫ್ರೆಂಡ್ ಬಗ್ಗೆ ನಾನು ಮಾತ್ರ ತುಂಬಾ ಹೆಮ್ಮೆ ಪಡ್ತೀನಿ. ಇವರಿಬ್ರು ಎಲ್ಲೇ ಇರ್ಲಿ, ಐ ವಿಶ್ ದಮ್ ವೆರಿ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಇಂತ ಸಿಕ್ಕಿರೋದು ಒಂದು ಪುಣ್ಯ ಅಂತ ನಾನು ಭಾವಿಸ್ತೀನಿ.
1: ಖಂಡಿತವಾಗ್ಲು ಸರ್.
0: ಅಷ್ಟೇ ಅಲ್ಲ, ಇವತ್ತು ಅಂತ ಹೇಳದ್ನಲ್ಲ ಅನು ಅಂತ ಬರ್ತ್ಡೇ ಕೂಡ.
1: ಅದಕ್ಕೆ ಸೂಪರ್, ಅವ್ರಿಗೂ ಕೂಡ ಬರ್ತ್ಡೇ ವಿಶಸ್ ನಮ್ಮ ಎಫ್ ಎಂ ರೈನ್ಬೋ ಕಡೆಯಿಂದ.
0: ಖಂಡಿತ ನಾನು ಬರ್ತ್ಡೇ ವಿಶಸ್ ಮಾಡೇ ಮಾಡ್ತೀನಿ ಇಲ್ಲಿ ಕೇಳಿ.
1: ಥ್ಯಾಂಕ್ ಯು ಸರ್, ಧನ್ಯವಾದ. ಓಕೆ ಓಕೆ, ದಟ್ ಸೋ ನೈಸ್ ಸರ್. ಆಕ್ಚುಲಿ ಯೂಶಲಿ ಫ್ರೆಂಡ್ಶಿಪ್ಪಿಗೆ ಜೆಂಡರ್ ಬಯಾಸ್ ಇರೋದೇ ಇರಲ್ಲ, ಹುಡುಗ ಆಗಲಿ ಹುಡುಗಿ ಆಗಲಿ, ಫ್ರೆಂಡ್ಶಿಪ್ಪು ಜೆಂಡರ್ ಬಯಾಸ್ನ ಮೀರಿ ಒಂದು ಹುಡುಗನ ಜೊತೆ ಫ್ರೆಂಡ್ ಆಗೋಕ್ಕಾಗಲ್ಲ, ಹುಡುಗಿ ಜೊತೆ ಫ್ರೆಂಡ್ ಆಗೋಕ್ಕಾಗಲ್ಲ ಅಂತ ಹೇಳಕ್ಕೆ ಅದು ಸಾಧ್ಯನೇ ಇಲ್ಲ. ನೀವೇ ಸಾಕ್ಷಿ, ನೀವೇ ಹೇಳ್ತಿದ್ದೀರಾ ಅನು ನನ್ನ ಬೆಸ್ಟ್ ಫ್ರೆಂಡ್ ಅಂತ. ನಮಗೂ ಆ ಥರ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ, ಅದನ್ನು ಅರ್ಥ ಮಾಡ್ಕೋಬೇಕಷ್ಟೇ. ಸೊ ಲಿಂಗ ತಾರತಮ್ಯ ಅದ್ರಲ್ಲಿ ಖಂಡಿತವಾಗ್ಲೂ ಇರಲ್ಲ ಸ್ನೇಹಿತ ಅಲ್ಲಿ, ಅಲ್ವಾ ಸರ್?
0: ನಾನು ಅವ್ರಿಗೆ ಹೆಸರು ಕೊಟ್ಟಿರೋದು ಶಟಲ್ ಫ್ರೆಂಡ್ ಅಂತ, ಯಾಕಂದ್ರೆ ಅವ್ರು ಶಟಲ್ ಕಾಕ್
1: ನೆನ್ಪಿಸ್ಕೊಂಡು ಕೃಷ್ಣ ಹಾಗೂ ದ್ರೌಪದಿ ತರ ನಿಮ್ಮ ಫ್ರೆಂಡ್ಶಿಪ್ ಹಾಗೆ ಇರ್ಲಿ ಅಂತ ನಾನು ಖಂಡಿತವಾಗ್ಲು ಆಶಿಸ್ತೀನಿ ಸರ್.
0: ತುಂಬಾ ಖುಷಿ ಅದ್ರ ಮೇಲೆ ಮಾತಾಡಿ, ಮತ್ತೆ ನಾನು ಭಾವನೆಗಳು ಹಂಚಿಕೊಳ್ಳೋ ಒಂದು ಅವಕಾಶ ಮಾಡಿಕೊಟ್ರಲ್ಲ, ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್ ಟು ಯು.
1: ಥ್ಯಾಂಕ್ ಯು ಸರ್, ನೀವು ಕಾರ್ಯಕ್ರಮಕ್ಕೆ ಕರೆ ಮಾಡಿ ಮಾತಾಡಿದ್ದು ಬಹಳಷ್ಟು ನಮಗೂ ಕೂಡ ತುಂಬ ಉತ್ಸಾಹ ಆಯಿತು, ಸಂತೋಷ ಆಯಿತು. ಥ್ಯಾಂಕ್ ಯು ಸೋ ಮಚ್ ಸುಧೀಂದ್ರ ಅವರೇ.
0: ಥ್ಯಾಂಕ್ ಯು.
1: ಎಸ್ ಸರ್, ನಿಮಗಾಗಿ ಈ ಹಾಡು.

ಅರ್ಜಿಯೋ. ಮುಖಗಳು ಬದಲಾಗುತ್ತೆ, ಆದರೆ ಒಂದು ನಿಜವಾದ ಸ್ನೇಹ ಸಮಯಕ್ಕೂ ಮೀರಿದ ನೆನಪಾಗಿ ಹೃದಯದಲ್ಲಿ ಉಳಿಯುತ್ತೆ. ನೀವು ಕೂಡ ಸಂದೇಶ ಕಳಿಸಿ ಅಂತ ಹೇಳಿದರೆ, ಬಹಳಷ್ಟು ಜನ ನನಗೆ ವಾಟ್ಸಪ್ ಮೂಲಕ ಸಂದೇಶ ಕಳಿಸಿದ್ದೀರಾ. ಬಿ ಎಂ ವಿಶ್ವನಾಥ್ ರಾಮಸಾಗರ ಬಳ್ಳಾರಿ ಜಿಲ್ಲೆಯಿಂದ ನಮಗೆ

ದೇಶ ಕಳಿಸಿದ್ದಾರೆ. ನಾನು ಡಿಗ್ರಿಯಲ್ಲಿ ಓದುವಾಗ ನಮ್ಮ ಸ್ನೇಹಿತರು ಇಂದಿಗೂ ನಾವು ಸ್ನೇಹಿತರಾಗೇ ಇದ್ದೀವಿ. ನಮ್ಮ ಸ್ನೇಹಿತರ ಮಕ್ಕಳಿಗೆ ಸಹ ಮಕ್ಕಳ ಪರಿಚಯ ಮಾಡಿಸಿದ್ದೇವೆ. ಫ್ರೆಂಡ್ಶಿಪ್ ಡೇ ಒಂದಿನ ಆಗಲ್ಲ, ಕೊನೆ ಉಸಿರವರು ಇರುವವರೆಗೂ ಫ್ರೆಂಡ್ಸ್ ಆಗಿರ್ತೀವಿ, ಸ್ನೇಹಿತರಾಗಿರ್ತೀವಿ ಅಂತ ಸಂದೇಶ ಕಳಿಸಿದ್ದಾರೆ. ಹಾಗೆ ಕೆ ನಾಗರಾಜ್ ನಂಗಲ್ಲಿ ಮುಳುಬಾಗ್ಲಿನಿಂದ ಸಂದೇಶ ಕಳಿಸಿದ್ದಾರೆ. ನನಗೆ ಎಷ್ಟೊಂದು ಜನ ಸ್ನೇಹಿತರಿದ್ದಾರೆ, ಮರೆಯೋಕ್ಕೆ ಸಾಧ್ಯವೇ ಇಲ್ಲ. ಅಷ್ಟೊಂದು ಜನ ಎಲ್ಲರಿಗೂ ನಾನು ಇವತ್ತು ಶುಭಾಶಯಗಳನ್ನ ಹೇಳ್ತೀನಿ ಅಂತ ಹೇಳಿದರೆ, ಹಾಗೆ ಮಂಜುನಾಥ್ ಜಾಲವಾದಿ ಬಾಗಲಕೋಟೆಯಿಂದ ಎಲ್ಲ ನಿರೂಪಕರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತ ಸಂದೇಶ ಕಳಿಸಿದ್ದಾರೆ. ಹಾಗೆ ಅಕ್ಕ ಮಹಾದೇವಿ ಅಂಗಡಿ ಕೊಪ್ಪಳ ಜಿಲ್ಲೆಯಿಂದ ನಮಗೆ ಸಂದೇಶ ಕಳಿಸಿದ್ದಾರೆ. ಎಲ್ಲ ಕೇಳುಗರಿಗೆ, ಎಲ್ಲ ಸ್ನೇಹಿತರಿಗೆ ರಕ್ತ ಸಂಬಂಧಕ್ಕಿಂತ ಹೆಚ್ಚು ಆಗಿರುವಂತಹ ಈ ಸ್ನೇಹಿತರ ದಿನಾಚರಣೆ ನಿಮಗೂ ಕೂಡ ಸ್ನೇಹಿತರ ದಿನಾಚರಣೆ ಅಂತ ಅವ್ರಿಗೂ ಕೂಡ ಸಂದೇಶ ಕಳಿಸಿದ್ದಾರೆ. ಹಾಗೆ ನಮಗೆ ಸಂದೇಶ ಬಂದಿದೆ, ಇವನೇ ಸತೀಶ್ ಗೌಡ್ರು ಕಡುವಿನ ಹೊಸಹಳ್ಳಿ ಅರಕಲ್ಗೂಡು ತಾಲೂಕಿನಿಂದ. 100 ಸಂಬಂಧಗಳಿಗಿಂತ ಒಬ್ಬ ಆತ್ಮೀಯ ಗೆಳೆಯ ಉತ್ತಮ. ಇಂತಹ ಗೆಳೆಯ ಎಲ್ಲರಿಗೂ ಇರಲಿ. ಇವತ್ತು ನಾನು ಯಾವುದೇ ಜಿಲ್ಲೆಗೆ ಹೋದರೂ ಗೆಳೆಯರಿದ್ದಾರೆ ಮೇಡಮ್, ನಾನು ಆ ಕಡೆ ಬರ್ತೀನಿ ಅಂತ ಒಂದು ಫೋನ್ ಮಾಡಿದ್ರೆ ಸಾಕು, ನನ್ನೇ ಕಾಯ್ತಿರ್ತಾರೆ, ಇದೇ ನನ್ನ ಸಂಪಾದನೆ ಅಂತ ಸತೀಶ್ ಗೌಡ್ರು ಕೂಡ ನಮಗೆ ಸಂದೇಶ ಕಳಿಸಿದ್ದಾರೆ. ಹಾಗೆ ಬಹಳಷ್ಟು ಸಂದೇಶಗಳು ಬರ್ತಾ ಇದೆ ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ. ನೀವು ಕೂಡ ಯಾರಿಗಾರು ಕರೆ ಮಾಡಿ ನಮ್ಮ ಕಾರ್ಯಕ್ರಮದಲ್ಲಿ ಕರೆ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ರೆಂಡ್ಸ್ಗೆ ಸಂದೇಶ ಕಳಿಸ್ಬೇಕು ಅಂದರೆ 0802228126 ಕಾಲ್ ಮಾಡಬಹುದು.

0: ನಮ್ಮ ಸ್ನೇಹಿತರನ್ನ ಒಂದೇ ಪದದಲ್ಲಿ ನಾವೇನಾದರೂ ಡಿಸ್ಕ್ರೈಬ್ ಮಾಡಬೇಕು ಹೇಳಬೇಕು ಅಂದರೆ ತುಂಬ ಕಷ್ಟ. ನಂಬಿಕೆ ಅನ್ಬೋದು, ಶಕ್ತಿ ಅನ್ಬೋದು, ನಗು ಅನ್ಬೋದು, ಸಮಟೈಮ್ಸ್ ಹುಚ್ಚು ಅನ್ಬೋದು, ಹುಚ್ಚ ಅನ್ಬೋದು, ಕುಟುಂಬ ಅನ್ಬೋದು, ಆಸರೆ ಅನ್ಬೋದು, ಅಲ್ವಾ? ಸ್ನೇಹದ ಸಾವಿರ ಕತೆಗಳನ್ನ ಹೇಳ್ಬೋದು. ಇಂಥದೇ ಒಂದು ಕತೆ ಹೇಳಕ್ಕೆ ನಮಗೆ ಒಬ್ರು ಕಾಲರ್ ಕಾಲ್ ಮಾಡಿದ್ದಾರೆ. ನಮಸ್ಕಾರ.
1: ನಮಸ್ಕಾರ ಮೇಡಮ್.
0: ಯಾರು ಮಾತಾಡ್ತಾ ಇರೋದು?
1: ಸ್ಫೂರ್ತಿ ಅಂತ ಮೇಡಮ್.
0: ಹಾ ಹಾ, ಸ್ಫೂರ್ತಿ ಅವರೇ ಹೇಳಿ.
1: ಮೇಡಮ್ ಸ್ನೇಹ, ಆಕ್ಚುಲಿ ನಾನು ನನ್ ಬ್ಲೈಂಡ್ ಪರ್ಸನ್ ಮೇಡಮ್. ನಿಮಗೆ ಕಾಲ್ ಸಿಕ್ಕಿರೋದೇ ನಂಗೆ ತುಂಬಾ ಖುಷಿ ಆಗಿದೆ ಮೇಡಮ್.
0: ನೀವು ನಮಗೆ ಕಾಲ್ ಮಾಡಿದ್ದು ಬಹಳ ಸಂತೋಷ ಆಯ್ತು ಸ್ಫೂರ್ತಿ ಅವರೇ. ಹ್ಯಾಪಿ ಫ್ರೆಂಡ್ಶಿಪ್ ಡೇ, ಸ್ನೇಹಿತರ ದಿನಾಚರಣೆಯ ಶುಭಾಶಯ.
1: ಥ್ಯಾಂಕ್ ಯು ಮೇಡಮ್. ನನ್ನ ಎಲ್ಲ ಸ್ನೇಹಿತರಿಗೂ, ಎಲ್ಲ ಎಲ್ಲೆಲ್ಲಿದ್ದಾರೆ, ನನ್ ತುಂಬಾ ವರ್ಷದಿಂದ ಬೆಂಗಳೂರಲ್ಲಿ ಇರೋದು, ನನ್ ಟೆಂತ್ ಮುಗ್ದಾಗಿಂದ ಎಲ್ಲಾ ಫ್ರೆಂಡ್ಸಿಗೂ ನಾನು ಹ್ಯಾಪಿ ಫ್ರೆಂಡ್ಶಿಪ್ ಡೇ ಹೇಳ್ತೀನಿ
0: ಮೇಡಮ್.
1: ಈ ಬೆಂಗಳೂರಲ್ಲಿ ಒಂಥರ, ಬೆಂಗಳೂರು ಒಂಥರ ನಮ್ಗೆ ತವ್ರ ಮನೆ ಇದ್ದಂಗೆ, ಮತ್ತೆ ಫ್ರೆಂಡ್ಸ್ ಇಲ್ಲಿ ಹೆಂಗೆ ಫ್ರೆಂಡ್ಸ್ ಆಗ್ತಾರೆ ಅಂತ ಹೇಳಕ್ಕಾಗಲ್ಲ. ನಾವು ಬಸ್ ಇಳಿದ ತಕ್ಷಣ ನಮ್ಗೆ ಒಂದೊಂದು ಹೆಜ್ಜೆಗೂ ನಮಗೆ ಒಂದ್ ಒಬ್ಬ ಫ್ರೆಂಡ್ಸ್ ಬೇಕಾಗ್ತಾರೆ. ಅವ್ರು ನಮ್ಮನ್ನ ಕೈ ಇಟ್ಕೊಂಡು ನಮ್ಮನ್ನ ಕರ್ಕೊಂಡು ಹೋಗ್ತಾರಲ್ಲ, ಅದ್ರಷ್ಟು ಮುಖ್ಯವಾದದ್ದು ಯಾವ್ದು ಇಲ್ಲ ಮೇಡಮ್.
0: ನೋಡಿ ನೋಡಿ,
1: ನನ್ನ ಹಾಸ್ಟೆಲ್ ಮೇಟ್ಸ್ ನನಗೆ ಫ್ರೆಂಡ್ಸ್, ನನ್ನ ರೂಮ್ ಮೇಟ್ಸ್ ನನ್ಗಿನ ಸೀನಿಯರ್ ನನಗೆ ಫ್ರೆಂಡ್ಶಿಪ್ ಫ್ರೆಂಡ್ ಆಗಿ ಕಾಣ್ತಾರೆ.

ಮಾನಸ ಅವರಿಗೆ ಸೊ ಸ್ಫೂರ್ತಿಯವರು ಹ್ಯಾಪಿ ಫ್ರೆಂಡ್ಶಿಪ್ ಡೇ ಸಂದೇಶ ಕಳಿಸಿದ್ದಾರೆ. ಎಷ್ಟು ಸಂತೋಷ ಆಯಿತು ಸ್ಫೂರ್ತಿ ಅವರೇ, ನೀವು ನಮಗೆ ಕರೆ ಮಾಡಿದ್ದು. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ. ನಿಮಗೆ ಹೀಗೆ ಒಳ್ಳೆಯದಾಗಲಿ, ನಿಮಗೆ ಇನ್ನೂ ಜೀವನದಲ್ಲಿ ಒಳ್ಳೊಳ್ಳೆ ಸ್ನೇಹಿತರು ಸಿಕ್ಕಲಿ, ನಿಮ್ಮ ಬಾಳು ಬೆಳಗಾಗಲಿ ಅಂತ ಅಂತ ಇವತ್ತಿನ ಫ್ರೆಂಡ್ಶಿಪ್ ಡೇಗೆ ನಿಮಗೋಸ್ಕರ ಈ ಹಾಡು. ಓಕೆನಾ? ಬೈ ಬೈ.

वाला हम सफर हम राज हो ता कयामत

ಅದಕ್ಕೆ ಸ್ನೇಹ ಇಷ್ಟು ವಿಶೇಷ. ಇಂದಿನ ಈ ಸ್ನೇಹ ದಿನದಂದು ಒಂದು ಸಣ್ಣ ನಗು, ಒಂದು ಹಳೆಯ ನೆನಪು, ಒಂದು ಪ್ರೀತಿಯ ಕರೆ, ಯಾರದೋ ದಿನವನ್ನು ತುಂಬ ಸುಂದರವಾಗಿಸಬಹುದು. ಯಾಕಂದರೆ ಸ್ನೇಹ ಎಂದಿಗೂ ಹಳೆಯದಾಗುವುದಿಲ್ಲ, ಹಳೆಯದಾಗುವುದು ಕ್ಯಾಲೆಂಡರ್ ಮಾತ್ರ. ಹಾಗೆ ಉಮಾಶಂಕರ್ ಹೆಚ್ ಎಂ ಟಿ ಲೇಔಟ್ನಿಂದ ಒಂದು ವಿಶೇಷವಾದ ಸಂದೇಶ ಕಳಿಸಿದ್ದಾರೆ. ನನ್ನ ಓಲ್ಡ್ ಫ್ರೆಂಡ್ ಎಲ್ಲಿ ಹೋಗಿದ್ದಾಳೆ ಅಂತ ಗೊತ್ತಿಲ್ಲ, ನನ್ನ ಕ್ಲಾಸ್ಮೇಟ್ ಆಗಿದ್ಲು, ಅವಳಿಗೆ ವಿಶ್ ಕಳಿಸಿ. ನಾವಿಬ್ಬರು 50 ವರ್ಷಗಳ ಹಿಂದೆ KR ನಗರದ PWD ಕ್ವಾರ್ಟರ್ಸ್ನಲ್ಲಿ ಇದ್ವಿ. ಒಂದೇ ಒಂದ್ಸಲ ನಾನು ಅವ್ರನ್ನ ನೋಡಬೇಕು ಅಂತ ಆಸೆ. ಶಾರದಾ KR ನಗರದವರು ಎಲ್ಲಿದ್ರು, ಉಮಾಶಂಕರ್ ಅವರಿಗೆ ಸಂದೇಶ ಕಳಿಸಿ. ಉಮಾಶಂಕರ್ 873@gmail.com ಅಂತ ನಮಗೆ ಸಂದೇಶ ಕಳಿಸಿದ್ದಾರೆ. ಉಮಾಶಂಕರ್ ಹೆಚ್ ಎಂ ಟಿ ಲೇಔಟ್ನಿಂದ ಅವರ ಫ್ರೆಂಡು ಶಾರದಾಗೋಸ್ಕರ 50 ವರ್ಷ ಆಯಿತು ನಿಮ್ಮನ್ನ ನೋಡಿ, ನೀವು ಎಲ್ಲಿ ಹೋಗಿದ್ದೀರಾ ಅಂತ ಗೊತ್ತಿಲ್ಲ, ಖಂಡಿತವಾಗ್ಲೂ ಅವರಿಗೆ ಸಂದೇಶ ಕಳಿಸಿ. ಉಮಾಶಂಕರ್ 873@gmail.com ಅಂತ ಹೇಳಬೇಕು. ಹಾ ಸ್ನೇಹಿತರೆ, ನಿಮ್ಮಲ್ಲಿ ಹಲವರನ್ನು ನಾನು ಎಂದಿಗೂ ಭೇಟಿ ಮಾಡೇ ಇಲ್ಲ, ಮುಖಾಮುಖಿಯಾಗಿ ಮಾತನಂತೂ ಆಡೇ ಇಲ್ಲ. ಆದರೂ ನಮ್ಮ ನಡುವೆ ಬೆಸೆದಿರುವ ಬಾಂಧವ್ಯ ಮಾತ್ರ ತುಂಬ ವಿಶೇಷ. ಪ್ರತಿದಿನ ನಿಮ್ಮ ಸಂದೇಶ, ನಿಮ್ಮ ಕರೆ, ನಿಮ್ಮ ಪ್ರೀತಿ ಇವೆಲ್ಲವೂ ನೀವು ಕೇವಲ ಶ್ರೋತೃಗಳಲ್ಲ, ನನ್ನ ಸ್ನೇಹಿತರು ಎಂಬ ಭಾವನೆ ತುಂಬ ಮೂಡಿಬಂದಿದೆ. ಕೆಲವೊಮ್ಮೆ ನಮ್ಮಿಂದ ತುಂಬ ಸಣ್ಣ ಪುಟ್ಟ ತಪ್ಪು ಆಗುತ್ತೆ, ದೊಡ್ಡ ತಪ್ಪು ಆಗುತ್ತೆ, ಮಾತು ತಡವರಿಸಬಹುದು. ಆದರೆ ನೀವು ಅದನ್ನೆಲ್ಲ ಪ್ರೀತಿಯಿಂದ ಸ್ವೀಕರಿಸಿದ್ದೀರಾ, ಪ್ರೋತ್ಸಾಹ ನೀಡಿದ್ದೀರಾ, ಯಾವಾಗಲೂ ನಮ್ಮ ಜೊತೆ ನಿಂತಿದ್ದೀರಾ. ಅದಕ್ಕಾಗಿ ಇಂದು ಈ ಸ್ನೇಹ ದಿನದಂದು ಹೃದಯಪೂರ್ವಕವಾಗಿ ಒಂದೇ ಒಂದು ಮಾತು ನಾನು ಹೇಳಬೇಕು. ನನ್ನ ಪ್ರತಿಯೊಬ್ಬ ಶ್ರೋತೃಗೂ ಧನ್ಯವಾದ. ನೀವು ಕೇವಲ ನಮ್ಮ ಕಾರ್ಯಕ್ರಮವನ್ನು ಕೇಳುವವರಲ್ಲ, ನೀವು ನಮ್ಮ ಸ್ನೇಹಿತರು, ನಮ್ಮ ಶಕ್ತಿ, ನಮ್ಮ ಕುಟುಂಬ. ನಿಮ್ಮ ಈ ಪ್ರೀತಿ, ವಿಶ್ವಾಸ ಮತ್ತು ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ನಿಮ್ಮೆಲ್ಲರಿಗೂ ಸ್ನೇಹ ದಿನದ ಹಾರ್ದಿಕ ಶುಭಾಶಯಗಳು. ಮತ್ತೊಮ್ಮೆ ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದಿದ್ದು RJ ಶಾಂತಲಾ. ಒನ್ಸ್ ಅಗೇನ್ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455 ಕರೆ ಮಾಡಿ.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ನಮಸ್ತೆ, ಶುಭ ಸಂಜೆ ಎಲ್ಲ ಆತ್ಮೀಯ ಕೇಳುಗರಿಗೆ. ನಾನ್ ಸ್ಟಾಪ್ ಸಂಜೆಗೆ ಪ್ರೀತಿಯ ಸ್ವಾಗತ, ಹಾಗೆ ಸ್ನೇಹಿತರ ದಿನದ ಹಾರ್ದಿಕ ಶುಭಾಶಯಗಳೊಂದಿಗೆ ಇಂದಿನ ನಾನ್ ಸ್ಟಾಪ್ ಸಂಜೆಯಲ್ಲಿ ನಿಮ್ಮ ಜೊತೆಯಾಗಿರ್ತೀನಿ ನಾನು, ನಿಮ್ಮ ಆರ್ಜಿ ಲತಾ. ನಾನ್ ಸ್ಟಾಪ್ ಸಂಜೆ ಜೊತೆಯಲ್ಲಿ ನೀವು ಏನು ಈ ವೀಕೆಂಡ್ ಅಲ್ಲಿ ಶಾಪಿಂಗ್ ಮಾಡ್ತಾ ಬ್ಯುಸಿ ಆಗಿದ್ದೀರ ನಾನ್ ಸ್ಟಾಪ್ ಆಗಿ, ಹಾಗೆ ಸ್ನೇಹಿತರ ಜೊತೆ ಮಾತಾಡ್ತಾ ನಿಮ್ಮ ಮಧುರ ಕ್ಷಣಗಳನ್ನ ಕಳೀತಾ ಇದ್ದೀರಾ, ಹಾಗೆ ಒಂದು ಸ್ವಲ್ಪ ಟ್ರಾಫಿಕ್ ಜಾಮಲ್ಲೂ ಕೂಡ ಸಿಗಾಕೊಂಡಿರೋದು ಉಂಟು. ಈ ಎಲ್ಲದರ ನಡುವೆ ಒಂದು ಸುಮಧುರ ಗೀತೆಗಳನ್ನ ಕೇಳ್ತಾ ನಾನ್ ಸ್ಟಾಪ್ ಗೀತೆಗಳನ್ನ ಕೇಳ್ಬೋದು. ಮೊದಲಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಈಗ ಕೇಳಿ, ಕಾಟೀರ ಚಿತ್ರದಿಂದ ಹೇಮಂತ್ ಕುಮಾರ್ ಮತ್ತು ರಕ್ಷಿತಾ ಸುರೇಶ್ ಅವರ ಧ್ವನಿಯಲ್ಲಿ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 612 kilohertz, ಡಿಆರ್ಎಂ ತರಂಗಾಂತರ 603 kilohertz ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಸಮಯ 5:30:20. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಿಮ್ಮ ಬಾನುಲಿಗಳತೆ ಸೌಮ್ಯ ಕುಲಕರ್ಣಿಯ ಸಂಜೆಯ ನಮಸ್ಕಾರ. ಸಂಜೆಯ ಪ್ರಸಾರ ಕಾರ್ಯ ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳೊಂದಿಗೆ.

ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಕೇಳಿ ಮುಗುಳು ನಗೆ ಚಿತ್ರದ ಗೀತೆ ಹಾಡಿದ್ದಾರೆ ಶ್ರೇಯಾ ಘೋಷಾಲ್. ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತ.

0: ಅರ್ಜೆಂಟಾಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ, ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
1: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1552214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಗೆರ್ಮಿಟ್ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಲವ್ 360 ಚಿತ್ರದ ಗೀತೆ ಹಾಡಿದ್ದಾರೆ ಸಿದ್ ಶ್ರೀರಾಮ್. ಶಶಾಂಕ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತ.

ಸಮಯ ಆಗಿದೆ 5:40. ಕೇಳ್ತಾ ಇದ್ದೀರಾ ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇನ್ನು ಮುಂದೆ ಬ್ರಹ್ಮಾಸ್ತ್ರ ಚಿತ್ರದ ಗೀತೆ ಹಾಡಿದ್ದಾರೆ ಸಂಚಿತ್ ಹೆಗಡೆ ಶ್ರೀರಾಮ್ ಅವರು. ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ಪ್ರೀತಮ್ ಅವರ ಸಂಗೀತ.

0: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಮುಂದಿನ ನಿಲ್ದಾಣ ಚಿತ್ರದ ಗೀತೆ ಹಾಡಿದ್ದಾರೆ ವಾಸುಕಿ ವೈಭವ್. ಪ್ರಮೋದ್ ಮರವಂತೆ ಅವರ ಸಾಹಿತ್ಯಕ್ಕೆ ವಾಸುಕಿ ವೈಭವ್ ಅವರ ಸಂಗೀತ.

ಕೋಟಿಗೊಬ್ಬ ಟೂ ಚಿತ್ರದ ಗೀತೆಯನ್ನ ಕೇಳಿದ್ರಿ ಶ್ರೇಯಾ ಘೋಷಾಲ್ ಹಾಗೂ ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಇಮಾನ್ ಡಿ ಅವರ ಸಂಗೀತ ನಿರ್ದೇಶನವಿತ್ತು. ಇನ್ನು ಮುಂದೆ ಕೇಳಿ ಯುವ ಚಿತ್ರದ ಗೀತೆ ಹಾಡಿದ್ದಾರೆ ಸಂಚಿತ್ ಹೆಗ್ಡೆ. ಪ್ರಮೋದ್ ಮರವಂತೆ ಅವರ ಸಾಹಿತ್ಯ, ಅಜನೀಶ್ ಲೋಕನಾಥ್ ಅವರ ಸಂಗೀತ.

ಸಿದ್ ಶ್ರೀರಾಮ್ ಅವರ ಧ್ವನಿಯಲ್ಲಿ ಬಜರಂಗಿ 2 ಚಿತ್ರದ ಗೀತೆಯನ್ನ ಕೇಳಿದ್ರಿ. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನವಿತ್ತು. ಇದಾಗಿತ್ತು ಈ ಹೊತ್ತಿನ ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

0: ಇದುವರೆಗೆ ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳನ್ನ ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 6:25.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
3: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂಥವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
1: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಭಕ್ತಿ ಭಾವಗಳಿಂದ ಮುಂಜಾವಿನ ಸಮಯದಲ್ಲಿ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸ್ವರಮಾಲೆ
5: ಶುಭೋದಯ ಕರ್ನಾಟಕ.
6: ತೊರೆದು ಜೀವಿಸಬಹುದೇ
4: ದಾಸರ ಪದಗಳು.

0: ಸಾಂಪ್ರದಾಯಿಕ ಗೀತೆಗಳು.
1: ಶುಭೋದಯ ಕರ್ನಾಟಕದಲ್ಲಿ ಪ್ರತಿದಿನ ಬೆಳಿಗ್ಗೆ 6:10
0: ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

0: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ದಿನನಿತ್ಯ ಮನರಂಜಿಸುವ ಚಿತ್ರಗೀತೆಗಳ ರಸದೌತಣ. ಬೆಳಗ್ಗೆ 9:05 ನವನವೀನ ಗೀತೆಗಳ ಧಾರೆ ಗೀತ ಪಲ್ಲವ. ಒಂಬತ್ತು ಗಂಟೆ 30 ಮಾಹಿತಿಯೊಂದಿಗೆ ಗಾನ ಸುಧೆ ಹರಿಸುವ ಗಾನಗಂಗೆ.
1: ಗಂಗೆ ಬಾರಿ ತುಂಗೆ ಬಾರಿ ಬಾರಿ ನೀರೆ.
0: 10:30 ಮತ್ತು

0: ಪ್ರಸಿದ್ಧವಾದ ಹಳೆಯ ಹಿಂದಿ ಚಿತ್ರಗೀತೆಗಳ ಮೆಲುಕು ಸುನಹರಿ ಪಲ್
1: ಮೇರಿ ಭೀಗಿ ಭೀಗಿ ಸೀ ಪಲ್ ಕೂತೆ ರಹ ಗಯೆ ಜೈಸೆ ಮೇರೆ ಸಪ್ನೆ ಬಿಖರ ಕೆ.
0: 11 ಗಂಟೆಗೆ ಮತ್ತೆ ಮತ್ತೆ ಕೇಳಬೇಕೆನಿಸುವ ಹಳೆಯ ಕನ್ನಡ ಚಿತ್ರಗೀತೆಗಳ ಸವಿ ಸವಿಯಾದ ನೆನಪು ಸವಿ ನೆನಪು.
1: ಮೌನವೇ ಆಭರಣ ಮುಗುಳ್ನಗೆ ಶಶಿಕಿರಣ.
0: ಸಂಜೆ 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳ ರಸದೌತಣ. ರಾತ್ರಿ 7:45 ಮಾಹಿತಿಯೊಂದಿಗೆ ಮನಸ್ಸಿಗೆ ಮುದ ನೀಡುವ ಹಾಡುಗಳ ಸಮ್ಮಿಲನ ಸಿರಿಗಂಧ.

ಈ ಎಲ್ಲ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ

0: ಆಕಾಶವಾಣಿ ಬೆಂಗಳೂರು, ಸಮಯ ಆಗಿದೆ 6:10. ಶ್ರೋತೃಗಳೇ, ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 6:30 ವಿಜ್ಞಾನದ ಮುನ್ನಡೆ ಡಾಕ್ಟರ್ ದೀಪಾ ಎಂಬಿ ಅವರಿಂದ, 6:51 ಕೃಷಿ ರಂಗ, ಮೀನುಗಾರಿಕೆಯಲ್ಲಿ ಕೃತಕ ಬುದ್ಧಿಮತ್ತೆಯ ಹೊಸ ಸಾಧ್ಯತೆಗಳು ಕುರಿತು ಮೀನುಗಾರಿಕಾ ವಿಭಾಗದ ವಿಜ್ಞಾನಿಗಳಾದ ಡಾಕ್ಟರ್ ಚೇತನ್ ಎನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ಗೌಡ, ಅನಂತರ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಶಿವಣ್ಣ ಹಾಗೂ ಸಂಗಡಿಗರಿಂದ ತತ್ವಪದ. 7:45 ಕನ್ನಡದಲ್ಲಿ ಭಾಷಣ, ಮಹಿಳೆ ಹಾಗೂ ವೃತ್ತಿಪರ ಜೀವನ, ಮಾತನಾಡುತ್ತಾರೆ ರುದ್ರಮ್ಮ ಗಿಡ್ಡಪ್ಪಗೋಳ್. ಕಾರ್ಯಕ್ರಮ ವಿಜಯಪುರ ಕೇಂದ್ರದ ಕೊಡುಗೆ. 8:00 ಸಿರಿಗಂಧ, ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ. 9:15 ಲಕ್ಷ್ಮೀ ಸುಬ್ರಹ್ಮಣ್ಯ ಅವರು ಹಾಡಿರುವ ಭಾವಗೀತೆಗಳು. 9:30 ಯುವವಾಣಿ, ದ ಅಂಡರ್ಸ್ಟಡಿ ಬಿಯಾಂಡ್ ದ ಅರಂಗೇಟ್ರಮ್ ಭಾಗ, ವೃಂದಾಸಿ ಭಾಗವಹಿಸುತ್ತಾರೆ. ವೃಂದಾಸಿ ಅನಘ ವೆಂಕಟೇಶ್ ಹಾಗೂ ವಿದುಷಿ ದಿಶಾ ಶರ್ಮಾ. 10:00 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಕಾರ್ಯಕ್ರಮ ಇಂದೋರ್ ಕೇಂದ್ರದ ಕೊಡುಗೆ. ಇನ್ನು ನಾಳಿನ ಕಾರ್ಯಕ್ರಮಗಳಲ್ಲಿ ಮುಂಜಾನೆ 6:10 ಶುಭೋದಯ ಕರ್ನಾಟಕ ಭಕ್ತಿ ಸಂಗೀತದ ಕಾರ್ಯಕ್ರಮ. 6:30 ಚಿಂತನ ವಿಶ್ವೇಶ್ವರ ಗಾಯತ್ರಿ ಅವರಿಂದ, ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ. 6:50 ರೈತರಿಗೆ ಸಲಹೆ. 7:15 ರಶ್ಮಿ ಆರ್ ಅವರು ಹಾಡಿರುವ ಭಾವಗೀತೆಗಳು. 7:45 ಚಿತ್ರಗೀತೆಗಳು. 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ. ಆಯುಷ್ ಇಲಾಖೆಯ ಮುಖ್ಯ ಆಡಳಿತಾಧಿಕಾರಿ ಕಮಲಾಬಾಯಿ ಅವರಿಂದ ಆಯುಷ್ ಇಲಾಖೆಯ ವೈದ್ಯಕೀಯ ಸೇವೆಗಳ ಪರಿಚಯ. ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ. 8:35 ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ ಪರಿಕಲ್ಪನೆ ಹಾಗೂ ವಾಚನ ಡಾ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ. 9:30 ಗಾನಗಂಗೆ. 10:30 ಸುನ್ಹೇರೇಪಲ್. 11:00 ಸವಿ ನೆನಪು. 12:05 ವನಿತಾ ವಿಹಾರ. ಸ್ತನ್ಯಪಾನ ಸಪ್ತಾಹ ಆಚರಣೆ ಸಂದರ್ಭದಲ್ಲಿ ಸ್ತನ್ಯಪಾನದ ಮಹತ್ವ ಕುರಿತು ಡಾ ಪ್ರಿಯಾಶಂಕರ್ ಬಿಜಾಪುರ್ ಅವರೊಂದಿಗೆ ಸಂದರ್ಶನ. ಆನಂತರ ಸಾವಿತ್ರಿಬಾಯಿ ಫುಲೆ ಕುರಿತು ಮಾತನಾಡುತ್ತಾರೆ ಡಾ ತೇಜಸ್ವಿನಿ ಯಕ್ಕುಂಡಿ ಮಠ. ಕಾರ್ಯಕ್ರಮ ಹಾಗೂ ಸಂಯೋಜನೆ ಮಂಜುಳಾ ಪುರಾಣಿಕ. ಕಾರ್ಯಕ್ರಮ ಧಾರವಾಡ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ. ಮಳೆಗಾಲದಲ್ಲಿ ಶ್ವಾಸಕೋಶದ ತೊಂದರೆಗಳು ಹಾಗೂ ಪರಿಹಾರ, ಈ ಕುರಿತು ಮೈಸೂರಿನ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ವೈದ್ಯರಾದ ಡಾ ಗೌತಮಿ ಅವರೊಂದಿಗೆ ಸಂದರ್ಶನ. ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ. ಪಿಎಂ ಫಸಲ್ ಬಿಮಾ ಯೋಜನೆ ಕುರಿತು ಮಾಹಿತಿ ಧಾರವಾಡ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ. ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾ ಎಎಸ್ ಶಂಕರನಾರಾಯಣ. 2:40 ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಇಂದು ಮಂಜುನಾಥ್. ಸಂಜೆ 5:30 ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳು. 6:15 ಕನ್ನಡ ರತ್ನ ಭಂಡಾರ. 6:30 ಜಿಲ್ಲಾ ವಾರ್ತಾ ಪತ್ರ. 6:51 ಕೃಷಿ ರಂಗ. ರೇಷ್ಮೆ ಕೃಷಿಯಲ್ಲಿ ರೈತರಿಗೆ ಇರುವ ಯೋಜನೆಗಳು ಕುರಿತು ಡಾ ಯಶಿಕಾ ಎಂಪಿ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಎಚ್ಗೌಡ. ಆನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಎಂಬಿ ಚಂದ್ರಶೇಖರಯ್ಯ ಹಾಗೂ ಸಂಗಡಿಗರಿಂದ ತತ್ವಪದ. 7:45 8:15 ಹಾಗೂ 8:30 ಸಿರಿಗಂಧ ಕಾರ್ಯಕ್ರಮ ಮೂಡಿಬರುವುದು. 8:15 ಪಾರ್ಲಿಮೆಂಟ್ ರಿವ್ಯೂ ದೆಹಲಿ ಕೇಂದ್ರದಿಂದ. 9:15 ಕೆವಿ ಮುರುಗೇಶ್ ಅವರು ಹಾಡಿರುವ ಭಾವಗೀತೆಗಳು. 9:30 ಜನಪದ ವೈವಿಧ್ಯ ಕಾರ್ಯಕ್ರಮದಲ್ಲಿ ಸಂಪ್ರದಾಯದ ಹಾಡುಗಳ ಯುವ ಜನಪದ ಕಲಾವಿದ ಸಂಗೀತ ಸಂಗಯ್ಯ ಹಿರೇಮಠ್ ಅವರೊಂದಿಗೆ ಮಾತುಕತೆ. ಪ್ರಸ್ತುತಿ ತಿಮ್ಮಪ್ಪ ಎಚ್ಗೌಡ. 10:00 ಸಂಸತ್ತಿನ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿ ಮುದ್ರಣ ದೆಹಲಿ ಕೇಂದ್ರದಿಂದ. 10:30 ಗೀತಚಂದ್ರಿಕೆ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು. ಇವಿಷ್ಟು ಕಾರ್ಯಕ್ರಮಗಳು ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿವೆ. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ ಕನ್ನಡ ರತ್ನ ಭಂಡಾರ ಪ್ರಸಾರವಾಗುವುದು.
1: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ, ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
1: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಕನ್ನಡ ರತ್ನ ಭಂಡಾರ. ಪ್ರೀತಿಯ ಕೇಳುಗರೆ, ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಪಾವೆಂ ಆಚಾರ್ಯ, ಪತ್ರಕರ್ತ, ಲೇಖಕ, ಚಿಂತಕ, ವೈಚಾರಿಕ ಪ್ರಜ್ಞೆ, ವಿಜ್ಞಾನದ ಮಹತ್ವವನ್ನು ಸರಳವಾಗಿ ವಿವರಿಸಿದವರು. ಹಾಸ್ಯದ ಮೂಲಕ ಗಾಂಭೀರ್ಯ ಬೋಧಿಸಿದವರು ಪಾಡಿಗಾರು ವೆಂಕಟರಮಣ ಆಚಾರ್ಯ. ಲಾಂಗೂಲಾಚಾರ್ಯ ಎಂಬ ಹೆಸರಿನಿಂದಲೂ ಬರೆದರು. ಪದಾರ್ಥ ಚಿಂತಾಮಣಿ ಇವರ ಪ್ರಸಿದ್ಧ ಕೃತಿ. ಪಾವೆಂ ಹರಟೆಗಳನ್ನು ಬರೆದಿದ್ದಾರೆ. ಅವರ ಹರಟೆಯ ಮಾತು ಅವರದೇ ಧ್ವನಿಯಲ್ಲಿ.
4: ಹೊತ್ತು ಬಂದಾಗ ಯಾರನ್ನು ಬೇಕಾದರೂ ಆಶ್ರಯಿಸಬಹುದು ಅನ್ನೋದಕ್ಕೆ ನಿಮಗೆ ಶಾಸ್ತ್ರಾಧಾರ ಕೊಡಬಲ್ಲೆ. ಭೀಷ್ಮಾಚಾರ್ಯರಂತಹ ಜ್ಞಾನಿ ಸಜ್ಜನ ಯಾರಿದ್ದಾರು ಹೇಳಿ ಚತುರ್ಯುಗದಲ್ಲಿ? ಆದರೂ ಅವರು ಶರಸೇಯಲ್ಲಿ ಮಲಗಿ ಧರ್ಮರಾಯನಿಗೆ ಉಪದೇಶ ಕೊಡುವಾಗ ಏನು ಹೇಳಿದ್ರು ಗೊತ್ತೇ? ರಾಜನಾದವನು ನನ್ನ ಹಾಗೆ ರಂಕನಲ್ಲ, ಮತ್ತೆ ತನಗಿಂತ ಪ್ರಬಲನಾದವನ ಮುಂದೆ ಅವಶ್ಯವಿದ್ದರೆ ಪ್ರವಾಹಕ್ಕೆ ಸಿಲುಕಿದ ಜೊಂಡಿನಂತೆ ತಗ್ಗಿ ಬಗ್ಗಿ ನಡೆಯುವುದೂ ಸರಿ ಅಂತ. ಬೇಕಾದರೆ ಮಹಾಭಾರತ ಶಾಂತಿ ಪರ್ವದಲ್ಲಿ ನೋಡಿಕೊಳ್ಳಿ. ನಿಮ್ಮ ಕೆಲಸ ಆದಮೇಲೆ ನಿರಂತರವೂ ಕೃತಜ್ಞತೆ ತೋರಿಸ್ತಾ ಇರಬೇಕೇ? ಅದು ಶಕ್ತವೇ? ಜ್ಞಾನದಲ್ಲೇ ಪ್ರಾಕ್ಟಿಕಲ್ಲೇ ನಿಮಗೆ ಸಾಲ ಬೇಕಾಗಿರ್ತದೆ. ಬ್ಯಾಂಕಿಗೆ ಹೋಗ್ತೀರಿ, ಅರ್ಜಿ ಕೊಡಿ ಅಂತಾರೆ, ಕೊಡ್ತೀರಿ. ಮ್ಯಾನೇಜರಿಗೆ ಮಾತ್ರ ಅಲ್ಲ, ಅಟೆಂಡರಿಗೂ ಸಹ ಹೊಡಿತೀರಿ. ಮ್ಯಾನೇಜರ್ ಮನೆಗೆ ಭಕ್ತಿಯಿಂದ ಪಾದಯಾತ್ರೆ ಬೆಳೆಸಿ ಬೆಳೆಸಿ ಚಪ್ಪಲು ಸರಿಸ್ತೀರಿ. ಅವ್ರ ಹೆಂಡತಿ ಮಕ್ಕಳ ಯೋಗಕ್ಷೇಮ ಕೇಳ್ತೀರಿ, ಭಕ್ತರಿಗೆ ಬಿಸ್ಕೀಟ್ ಕೊಡ್ತೀರಿ, ಅವ್ರ ಮಗಳಿಗೆ ವರಾನ್ವೇಷಣೆ ಮಾಡೋ ಆಶ್ವಾಸನ ಕೊಡ್ತೀರಿ. ಸಾಲ ಕೈಗೆ ಬಂತೋ, ಅವ್ರು ಯಾರೋ ನೀವು ಯಾರೋ, ಅಸಲಿಗೆ ಮಾತ್ರ ಅಲ್ಲ ಬಡ್ಡಿಗೂ ಡಿಫಾಲ್ಟರ್ ಆಗ್ತೀರಿ. ಈಗ ಬೂಟ್ ಸೋಸುವ ಸರ್ತಿ ಮ್ಯಾನೇಜರದ್ದಾಗುತ್ತೆ. ಅವರು ಸ್ವಲ್ಪ ಜಬ್ಬರಿಸಿದ್ರು ಏನ್ರಿ, ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ರಿ. ಸಾಲ ನಿಮ್ಮ ಅಪ್ಪನ ಮನೆಯಿಂದ ಕೊಟ್ಟಿದ್ದೀರಾ, ಬ್ಯಾಂಕಿನ ದುಡ್ಡಲ್ಲವೇ, ಹೋಗಿ ಕೋರ್ಟಿಗೆ ಹೋಗಿ ಅಂತೀರಿ. ಅವ್ರ ಮಗಳಿಗೆ ವರ ಹುಡುಕೋದು ಬಿಡಲಿ, ಅವರೇ ಹುಡುಕಿ ಮದುವೆ ನಿಶ್ಚಯಿಸಿ ನಿಮಗೆ ಇನ್ವಿಟೇಷನ್ ಕಳಿಸಿ ಕೊಟ್ಟರೆ ನಿಮ್ಮ ಪಾದ ಬೆಳೆಸೋದೇ ಇಲ್ಲ.

0: ಸ್ನೇಹಿತರೊಬ್ಬರಿಗೆ ಒಂದು ಚಿಕ್ಕ ನೌಕರಿ ಸಲುವಾಗಿ ಒಬ್ಬ ಉಮೇದುವಾರ ಕೃಷಿ ನಿಲಯದಾರರ ಸಮೇತ ಮನೆಗೆ ಬಂದು ಅಕ್ಷರಶಃ ಉದ್ದಂಡ ನಮಸ್ಕಾರ ಹಾಕಿದ. ಪಾಪ ಅಂತ ಅವರು ಆ ನೌಕರಿ ಕಳಿಸಿದರು. ಅವರ ಕಚೇರಿಗೆ ಪ್ರವೇಶಿಸುವಾಗ ನಮಸ್ಕಾರ ಮಾಡೋದೇನು, ಎದ್ದು ನಿಲ್ಲೋದೇನು, ಎಲ್ಲ ಆರ್ತಿಗಳು. ಒಂದು ದಿನ ಒಂದೊಮ್ಮೆ ಈ ಗೌರವ ಮರ್ಯಾದೆ ಎಲ್ಲ ನಿಂತು ಹೋಯ್ತು. ಯಾಕಂತೀರಾ, ಮುಂಚಿನ ದಿನವೇ ಅವನಿಗೆ ಕೆಲಸ ಕಾಯಂ ಆದ ಬಂದಿತ್ತು. ಅವನ ಸಹಕಾರ್ಯಕರ್ತನೇ ಒಬ್ಬ ಅವನಿಗೆ ಈ ವರ್ತನೆ ಬಗ್ಗೆ ಕೇಳಿದಾಗ ಏನಂದ ಗೊತ್ತೇ, ಹೌದು ಹೊತ್ತು ಬಂದಾಗ ಕತ್ತೆ ಕಾಲು ಕಟ್ಟಬೇಕಾಗುತ್ತೆ, ಕೆಲಸ ಆದ್ಮೇಲೆ ಎಷ್ಟು ದಿನ ಅಂತ ಈರಿಗೆ ನಡ್ಕೊಂಡಿರ್ಬೇಕಾಗುವುದು. ಅಲ್ಲಯ್ಯ, ಅವ್ರ ಡಿಪಾರ್ಟ್ಮೆಂಟ್ನ ಹೆಡ್ಡು, ನಾಳೆ ಅಲ್ಲದೆ ನಾಡದವರಿಂದ ಮತ್ತೆ ಏನಾದರೂ ಕೆಲಸ ಆಗಬೇಕಾದೀತು, ಆಗೇನು ಮಾಡ್ತೀ ಅಂದ ಸ್ನೇಹಿತ. ಆತನ ಅಕ್ಕ, ನೋಡ್ತಾ ಇರೋ ಪ್ರಸಂಗ ಬಂದರೆ ಇದೇ ಕತ್ತೆ ಕಾಲನ ಮತ್ತೆ ಹಿಡಿದು ಕೆಲಸ ಮಾಡಿಸ್ಕೋತೀನಿ. ಅದರ ಹಿಕ್ಮತ್ತು ನನಗೆ ಗೊತ್ತು, ನಿನಗೆ ಒಂದು ಬೀಜ ಮಾತು ಹೇಳ್ತೀನಿ. ಈ ಉಪಕಾರಿ ಜನಕ್ಕೆ ಉಪಕಾರ ಮಾಡೋದು ಒಂದು ಚಟ ಆಗಿರುತ್ತೆ, ನಮಗೆ ಕೆಲಸ ಸಲುವಾಗಿ ಕಾಲು ಕಟ್ಟಿಕೊಳ್ಳುವ ಚಟ ಇದ್ದ ಹಾಗೆ. ಹಾಗೆ ಇವರಿಗೂ ಹೊಗಳಿಸಿಕೊಂಡು ನಮಸ್ಕಾರ ಮಾಡಿಸಿಕೊಂಡು ಉಪಕಾರ ಮಾಡೋ ಚಟ ಇರುತ್ತೆ. ಇಷ್ಟು ಹೇಳಿ ಸ್ವಲ್ಪ ಕ್ಷಣಕಾಲ ತಡೆದು ಮತ್ತೆ ಮುಂದುವರಿಸಿದ. ನೋಡು, ನಿನಗೊಂದು ಗುಟ್ಟು ಹೇಳ್ತೇನೆ. ನಾನು ಇವರ ಮನೆಗೆ ಹೋಗಿ ಕಾಲಿಗೆ ಬಿದ್ದಾಗ ಇವರ ಹೆಂಡತಿ ಹೊರಗೆ ಬಂದರು. ಅವರ ಮುಖ ನೋಡಿದೆ, ನಾನು ಅಡ್ಡ ಬಿಡೋದು ನೋಡಿ ಅವರಿಗಾದ ಸಂತೋಷ ಮುಖದ ಮೇಲೆ ಕೆತ್ತಿದಾಗಿತ್ತು. ನನ್ನ ಗಂಡನಿಗೆ ಇಂಥ ಗೌರವ ಇದೆ ಅಂತ ಅವರಿಗೆ ಗಂಡನ ಮೇಲೆ ಅಭಿಮಾನ ಉಕ್ಕಿತ್ತು. ಇವರಿಗಾದರೂ ಹೆಂಡತಿ ಮುಂದೆ ತಮ್ಮ ಪವರ್ನ ಪ್ರದರ್ಶನ ಆಗಿದ್ದಕ್ಕೆ ಕಮ್ಮಿ ಹಿಂಸ ಆಗಿರಲಿಲ್ಲ. ನನಗೆ ಉಪಕಾರ ಮಾಡಿದ್ದಕ್ಕೆ ಆಗಲೇ ಅವರಿಗೆ ಪ್ರತಿಫಲ ಸಿಕ್ಕಿಯಾಗಿದೆ ಅಂತ ಕದೀಮ. ನೆಸೆಸಿಟಿ ಮೇಕ್ಸ್ ಎನ್ ಆನೆಸ್ಟ್ ಮ್ಯಾನ್ ಎನ್ ನೀವ್, ಖರೀದಿ ಬಂದಾಗ ಸಂಭಾವಿತ ಕೂಡ ಫಟಿಂಗ ಆಗ್ತಾನೆ ಅಂತ ಡೇನಿಯಲ್ ಡಿಫೋ ಹೇಳಿದಾನ ಅಂತಲ್ಲ, ಇವನು ಹುಟ್ಟ ಫಟಿಂಗ ಮತ್ತು ಕೇಳಬೇಕೆ. ಆದರೆ ಆತ ಹೇಳೋದ್ರಲ್ಲಿ ಪಾಯಿಂಟ್ ಇದೆ. ಉಪಕಾರ ಮಾಡಿ ಹೊಂಡಕ್ಕೆ ಬಿದ್ದು ಮತ್ತೆ ಮತ್ತೆ ಎದ್ದು ಅದೇ ಹೊಂಡಕ್ಕೆ ಬಿಡೋರನ್ನ ನಾನು ನೋಡಿದೆ. ಕೆಲವರಿಗೆ ಉಪಕಾರ ಒಂದು ಸೈಕಲಾಜಿಕಲ್ ನೀಡ್, ಮನಃಶಾಸ್ತ್ರೀಯ ಅಗತ್ಯ ಆಗಿರುತ್ತೆ.
1: ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
2: ಸಂಸ್ಕೃತ ಮೇ ಸಮಾಚಾರ ಸುನೇಂಗೆ. ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶಸ್ಯ ಯೂನಃ ಶಾರೀರಿಕ ರೂಪೇಣ ಸ್ವಸ್ಥಃ ಮಾನಸಿಕ ರೂಪೇಣ ಚ ಸುದೃಢಾಃ ಭವಂತ್ವಿತಿ ಪ್ರಾರ್ಥಯತ್. ವಿಕಸಿತ ಭಾರತಸ್ಯ ಲಕ್ಷ್ಯಂ ಸಾಧಯಿತುಂ ವಿಕಸಿತ ಭಾರತ ಸಂಕಲ್ಪಾಭಿಯಾನಾಯ ನಶಾ ಮುಕ್ತಿ ಯುವಾ ಇತಿ ಕಾರ್ಯಕ್ರಮಮಪಿ ಉದ್ಘಾಟಿತವಾನ್. ಕೇರಳ ರಾಜ್ಯ ಪ್ರಚಂಡ ವೃಷ್ಟಿಃ ನಿರಂತರಂ ವಿನಾಶಂ ಜನಯತಿ, ಅಷ್ಟಜನಾಃ ಮೃತಃ ಇತ್ಯುಚ್ಯತೆ, ಸಹಸ್ರಶಃ ಜನಾಃ ಸಹಾಯ ಶಿಬಿರಾನ್ ಪ್ರತಿ ಸ್ಥಾನಾಂತರಿತಾಶ್ಚ. ಅಸಮ ರಾಜ್ಯೆ ಸಪ್ತವಿಂಶತ್ಯಧಿಕ ದ್ವಿಸಹಸ್ರತಮ ವರ್ಷಸ್ಯ ಜನಗಣನಾರ್ಥಂ ಸ್ವಗಣನಾ ಸಮಾರಬ್ಧಾ. ಗೃಹಸೂಚೀಕರಣ ಪ್ರಕ್ರಿಯಾಯಾಃ ಪ್ರಾತ್ ಅಗಸ್ತ ಮಾಸಸ್ಯ ಷೋಡಶ ದಿನಾಂಕ ಪರ್ಯಂತಂ ಅಂತರ್ಜಾಲ ಸುವಿಧಾ ಉದ್ಘಾಟಿತಾಸ್ತಿ. ಇಂಡೋನೇಷ್ಯಾ ದೇಶೆ ಮಧುರಾ ದ್ವೀಪೇ ನೌಕಾಯಾನಸ್ಯ ಅಗ್ನಿ ಪ್ರಕೋಪಾತ್ ಪಂಚ ಜನಾಃ ಮೃತಃ ಏಕಚತ್ವಾರಿಂಶತ್ ಜನಾಶ್ಚ ಲುಪ್ತಃ ಸಂತಿ. ಅಪಿ ಚ ಬ್ಯಾಡ್ಮಿಂಟನ್ ಕ್ರೀಡಾಯಾಂ ತನ್ವೀ ಶರ್ಮಾ ಇತ್ಯೇಷಾ ತೈಪೇ ಓಪನ್ ಇತಿ ಕ್ರೀಡಾಯಾಂ ಪ್ರಥಮವಾರಂ BWF ವರ್ಲ್ಡ್ ಟೂರ್ ಇತಿ ಉಪಾಧಿಂ ಪ್ರಾಪ್ತವತಿ. ಅಥ ವಾರ್ತಾಃ ವಿಸ್ತರೇಣ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಅವದತ್ ಯತ್ ಭಾರತಂ ಯಾವತ್ ವಿಕಸಿತ ಭಾರತಂ ಭವಿತುಂ ಪ್ರಾವರ್ತತೆ ತದಾ ರಾಷ್ಟ್ರಸ್ಯ ಯುವಕಾಃ ಶಾರೀರಿಕ ರೂಪೇಣ ಸ್ವಸ್ಥಾಃ ಮಾನಸಿಕ ರೂಪೇಣ ಸುದೃಢಾಃ ಆತ್ಮವಿಶ್ವಾಸ ಯುಕ್ತಾಶ್ಚ ಭವೇಯುಃ. ಅದ್ಯ ನವದಿಲ್ಯಾಂ ಆಭಾಸೀಯ ಮಾಧ್ಯಮೇನ ನಶಾ ಮುಕ್ತ ಯುವಾ ವಿಕಸಿತ ಭಾರತ ಸಂಕಲ್ಪಾಭಿಯಾನಸ್ಯ ಉದ್ಘಾಟನೆ ಭಾಷಣಂ ಕುರ್ವನ್ ಶ್ರೀಮೋದಿ ಅವದತ್ ಯತ್ ಯುವಜನಾಃ ಸರ್ವದಾ ಮಾದಕದ್ರವ್ಯೇಭ್ಯಃ ದೂರೀಭೂಯ ಸ್ವಸ್ಥ ಜೀವನಶೈಲೀಂ ಸ್ವೀಕರ್ತುಂ ಶಕ್ನುವಂತ್ವಿತಿ.
3: नशा केवल शरीर को नुकसान नहीं पहुंचाता, नशा एक माँ की मुस्कान छीन लेता है, नशा एक पिता के सपनों को चूर चूर कर देता है. और जब परिवार में समाज में ऐसा होता है और कहीं ना कहीं राष्ट्र की शक्ति भी कमजोर पड़ जाती है. और इसलिए हमें हर एक युवा को नशे के चुंगल में फंसने से बचाना है.

0: अकरोदिति। सः अवदत् यत् ईरान देशः तथा पश्चिमेशिया देशस्य अन्ये देशाः वाशिंगटन देशं सैन्यक्रियाक्रमणं विलम्बयितुम् आग्रहं कृतवन्तः। तदर्थं व्यवहारस्य परिधिः अंगीकृतः अस्ति इति। अमेरिका देशे भारतीय राजदूतः विनय मोहन क्वात्रा इत्येषः अवदत् यत् यदि पाकिस्तान देशः द्वैपाक्षिक विषयेषु भारतस्य सहकारम् इच्छति तर्हि प्रथमं सः स्वनिर्मितम् आतंकवादस्य मूलसौकर्यम् अवश्यं विच्छिन्नं कारयेदिति। इण्डोनेशिया देशे अद्य मदुरा द्वीपं निकषा समुद्रे यात्री चालक दलैः सह 170,000 यावत् जनाः नौकायाम् अग्निप्रकोपेन पीडिताः। तेषु 5 जनाः मृताः, 140 जनाः अधुनापि लुप्ताः सन्ति इति उच्यते। देशस्य अन्वेषण उद्धार विभागेन उक्तं यत् एतावत् पर्यन्तं 25,200 यावत् जनाः रक्षिताः सन्ति। लुप्तान् यात्रिकान् अन्वेष्टुं दलानि कार्यं कुर्वन्तः च सन्ति। बैडमिंटन क्रीडायां भारतस्य तन्वी शर्मा इत्येषा प्रथमवारं BWF वर्ल्ड टूर इति उपाधिं प्राप्तवती। सा वियतनाम देशस्य गुयेन थुई लिन इत्यमुम् 1:16, 1:16 इत्यंकैः पराजित्य अद्य ताइपे ओपन सुपर वुमन सिंगल्स इति उपाधिं प्राप्तवती। सा 2008 वर्षे साइना नेहवाल इत्यस्याः अनन्तरम् उपाधिं प्राप्तवती प्रथमा भारतीया महिला अपि अस्ति। अन्ते मुख्यवार्ताः पुनः एकवारम्। प्रधानमंत्री नरेन्द्र मोदी देशस्य यूनः शक्तिरूपेण स्वस्थाः मानसिकरूपेण च सुदृढाः भवन्तीति प्रार्थयत्। केरलम् राज्ये प्रचण्डवृष्टिः निरन्तरं विनाशं जनयति, 8 मृताः इत्युच्यते। असम राज्ये 70,000 वर्षस्य जनगणनार्थं स्वगणना समारब्धा इति वार्ता।
1: ಸಮಯ 6:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವಿಜ್ಞಾನದ ಮುನ್ನಡೆ, ಡಾಕ್ಟರ್ ದೀಪಾ ಎಂಬಿ ಅವರಿಂದ.
2: ವಿಜ್ಞಾನದ ಮುನ್ನಡೆ, ಸಂಶೋಧನಾ ಸಾಗರದ ಅಲೆಗಳ ಮೊರೆತ. ನಮಸ್ಕಾರ, ನಾನು ಡಾಕ್ಟರ್ ದೀಪಾ ಎಂಬಿ. ಇಂದಿನ ವಿಷಯ, ಸಾಮಾನ್ಯ ಕಲ್ಲಿನೊಳಗೂ ಗಣಿತದ ಸೌಂದರ್ಯ ಅಡಗಿದೆ. ಪ್ರಕೃತಿಯಲ್ಲಿರುವಂತಹ ಅನೇಕ ಅದ್ಭುತಗಳನ್ನು ಗಮನಿಸಿದಾಗ ಅದರ ಹಿಂದೆ ಒಂದು ಕ್ರಮ ಮತ್ತು ನಿಯಮ ಇರುವುದನ್ನು ನಾವು ಕಾಣಬಹುದು. ಹೂವಿನ ತೆನೆಗಳ ವಿನ್ಯಾಸದಿಂದ ಹಿಡಿದು ಜೇನುಗೂಡಿನ ಆಕಾರದವರೆಗೆ ಪ್ರಕೃತಿ ಗಣಿತದ ನಿಯಮಗಳನ್ನು ಅನುಸರಿಸುತ್ತದೆ. ನಾವು ಕೂಡ ಅಡುಗೆ ಮನೆಯಲ್ಲಿ ಚಪಾತಿ ರೊಟ್ಟಿಗಳನ್ನು ವೃತ್ತಾಕಾರದಲ್ಲಿಯೇ ಲಟ್ಟಿಸಲು ಪ್ರಯತ್ನಿಸುತ್ತೇವೆ. ಇದೇ ರೀತಿ ಸಾಮಾನ್ಯ ಕಲ್ಲುಗಳ ಒಳಗಿರುವ ಸ್ಫಟಿಕಗಳ ಆಕಾರದಲ್ಲಿಯೂ ಗಣಿತದ ಅದ್ಭುತವೇ ಅಡಗಿದೆ. ಈ ಕಲ್ಲುಗಳನ್ನ ಒಡೆದಾಗ ಕೆಲವೊಮ್ಮೆ ಒಳಗೆ ಚೌಕ, ಷಟ್ಕೋನ, ಉದ್ದವಾದ ಕಡ್ಡಿಯಂತಹ ಅಥವಾ ಸಮಮಿತಿಯ ಆಕಾರಗಳಲ್ಲಿ ಹೊಳೆಯುವ ಸ್ಫಟಿಕಗಳು ಕಾಣಿಸುತ್ತವೆ. ಇವು ಕೇವಲ ಯಾದೃಚ್ಛಿಕವಲ್ಲ, ಇದರ ಹಿಂದೆ ಪ್ರಕೃತಿಯ ಗಣಿತದ ನಿಯಮಗಳೇ ಕಾರ್ಯನಿರ್ವಹಿಸುತ್ತವೆ. ಈ ಸ್ಫಟಿಕಗಳು ರೂಪುಗೊಳ್ಳುವುದು ಪರಮಾಣುಗಳು ಅಥವಾ ಅಣು ಸಮೂಹಗಳು ಒಂದು ನಿರ್ದಿಷ್ಟ ಕ್ರಮದಲ್ಲಿ ಜೋಡಿಸಲ್ಪಡುವುದರಿಂದ. ಪ್ರತಿಯೊಂದು ಖನಿಜದ ಅಣುಗಳು ತಮ್ಮದೇ ಆದಂತಹ ವಿನ್ಯಾಸವನ್ನ ಹೊಂದಿರುತ್ತವೆ. ಉದಾಹರಣೆಗೆ, ಸಮುದ್ರದ ಉಪ್ಪು ನೀರನ್ನ ಆವಿಯಾಗಲು ಬಿಡಿ, ಶುದ್ಧ ನೀರು ಆವಿಯಾಗಿ ಉಪ್ಪಿನ ಕಣಗಳು ಚೌಕಾಕಾರದ ಸ್ಫಟಿಕಗಳನ್ನ ರಚಿಸುತ್ತವೆ. ಇನ್ನು ಮ್ಯಾಗ್ಮದ ಅಂದರೆ ಘನೀಭವಿಸುವ ಮುನ್ನಿನ ಶಿಲಾದ್ರವವು ಒಮ್ಮೆಗೆ ಉಷ್ಣವು ನಷ್ಟವಾದಂತೆ ಹೆಪ್ಪುಗಟ್ಟಿ ಅಕ್ಕಪಕ್ಕದ ಸಂಸ್ಥರಗಳ ಒತ್ತಡದಿಂದ ಮೈದೆಳೆದ ಶಿಲೆಗಳಲ್ಲಿ ಕಂಡುಬರುವ ಕ್ವಾರ್ಟ್ಸ್ ಎಂಬ ಖನಿಜವು ಸಾಮಾನ್ಯವಾಗಿ ಷಟ್ಕೋನಾಕಾರದ ಸ್ಫಟಿಕಗಳನ್ನು ರಚಿಸುತ್ತದೆ. ಇನ್ನು ಅಣುಗಳ ನಡುವಿನ ಅಂತರ, ರಾಸಾಯನಿಕ ಬಂಧ ಮತ್ತು ಅಣುಗಳು ಒಂದರ ಮೇಲೊಂದು ಜೋಡಣೆಗೊಳ್ಳುವ ದಿಕ್ಕು, ಈ ಎಲ್ಲವೂ ಸೇರಿ ನಿರ್ದಿಷ್ಟ ಜ್ಯಾಮಿತಿಯ ಆಕಾರವನ್ನು ಸೃಷ್ಟಿಸುತ್ತವೆ. ತನ್ನ ಮೇಲೆ ಬಿದ್ದ ಬೆಳಕನ್ನ ಪ್ರತಿಫಲಿಸುವ ಬೆಳಕಿನಿಂದ ನಮ್ಮೆಲ್ಲರ ಕಣ್ಣನ್ನ ಕೋರೈಸುವಂತಹ ವಜ್ರ ಮಾಡಲ್ಪಟ್ಟಿರುವುದು ಕಾರ್ಬನ್ ಪರಮಾಣುಗಳಿಂದ. ಆದರೆ ನಾವು ನಮ್ಮ ಮಕ್ಕಳು ಬರೆಯ

0: ಇವ ಪೆನ್ಸಿಲ್ನಲ್ಲಿರುವ ಗ್ರಾಫೈಟ್ ಕೂಡ ಇದೇ ಕಾರ್ಬನ್ನಿಂದನೇ ಮಾಡಲ್ಪಟ್ಟಿರುವುದು. ಆದರೆ ಗ್ರಾಫೈಟ್ ಮತ್ತು ವಜ್ರಗಳು ಒಂದೇ ಬಗೆಯ ಧಾತುಗಳಿಂದ ಮಾಡಲ್ಪಟ್ಟಿದ್ದರೂ ಸಹ ಗ್ರಾಫೈಟ್ ಹೊಳೆಯುವುದಿಲ್ಲ, ವಜ್ರದ ಮೇಲೆ ಬೆಳಕು ಬಿದ್ದಾಕ್ಷಣ ಕಣ್ಣು ಕೋರೈಸುವಂತೆ ಹೊಳೆಯುತ್ತದೆ. ಕಾರಣ, ಕಾರ್ಬನ್ ಪರಮಾಣುಗಳು ರೂಪುಗೊಂಡಿರುವಂತಹ ನಿರ್ದಿಷ್ಟ ರಚನೆ ಮತ್ತು ಆಕಾರ, ಇದರೊಳಗೂ ಗಣಿತದ ನಿಯಮಗಳಿವೆ. ಪ್ರತಿ ಕಲ್ಲಿನಲ್ಲಿನ ಸಣ್ಣ ಘಟಕದ ಒಂದು ಪರಮಾಣುವು ಮತ್ತೊಂದು ಪರಮಾಣುವಿನೊಟ್ಟಿಗೆ ಹೇಗೆ ಯಾವ ಕೋನದಲ್ಲಿ ಜೋಡಿಸಲ್ಪಟ್ಟಿವೆ ಎಂಬುದು ಗಮನಾರ್ಹ ಅಂಶ. ಒಂದಕ್ಕೊಂದರ ನಡುವಿನ ಅಂತರವನ್ನ ಸೂಕ್ಷ್ಮದರ್ಶಕದಿಂದಷ್ಟೇ ನೋಡಲು ಸಾಧ್ಯ. ಹೀಗೆ ಸ್ಫಟಿಕಗಳಲ್ಲಿರುವಂತಹ ಸಿಮೆಟ್ರಿ ಅಥವಾ ಸಮಮಿತಿ ಬರಿಯ ವಿಜ್ಞಾನಿಗಳಿಗಷ್ಟೇ ಅಲ್ಲದೆ ಜನಸಾಮಾನ್ಯರಿಗೂ ವಿಶೇಷ ಕುತೂಹಲವನ್ನ ಉಂಟು ಮಾಡುತ್ತದೆ. ಒಂದೇ ವಿನ್ಯಾಸ ಪುನಃ ಪುನಃ ಕಾಣಿಸಿಕೊಳ್ಳುವುದು ಗಣಿತದ ಮಾದರಿಯಂತೆ ತೋರುತ್ತದೆ. ಕೆಲವೊಮ್ಮೆ ಹಿಮದ ತುಂಡುಗಳಲ್ಲಿಯೂ ಅದ್ಭುತ ಷಟ್ಕೋನ ವಿನ್ಯಾಸ ಕಾಣಬಹುದು. ಇದರಿಂದ ಪ್ರಕೃತಿ ಎಷ್ಟು ನಿಖರವಾಗಿ ಗಣಿತವನ್ನ ಅನುಸರಿಸುತ್ತದೆ ಎಂಬುದು ತಿಳಿಯುತ್ತದೆ. ಭೂವಿಜ್ಞಾನಿಗಳು ಈ ಸ್ಫಟಿಕಗಳ ಆಕಾರಗಳನ್ನ ಅಧ್ಯಯನ ಮಾಡಿ ಈ ಕಲ್ಲು ಹೇಗೆ ನಿರ್ಮಾಣವಾಯಿತು, ಯಾವ ಪರಿಸ್ಥಿತಿಯಲ್ಲಿ ರೂಪುಗೊಂಡಿತು ಎಂಬುದನ್ನ ತಿಳಿದುಕೊಳ್ತಾರೆ. ರತ್ನಗಳು, ಉಪ್ಪು, ಹಿಮ, ವಜ್ರ ಎಲ್ಲವೂ ಕೂಡ ಸ್ಫಟಿಕಗಳೇ. ಇವುಗಳ ಸೌಂದರ್ಯಕ್ಕೆ ಅವುಗಳ ಅತ್ಯಂತ ಸಣ್ಣ ಘಟಕಗಳ ಕ್ರಮಬದ್ಧ ವಿನ್ಯಾಸವೇ ಕಾರಣ. ಕಲ್ಲುಗಳ ಒಳಗಿನ ಸ್ಫಟಿಕಗಳು ಕೇವಲ ಪ್ರಕೃತಿಯ ಅಲಂಕಾರವಷ್ಟೇ ಅಲ್ಲ, ಬದಲಾಗಿ ಹಲವಾರು ಸಾಧನಗಳ ತಯಾರಿಕೆಯಲ್ಲಿಯೂ ಕೂಡ ಬಳಸಲಾಗ್ತದೆ. ಸಿಲಿಕಾನ್ ಸ್ಫಟಿಕಗಳನ್ನ ಕಂಪ್ಯೂಟರ್ ಚಿಪ್ ಮತ್ತು ಸೆಮಿಕಂಡಕ್ಟರ್ಗಳಾಗಿ ಬಳಸಿದರೆ, ಕ್ಯಾಲ್ಸೈಟ್ ಮತ್ತು ಕ್ವಾರ್ಟ್ಸ್ ಖನಿಜಗಳನ್ನ ಲೆನ್ಸ್ಗಳು ಮತ್ತು ಲೇಸರ್ಗಳ ತಯಾರಿಕೆಯಲ್ಲಿ ಬಳಸುವರು. ಹಲವು ರತ್ನಗಳನ್ನ ಅಲಂಕಾರಕ್ಕಾಗಿಯಷ್ಟೇ ಅಲ್ಲದೆ ಕೆಲವು ಸಮಸ್ಯೆಗಳ ಉಪಶಮನ ಮಾಡುವುದೆಂಬ ನಂಬಿಕೆಯ ಮೇಲೆ ಧರಿಸುವುದು ಕೂಡ ಚಾಲ್ತಿಯಲ್ಲಿದೆ. ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ.
1: ಕಾರ್ಯಕ್ರಮ ನಿರ್ಮಾಣ ರೋಸಲಿಂಡ್ ಮ್ಯಾಥ್ಯೂ.
2: ಇದುವರೆಗೆ ಡಾಕ್ಟರ್ ದೀಪಾ ಎಂಬಿ ಅವರಿಂದ ವಿಜ್ಞಾನದ ಮುನ್ನಡೆ ಕೇಳಿದರೆ.

0: ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 6:35.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
3: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
1: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಶ್ರೋತೃಗಳೇ ಗಮನಿಸಿ, ಇಂದು ಸಂಜೆ 7:45 ಕನ್ನಡದಲ್ಲಿ ಭಾಷಣ, ಮಹಿಳೆ ಹಾಗೂ ವೃತ್ತಿಪರ ಜೀವನ, ಈ ಕುರಿತಾಗಿ ಮಾತನಾಡುತ್ತಾರೆ ರುದ್ರಮ್ಮ ಗಿಡ್ಡಪ್ಪಗೌಡ್. ಕಾರ್ಯಕ್ರಮ ವಿಜಯಪುರ ಕೇಂದ್ರದ ಕೊಡುಗೆ. ಲಕ್ಷ್ಮೀ ಸುಬ್ರಹ್ಮಣ್ಯ ಅವರು ಹಾಡಿರುವ ಭಾವಗೀತೆಗಳನ್ನು ಆಲಿಸುವಿರಿ.

0: ಆಕಾಶವಾಣಿ ಸಮಯ 6:37. ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ.
1: Less premium, more bonus, most suitable for your loved ones. RPL Life, nothing better than this.
2: Give your family a secure life with Rural Post Life Insurance. RPLI Life Insurance Policies. Contact your nearest post office today or log on to indiapost.gov.in.
3: ಮಗ, ನಿನ್ನೆ ನಾನು ನನ್ನ ಸೋದರಿಯನ್ನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ.

0: ಎರಡೆರಡು ಫ್ರಿಜ್ ಇದೆ.
1: ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ?
0: ಜೀರೋ.
1: ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನ ದಯೆ,
0: ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ.
1: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ.
0: pmsuryaghar.gov.in.
2: ಅರೇಂಜ್ಮೆಂಟ್ ಆಯ್ತು. ಯಾವ್ದ್ರದ್ದು? ಚಿನ್ನೂನ ಫೀಸ್ ನದ್ದು
3: ತೋರ್ಸು.
2: 20,000 ಲೋನ್ ತಕ್ಷಣ? ಯಾರ್ ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು? ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ, ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ. ಅದು ನೋಡ್ಕೊಂಡು ಅರೇಂಜ್ಮೆಂಟ್ ಆಯ್ತು. ಸಂಬಳ ಅಡ್ವಾನ್ಸ್ ಆಗಿ ಕಳಿಸ್ಬಿಟ್ಟೆ.
4: ಆರ್ಬಿಐ ಹೇಳುತ್ತೆ,
5: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
6: ಅಕಾಲಿಕ ಮಳೆಗೆ ಮಿಂಚುಗಳು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು: ಸೌಹಾರ್ದಯುತವಾಗಿ ಕಾವೇರಿ ನೀರು ಹಂಚಿಕೆಯ ಸಮಸ್ಯೆ ಬಗೆಹರಿಸಲು ಆದ್ಯತೆ. ರಾಜ್ಯದ ಜನರ ಹಿತಾಸಕ್ತಿ ರಕ್ಷಣೆಗೆ ಸರ್ಕಾರ ಬದ್ಧ, ಮುಖ್ಯಮಂತ್ರಿ. ಕರ್ನಾಟಕ ಸರ್ಕಾರದ ಮನವಿಯಂತೆ ಬೆಂಗಳೂರು ಭೇಟಿ ಮುಂದೂಡಲು ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಒಪ್ಪಿಗೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಇದೇ 9ರಿಂದ 3 ದಿನ ಜೆಡಿಎಸ್ನಿಂದ ಪಾದಯಾತ್ರೆ. ಹಾಗೂ ಕರಾವಳಿ ಮಲೆನಾಡಿನಲ್ಲಿ ವ್ಯಾಪಕ ಮಳೆ, ತೀರ್ಥಹಳ್ಳಿಯಲ್ಲಿ ಗುಡ್ಡ ಕುಸಿದು 3 ಸಾವು. ಸೌಹಾರ್ದಯುತವಾಗಿ ಕಾವೇರಿ ನೀರು ಹಂಚಿಕೆಯ ಸಮಸ್ಯೆ ಬಗೆಹರಿಸಲು ಆದ್ಯತೆ ನೀಡಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಗೃಹ ಕಚೇರಿ ಕೃಷ್ಣಾದಲ್ಲಿಂದು ನಡೆದ ಸರ್ವಪಕ್ಷ ಸಭೆಯಲ್ಲಿ ಮಾತನಾಡಿದ ಅವರು, ಕಾವೇರಿ ನೀರಿನ ವಿಚಾರವಾಗಿ ತಮಿಳುನಾಡಿನ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಮಾತುಕತೆಗೆ ಬರಲು ಸಿದ್ಧ ಎಂದು ತಿಳಿಸಿದ್ದರು. ಆದರೆ ಕಾವೇರಿ ಪರಿಸ್ಥಿತಿ ತಿಳಿಯಾದ ನಂತರ ಬರುವಂತೆ ಹೇಳಲಾಗಿದೆ. ಈಗ ರಾಜ್ಯದ ಜಲಾನಯನ ಪ್ರದೇಶಗಳಲ್ಲಿ ಉತ್ತಮ ಮಳೆಯಾಗುತ್ತಿದ್ದು ಪರಿಸ್ಥಿತಿ ಸುಧಾರಿಸುವ ಲಕ್ಷಣಗಳು ಕಂಡುಬರುತ್ತಿವೆ ಎಂದು ತಿಳಿಸಿದರು. ರಾಜ್ಯದಲ್ಲಿ ಕುಡಿಯುವ ನೀರಿಗೆ ಯಾವುದೇ ತೊಂದರೆಯಾಗದಂತೆ ಅಗತ್ಯ ಪ್ರಮಾಣದ ನೀರನ್ನು ಸಂಗ್ರಹಿಸಲಾಗಿದೆ. ಕಬಿನಿ ಜಲಾಶಯ ಸಂಪೂರ್ಣ ಭರ್ತಿಯಾಗಿದ್ದು ಹೆಚ್ಚುವರಿ ಒಳಹರಿವನ್ನು ಈಗಾಗಲೇ ನಾಲೆಗಳಿಗೆ ನೀರು ಹರಿಸಲಾಗಿದ್ದು ಇದರಿಂದ ರೈತರಿಗೆ ಅನುಕೂಲವಾಗಿದೆ ಎಂದರು. ರಾಜ್ಯದ ಹಿತವನ್ನು ಗಮನದಲ್ಲಿಟ್ಟುಕೊಂಡು ಕಾವೇರಿ ನೀರು ನಿರ್ವಹಣಾ ಸಮಿತಿಯ ಆದೇಶದ ವಿರುದ್ಧ ಈಗಾಗಲೇ ಮೇಲ್ಮನವಿ ಸಲ್ಲಿಸಿದ್ದೇವೆ ಎಂದು ಹೇಳಿದರು. ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ರಾಜ್ಯಕ್ಕೆ ಉತ್ತಮ ಸಹಕಾರ ನೀಡುತ್ತಿದ್ದು, ಕೃಷ್ಣಾ ನದಿ ನೀರಿನ ಹಂಚಿಕೆ, ತುಂಗಭದ್ರಾ ಅಣೆಕಟ್ಟಿನ ಕ್ರಸ್ಟ್ ಗೇಟ್ಗಳ ಮರುಸ್ಥಾಪನೆ, ನವಿಲೆ ಸಮತೋಲನ ಅಣೆಕಟ್ಟು ನಿರ್ಮಾಣದ ಪ್ರಸ್ತಾಪಕ್ಕೂ ಸಮ್ಮತಿ ಸೂಚಿಸಿದ್ದಾರೆ. ಕೃಷ್ಣಾ ಗೋದಾವರಿ ಕಾವೇರಿ ನದಿಗಳ ಜೋಡಣೆ ಮತ್ತು ಕೃಷ್ಣಾ ನದಿ ನೀರು ಹಂಚಿಕೆಯಲು ನೆರವು ನೀಡಿದ್ದಾರೆ ಎಂದು ತಿಳಿಸಿದರು. ರಾಜ್ಯದ ಕುಡಿಯುವ ನೀರಿನ ಅಗತ್ಯವನ್ನು ಭದ್ರಪಡಿಸುವುದರ ಜೊತೆಗೆ ರೈತರ ಹಿತವನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರ ಕ್ರಮ ಕೈಗೊಂಡಿದೆ. ಈಗಾಗಲೇ ರೈತರು ಬಿತ್ತಿರುವ ಬೆಳೆಗಳ ರಕ್ಷಣೆಯ ಉದ್ದೇಶದಿಂದ ಕೆಆರ್ಎಸ್ ಹಾಗೂ ಕಬಿನಿ ನಾಲೆಗಳಿಗೆ ನೀರು ಹರಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಭೆಯಲ್ಲಿ ಮಾಹಿತಿ ನೀಡಿದರು. ಸಭೆಯಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ, ಬಿಎಸ್ ಯಡಿಯೂರಪ್ಪ, ಎಚ್ಡಿ ಕುಮಾರಸ್ವಾಮಿ, ಸದಾನಂದಗೌಡ, ಬಸವರಾಜ ಬೊಮ್ಮಾಯಿ, ಕೇಂದ್ರ ಸಚಿವರಾದ ವಿ ಸೋಮಣ್ಣ, ಶೋಭಾ ಕರಂದ್ಲಾಜೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಸಚಿವರಾದ ರಾಮಲಿಂಗಾರೆಡ್ಡಿ, ಕೃಷ್ಣ ಬೈರೇಗೌಡ, ಎಂಬಿ ಪಾಟೀಲ್, ಕೆಜೆ ಜಾರ್ಜ್, ಸಂಸದ ಗೋವಿಂದ ಕಾರಜೋಳ, ವಿರೋಧ ಪಕ್ಷದ ನಾಯಕ ಆರ್ ಅಶೋಕ, ಚಲವಾದಿ ನಾರಾಯಣಸ್ವಾಮಿ, ನೀರು ನಿಯಂತ್ರಣ ಸಮಿತಿ ಮತ್ತು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ತಮಿಳುನಾಡಿಗೆ 15 ದಿನಗಳ ಕಾಲ

0: ನಿತ್ಯ 3500 ಕ್ಯೂಸೆಕ್ ನೀರು ಹರಿಸಬೇಕೆಂದು ಆದೇಶ ನೀಡಿದೆ. ರಾಜ್ಯದಲ್ಲಿ ಈಗ ಪರಿಸ್ಥಿತಿ ಸ್ವಲ್ಪ ಮಟ್ಟಿಗೆ ಸುಧಾರಿಸಿದ್ದು ಜಲಾಶಯಗಳಲ್ಲಿನ ನೀರಿನ ಮಟ್ಟದಲ್ಲಿ ಏರಿಕೆಯಾಗಿದೆ. ಸಂಕಷ್ಟ ಸೂತ್ರದ ವಿಚಾರದಲ್ಲಿ ಕಾನೂನನ್ನು ಗಮನದಲ್ಲಿಟ್ಟುಕೊಂಡು ಕಾನೂನು ತಜ್ಞರ ಸಲಹೆ ಮೇರೆಗೆ ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಸಲ್ಲಿಕೆ ಬಗ್ಗೆ ತೀರ್ಮಾನಿಸಲಾಗುವುದು ಎಂದು ತಿಳಿಸಿದರು. ಇದೇ 13ರಂದು ಕನ್ನಡ ಪರ ಸಂಘಟನೆಗಳು ಕರೆ ನೀಡಿರುವ ಬಂದ್ ಅನ್ನು ಕೈಬಿಡಬೇಕು. ಈ ಕುರಿತು ಸಂಘಟನೆ ಜೊತೆ ಮಾತುಕತೆ ನಡೆಸಲಾಗುವುದು. ತಮಿಳುನಾಡು ಸಂಕಟ ಸೂತ್ರದ ಬಗ್ಗೆ ಬೇಡಿಕೆ ಇಟ್ಟಿದ್ದು ಮುಂದಿನ ಹೆಜ್ಜೆಯ ಬಗ್ಗೆ ಸೂಕ್ಷ್ಮವಾಗಿ ಗಮನಿಸುತ್ತೇವೆ ಎಂದು ಮುಖ್ಯಮಂತ್ರಿ ಹೇಳಿದರು. ಬರದ ಘೋಷಣೆ ವಿಚಾರವಾಗಿ ಇನ್ನೂ ತೀರ್ಮಾನ ಮಾಡಿಲ್ಲ. ಈ ತಿಂಗಳ ಅಂತ್ಯದ ವೇಳೆಗೆ ಮಾಹಿತಿ ಪಡೆದ ಕಂದಾಯ ಸಚಿವರು ಪರಿಶೀಲಿಸಿ ಸಚಿವ ಸಂಪುಟ ಸಭೆಯಲ್ಲಿ ಮಂಡಿಸುತ್ತಾರೆ. ತದನಂತರ ಅದರ ಬಗ್ಗೆ ತೀರ್ಮಾನ ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಹೇಳಿದರು. ಕಾವೇರಿ ವಿಚಾರವಾಗಿ ಪರಿಸ್ಥಿತಿ ಬಿಗುವಾಗಿರುವ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರದ ಮನವಿಯಂತೆ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಬೆಂಗಳೂರಿಗೆ ಭೇಟಿ ನೀಡುವ ಕಾರ್ಯಕ್ರಮ ಮುಂದೂಡಲು ಒಪ್ಪಿದ್ದಾರೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ರಾಜಕೀಯ ಭಿನ್ನಾಭಿಪ್ರಾಯ ಏನೇ ಇದ್ದರೂ ಕರ್ನಾಟಕ ರಾಜ್ಯಕ್ಕೆ ಭೇಟಿ ನೀಡಲು ಮುಖ್ಯಮಂತ್ರಿ ವಿಜಯ್ ಮುಂದಾಗಿದ್ದರು. ಆದರೆ ಪರಸ್ಪರ ಗೌರವಿಸಿ ಸೌಹಾರ್ದಯುತವಾಗಿ ಸಮಸ್ಯೆ ಬಗೆಹರಿಸಿಕೊಳ್ಳಬೇಕು. ಹೀಗಾಗಿ ಪರಿಸ್ಥಿತಿ ತಿಳಿಯಾದ ಬಳಿಕ ಭೇಟಿ ನೀಡುವಂತೆ ಮನವಿ ಮಾಡಿದ್ದೇನೆ ಎಂದು ತಿಳಿಸಿದರು. ತಮಿಳುನಾಡು ಸರ್ಕಾರದ ಪರ ವರ್ತನೆ ಆರೋಪಗಳನ್ನು ನಿರಾಕರಿಸಿದ ಮುಖ್ಯಮಂತ್ರಿ ರಾಜ್ಯದ ಜನರ ಹಿತ ಕಾಯಲು ಬದ್ಧರಾಗಿರುವಂತೆಯೇ ನೆರೆಹೊರೆಯ ರಾಜ್ಯಗಳೊಂದಿಗೆ ಸೌಹಾರ್ದಯುತವಾಗಿ ಸಮಸ್ಯೆ ಬಗೆಹರಿಸಿಕೊಳ್ಳಲಾಗುವುದು ಎಂದರು. ಮೇಕೆದಾಟು ಯೋಜನೆ ಕಾವೇರಿ ಸಮಸ್ಯೆಗೆ ಪರಿಹಾರವಾಗಲಿದೆ. ಇದರಿಂದ ಸುಮಾರು 90%ರಷ್ಟು ತಮಿಳುನಾಡಿಗೆ ಅನುಕೂಲವಾಗಲಿದೆ. ಕರ್ನಾಟಕಕ್ಕಿಂತ ತಮಿಳುನಾಡು ಜನರಿಗೆ ಹೆಚ್ಚಿನ ಪ್ರಯೋಜನವಾಗಲಿದ್ದು ಯೋಜನಾ ಸ್ಥಳಕ್ಕೆ ಭೇಟಿ ನೀಡುವ ಯಾರಿಗಾದರೂ ವಾಸ್ತವ ಪರಿಸ್ಥಿತಿ ಅರ್ಥವಾಗಲಿದೆ ಎಂದು ತಿಳಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿಡದಿ ಟೌನ್ಶಿಪ್ ವಿರೋಧಿಸಿ ಇದೇ 9-11 ಬಿಡದಿಯ ಬೈರಮಂಗಲ ಗ್ರಾಮದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ವರೆಗೆ ಬೃಹತ್ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಚನ್ನಪಟ್ಟಣದಲ್ಲಿಂದು ನಡೆದ ಜೆಡಿಎಸ್ ಕಾರ್ಯಕರ್ತರ ಸಮಾವೇಶದಲ್ಲಿ ಮಾತನಾಡಿದ ಅವರು, ಅನಿವಾರ್ಯ ಕಾರಣಗಳಿಂದ ಪಾದಯಾತ್ರೆಯನ್ನು ಮುಂದೂಡಲಾಗಿತ್ತು. ಇದೀಗ ಇದೇ 9ರಂದು ಪಾದಯಾತ್ರೆ ನಡೆಯಲಿದೆ. 3 ದಿನಗಳ ಪಾದಯಾತ್ರೆಯಲ್ಲಿ ಮಾಜಿ ಪ್ರಧಾನಿ HD ದೇವೇಗೌಡರು 1 ದಿನ ಸೇರಿದಂತೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಸರ್ಕಾರ ರೈತ ವಿರೋಧಿ ಧೋರಣೆ ಅನುಸರಿಸುತ್ತಿದ್ದು ಟೌನ್ಶಿಪ್ ನಿರ್ಮಾಣ ಕೈಬಿಡಬೇಕೆಂದು ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಬೇಕೆಂದು ಅವರು ಮನವಿ ಮಾಡಿದರು. ಮೈ ಭಾರತ್ ವಿಕಸಿತ ಭಾರತ ಸಂಕಲ್ಪ ಅಭಿಯಾನಕ್ಕಾಗಿ ನಶಾಮುಕ್ತ ಯುವಜನತೆ ಧ್ಯೇಯದೊಂದಿಗೆ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯದ ವತಿಯಿಂದ ಮಾದಕ ವಸ್ತು ಮುಕ್ತ ಭಾರತ 100 ವಾರಗಳ ಅಭಿಯಾನಕ್ಕೆ ಇಂದು ದೇಶಾದ್ಯಂತ ಚಾಲನೆ ನೀಡಲಾಯಿತು. ನಶಾಮುಕ್ತ ಭಾರತ ಅಭಿಯಾನವು ಓರ್ವ ವ್ಯಕ್ತಿ, ಕುಟುಂಬ ಹಾಗೂ ಸಮಾಜ ಸೇರಿದಂತೆ ರಾಷ್ಟದ ಒಳಿತಿಗಾಗಿ ರೂಪುಗೊಂಡಿದೆ. ದೇಶದ ಯುವಶಕ್ತಿಯ ತನು ಮನ ಆತ್ಮಶುದ್ಧಿಯ ಜಾಗೃತಿಗಾಗಿ ಈ ಅಭಿಯಾನ ಆಯೋಜಿತವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಿಕಸಿತ ಭಾರತದ ಸಂಕಲ್ಪಕ್ಕಾಗಿ ನಶೆ ಮುಕ್ತ ಯುವಜನತೆ ಆಂದೋಲನದ ಹಿನ್ನೆಲೆಯಲ್ಲಿ ಯುವಜನರನ್ನು ಉದ್ದೇಶಿಸಿ ವರ್ಚುವಲ್ ಮೂಲಕ ಮಾತನಾಡಿದರು. ದೇಶದ 28,000 ಸ್ಥಳಗಳಲ್ಲಿ ಈ ವಿಶೇಷ ಕಾರ್ಯಕ್ರಮವನ್ನು ವೀಕ್ಷಿಸಲು ಅನುಕೂಲ ಮಾಡಲಾಗಿತ್ತು. ಬೀದರ್ ನಗರದ ಮೇರಾ ಯುವ ಭಾರತ್ ಕೇಂದ್ರದ ವತಿಯಿಂದ ಲಿಂಗರಾಜ ಅಪ್ಪ ಕಾಲೇಜಿನಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಶೈಲೇಂದ್ರ ಬೆಳ್ದಾಳೆ ಪಾಲ್ಗೊಂಡರು. ಬಳಿಕ ಮಾತನಾಡಿದ ಅವರು, ಯುವಜನತೆ ತಮ್ಮ ಪರಿಸರವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವುದರ ಜೊತೆಗೆ ಮದ್ಯಪಾನ, ಧೂಮಪಾನ ಮತ್ತಿತರ ಮಾದಕ ವಸ್ತುಗಳ ವ್ಯಸನಗಳಾಗದೆ ಉತ್ತಮ ಜೀವನ ರೂಪಿಸಿಕೊಳ್ಳಬೇಕು ಎಂದು ತಿಳಿಸಿದರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಕೆಲವು ದಿನಗಳಿಂದ ಧಾರಾಕಾರ ಮಳೆಯಾಗುತ್ತಿದ್ದು ಅಲ್ಲಲ್ಲಿ ಹಾನಿಯಾಗಿದೆ. ಮಂಗಳೂರು ಬೆಂಗಳೂರು ರೈಲು ಮಾರ್ಗದ ಹಾಸನ ಜಿಲ್ಲಾ ವ್ಯಾಪ್ತಿಯ ಎಡಕುಮೇರಿ ಸಿರಿಬಾಗಿಲು ನಡುವೆ ರೈಲು ಹಳಿಯ ಮೇಲೆ ಭೂಕುಸಿತ ಉಂಟಾದ ಪರಿಣಾಮ ಈ ಭಾಗದಲ್ಲಿ ರೈಲು ಸಂಚಾರ ಸ್ಥಗಿತಗೊಂಡಿದ್ದು ಕೆಲವು ರೈಲುಗಳು ಮಾರ್ಗ ಬದಲಾವಣೆ ಮಾಡಿ ಸಂಚರಿಸುತ್ತಿವೆ. ಹಳಿಯ ಮೇಲೆ ಬಿದ್ದಿರುವ ಮಣ್ಣು ತೆರವುಗೊಳಿಸುವ ಕಾರ್ಯ ನಡೆಯುತ್ತಿದೆ. ಹಳಿ ಮೇಲೆ ಮಣ್ಣು ಬಿದ್ದಿರುವುದರಿಂದ ಇಂದು ಮಂಗಳೂರು ಯಶವಂತಪುರ, ಯಶವಂತಪುರ ಮಂಗಳೂರು ಹಾಗೂ ಬೆಂಗಳೂರು ಕಾರವಾರ ನಡುವಿನ ಪಂಚಗಂಗಾ ಎಕ್ಸ್ಪ್ರೆಸ್, ವಿಜಯಪುರ ಹುಬ್ಬಳ್ಳಿ ಎಕ್ಸ್ಪ್ರೆಸ್ ರೈಲನ್ನು ಸ್ಥಗಿತಗೊಳಿಸಲಾಗಿತ್ತು. ಭಾರೀ ಮಳೆಯಿಂದಾಗಿ ಸುಬ್ರಹ್ಮಣ್ಯ ವ್ಯಾಪ್ತಿಯ ಬಾಳುಗೋಡು ಹೊಳೆಯಲ್ಲಿ ಪ್ರವಾಹ ಉಂಟಾಗಿ

0: ಸೇತುವೆ ಮುಳುಗಡೆಗೊಂಡಿದೆ. ಇದರಿಂದಾಗಿ ವಾಹನ ಸವಾರರು ಸೇರಿದಂತೆ ಸಾರ್ವಜನಿಕರು ಸಂಕಷ್ಟ ಪಡುವಂತಾಯಿತು. ಭಾರೀ ಮಳೆಗೆ ಕುಮಾರಧಾರಾ ನದಿ ಮೈದುಂಬಿ ಹರಿಯುತ್ತಿದ್ದು ಇಲ್ಲಿನ ಸ್ನಾನಘಟ್ಟ ಮುಳುಗಡೆಯಾಗಿದೆ. ಭಾರೀ ಮಳೆಯಿಂದ ಗುಡ್ಡ ಕುಸಿದು ಮಗು ಸೇರಿದಂತೆ ಒಂದು ಕುಟುಂಬದ ಮೂವರು ಸಾವನ್ನಪ್ಪಿರುವ ಘಟನೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಲ್ಲಿ ಇಂದು ಮುಂಜಾನೆ ನಡೆದಿದೆ. ಮೃತರು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಕಕ್ಕರಗೋಳ್ ಗ್ರಾಮದವರಾಗಿದ್ದು ಕೆಲಸ ಅರಸಿ ಬಂದಿದ್ದರು ಎನ್ನಲಾಗಿದೆ. ಘಟನೆಯಲ್ಲಿ ಮತ್ತೊಬ್ಬ ಕಾರ್ಮಿಕ ತೀವ್ರವಾಗಿ ಗಾಯಗೊಂಡಿದ್ದು ಅವರಿಗೆ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿ ದಕ್ಷಿಣ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ಚುರುಕಾಗಿದ್ದು ಉತ್ತರ ಒಳನಾಡಿನಲ್ಲಿ ಸಾಮಾನ್ಯವಾಗಿತ್ತು. ಕರಾವಳಿಯ ಬಹುತೇಕ ಕಡೆ, ದಕ್ಷಿಣ ಒಳನಾಡಿನ ಹಲವೆಡೆ ಹಾಗೂ ಉತ್ತರ ಒಳನಾಡಿನ ಕೆಲವು ಕಡೆಗಳಲ್ಲಿ ಮಳೆಯಾಗಿದೆ. ಬೆಳ್ತಂಗಡಿ 29, ತಾಳಗುಪ್ಪ 23, ಶೃಂಗೇರಿ ಆಗುಂಬೆ 22, ಭಾಗಮಂಗಲ ಸುಳ್ಯ 21, ಧರ್ಮಸ್ಥಳದಲ್ಲಿ 20 ಸೆಂಟಿಮೀಟರ್ ಭಾರೀ ಮಳೆಯಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಬಾಗಲಕೋಟೆ, ಬೆಳಗಾವಿ, ಬೀದರ್ ಸೇರಿದಂತೆ ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳು ಹಾಗೂ ಕೊಡಗು, ಹಾಸನ, ಬಳ್ಳಾರಿ, ಬೆಂಗಳೂರು ನಗರ, ರಾಮನಗರ, ತುಮಕೂರು ಸೇರಿದಂತೆ ದಕ್ಷಿಣ ಒಳನಾಡಿನ ಕೆಲವು ಕಡೆ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೌಹಾರ್ದಯುತವಾಗಿ ಕಾವೇರಿ ನೀರು ಹಂಚಿಕೆ ಸಮಸ್ಯೆ ಬಗೆಹರಿಸಲು ಆದ್ಯತೆ. ರಾಜ್ಯದ ಜನರ ಹಿತರಕ್ಷಣೆಗಾಗಿ ಸರ್ಕಾರ ಬದ್ಧ, ಮುಖ್ಯಮಂತ್ರಿ. ಕರ್ನಾಟಕ ಸರ್ಕಾರದ ಮನವಿಯಂತೆ ಬೆಂಗಳೂರು ಭೇಟಿ ಮುಂದೂಡಲು ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಒಪ್ಪಿಗೆ. ಪಿಡದಿ ಟೌನ್ಶಿಪ್ ವಿರೋಧಿಸಿ ಇದೇ 9ರಿಂದ 3 ದಿನ ಜೆಡಿಎಸ್ನಿಂದ ಪಾದಯಾತ್ರೆ. ಕರಾವಳಿ ಮಲೆನಾಡಿನಲ್ಲಿ ವ್ಯಾಪಕ ಮಳೆ, ತೀರ್ಥಹಳ್ಳಿಯಲ್ಲಿ ಗುಡ್ಡ ಕುಸಿದು 3 ಸಾವು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಅಕ್ಕ, ಕೆಲ್ಸ ಸಿಕ್ತು.
2: ಅರೆ ವಾ, ಅಭಿನಂದನೆಗಳು. ಇನ್ನು ಸಿಕ್ಕಾಪಟ್ಟೆ ಶಾಪಿಂಗ್.
1: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
2: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
1: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ,
2: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
1: ಆದ್ರೆ ಅಕ್ಕ
2: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸ್ಬೇಕು, ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
1: ಪಾರ್ಟಿನಂದು, ಬಜೆಟ್ ನಿಂದು.
3: ಆರ್ಬಿಐ ಹೇಳುತ್ತೆ,
4: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.

0: ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 6:51. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಕೃಷಿ ರಂಗ. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮೀನುಗಾರಿಕೆಯಲ್ಲಿ ಕೃತಕ ಬುದ್ಧಿಮತ್ತೆಯ ಹೊಸ ಸಾಧ್ಯತೆಗಳು ಕುರಿತು ಮೀನುಗಾರಿಕಾ ವಿಭಾಗದ ವಿಜ್ಞಾನಿಗಳಾದ ಡಾಕ್ಟರ್ ಚೇತನ್ಯನ್ ಅವರೊಂದಿಗೆ ಸಂದರ್ಶನ. ಆನಂತರ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಶಿವಣ್ಣ ಹಾಗೂ ಸಂಗಡಿಗರಿಂದ ತತ್ವಪದ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ತಮ್ಮೆಲ್ಲರಿಗೂ ನಮಸ್ಕಾರ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
3: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
1: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಕೇಳಿ, ಮೀನುಗಾರಿಕೆಯಲ್ಲಿ ಕೃತಕ ಬುದ್ಧಿಮತ್ತೆಯ ಹೊಸ ಸಾಧ್ಯತೆಗಳು ಕುರಿತು ಮೀನುಗಾರಿಕಾ ವಿಭಾಗದ ವಿಜ್ಞಾನಿಗಳಾದ ಡಾಕ್ಟರ್ ಚೇತನ್ ಎನ್ ಅವರೊಂದಿಗಿನ ಸಂದರ್ಶನ. ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಎಚ್ ಗೌಡ.
4: ಎಲ್ಲ ಕೇಳುಗರಿಗೂ ಆತ್ಮೀಯ ಸ್ವಾಗತ. ಕೇಳುಗರೇ, ಇವತ್ತು ನಾವು ಮೀನುಗಾರಿಕೆಯಲ್ಲಿ ಕೃತಕ ಬುದ್ಧಿಮತ್ತೆಯ ಹೊಸ ಸಾಧ್ಯತೆ ಬಗ್ಗೆ ಮಾಹಿತಿ ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರಿನ ಹೆಬ್ಬಾಳದಲ್ಲಿರುವ

0: ಗಳಾದ ಡಾಕ್ಟರ್ ಚೇತನ್ ಎನ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಚೇತನ್ ಅವರೇ, ತಮಗೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ ಸರ್.
0: ಇವತ್ತು ನಮ್ಮ ಕೇಳುಗರಿಗೆ, ಮೀನು ಬೆಳೆಯುವಂಥವರಿಗೆ, ಮೀನುಗಾರಿಕೆಯಲ್ಲಿಯೂ ಕೂಡ ಕೃತಕ ಬುದ್ಧಿಮತ್ತೆ AIಯನ್ನು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಯಾವ ಥರ ಬಳಸಲಾಗುತ್ತೆ, ಇದ್ರ ಬಳಸೋದ್ರಿಂದ ನಮ್ಮ ಮೀನುಗಾರರಿಗೆ ಏನು ಉಪಯೋಗ ಇದೆ, ಇದ್ರ ಬಗ್ಗೆ ಮಾಹಿತಿ ಮಾಡಿಕೊಡ್ಬೇಕು. ಅದ್ರ ಮೊದಲನೇದಾಗಿ ಕೃತಕ ಬುದ್ಧಿಮತ್ತೆ AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಏನು, ಅದು ಮೀನುಗಾರಿಕೆ ಕ್ಷೇತ್ರದಲ್ಲಿ ಹೆಂಗೆ ಉಪಯೋಗ ಮಾಡ್ತಾ ಇದ್ದಾರೆ, ಒಂದೊಂದಾಗಿ ಹೇಳಿ ಡಾಕ್ಟರ್ ಚೇತನ್ ಅವರೇ.
1: ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳಿದಾಗ, ಈಗ ಏನು ನಮ್ಮ ಈಗಿನ ಬೆಳವಣಿಗೆಗಳೇನಿದೆ, ಡಿಜಿಟಲ್ ಯುಗ ಅಂತ ಹೇಳ್ತೇವೆ ನಾವು. ಈ ಡಿಜಿಟಲ್ ಯುಗದಲ್ಲಿ ಹಲವಾರು ರೀತಿಯಲ್ಲಿ ನಾವು ಸಾಫ್ಟ್ವೇರ್ಗಳ ಮೇಲೆ ಡಿಪೆಂಡ್ ಆಗಿದ್ದೇವೆ. ಈಗ ಮೊಬೈಲ್ ಅಪ್ಲಿಕೇಶನ್ ತಗೊಳ್ಳಿ, ಅದರ ಜೊತೆಗೆ ಅದರಲ್ಲಿ ಬರುವಂಥ ಡಿಫ್ರೆಂಟ್ ಆ್ಯಪ್ಸಿಂದ ನಮಗೆ ಹಲವಾರು ಉಪಯೋಗಗಳಿದೆ. ಅದನ್ನೇ ನಾವು ಕೃಷಿ ಇದರಲ್ಲಿ ಕೂಡ ನಾವು ಬಳಕೆ ಮಾಡಲಿಕ್ಕೆ ಸಾಧ್ಯ. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ನಾವು ಹೇಳಿದಾಗ, ಯಾವುದೇ ಥರದ ಹಿಂದಿನ ಡೇಟಾಗಳೇನಿದೆ ಅದನ್ನು ಉಪಯೋಗ ಮಾಡಿಕೊಂಡು ನಮಗೆ ಸಿಂಪ್ಲಿಫೈಡ್ ಆಗಿ ಉತ್ತರ ಸಿಗುವಂಥ ರೀತಿಯಲ್ಲಿ ಮಾಡಿಕೊಂಡಿರೋಂಥ ಒಂದು ಡಿಜಿಟಲ್ ಅಪ್ಡೇಟ್ ಇದು. ಸೊ ಇದನ್ನು ನಾವು ಒಂದು ಡೇ ಟು ಡೇ ಲೈಫಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಇರುತ್ತೆ. ಈಗಾಗಲೇ ಈಗ ನಾವು ಫುಡ್ ಡೆಲಿವರಿ ಆ್ಯಪ್ಸ್ ನೋಡ್ಬೋದು, ಇಲ್ಲ ಅಂತಂದರೆ ನಾವು ಯಾವುದಾದ್ರೂ ಒಂದು ಮೊಬೈಲ್ ಆ್ಯಪ್ ಯಾರಿಗಾದರೂ ವಿಡಿಯೋ ಕಾಲ್ ಮಾಡಲಿಕ್ಕಾಗಿರ್ಬೋದು, ಅಥವಾ ಏನೇ ಇನ್ಫಾರ್ಮೇಷನ್ ಬೇಕಾಗಿ ಅದರಲ್ಲೇ ತೊಗೊಳೋಕ್ಕೆ ಅಂತ ಇರೋವಂಥದ್ದು, ಇದನ್ನೆಲ್ಲ ನಾವು AI ಮುಖಾಂತರ ಮಾಡುವಂಥದ್ದು. ಈ ಇದನ್ನು ನಾವು ಮೀನುಗಾರಿಕೆಯಲ್ಲಿ ಅಥವಾ ಕೃಷಿ ಕ್ಷೇತ್ರದಲ್ಲೂ ಮಾಡಲಿಕ್ಕೆ ಹಲವಾರು ಸಾಧ್ಯತೆಗಳಿದೆ. ನಾವು ಮೀನುಗಾರಿಕೆಯಲ್ಲಿ ಯೋಚನೆ ಮಾಡಬೇಕಾದ್ರೆ, ಈಗ ಒಂದು ಮೀನು ಆರೋಗ್ಯವಾಗಿದೆಯಾ, ಅಥವಾ ಆ ಮೀನು ಎಷ್ಟು ಪ್ರಮಾಣದಲ್ಲಿ ಬೆಳೆದಿದೆ, ಅಥವಾ ಅದಕ್ಕೆ ಉಪಯೋಗ ಆಗ್ತಾ ಇರೋವಂಥ ವಾತಾವರಣ ಹೇಗಿದೆ, ಅದರಲ್ಲಿರುವಂಥ ವಾತಾವರಣದ ಹಲವಾರು ಭಾಗಗಳೇನಿದೆ ಅದಕ್ಕೆ ಪೂರಕವಾಗಿದೆಯಾ ಇಲ್ಲ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಈ AI ಮೀನುಗಾರಿಕೆಯಲ್ಲಿ ಉಪಯೋಗ.
0: ಮೀನು ಸಾಕಾಣಿಕೆಯಲ್ಲಿ ನೀರಿನ ಗುಣಮಟ್ಟದ ಮೇಲ್ವಿಚಾರಣೆ ಮಾಡೋಕ್ಕೂ ಕೂಡ AI ಉಪಯೋಗಿಸ್ತಾರ?
1: ಹೌದು.
0: ಅದು ಅಲ್ಲಿ ನಮಗೆ ಹೆಂಗೆ ಸಹಕಾರಿ ಆಗುತ್ತೆ?
1: ಈಗ ನಾವು AI ಇದರಲ್ಲಿ ಏನು ಮಾಡ್ತೇವೆ ಅಂತಂದರೆ, ಈಗ ಹಲವಾರು ಸೆನ್ಸರ್ಸ್ ಇರುತ್ತೆ, ಡಿಜಿಟಲ್ ಸೆನ್ಸರ್ಸ್ ನಾವು ಹೇಳ್ತೇವೆ. ಈಗ ನಾವು ಅದನ್ನು ಈಗ ಸೆನ್ಸರ್ಸ್ನ ಡೈರೆಕ್ಟಾಗಿ ಪೌಂಡಲ್ಲಿ ಬಿಟ್ಟಿರೋದ್ರಿಂದ ಅದರಲ್ಲಿ ನೀವು ಡಿಸಾಲ್ಡ್ ಆಕ್ಸಿಜನ್, PH ಅಥವಾ ಅಮೋನಿಯಾ, ಇದನ್ನೆಲ್ಲ ನಾವು ಕ್ರಿಟಿಕಲ್ ಫ್ಯಾಕ್ಟರ್ಸ್, ಇದನ್ನೆಲ್ಲ ಒಂದು ಮೀನು ಬೆಳವಣಿಗೆಗೆ ಬೇಕಾಗಿರುವಂಥ ಕ್ರಿಟಿಕಲ್ ಫ್ಯಾಕ್ಟರ್ಗಳು, ಇದನ್ನು ನಾವು ರಿಯಲ್ ಟೈಮ್ ಡೇಟಾಲ್ಲಿ ನೋಡ್ತಾ ಇರ್ತೇವೆ. ಪ್ರತಿದಿನ ಅದನ್ನು ನೋಡ್ತಾ ಇದ್ದಾಗ ಯಾವಾಗ ಕಡಿಮೆ ಆಯಿತು, ಅದಕ್ಕೆ ಬೇಕಾಗಿರುವಂಥ ಪೂರಕವಾದಂಥ ವಾತಾವರಣವನ್ನು ನಾವು ಕ್ರಿಯೇಟ್ ಮಾಡಲಿಕ್ಕೆ ಅದಕ್ಕೆ ಬೇಕಾಗಿರುವಂಥ ವ್ಯವಸ್ಥೆಗಳನ್ನು ಮಾಡ್ಕೋತೇವೆ. ಅದೇ ರೀತಿಯಲ್ಲಿ ಹಲವಾರು ರೀತಿಯ ಏನು ನೀರಿನ ಗುಣಧರ್ಮಗಳನ್ನು ನಾವು ಕಾಪಾಡಿಕೊಳ್ಳಿಕ್ಕೆ, ಅದರ ನಿರ್ದಿಷ್ಟವಾದಂಥ ಪ್ರಮಾಣವನ್ನು ಕಂಡುಹಿಡೀಲಿಕ್ಕೆ ಈ ಟೂಲ್ಗಳು, ಈ ಡಿಜಿಟಲ್ ಟೂಲ್ಗಳು ಮುಖ್ಯ ಆಗ್ತದೆ. ಈ AI ಟೂಲ್ಗಳು ಹೇಗೆ ಒಂದು ಸಿಂಪ್ಲಿಫೈಡ್ ಆಗಿ ಹೇಳಬೇಕು ಅಂತಂದರೆ, ಈಗ ಈ ಸೆನ್ಸರ್ಗಳಿಂದ ನಮಗೆ ಒಂದು ಮೊಬೈಲ್ ಆ್ಯಪ್ ಮುಖಾಂತರ ನಮಗೆ ಮಾಹಿತಿ ಕೊಡುವಂಥದ್ದಾಗಿರ್ತದೆ. ನಾವೆಲ್ಲೋ ಇದ್ದು ಈ ಒಂದು ಏನು ನಾವು ಮೀನು ಕೃಷಿಯನ್ನು ಮಾಡ್ತಿದ್ದೀವಿ ಆ ಸ್ಥಳದಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದರ ಪ್ರಕಾರವಾಗೇ ನಾವು ಆ ನೀರಿನ ಗುಣಧರ್ಮವನ್ನು ಕಾಪಾಡಲಿಕ್ಕೆ, ಈಗ ನೀರು ಪ್ರಮಾಣ ಕಡಿಮೆ ಆಗಿರ್ಬೋದು, ಅದರಿಂದ ನೈಟ್ರೋಜನ್ ಲೆವೆಲ್ ಜಾಸ್ತಿ ಆಗಿರ್ಬೋದು, ಅಮೋನಿಯಾ ಲೆವೆಲ್ ಜಾಸ್ತಿ ಆಗಿರ್ಬೋದು, ಅದು ಮೀನಿನ ಆರೋಗ್ಯಕ್ಕೆ ಹಾನಿಕಾರಕ, ಅದನ್ನು ಕಾಪಾಡ್ಕೊಳ್ಳಿಕ್ಕೆ ಇದು ಉಪಯೋಗ ಆಗ್ತದೆ. ಸೊ ಈ ಯಾವಾಗ ಈ ಅಲರ್ಟ್ಸ್ ಬರುತ್ತೆ ಅದರ ಪ್ರಕಾರ ನಾವು ಅದಕ್ಕೆ ಬೇಕಾಗಿರುವಂಥ ಪೂರಕವಾದಂಥ ವ್ಯವಸ್ಥೆಗಳನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ಹಲವಾರು ಸೆನ್ಸರ್ಗಳಿದೆ, ಅದನ್ನು ಉಪಯೋಗಿಸಿ ನಾವು AIನ ಮೀನು ಕೃಷಿಯಲ್ಲಿ ಬಳಕೆ ಮಾಡ್ಕೋಬೋದು.
0: ಇನ್ನೊಂದು, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತ ಸ್ಮಾರ್ಟ್ ಫೀಡಿಂಗ್ ವ್ಯವಸ್ಥೆ ಇದು ಬಂದಿದೆಯಾ, ಇದು ಈ ಮೀನು ಬೆಳೆಯುವಂಥ ರೈತರಿಗೆ ಯಾವ ರೀತಿ ಉಪಕಾರ ಆಗುತ್ತೆ?
1: ಈಗ ಸ್ಮಾರ್ಟ್ ಫೀಡಿಂಗ್ ಬಗ್ಗೆ ಮಾತಾಡಬೇಕು ಅಂದರೆ, ಪ್ರಸ್ತುತವಾಗಿರುವಂಥ ಇದರಲ್ಲಿ ಹಲವಾರು ಯುವಕರು ಮೀನು ಕೃಷಿಯಲ್ಲಿ ಆಸಕ್ತಿ ತೋರಿ ಅದನ್ನು ಉಪಯೋಗ ಮಾಡ್ಕೋತಾ ಇದ್ದಾರೆ. ಅದರಲ್ಲಿ ಹಲವಾರು ಸಾಫ್ಟ್ವೇರ್ಗಳನ್ನು ನಾವು ನೋಡ್ಬೋದು. ಈಗ ನಾವು ಅಡ್ವಾನ್ಸ್ ಟೆಕ್ನಾಲಜೀಸ್ ಇನ್ ಅಕ್ವಾಕಲ್ಚರ್ ಅಂತ ಹೇಳಿದಾಗ, ಈಗ ಇರುವಂಥ ತಂತ್ರಜ್ಞಾನಗಳನ್ನು ಬಳಸಿ ಇಂಟೆನ್ಸಿವ್ ಕಲ್ಚರ್ ಅಂದರೆ ಕಡಿಮೆ ಸ್ಥಳದಲ್ಲಿ ಹೆಚ್ಚಿನ ಸಾಂದ್ರತೆಯಲ್ಲಿ ಮೀನು ಬೆಳೆಯುವಂಥ ಹಲವಾರು ತಂತ್ರಜ್ಞಾನಗಳನ್ನು ನಾವು ಬಳಕೆ ಮಾಡಿದ್ದೇವೆ. ಅದಕ್ಕೆ ಉದಾಹರಣೆ ಬಯೋಫ್ಲಾಕ್ ಆಗಿರ್ಬೋದು, ರೀಸರ್ಕ್ಯುಲೇಟ್ರಿ ಅಕ್ವಾಕಲ್ಚರ್ ಸಿಸ್ಟಮ್ ಆಗಿರ್ಬೋದು. ಈ ಥರದ ರೀತಿಯಲ್ಲೆಲ್ಲ ಇದ್ದಾಗ ಹೆಚ್ಚಿನ ಏನು ಒಂದು ಎಫರ್ಟ್ ಏನಿದೆ, ಈ ಲೇಬರ್ ಎಫರ್ಟ್ನ ನಾವು ರೆಡ್ಯೂಸ್ ಮಾಡೋಕ್ಕೋಸ್ಕರ ಈ AI ಟೂಲ್ಸ್ ಯೂಸ್ ಆಗುತ್ತೆ. ಅದರಲ್ಲಿ ಸ್ಮಾರ್ಟ್ ಫೀಡಿಂಗ್ ಕೂಡ ಒಂದು, ಅಂದರೆ ಸರಿಯಾದ ಸಮಯಕ್ಕೆ ಎಷ್ಟು ಆಹಾರವನ್ನು ಮೀನಿಗೆ ಕೊಡಬೇಕು ಅದನ್ನು ಮೊದಲೇ ನಾವು ನಿರ್ಧಾರವಾಗಿ ಫೀಡ್ ಮಾಡಿರೋದ್ರಿಂದ ಅದು ಆ ಸಮಯಕ್ಕೆ ಅಷ್ಟು ಫೀಡನ್ನು ಆ ಹೊಂಡಕ್ಕೆ ಹಾಕುತ್ತೆ. ಅದಕ್ಕೆ ನಾವು ಆ ಫೀಡಿಂಗ್ ಮಿಷಿನ್ಗೆ ಟೈಮರ್ಸ್ ಅಂತ ಫಿಕ್ಸ್ ಮಾಡುತ್ತೆ. ಆ ಟೈಮ್ಗೆ ಈಗ ಬೆಳಗ್ಗೆ 8 ಗಂಟೆಗೆ ಅಂದರೆ 8 ಗಂಟೆಗೆ ಇಷ್ಟು ಪ್ರಮಾಣ 200 ಗ್ರಾಮ್ ಅಂತಂದರೆ 200 ಗ್ರಾಮ್ ಮಾತ್ರ ಬೆಳುತ್ತೆ ಅದರಲ್ಲಿ. ಸೊ ಈ ಥರದ್ದು ಇದನ್ನು ನಾವು ಮಾಡುವಾಗ ಅಲ್ಲಿ ನಾವು ಖುದ್ದಾಗಿ ಹೋಗಿ ಮಾಡುವಂಥದ್ದು ಏನಿಲ್ಲ, ಆ ಫೀಡಿಂಗ್ ಮಿಷಿನ್ಗೆ ನಾವು ಸರಿಯಾದ ಪ್ರಮಾಣದ ಫೀಡನ್ನು ನಾವು ತುಂಬಿಸಿಟ್ರೆ ನಾವು ಎಲ್ಲೇ ಇದ್ಕೊಂಡು ಮೊಬೈಲ್ ಆ್ಯಪ್ ಮುಖಾಂತರ ಅದನ್ನು ಫೀಡ್ ಮಾಡಲಿಕ್ಕೆ ಸಾಧ್ಯ.

0: ಸಾಧ್ಯ ಆಗುತ್ತೆ. ಇದು ಸ್ಮಾರ್ಟ್ ಫೀಡಿಂಗ್ ಮುಖಾಂತರ ನಮಗೇನಾಗುತ್ತೆ ಅಂತಂದರೆ, ಒಂದು ಹೆಚ್ಚಿನ ಫೀಡನ್ನು ವೇಸ್ಟ್ ಮಾಡೋದನ್ನು ನಾವು ಕಡಿಮೆ ಮಾಡ್ಬೋದು. ಅದ್ರ ಜೊತೆಗೆ ಆ ವೇಸ್ಟ್ ಆಗಿರೋ ಫೀಡಿಂದ ನೀರಿನ ಗುಣಧರ್ಮ ಮೇಲೆ ಆಗುವಂಥ ಪ್ರಭಾವ ಆಗಿರ್ಬೋದು, ಅಥವಾ ಆ ವೇಸ್ಟಿಂದ ನಮಗೆ ಆದಾಯವಾಗಿ ಕನ್ವರ್ಟ್ ಆಗ್ತಿದ್ದಂಥ ಏನು ಇದೆ ಅದನ್ನು ರಿಡ್ಯೂಸ್ ಮಾಡಲಿಕ್ಕೆ ಉಪಯೋಗ ಆಗ್ತದೆ.
1: ಈಗ ಮೀನುಗಳಿಗೆ ರೋಗವು ಕೂಡ ಬಂದಿರುತ್ತೆ. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಯೋಗ ಮಾಡೋದ್ರಿಂದ ಈ ಮೀನುಗಳಿಗೆ ಯಾವ ರೋಗ ಬರ್ಬೋದು ಅನ್ನೋದು ಕೂಡ ಕಂಡುಹಿಡ್ಕೊಳ್ಬೋದಾ?
0: ಹೌದು. ಈಗ ನಾನು ಈಗ ಸ್ಮಾರ್ಟ್ ಫೀಡಿಂಗ್ ಬಗ್ಗೆ ನಾನು ಹೇಗೆ ಹೇಳಿದೆ ಅದೇ ಥರದೇ, ಈಗ ಒಂದು ತಳಿ ಮೀನು, ಈಗ ಉದಾಹರಣೆಗೆ ನಾವು ಗೆಂಡೆ ಮೀನುಗಳಲ್ಲಿ ಒಂದು ತಳಿಯನ್ನು ತೊಗೊಳ್ಳೋಣ, ಯಾವುದಾದ್ರು ಕಾಟ್ಲಾ ಅಂತ ತೊಗೊಳ್ಳೋಣ, ಅದನ್ನು ನಾವು ಕೃಷಿಯನ್ನು ಮಾಡ್ತಿದ್ದಾಗ ಅದಕ್ಕೆ ಬರಬಹುದಂಥ ಎಲ್ಲ ರೋಗಗಳನ್ನು ನಾವು ಮೊದಲೇ ಮೆಷಿನ್ ಲರ್ನಿಂಗಲ್ಲಿ ನಾವು ಅದಕ್ಕೆ ಫೀಡ್ ಮಾಡಿರ್ತೇವೆ. ಅದಕ್ಕೆ ಹಲವಾರು ರೀತಿಯ ಫೋಟೋಗ್ರಾಫ್ಗಳಾಗಿರ್ಬೋದು ಅಥವಾ ಅದಕ್ಕೆ ಬೇಕಾಗಿರುವಂಥ ಡೇಟಾ ಏನಿದೆ ಎಲ್ಲವನ್ನು ನಮ್ಮ ಮುಂದೆ ತುಂಬಿಸಿರುವಾಗ ಆ ಮೀನಲ್ಲಿ ಯಾವ ಸ್ಟೇಜಲ್ಲಿ ಅದರ ಬಣ್ಣ ಬದಲಾಗ್ಬೋದು, ಅದರ ಮೇಲೆ ಚುಕ್ಕೆಗಳಿರ್ಬೋದು ಅಥವಾ ಅದರ ಮೇಲೆ ಆಗುವಂಥ ಅಲ್ಸರ್ಗಳಾಗಿರ್ಬೋದು, ಅದನ್ನು ಕಂಡುಹಿಡಿಯುತ್ತದೆ. ಈ ಸೆನ್ಸರ್ಗಳ ಮುಖಾಂತರ ಕಂಡುಹಿಡಿದ ನಂತರ ನಮಗೆ ಮಾಹಿತಿಯನ್ನು ನೀಡುತ್ತೆ, ಇದು ಈ ಥರದ ಒಂದು ಔಟ್ಬ್ರೇಕ್ ಆಗ್ತಾ ಇದೆ. ಸೊ ಅದಕ್ಕೆ ನಾವು ಸರಿಯಾದ ರೀತಿಯಲ್ಲಿ ನಿರ್ವಹಣೆಯನ್ನು ಆದಷ್ಟು ಬೇಗ ಮಾಡ್ಕೋಬೋದು. ಸೊ ಈ ಥರದ್ದು ಮಾಡಿದಾಗ ನಮಗೆ ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಏನು ಒಂದು ನಿರ್ವಹಣಾ ಕ್ರಮವನ್ನು ತಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇದರಿಂದ ನಮಗೆ ಮುಂದೆ ಬರುವಂಥ ದೊಡ್ಡ ಪ್ರಮಾಣದ ಲಾಸನ್ನು ನಾವು ತಡೀಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದೆಲ್ಲ ಸೆನ್ಸರ್ ಬೇಸ್ಡ್ ಆಗಿರೋದ್ರಿಂದ ನಮಗೇನಾಗುತ್ತೆ, ಬರೀ ಅದರ ಆರೋಗ್ಯದ ವಿಷಯದೇ ಅಂತಲ್ಲ, ರೋಗಗಳ ನಿರ್ವಹಣೆ ಆಗಿರ್ಬೋದು ಅಥವಾ ಯಾವ ಪ್ರಮಾಣದಲ್ಲಿ ಮೀನಿನ ಬೆಳವಣಿಗೆ ಆಗ್ತಾ ಇದೆ ಇದನ್ನು ಕಂಡುಹಿಡಿಯಲಿಕ್ಕೂ ಸಾಧ್ಯ ಆಗುತ್ತೆ.
1: ಇನ್ನೊಂದು ಡಾಕ್ಟರ್ ಚೇತನ್ ಅವರೇ, ಈಗ ಮೀನುಗಾರಿಕೆಯಲ್ಲೂ ಕೂಡ ಡ್ರೋನ್ ತಂತ್ರಜ್ಞಾನ ಉಪಯೋಗಿಸ್ತಾರೆ, ಹಾಗೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಕೂಡ ಉಪಯೋಗಿಸಲಾಗ್ತಾ ಇದೆ. ಈ ಎರಡೂ ಸೇರಿ ನಮ್ಮ ಮೀನುಗಾರಿಕಾ ಕ್ಷೇತ್ರದಲ್ಲಿ ಯಾವ ಬದಲಾವಣೆಯನ್ನು ನಾವು ನಿರೀಕ್ಷಿಸಬಹುದು?
0: ಈಗ ಡ್ರೋನ್ ನಾವು ಉಪಯೋಗ ಮಾಡೋದು ಅಂತ ನೋಡಿದ್ರೆ ದೊಡ್ಡ ಪ್ರಮಾಣದಂಥ ಜಲಾಶಯಗಳಿರ್ಬೋದು, ಕೆರೆಗಳಾಗಿರ್ಬೋದು, ಎಲ್ಲಿ ನೀರಿನ ವಿಸ್ತೀರ್ಣ ಜಾಸ್ತಿ ಇದೆ ಅಲ್ಲಿ ನಾವು ಇದನ್ನು ಉಪಯೋಗ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ.
1: ಮೇಲಿಂದ ನೋಡಬಹುದು,
0: ಮೇಲಿಂದ ನೋಡಬಹುದು ಇದನ್ನ ಒಂದು ಎಷ್ಟು ವಿಸ್ತೀರ್ಣ ಇದೆ ಅನ್ನೋದನ್ನ ಒಂದು ಮಾಹಿತಿ ತಿಳ್ಕೊಳ್ಳಿಕ್ಕೆ ಒಂದು ಉಪಯೋಗ ಮಾಡ್ಕೋಬಹುದು. ಅಥವಾ ನೀರಿನ ಗುಣಧರ್ಮ ಏನಾಗಿದೆ, ಕೆಲವು ಸರಿ ಏನಾಗುತ್ತೆ ತುಂಬಾ ಹೆಚ್ಚು ಪಾಚಿ ಬೆಳೆದಿರಬಹುದು, ಅಥವಾ ಎಲ್ಲೋ ಒಂದು ಜಾಗದಲ್ಲಿ ಆ ಮೀನ
1: ಕಾನ್ಸಂಟ್ರೇಷನ್ ಜಾಸ್ತಿ ಇರಬಹುದು
0: ಇರಬಹುದು, ಇದೊಂದು ಆಗುತ್ತೆ. ಅದ್ರ ಜೊತೆಗೆ ಮೀನಿನ ಕಳ್ಳತನ ಮಾಡ್ತಿದ್ರೆ ಅದನ್ನು ಐಡೆಂಟಿಫೈ ಮಾಡ್ಲಿಕ್ಕೆ ಆಗ್ಬೋದು. ಈ ತರದ ರೀತಿಯಲ್ಲೆಲ್ಲ ನಾವು ಒಂದು ಡ್ರೋನ್ ಮುಖಾಂತರ ಮಾಡಬಹುದು. ಆದ್ರೆ ಇದಕ್ಕೆ ಆ AIನ ನಾವು ಅಳವಡಿಸಿಕೆ ಮಾಡಿದಾಗ ಏನಾಗುತ್ತೆ ಅಂದ್ರೆ ಆಗಿಂದ ಆಗಲೇ ಆ ರಿಯಲ್ ಟೈಮ್ ಡೇಟಾನ ಕೊಡುತ್ತೆ, ಯಾವ ಪ್ರಮಾಣದಲ್ಲಿದೆ, ಅದರಿಂದ ನಮಗೆ ಏನು ಮಾಹಿತಿ ಸಿಗಬೇಕು, ಓ ಇದು ನಾವು ಅಂದ್ಕೊಂಡಿರೋ ರೀತಿಯ ಇದೆಯಾ ಅಥವಾ ಅದಕ್ಕಿಂತ ಯಾವ ಥರ ಬದಲಾವಣೆ ಆಗಿದೆ, ಅಥವಾ ಅದರಲ್ಲಿರುವಂಥ ಮೀನಿನ ಸಾಂದ್ರತೆ ಎಷ್ಟಿದೆ, ಸ್ಟಾಕಿಂಗ್ ಡೆನ್ಸಿಟಿ ಎಷ್ಟಿದೆ, ಎಷ್ಟು ಬೆಳವಣಿಗೆ ಆಗಿದೆ, ಯಾವ ಟೈಮ್ಗೆ ನಾವು ಇದನ್ನು ಪರಿಪೂರ್ಣವಾಗಿ ಹಾರ್ವೆಸ್ಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ಇದನ್ನೆಲ್ಲ ಮಾಹಿತಿಯನ್ನು ಈ ಒಂದು AI ಮತ್ತು ಡ್ರೋನ್ ಮುಖಾಂತರ ನಾವು ಮಿಶ್ರಣ ಮಾಡಿ ನಾವು ಒಂದು ದೊಡ್ಡ ಜಲಾಶಯಗಳಲ್ಲಿ ಅಥವಾ ದೊಡ್ಡ ವಿಸ್ತೀರ್ಣ ಇರುವ ನೀರಿನ ಪ್ರದೇಶಗಳಲ್ಲಿ ನಾವು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ.
1: ಈಗ ನಮ್ಮ ರಾಜ್ಯ ಕರ್ನಾಟಕದಲ್ಲಿ ಒಳನಾಡು ಮೀನು ಸಾಕಾಣಿಕೆಯಲ್ಲಿ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಳವಡಿಕೆಗೆ ಏನು ಅವಕಾಶ ಇದೆ, ಎಲ್ಲೆಲ್ಲಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ನಾವು ಒಳನಾಡು ಮೀನುಗಾರಿಕೆಯಲ್ಲಿ ಉಪಯೋಗಿಸ್ಕೊಳ್ಬೋದು ಡಾಕ್ಟರ್ ಚೇತನ್ ಅವರೇ?
0: ಈಗ ನಾನು ಹೇಳಿದಾಗೆ ಈಗಿನ ಹೊಸ ಟೆಕ್ನಾಲಜಿಗಳೇನಿದೆ, ರೀಸರ್ಕ್ಯುಲೇಟರಿ ಅಕ್ವಕಲ್ಚರ್ ಸಿಸ್ಟಮ್, ಬಯೋಫ್ಲಾಕ್ ಟೆಕ್ನಾಲಜಿ ಅಥವಾ ಪಂಜರ ಕೃಷಿ ಅಂತ ಏನು ಮಾಡ್ತಾ ಇದ್ದಾವೆ, ಇವೆಲ್ಲದರಲ್ಲೂ ಕೂಡ ಈ ಒಂದು AI ಡಿಜಿಟಲ್ ಆ್ಯಪ್ಸ್ನ ನಾವು ಉಪಯೋಗಿಸ್ಕೋಬೋದು ಅಥವಾ ಅದರ ಸೇವೆಗಳನ್ನು ಬಳಕೆ ಮಾಡ್ಕೋಬೋದು. ಸ್ಮಾರ್ಟ್ ಫೀಡಿಂಗ್, ನಾನು ಆಗಲೇ ಹೇಳಿದಾಗೆ ಸ್ಮಾರ್ಟ್ ಫೀಡಿಂಗ್ ಟೆಕ್ನಾಲಜಿ ಆಗಿರ್ಬೋದು ಅಥವಾ ನೀರಿನ ಗುಣಧರ್ಮಗಳನ್ನು ಕಾಪಾಡ್ಕೊಳ್ಳೋಕ್ಕಾಗಿರ್ಬೋದು, ಇವೆಲ್ಲವನ್ನು ಸೇರಿದ್ರೆ ನಮ್ಮ ಕರ್ನಾಟಕದಲ್ಲಿ ಹಲವಾರು ರೀತಿಯಲ್ಲಿ ಹೊಸ ತಂತ್ರಜ್ಞಾನ ಬಳಸಿ ಮೀನು ಕೃಷಿಯನ್ನು ಮಾಡ್ತಿರೋ ಹಲವಾರು ಕೃಷಿಕರಿದ್ದಾರೆ. ಅವರು ಇದರಿಂದ ಅವರಲ್ಲಿ ಏನು ಹೆಚ್ಚಿನ ಲೇಬರ್ ಇಂಟೆನ್ಸಿವ್ ಕೆಲಸ ಏನಿದೆ ಅದನ್ನು ರಿಡ್ಯೂಸ್ ಮಾಡ್ಬೋದು, ಅದು ಆದಾಯವಾಗಿ ಟರ್ನ್ ಆಗುತ್ತೆ. ಅದರ ಜೊತೆಗೆ ಹೆಚ್ಚಿನ ಮೀನಿನ ಬೆಳವಣಿಗೆಯನ್ನು ಮಾಡ್ಕೋಬೋದು, ಅದರ ಯಾವ ಪ್ರಮಾಣಕ್ಕೆ ಮಾರುಕಟ್ಟೆ ಬೆಲೆ ಎಷ್ಟಿದೆ ಅದನ್ನು ನೋಡಿಕೊಂಡು ನಾವು ಮೀನನ್ನು ಮಾರಾಟ ಮಾಡಲಿಕ್ಕೆ ಕೂಡ ಸಾಧ್ಯ ಆಗುತ್ತೆ. ಸೊ ಇದರ ಜೊತೆಗೆ ಆರೋಗ್ಯಕರವಾದ ಮೀನನ್ನು ನಾವು ಸರಿಯಾದ ಪ್ರಮಾಣದಲ್ಲಿ ಬೆಳೆದು ಸಾಕಾಣಿಕೆ ಅಥವಾ ಮಾರುಕಟ್ಟೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಕರ್ನಾಟಕದಲ್ಲಿ ಹಲವಾರು ಕೃಷಿಕರು ಈಗಾಗಲೇ ಕೆಲವರು ಸಾಫ್ಟ್ವೇರ್ ಇಂಜಿನಿಯರ್ಸ್ ಏನು ಮೀನು ಕೃಷಿಗೆ ಇಳಿದಿದ್ದಾರೆ ಇದನ್ನು ಬಳಕೆ ಮಾಡ್ಕೋತಾ ಇದ್ದಾರೆ. ಈಗಾಗಲೇ ಸ್ಮಾರ್ಟ್ ಫೀಡಿಂಗ್ ಆಗಿರ್ಬೋದು ಅಥವಾ ರಿಯಲ್ ಟೈಮ್ ಡೇಟಾ ಕೊಡುವಂಥ ಸೆನ್ಸರ್ಗಳಾಗಿರ್ಬೋದು, ವಾಟರ್ ಕ್ವಾಲಿಟಿ ಆಗಿರ್ಬೋದು ಅಥವಾ ಎಷ್ಟು ಪ್ರಮಾಣದ ಬೆಳವಣಿಗೆ ಆಗಿದೆ ಇದನ್ನು ತಿಳ್ಕೊಳ್ಳೋವಂಥ ಡೇಟಾ ಸೆಟ್ಸ್ನ ಯೂಸ್ ಮಾಡ್ತಾ ಇರುತ್ತೆ. ಇದೆಲ್ಲ ಈಗಾಗಲೇ ಕರ್ನಾಟಕದಲ್ಲಿ ಮಾಡ್ತಿದ್ದಾರೆ, ಮುಂದಿನ ದಿನಗಳಲ್ಲಿ ಕೂಡ ಹೆಚ್ಚಾಗುವ ಸಾಧ್ಯತೆ ಇದೆ. ಯಾಕಂದರೆ ಈಗ AIನ ಸಿಂಪ್ಲಿಫೈಡ್ ಮಾಡ್ತಾರೆ. ಈಗ ಮೊದಲಾದರೆ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಅಥವಾ ಒಬ್ಬ ಅದರ ಬಗ್ಗೆ ತಿಳ್ಕೊಂಡಿರೋವಂಥ ಪರ್ಸನ್ನೇ ಅದು ಬೇಕಿತ್ತು. ಈಗ ಸಿಂಪ್ಲಿಫೈಡ್ ಮಾಡಿ ಪ್ರತಿಯೊಬ್ಬ ವ್ಯಕ್ತಿಯು ಅದನ್ನು ಅರ್ಥ ಮಾಡ್ಕೊಂಡು ಬಳಕೆ ಮಾಡ್ಕೊಳ್ಳೋ ಲೆವೆಲ್ಗೆ ತರಬೇತಿಗಳನ್ನು ಕೊಡ್ತಾ ಇದ್ದಾರೆ, ಅದನ್ನು ಬಳಕೆ ಮಾಡ್ಕೊಂಡು ನಾವು ಕೃಷಿ ಮಾಡೋದರಲ್ಲಿ ಸಾಧ್ಯ.
1: ಈಗ ಇನ್ನೊಂದು ಡಾಕ್ಟರ್ ಚೇತನ್ ಅವರೇ, ಈಗ ಸಣ್ಣ ಮತ್ತು ಮಧ್ಯಮ ಮಟ್ಟದ ಮೀನು ಸಾಕಾಣೆ ಮಾಡುವಂಥ ರೈತರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನವನ್ನು ಅಳವಡಿಸ್ಕೊಳ್ಳೋದ್ರಲ್ಲಿ ಯಾವ್ಯಾವ ಸವಾಲನ್ನು ಎದುರಿಸಬೇಕಾಗುತ್ತೆ?
0: ಮೊದಲನೇದಾಗಿ ಈಗ ನಾವು ಎ ಐ ಟೂಲ್ಸ್ ಅಂತ ಹೇಳಿದಾಗ ಸ್ವಲ್ಪ ಇದು ಎಕ್ಸ್ಪೆನ್ಸಿವ್ ಆಗಿರೋದ್ರಿಂದ ಮೊದಲನೇದಾಗಿ ಮೊದಲ ಹೂಡಿಕೆ ಏನಿದೆ ಅದೊಂದು ಸ್ವಲ್ಪ ದುಬಾರಿ ಆಗಿರುತ್ತೆ. ಆದರೆ ಕಾಲಕ್ರಮೇಣ ಅದು ಸಿಂಪ್ಲಿಫೈಡ್ ಆಗೋದ್ರಿಂದ ನೆಕ್ಸ್ಟ್ ಅದನ್ನೆಲ್ಲ ಇನ್ನೂ ಮತ್ತಷ್ಟು ಕಡಿಮೆ ಬೆಲೆಗೆ ಸಿಗುವಂಥ ಸಾಧ್ಯತೆಗಳು ಇರುತ್ತೆ. ಇದು ಒಂದಾಗಿರುತ್ತೆ. ಮತ್ತು ಇದರ ತಾಂತ್ರಿಕ ಜ್ಞಾನವನ್ನು ಈಗ ನಾವು ತೊಳ್ಕೋಬೇಕು. ಯಾಕಂದರೆ ನಾನು ಈಗಾಗಲೇ ಹೇಳಿದೆ, ಬರೀ ಇಂಜಿನಿಯರ್ಸ್ ಆಗಿರ್ಬೋದು ಅಥವಾ ಸಾಫ್ಟ್ವೇರ್ ಡೆವಲಪರ್ಸ್ ಆಗಿರ್ಬೋದು ಇದನ್ನು ಮಾತ್ರ ತಿಳ್ಕೊಂಡಿರ್ತಾರೆ ಅಂತ. ಈಗ ಸಿಂಪ್ಲಿಫೈಡ್ ಆಗಿರೋದ್ರಿಂದ ಕೆಲವರು ಹಲವಾರು ತರಬೇತಿ ಕಾರ್ಯಕ್ರಮಗಳನ್ನು ಮಾಡ್ತೇವೆ, ನಾವು ಇಲಾಖೆಗಳಿಂದ ಮಾಡ್ತೇವೆ, ಸಂಶೋಧನಾ ಕೇಂದ್ರಗಳಿಂದ, ವಿಶ್ವವಿದ್ಯಾಲಯಗಳಿಂದ ನಾವು ಮಾಡ್ತೇವೆ. ಈ ಇದರಲ್ಲಿ ಅವ್ರಿಗೆ ಕೃಷಿಕರಿಗೆ ಬೇಕಾಗಿರೋಂಥ ಮಾಹಿತಿ ಏನಿದೆ ಅದನ್ನು ನಾವು ಮಾಡೋದ್ರಿಂದ ಈ ಒಂದು ಜ್ಞಾನದೊಂದಿಗೆ ಈ ಎ ಟೂಲ್ಸ್ನ ಅವರು ಉಪಯೋಗಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ಮತ್ತು ಇದರ ಜೊತೆಗೆ ಈ ಒಂದು ನಿರ್ವಹಣಾ ವೆಚ್ಚ ಕೂಡ ಇದರಲ್ಲಿ ಇರುತ್ತೆ. ನಾವು ಬರೀ ಅದನ್ನು ಹಾಕಿ ಬಿಟ್ಟರೆ ಆಗೋದಿಲ್ಲ, ಅದನ್ನು ಪ್ರತಿದಿನವನ್ನು ನೋಡಿಕೊಂಡು ಬರುವಂಥ ನಿರ್ವಹಣೆ ಏನಿದೆ ಅದರಲ್ಲಿ ಕೂಡ ಸ್ವಲ್ಪ ಖರ್ಚಾಗಿದೆ. ಯಾಕಂದರೆ ಇದೆಲ್ಲ IoT ಬೇಸ್ಡ್, ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಹೇಳ್ತೇವೆ. ಸೊ ಇದೆಲ್ಲ AI ಟೂಲ್ಸು ಎಲ್ಲ ಡಿಜಿಟಲೈಸ್ ಆಗಿರೋದ್ರಿಂದ ಇದಕ್ಕೆ ಇಂಟರ್ನೆಟ್ ಫೆಸಿಲಿಟಿ ಕೂಡ ಬೇಕಾಗುತ್ತೆ. ಸೊ ಇವೆಲ್ಲ ಸ್ವಲ್ಪ ವೆಚ್ಚ ಸ್ವಲ್ಪ ಮೊದಲನೇ ಬಾರಿ ಅವರು ಇನ್ವೆಸ್ಟ್ ಮಾಡಬೇಕಾಗತ್ತೆ. ತದನಂತರ ಅದರಲ್ಲಿ ಮ್ಯಾನೇಜ್ಮೆಂಟ್ ಏನಿದೆ 10 ಜನ ಮಾಡೋ ಕೆಲಸನೇ ಕಡಿಮೆ ಆಗುತ್ತೆ. ಸೊ ಇದರಿಂದ ನಾವು ಎಲ್ಲೇ ಇದ್ದರೂ ಕೂಡ, ನಾವು ಒಂದು ದಿನ ಊರಲ್ಲಿಲ್ಲ, ನನಗೇನೋ ಕೆಲಸದ ಮುಖಾಂತರ ನಾನು ಎಲ್ಲೋ ದೂರ ಹೋಗಬೇಕು, ಅಲ್ಲಿ ಕೂಡ ಅವರು ಆ ಒಂದು ಕೃಷಿಯ ಏನು ಬೆಳವಣಿಗೆ ಏನಿದೆ ಅದನ್ನು ಅವರು ಟ್ರ್ಯಾಕ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಫೀಡ್ ತಿಂತಿದೆಯಾ, ಎಷ್ಟು ತಿಂದಿದೆ, ಇವತ್ತು ಜಾಸ್ತಿ ತಿಂದಿದ್ರೆ ಅದರ ನೆಕ್ಸ್ಟ್ ದಿನ ಎಷ್ಟು ಪ್ರಮಾಣವನ್ನು ಇನ್ಕ್ರೀಸ್ ಮಾಡ್ಬೋದು, ಅಥವಾ ಫೀಡ್ ಉಳಿದಿದೆಯಾ ತಿಂದಿಲ್ವಾ ನೆಕ್ಸ್ಟ್ ದಿನಕ್ಕೆ ಆ ಫೀಡನ್ನು ರೆಡ್ಯೂಸ್ ಮಾಡ್ದು. ಎಲ್ಲ ಮೊಬೈಲ್ ಮುಖಾಂತರನೇ ಕೂತು ಅಲ್ಲಲ್ಲೇ ಮಾಡೋದ್ರಿಂದ ಯಾವುದೇ ಒಬ್ಬ ಪರ್ಸನ್ನು, ಯಾಕಂದರೆ ಒಬ್ಬ ತಾನು ಕೃಷಿಕ ಇನ್ನೊಬ್ಬರಿಗೆ ಹೇಳಿ ಅದು ಮಾಡಿಸೋದು ತುಂಬ ಕಷ್ಟ ಆಗುತ್ತೆ. ಸೊ ತಾವಾಗಿ ಈ ಮೊಬೈಲ್ ಆ್ಯಪ್ಸ್ ಮುಖಾಂತರ ಮಾಡೋದ್ರಿಂದ ತಮ್ಮ ಕೃಷಿ ಮೇಲೆ ತಮಗೆ ಆದಂಥ ಜವಾಬ್ದಾರಿ ಜೊತೆಗೆ ನಂಬಿಕೆ ಕೂಡ ಇದ್ದೇ ಇರುತ್ತೆ.
1: ಡಾಕ್ಟರ್ ಚೇತನ್ ಅವರೇ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸೋದ್ರಿಂದ ನಮ್ಮ ಮೀನು ಉತ್ಪಾದನೆ ಮತ್ತು ನಮ್ಮ ರೈತರ ಆದಾಯ ಕೂಡ ಹೆಚ್ಚಿಸ್ಬೋದಾ?
0: ಹೌದು, ಇದರಲ್ಲಿ ನಾನಾಗಲೇ ಹೇಳಿದಾಗೆ ಮೊದಲನೇದಾಗಿ ಎಷ್ಟು ಪ್ರಮಾಣ ಆಹಾರವನ್ನು ನಾವು ಉಪಯೋಗಿಸಿದ್ದೀವಿ ಅದರ ಮುಖಾಂತರ ಪೋಲಾಗ್ತಿದ್ದಂಥ ಆಹಾರದ ಪ್ರಮಾಣವನ್ನು ನಾವು ಕಾಪಾಡ್ಬೋದು, ಇದರಿಂದ ನಮಗೆ ಆದಾಯ ಆಗುತ್ತೆ. ಆ ಪೋಲಾಗ್ತಿದ್ದಂಥ ಆಹಾರದಿಂದ ನೀರಿನ ಗುಣಧರ್ಮಗಳು ಹಾಳಾಗ್ತಿತ್ತು ಅದನ್ನು ನಾವು ಕಾಪಾಡ್ಕೊಳ್ಳಿಕ್ಕಾಗತ್ತೆ. ಇದರೊಂದಿಗೆ ನಮಗೆ ಹೆಚ್ಚಿನ ಏನು ಉತ್ಪಾದನೆ ಆಗುವ ಸಾಧ್ಯತೆ ಇದೆ. ಮತ್ತು ರೋಗಗಳನ್ನು ತಡೆಗಟ್ಟುವಂಥದ್ದು, ಕಡಿಮೆ ಆದಲ್ಲಿ ಅಥವಾ ಅತಿ ಬೇಗನೆ ನಾವು ರೋಗ ಏನು ಅದರಲ್ಲಿ ಬರ್ತಾ ಇದೆ ಅದನ್ನು ನಾವು ಐಡೆಂಟಿಫೈ ಮಾಡೋದ್ರಿಂದ ಏನಾಗುತ್ತೆ, ಮುಂದೆ ದೊಡ್ಡ ಪ್ರಮಾಣದಲ್ಲಿ ಇಂಪ್ಯಾಕ್ಟ್ ಆಗೋದನ್ನು ನಾವು ಕಡಿಮೆ ಮಾಡೋದ್ರಿಂದ ನಮಗೆ ಇದು ಉತ್ಪಾದನೆಯಾಗಿ ಕನ್ವರ್ಟ್ ಆಗೋದ್ರಿಂದ ಇವೆಲ್ಲ ನಮಗೆ ಆದಾಯವಾಗಿ ಸೂಚನೆ ಮಾಡುತ್ತೆ. ಇದರ ಜೊತೆಗೆ ಒಳ್ಳೆ ಮಾರುಕಟ್ಟೆ ಬೆಲೆ ಇದೆ ಅನ್ನೋದು ಕೂಡ ನಮಗೆ ಈ ಡಿಜಿಟಲ್ ಆ್ಯಪ್ಗಳ ಮುಖಾಂತರ ಗೊತ್ತಾಗುತ್ತೆ. ಆ ಪ್ರಮಾಣದಲ್ಲಿ ನಾವು ಯಾವ ಸರಿಯಾದ ರೀತಿಯಲ್ಲಿ ಯಾವ ಗಾತ್ರದಲ್ಲಿ ಮೀನು ಬೆಳೆದಿರುತ್ತೆ ಅದನ್ನು ಆ ಮಾರುಕಟ್ಟೆ ಬೆಲೆಗೆ ಸೂಕ್ತವಾಗಿದೆಯಾ, ತಮ್ಮಲ್ಲಿ ಆದಾಯಕ್ಕೆ ಅದು ಪರಿಪೂರ್ಣವಾಗಿ ಅದು ಕೊಡುತ್ತಾ ಅನ್ನೋದು ನೋಡಿಕೊಂಡು ನಾವು ಮಾರುಕಟ್ಟೆಗೆ ಬಿಡೋದಕ್ಕೆ ಸಾಧ್ಯ ಆಗುತ್ತೆ. ಇದರಿಂದ ನಮಗೆ ಹಲವಾರು ರೀತಿಯಲ್ಲಿ ಒಬ್ಬ ಕೃಷಿಕನಿಗೆ ಹೆಚ್ಚಿನ ಆದಾಯ, ಇರುವಂಥ ಆದಾಯಕ್ಕಿಂತ ಹೆಚ್ಚಿನ ಆದಾಯ ನೀಡಲಿಕ್ಕೆ ಸಾಧ್ಯ ಆಗುತ್ತೆ.
1: ಇದು ಒಂದು. ಮತ್ತೆ ಈಗ ನೀವು ಹೇಳ್ದಂಗೆ ಡ್ರೋನು ಬಳಸ್ತೀರಲ್ಲ,
0: ಹೌದು,
1: ಯಾವ ಸೈಜಿನ ಫಿಶ್ಗಳು ಎಲ್ಲೆಲ್ಲಿ ಇದ್ದಾವೆ ಅವನ್ನು ಹುಡುಕಿ ನೀವು ಕ್ಯಾಚ್ ಮಾಡೋಕ್ಕೂ ಆಗುತ್ತೆ.
0: ಹೌದು, ಈಗ ನೀವು ಈಗ ಸಮುದ್ರ ಮೀನುಗಾರಿಕೆಯಲ್ಲಿ ನಾವು ಒಂದು ಉದಾಹರಣೆ ತಗೊಂಡ್ರೆ ಮತ್ಸ್ಯ ಸೇತು ಆ್ಯಪ್ ಅಂತ ಈಗಾಗಲೇ ನಮ್ಮ ಕೇಂದ್ರ ಸರ್ಕಾರದಿಂದ ಅದು ನಡೀತಾ ಇದೆ. ಇದೇನು ಮಾಡುತ್ತಂದ್ರೆ ಸಮುದ್ರದ ಯಾವ ಭಾಗದಲ್ಲಿ ಎಷ್ಟು ಮೀನುಗಳಿದೆ ಅಂತ ಹೇಳಿ ಮತ್ಸ್ಯ ಸೇತು ಆ್ಯಪ್ ಅನ್ನು ಅದು ಮೀನುಗಾರರಿಗೆ ತೋರಿಸುತ್ತೆ. ಅದರ ಮುಖಾಂತರ ಅವರು ದೋಣಿಗಳನ್ನು ಅಲ್ಲಿಗೆ ತಗೊಂಡೋಗಿ ಅದನ್ನು ಮೀನು ಹಿಡಿಯೋ ಅಂತ ಕೆಲಸಗಳನ್ನು ಮಾಡಿ ನಾವು ಪೊಟೆನ್ಷಿಯಲ್ ಫಿಶಿಂಗ್ ಝೋನ್ ಅಂತ ಹೇಳ್ತೀವಿ. ಅಂದರೆ ಎಲ್ಲಿ ಮೀನುಗಳು ಹೆಚ್ಚಾಗಿ ಸಿಗುತ್ತೆ ಅನ್ನೋದ ಮಾಹಿತಿಯನ್ನು ರಿಯಲ್ ಟೈಮ್ ಆಗಿ ಅವ್ರಿಗೆ ಮೀನುಗಾರರಿಗೆ ಕೊಡೋ ರವಾನೆ ಮಾಡ್ತಾ ಇರುತ್ತೆ. ಅದ್ರ ಜೊತೆಗೆ ಹವಾಮಾನದ ಮುನ್ನೆಚ್ಚರಿಕೆಗಳಾಗಿರ್ಬೋದು ಅಥವಾ ಮುಂದೆ ಇನ್ನು 4-5 ದಿನಗಳು ಹೇಗಿರ್ಬೋದು, ಮೀನುಗಾರಿಕೆಗೆ ಸೂಕ್ತನಾ ಅಲ್ವಾ, ಅಥವಾ ಯಾವ ಗಾತ್ರದ ಮೀನುಗಳು ಅಲ್ಲಿದ್ದಾವೆ, ಸಣ್ಣ ಗಾತ್ರಗಳಿದ್ರೆ ಇದು ಹಿಡಿಬಾರ್ದು ಅಥವಾ ದೊಡ್ಡ ಗಾತ್ರದಿದ್ದು ಮಾರುಕಟ್ಟೆಗೆ ಸೂಕ್ತವಾಗಿದೆ, ಇದನ್ನೆಲ್ಲ ಮಾಹಿತಿಯನ್ನು ನೀಡಲಿಕ್ಕೆ ಈ ಹಲವಾರು ಡ್ರೋನ್ಗಳಾಗಿರ್ಬೋದು ಅಥವಾ ಸ್ಯಾಟಲೈಟ್ ಇಮೇಜಿಂಗ್ ಆಗಿರ್ಬೋದು ಇದೆಲ್ಲ ಸಹಾಯ.
1: ಅಂದರೆ ಈಗ ಅತಿ ದೊಡ್ಡ ಗಾತ್ರದ ಮೀನನ್ನು ಕೂಡ ಹಿಡಿಯೋಕ್ಕೆ ಹೋಗಲ್ಲ,
0: ಹೌದು, ಅಲ್ಲ ತುಂಬಾ ದೊಡ್ಡ ಗಾತ್ರ ಅಂತಂದ್ರೆ ಈಗ ಮಾರುಕಟ್ಟೆಗೆ ಅದು ಸೂಕ್ತವಾಗಿದ್ರೆ ಮಾತ್ರ ಹಿಡಿತಾರೆ,
1: ಇಲ್ಲಾಂದ್ರೆ
0: ಅದು ಮಾರುಕಟ್ಟೆ ಬೆಲೆ ಇದ್ರೆ ಮಾತ್ರ, ಇಲ್ಲ ಅಂದ್ರೆ ಅದನ್ನ ಅವರು
1: ಹಿಡಿಯೋದಿಲ್ಲ, ತುಂಬಲೇ ತಂದು ಮತ್ತೆ ಇದ ಮಾಡ್ದಂಗೆ
0: ಇಲ್ಲಿ ಬಂದು ಅದು ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಅದಕ್ಕಿಂತ ಯಾಕಂದ್ರೆ ಅಲ್ಲಿ ಇವರು ದೋಣಿಯಲ್ಲಿ ಅದಕ್ಕೋಸ್ಕರ ಜಾಗ ವೇಸ್ಟ್ ಆಗುತ್ತೆ, ಅಲ್ಲಿಂದ ತರುವಂತದ್ದು ಫ್ಯೂಯಲ್ ವೇಸ್ಟ್ ಆಗುತ್ತೆ, ಇಷ್ಟೆಲ್ಲ ಅವಾಯ್ಡ್ ಮಾಡಬಹುದು ನಾವು.
1: ಎಲ್ಲ ವಿಚಾರ ಮಾಡಿ ತುಂಬಾ ತೂಕ ಮಾಡಿ ತಗೊಂಡ್ಬರ್ತಾರೆ. ಇನ್ನೊಂದು ಡಾಕ್ಟರ್ ಚೇತನ್ ಅವರೇ, ಈಗ ಮೀನುಗಾರಿಕೆ ಕ್ಷೇತ್ರದಲ್ಲಿ ಡಿಜಿಟಲ್ ತಂತ್ರಜ್ಞಾನ ನಮ್ಮ ಯುವಕರಿಗೆ ಬೇರೆ ಬೇರೆ ಉದ್ಯೋಗ ಮತ್ತು ಉದ್ಯಮಶೀಲತೆಯನ್ನು ಕೂಡ ತೋರಿಸ್ಕೊಡ್ತಾ ಇದೆ. ಏನೇನು ಉದ್ಯೋಗ ನಮ್ಮ ಯುವಕರು ಈ ಮೀನುಗಾರಿಕೆ ಕ್ಷೇತ್ರದಲ್ಲಿ ಅದರಲ್ಲೂ ಡಿಜಿಟಲ್ ತಂತ್ರಜ್ಞಾನವನ್ನು ಉಪಯೋಗಿಸ್ಕೊಂಡು ಮಾಡಬಹುದಾಗಿದೆ?
0: ಈಗ ಯುವಕರಿಗೆ ಇದರಲ್ಲಿ ಎಷ್ಟು ಉಪಯೋಗಗಳಿದೆ ಅಂತಂದರೆ, ಈಗ ನೋಡಿ ಒಬ್ಬರು ಡ್ರೋನನ್ನು ಇಟ್ಟಿರ್ತಾರೆ, ಆ ಡ್ರೋನನ್ನು ಕನ್ಸಲ್ಟೆನ್ಸಿ ಮುಖಾಂತರ ರೈತರಿಗೆ ಉಪಯೋಗ ಮಾಡಲಿಕ್ಕೆ ಕನ್ಸಲ್ಟೆನ್ಸಿ ಏಜೆನ್ಸಿ ಮಾಡ್ಬೋದು, ಆ ಡ್ರೋನ್ಗಳನ್ನು ಬಳಕೆ ಮಾಡೋಂಥ ಒಂದು ಸೆಂಟರ್ ಮಾಡ್ಬೋದು, ಹಾಗೆ ಡಿಜಿಟಲ್ ಆ್ಯಪ್ಸ್ನ ಡೆವಲಪ್ ಮಾಡುವಂಥ ಒಂದು ಸೆಂಟರ್ಗೆ ಸೇರ್ಕೋಬೋದು. ಯುವಕರಿಗೆ ಅದರಲ್ಲಿ ಅವಕಾಶ ಇದೆ, ಆ್ಯಪ್ಗಳು ಡೆವಲಪ್ ಮಾಡುವಂಥದ್ದು, ನನಗೆ ಮೀನುಗಾರಿಕೆಗೆ ಪೂರಕವಾದಂಥ ಆ್ಯಪ್ಗಳನ್ನು ಡೆವಲಪ್ ಮಾಡುವಂಥದ್ದಾಗಿರ್ಬೋದು. ಅದರ ಜೊತೆಗೆ ನಿಮಗೆ ಬೇಕಾಗಿರುವಂಥ ಡೇಟಾ ಏನು ಬಂದಿರುತ್ತೆ, ಆ ಡೇಟಾನ ನಾವು ಪ್ರತಿಯೊಬ್ಬರು ಓದ್ಲಿಕ್ಕೆ ಆಗೋದು, ಅದನ್ನು ವಿಶ್ಲೇಷಣೆ ಮಾಡಿ ಇದು ಸರಿಯಾದ ರೀತಿಯಲ್ಲಿ ಬಂದಿರುವಂಥ ಡೇಟಾ, ಇದರ ಸಾರಾಂಶ ಏನಿದೆ, ಇದನ್ನು ಕೂಡ ತಿಳಿಸುವಂಥ ಕೆಲಸಗಳನ್ನು ಮಾಡ್ಬೋದು. ಸೊ ಈ ಥರದ್ದೆಲ್ಲ ನಾವು ಮಾಡೋದ್ರಿಂದ ಮತ್ತು ಯುವಕರಿಗೆ ಈ ಇದರಲ್ಲಿ ಬರೀ ಮೀನು ಕೃಷಿಗೆ ಅಲ್ಲದೆ ಅದಕ್ಕೆ ಪೂರಕವಾಗಿರುವಂಥ ಏನೇನು ಡಿಜಿಟಲ್ ವ್ಯವಸ್ಥೆಗಳನ್ನು ಅದನ್ನು ಉಪಯೋಗಿಸ್ಕೊಳ್ಳಿಕ್ಕೆ ಅಥವಾ ಅದನ್ನು ಅಭಿವೃದ್ಧಿಪಡಿಸ್ಲಿಕ್ಕೆ ಯುವಕರು ಇದರಲ್ಲಿ ಕೈ ಜೋಡಿಸಿ ಅದರಿಂದ ಆದಾಯ ಪಡೆಯಲಿಕ್ಕೂ ಸಾಧ್ಯ ಆಗುತ್ತೆ. ಈ ರೀತಿಯಲ್ಲಿ ಯುವಕರು ತಮ್ಮ ಸ್ವಯ ಉದ್ಯೋಗವನ್ನು ಮಾಡಿಕೊಳ್ಳಿಕ್ಕೂ ಸಾಧ್ಯ ಆಗುತ್ತೆ. ಈಗ ನಾವು ಕೃಷಿಯಲ್ಲಿ ನೋಡಿದಾಗ ನೀವು ಆ ಒಂದು ಡ್ರೋನ್ನ ಬಳಕೆ ಮಾಡಿ ಔಷಧಿನ ಸಿಂಪಡಣೆ ಮಾಡುವುದಾಗಿರ್ಬೋದು, ಅಥವಾ ಎಲ್ಲೋ ಒಂದು ಜಾಗವನ್ನು ಐಡೆಂಟಿಫೈ ಮಾಡಲಿಕ್ಕೆ, ಈಗ ಕಾಡಿನ ಪ್ರದೇಶದಲ್ಲಿ ಅಲ್ಲಿ ಎಷ್ಟು ಪ್ರಮಾಣದ ಗಿಡಗಳಿದೆ, ಎಷ್ಟು ಮರಗಳಿದೆ, ಎಷ್ಟು ಪ್ರಮಾಣದಲ್ಲಿದೆ, ಇದನ್ನೆಲ್ಲ ಮಾಡೋಕ್ಕೆ ಹಲವಾರು ರೀತಿಯಲ್ಲಿ ಡ್ರೋನ್ನ ಬಳಕೆ ಮಾಡ್ತಾ ಇದೆ. ಆ ಡ್ರೋನನ್ನು ಬಳಕೆ ಮಾಡಿ ಇದೇ ಜಲಾಶಯಗಳಲ್ಲಾಗಿರ್ಬೋದು, ದೊಡ್ಡ ಪ್ರಮಾಣದ ನೀರು ಪ್ರದೇಶಗಳಲ್ಲಾಗಿರ್ಬೋದು ಮಾಡಲಿಕ್ಕೆ ಈ ಯುವಕರು ಈ ಥರ ಒಂದು 4-5 ಡ್ರೋನ್ಗಳು ಇಟ್ಕೊಂಡು ತಮ್ಮ ಸೇವೆಯನ್ನು ಸಲ್ಲಿಸೋದ್ರಿಂದ ಅವ್ರಿಗೆ ಆದಾಯ ಸಿಗಲಿಕ್ಕೂ ಸಾಧ್ಯ ಇರುತ್ತೆ.
1: ಅದೇ ತಾವು ಹೇಳಿದಾಗ ಈಗ ಡ್ರೋನನ್ನು ಸಮುದ್ರ ಅಂಚಿಗೆ ಅಥವಾ ದೊಡ್ಡ ಕೆರೆಗಳ ಕಡೆ,
0: ಹೌದು
1: ಈಗ ನೀವು ಫಿಶ್ ಎಲ್ಲಿ ಸಾಂದ್ರತೆ
0: ಜಾಸ್ತಿ ಇದೆ
1: ಅಲ್ಲಿ ಹೋಗಿ ಹಿಡಿಲಿಕ್ಕೂ ಕೂಡ ನೀವು ಹೇಳಬಹುದು.
0: ಹೌದೌದು,
1: ಮೀನುಗಾರರಿಗೆ ನೀವು ಉಪಯೋಗಿಸಬೇಕಾಗಿಲ್ಲ, ಯಾರಿಗೆ ಸಲಹೆ ಯಾರು ಕೊಡಬಹುದು,
0: ಸಲಹೆ ಕೊಡುವಂತ ಕೇಂದ್ರಗಳನ್ನ ಮಾಡ್ಕೋಬಹುದು,
1: ನೀವು ಏಜೆನ್ಸಿ ಮಾಡಬಹುದು,
0: ಏಜೆನ್ಸಿ ಮಾಡಬಹುದು. ಇದರಿಂದ ಹಲವಾರು, ಅದರ ಜೊತೆಗೆ ಯುವಕರಲ್ಲಿ ಏನು ಅಂತಂದ್ರೆ ಈಗ ಡಿಜಿಟಲ್ ಯುಗಕ್ಕೆ ಬೇಗ ಒಗ್ಗೂಡುವಂತದಾಗಿರೋದ್ರಿಂದ ಈಗ ಬೇಗ ಈ ಹೊಸ ತಂತ್ರಜ್ಞಾನಗಳನ್ನ ಅರ್ಥ ಮಾಡಿಕೊಂಡು ಅದು ಒಬ್ಬ ಸಾಮಾನ್ಯ ಕೃಷಿಕನಿಗಾಗಿರ್ಬೋದು, ಸಾಮಾನ್ಯ ರೈತನಿಗಾಗಿರ್ಬೋದು, ತಿಳಿದು ಹೇಳುವಂತ ಸಾಮರ್ಥ್ಯ ಅವರು ಹೊಂದಿದ್ದಾರೆ. ಸೊ ಅದನ್ನ ಸಿಂಪ್ಲಿಫೈ ಮಾಡಿಕೊಂಡು ಅವರು ಈ ತರದ ಆದಾಯವಾಗಿ ಟರ್ನ್ ಮಾಡ್ಕೊಳ್ಳಿಕ್ಕೆ ಹಲವಾರು ಅವಕಾಶಗಳಿದೆ.
1: ಈಗ ಡಾಕ್ಟರ್ ಚೇತನ್ ಅವರೇ, ಈಗ ಎಲ್ಲ ಕ್ಷೇತ್ರನೂ ದಾಪುಗಾಲು ಹಾಕಿ ಬೆಳೀತಾನೆ ಇದೆ.
0: ಹೌದು,
1: ಕೃಷಿ ಕ್ಷೇತ್ರ ಇರ್ಬೋದು, ತೋಟಗಾರಿಕಾ ಕ್ಷೇತ್ರ ಇರ್ಬೋದು, ಹಲವಾರು ಕ್ಷೇತ್ರ, ಅದೇ ಥರ ಮೀನುಗಾರಿಕಾ ಕ್ಷೇತ್ರನೂ ಕೂಡ ಬೆಳೀತಾನೆ ಇದೆ. ಇದು ದೊಡ್ಡ ಪ್ರಮಾಣದಲ್ಲಿ ಬೆಳಿಬೇಕು ಅನ್ನೋದು ನಮ್ಮ ರೈತರ ಆಶಯ, ನಮ್ಮ ಸರ್ಕಾರದ ಆಶಯ. ಅಗಾಧ ಪ್ರಮಾಣದ ಆದಾಯ ಈ ತಂದುಕೊಡುವಂಥ ಈ ಒಂದು ಕ್ಷೇತ್ರ ಆಗಿದೆ. ಹಾಗಾಗಿ ಮುಂದಿನ ಅನೇಕ ವರ್ಷಗಳು, ಒಂದು 10 ವರ್ಷ ಇಟ್ಕೊಳ್ಳಿ, ಮುಂದಿನ 10 ವರ್ಷಗಳಲ್ಲಿ ನಮ್ಮ ರಾಜ್ಯದ, ನಮ್ಮ ದೇಶದ ಮೀನುಗಾರಿಕಾ ಕ್ಷೇತ್ರ ಈ ಒಂದು ಕೃತಕ ಬುದ್ಧಿಮತ್ತೆ ಉಪಯೋಗಿಸ್ಕೊಂಡು ಹೋಗೋದ್ರಲ್ಲಿ ಯಾವ ಥರ ಹೆಜ್ಜೆ ಇಡ್ಬೋದು?
0: ಈಗಿನ ಪ್ರಮಾಣ ನೋಡ್ತಾ ಇದ್ರೆ ಮುಂದಿನ 10 ವರ್ಷದಲ್ಲಿ ಮೆಜಾರಿಟಿ ಎಲ್ಲ ಈ ಸ್ಮಾರ್ಟ್ ಬೇಸ್ಡ್ ಅಕ್ವಕಲ್ಚರ್ ಸಿಸ್ಟಮ್ಗೆ ಟರ್ನ್ ಆಗೋ ಸಾಧ್ಯತೆಗಳು ಹೆಚ್ಚಾಗಿದೆ. ಯಾಕಂದರೆ ಈಗಾಗಲೇ ಇರೋವಂಥ ನಮ್ಮಲ್ಲಿ ಇರೋವಂಥ ಜಾಗದ ಸಮಸ್ಯೆ ಅಥವಾ ಸಂಪನ್ಮೂಲಗಳ ಸಮಸ್ಯೆ ಇರೋದ್ರಿಂದ ನಾವು ಹಲವಾರು ರೀತಿಯಲ್ಲಿ AI ಟೂಲ್ಸ್ನ ಉಪಯೋಗಿಸ್ಕೊಂಡು ಮೀನು ಕೃಷಿಯನ್ನು ಮಾಡುವಂಥ ರೀತಿಗೆ ಬಂದುಬಿಡ್ತೇವೆ. ಈಗ ನಾನಾಗಲೇ ಹೇಳಿದೆ, ಹಲವಾರು ಹೊಸ ಟೆಕ್ನಾಲಜಿಗಳಲ್ಲಿ ನಾವು ಇದನ್ನು ಬಳಕೆ ಮಾಡ್ತಿದ್ದೇವೆ ಅಂತ. ಮುಂದಿನ ದಿನಗಳಲ್ಲಿ ಲೇಬರ್ಸ್ ಸಿಗುವಂಥದ್ದು ಇನ್ನೂ ಮತ್ತಷ್ಟು ಕಷ್ಟ ಆಗ್ಬೋದು. ಅಂಥ ಟೈಮಲ್ಲಿ ಇದನ್ನು ಉಪಯೋಗಿಸೋದ್ರಿಂದ ಕಡಿಮೆ ಜನಗಳನ್ನು ಇಟ್ಕೊಂಡು ಹೆಚ್ಚು ಉತ್ಪಾದನೆ ಮಾಡ್ಕೊಳ್ಳಿಕ್ಕೂ ಸಾಧ್ಯ ಆಗುತ್ತೆ. ಇದರ ಜೊತೆಗೆ ಈಗ ರೋಗಗಳ ನಿಯಂತ್ರಣಕ್ಕೋಸ್ಕರ ನಾವು ಅದಕ್ಕೆ ಬೇಕಾಗಿರೋ ಮೆಡಿಸನ್ಸ್ ಆಗಿರ್ಬೋದು ಅಥವಾ ರೋಗಗಳು ಬಂದಾಗ ಅದಕ್ಕೆ ಬೇಕಾಗಿರೋ ಟ್ರೀಟ್ಮೆಂಟ್ ಕೊಡುವಂಥದ್ದಾಗಿರ್ಬೋದು, ಅದಕ್ಕೆಲ್ಲ ನಾವು ಮುಂದಿನ 10 ವರ್ಷಗಳಲ್ಲಿ ಇದರದ್ದು ಡೆವಲಪ್ಮೆಂಟ್ ಮತ್ತಷ್ಟು ಜಾಸ್ತಿ ಆಗುತ್ತೆ ಅನ್ನೋದನ್ನು ನಾವು ಊಹೆ ಮಾಡ್ಕೋಬೋದು. ಈಗ ನಾವು ಸದ್ಯದ ಪ್ರಮಾಣದಲ್ಲಿ ನೋಡಿದ್ರೆ ಈಗ ಸ್ಮಾರ್ಟ್ ಫೀಡಿಂಗ್ ಎಲ್ಲ ನಾವು ಒಂದು 5-10 ವರ್ಷದಿಂದ ನಾವು ಇಮ್ಯಾಜಿನೇ ಮಾಡ್ಕೊಂಡಿರಲಿಲ್ಲ. ಆದರೆ ಇವಾಗ ಸ್ಮಾರ್ಟ್ ಬಿಲ್ಡಿಂಗ್, ಒಬ್ಬ ಮನುಷ್ಯ ಕಲ್ಚರ್ ಸಿಸ್ಟಮ್ ಹತ್ರ ಇಲ್ಲ ಅಂತಂದರೂ ಕೂಡ ಅದಕ್ಕೆ ಬೇಕಾಗಿರೋ ಫೀಡ್ ಸಿಗುತ್ತೆ, ಅದಕ್ಕೆ ಬೇಕಾಗಿರೋ ನೀರಿನ ವ್ಯವಸ್ಥೆ ಇದೆ, ಎಷ್ಟು ಪ್ರಮಾಣದ ವಾತಾವರಣದ ಏನು ಅದಕ್ಕೆ ಬೇಕಾಗಿರುವಂಥ ಪೂರಕವಾದ ವಾತಾವರಣನ ಮಾಡಲಿಕ್ಕೆ ಬೇಕಾಗಿರೋ ವ್ಯವಸ್ಥೆ ಏನಿದೆ ಅದನ್ನು ನಾವು ಅಲ್ಲಿ ಮನುಷ್ಯ ಇಲ್ಲದೆ ಕೂಡ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಲವಾರು ಮಿಷಿನರೀಸ್ನ ಅಥವಾ ಸೆನ್ಸರ್ಸ್ನ ಉಪಯೋಗಿಸಿ ನಾವು ಮಾಡಲಿಕ್ಕೆ ಸಾಧ್ಯ ಆಗಿರುತ್ತೆ. ಇದು ಮುಂದಿನ 10 ವರ್ಷಗಳಲ್ಲಿ ಅಥವಾ ಇನ್ನಷ್ಟು ಬೇಗನೆ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ.
1: ಇದಲ್ಲದೆ ಡಾಕ್ಟರ್ ಚೇತನ್ ಅವರೇ,

0: ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತ ಮೀನು ಸಾಕಾಣಿಕೆ ನಮ್ಮ ರೈತರಿಗೆ ಇನ್ನೂ ಸುಲಭ ಆಗ್ಬೋದಾ?
1: ಮತ್ತೆ ಸುಲಭ ಆಗೋ ಸಾಧ್ಯತೆಗಳೆಲ್ಲ ಇದ್ದಾವೆ. ಈಗ ನೋಡಿ, ಈಗ ನಾನಾಗಲೇ ಹೇಳಿದೆ ನಿಮಗೆ, ಮತ್ಸ್ಯ ಸೇತು ಆ್ಯಪ್ ಅಂತ ಹೇಳಿದೆ. ಈಗ ಎಲ್ಲಿ ಇದು ಸಮುದ್ರಕ್ಕೆ ಹೋಲಿಕೆ ಮಾಡೋಣ ಅಂತಂದರೆ, ಪೊಟೆನ್ಷಿಯಲ್ ಫಿಶಿಂಗ್ ಝೋನ್ಸ್ನ ಅಂದರೆ ಎಲ್ಲಿ ಮೀನುಗಳಲ್ಲಿ ಸಿಗುತ್ತೆ ಅನ್ನೋದನ್ನು ನಾವು ಐಡೆಂಟಿಫೈ ಮಾಡಿ. ಇವಾಗ ಸಾಮಾನ್ಯ ರೈತನಿಗೆ ಅಂತಾರೆ, ಈಗ ಕೃಷಿಯಲ್ಲಿ ಅಂತ ನೋಡಿದಾಗ ಒಂದು ಗಿಡ ಬೆಳೆದಿದ್ದರೆ ಅದರಲ್ಲಿ ಯಾವ ಪ್ರಮಾಣದಲ್ಲಿ ಬೆಳೆದಿದೆ, ಅದಕ್ಕೆ ಏನಾದ್ರು ರೋಗ ಇದ್ದರೆ ತಕ್ಷಣವಾಗಿ ಅದಕ್ಕೇನು ಬೇಕಾಗಿರೋ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದನ್ನೆಲ್ಲ ಐಡೆಂಟಿಫೈ ಮಾಡಲಿಕ್ಕೆ ಆಗ್ತಾ ಇದೆ. ಅದೇ ಸೇಮ್ ಇದರಲ್ಲಿ ಕೂಡ ಬರೋವಂಥ ಸಾಧ್ಯತೆಗಳು ಈಗಾಗಲೇ ಹಲವಾರು ಆ್ಯಪ್ಗಳನ್ನು ಮಾಡ್ತಾ ಇದ್ದಾರೆ. ಈಗ ಕೇಂದ್ರ ಸರ್ಕಾರದಿಂದ, ಕೇಂದ್ರ ಸಂಶೋಧನಾ ಕೇಂದ್ರಗಳಿಂದ ಹಲವಾರು ಆ್ಯಪ್ಗಳನ್ನು ಈಗಾಗಲೇ ಸೃಷ್ಟಿ ಮಾಡಿದ್ದಾರೆ. ಆದರೆ ಇನ್ನೂ ಅದು ರೈತರ ಲೆವೆಲ್ಗೆ ಇನ್ನೂ ಬಿಟ್ಟಿಲ್ಲ, ಹಲವಾರು ಟೆಸ್ಟಿಂಗ್ ನಡೀತಾ ಇದೆ. ಅಂದರೆ ಒಂದೊಂದು ತಳಿಯ ಆಧಾರದ ಮೇಲೆ ಅದನ್ನು ನಾವು ರೂಪ ಮಾಡಿ ಅದನ್ನು ಬಿಡಬೇಕಾಗಿರೋದ್ರಿಂದ ಅದನ್ನು ನಾವು ಹಲವಾರು ರೀತಿಯಲ್ಲಿ ಟೆಸ್ಟ್ ಮಾಡಿ ನಾವೀಗ ಫೀಲ್ಡ್ಗೆ ಬಿಡ್ತಾ ಇದ್ದೇವೆ. ಅದರಲ್ಲಿ ನೀವು ಫಾರ್ಮ್ ಮೋಜು ಅಥವಾ ಮತ್ಸ್ಯ ನೀವು ಇನ್ಕ್ವೈಸ್ ಅವರು ಡೆವಲಪ್ ಮಾಡಿರೋಂಥ ಹಲವಾರು ಆ್ಯಪ್ಸ್ಗಳನ್ನು ನೋಡಿದ್ರೆ ಇದರ ಬಗ್ಗೆ ಮಾಹಿತಿ ಹಲವಾರು ಸಿಗುತ್ತೆ.
0: ಇನ್ನೊಂದು, ಡಾಕ್ಟರ್ ಚೇತನ್ ಅವರೇ, ಈಗ ಮುಂಬರುವ ದಿನಗಳಲ್ಲಿ ಮತ್ಸ್ಯ ವಾಹಿನಿ ಅಂತ ಒಂದು ವಿಷಯನೂ ಕೂಡ ಈಗ ಕೇಳಿ ಬರ್ತಾ ಇದೆ. ಅಂದರೆ ಎಲ್ಲರಿಗೂ ತಾಜಾ ಮೀನು ಬೇಕು. ನಮ್ಮ ಬೆಂಗಳೂರು ಮಹಾನಗರ ಸಿಟಿಯಲ್ಲಿ ಬೆಳಗ್ಗೆ ಒಮ್ಮೆ ಸಾಯಂಕಾಲ ಒಮ್ಮೆ ಈ ಥರ ಪೂರೈಕೆ ಮಾಡಬೇಕು ಅನ್ನೋ ವಿಚಾರ ಸರ್ಕಾರದ ವತಿಯಿಂದ ಚರ್ಚೆ ಆಗ್ತಾ ಇದೆ.
1: ಆ ವಿಷಯದ ಬಗ್ಗೆ ಹೇಳೋದಾದರೆ, ಈ ಒಂದು ಆರೋಗ್ಯಕರ ಒಂದು ವಾತಾವರಣ ಇದ್ದರೆ ಆರೋಗ್ಯಕರವಾದ ಆಹಾರ ಬೆಳೆಯುತ್ತೆ. ಆರೋಗ್ಯಕರ ಆಹಾರ ಇದ್ದರೆ ಮನುಷ್ಯನಿಗೆ ಆರೋಗ್ಯಕರವಾದ ಪೌಷ್ಟಿಕಾಂಶ ಭರಿತ ಮೀನು ಅಥವಾ ಆಹಾರ ಸಿಗುವಂಥ ಸಾಧ್ಯತೆಗಳಿರುತ್ತೆ. ಅದಕ್ಕೆ ನಾವು ಪೂರಕವಾದಂತೆ ಹೆಚ್ಚು ಪರಿಸರದ ಮೇಲೆ ನಾವು ಒತ್ತಡವನ್ನು ಹಾಕದೆ ಈ ಆಹಾರವನ್ನು ಸೃಷ್ಟಿ ಮಾಡಿ ಏನು ಹೊಸ ತಂತ್ರಜ್ಞಾನಗಳ ಬಳಕೆ, ಅದು ಡಿಜಿಟಲ್ ಆ್ಯಪ್ಸ್ ಆಗಿರ್ಬೋದು ಅಥವಾ ಪರಿಸರದ ಸಂರಕ್ಷಣೆಯೊಂದಿಗೆ ಇರುವಂಥ ವ್ಯವಸ್ಥೆಗಳಾಗಿರ್ಬೋದು, ಅದನ್ನು ಬಳಕೆ ಮಾಡಿಕೊಂಡು ಮಾಡಿದರೆ ಮುಂದಿನ ಪೀಳಿಗೆಯಲ್ಲಿ ನಮ್ಗೆ ಏನೇ ಬೇಕಿದೆ, ಯಾಕಂದರೆ ಈಗ ಬರೀ ನಮ್ಮ ಪೀಳಿಗೆ ಬಗ್ಗೆ ಯೋಚನೆ ಮಾಡಲಿಕ್ಕಾಗಲ್ಲ, ಮುಂದಿನ ಪೀಳಿಗೆ ಬಗ್ಗೆ ಕೂಡ ಯೋಚನೆ ಮಾಡಿ ಅವರಿಗೆ ಬೇಕಾಗಿರೋಂಥ ಸಂಪನ್ಮೂಲಗಳನ್ನು ನಾವು ಕನ್ಸರ್ವ್ ಮಾಡಿ ಈ ಒಳ್ಳೆ ಆರೋಗ್ಯಕರವಾದಂಥ ಅಥವಾ ಒಳ್ಳೆ ರುಚಿಕರವಾದಂಥ ಆಹಾರವನ್ನು ನಾವು ಸೃಷ್ಟಿ ಮಾಡಲಿಕ್ಕೂ ಸಾಧ್ಯ ಆಯಿತು.
0: ತುಂಬ ಸಂತೋಷ ಡಾಕ್ಟರ್ ಚೇತನ್ ಅವರೇ. ಪ್ರಸ್ತುತ ಬೆಂಗಳೂರಿನ ಹೆಬ್ಬಾಳದಲ್ಲಿರುವ ಮೀನುಗಾರಿಕಾ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರದ ಹಿರಿಯ ವಿಜ್ಞಾನಿಗಳಾಗಿ ನಮಗಿವತ್ತು ನಮ್ಮ ರೈತರಿಗೆ ಮೀನುಗಾರಿಕೆಯಲ್ಲಿ ಕೃತಕ ಬುದ್ಧಿಮತ್ತೆಯ ಹೊಸ ಸಾಧ್ಯತೆ ಈ ವಿಷಯ ಕುರಿತು ತುಂಬ ಮಹತ್ವವಾದ ಮಾಹಿತಿಯನ್ನು ನಮ್ಮ ರೈತರಿಗೆ ತಿಳಿಸ್ಕೊಟ್ರಿ. ತಮಗೆ ತುಂಬ ಧನ್ಯವಾದಗಳು. ಇನ್ನೂ ಕೆಲವರು ಇರ್ತಾರೆ, ಡಾಕ್ಟರ್ ಚೇತನ್ ಅವ್ರ ಜೊತೆ ಸಂಪರ್ಕ ಮಾಡಬೇಕು, ಅವ್ರ ಜೊತೆ ಮಾತಾಡಬೇಕು ಅಂತ ಇರ್ತಾರೆ, ಅವರಿಗೆ ತಮ್ಮ ಮೊಬೈಲ್ ಸಂಖ್ಯೆನ ದಯವಿಟ್ಟು ತಿಳಿಸಿ.
1: 9744349 ಮತ್ತೊಮ್ಮೆ ಹೇಳ್ತಾನೆ, 9744349
0: ಇನ್ನೊಮ್ಮೆ ಧನ್ಯವಾದಗಳು. ನಮಸ್ಕಾರ.
1: ಧನ್ಯವಾದ.
2: ಇದುವರೆಗೆ ಮೀನುಗಾರಿಕೆಯಲ್ಲಿ ಕೃತಕ ಬುದ್ಧಿಮತ್ತೆಯ ಹೊಸ ಸಾಧ್ಯತೆಗಳು ಕುರಿತು ಮೀನುಗಾರಿಕಾ ವಿಭಾಗದ ವಿಜ್ಞಾನಿಗಳಾದ ಡಾಕ್ಟರ್ ಚೇತನ್ ಎನ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ತಿಮ್ಮಪ್ಪ ಎಚ್ ಗೌಡ. ರೈತ ಬಾಂಧವರೇ, ಇನ್ನು ಮುಂದೆ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಶಿವಣ್ಣ ಹಾಗೂ ಸಂಗಡಿಗರಿಂದ ತತ್ವಪದ.

0: ಇದುವರೆಗೆ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಶಿವಣ್ಣ ಹಾಗೂ ಸಂಗಡಿಗರಿಂದ ತತ್ವ ಪದ ಕೇಳಿದಿರಿ.
1: ನೋಡು ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ, ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
1: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ರೈತ ಬಾಂಧವರೇ, ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ರೇಷ್ಮೆ ಕೃಷಿಯಲ್ಲಿ ರೈತರಿಗೆ ಇರುವ ಯೋಜನೆಗಳು ಈ ಕುರಿತು ಡಾಕ್ಟರ್ ಯಶಿಕಾ ಎಂಪಿ ಅವರೊಂದಿಗಿನ ಸಂದರ್ಶನ ಕೇಳುವಿರಿ. ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಎಚ್ ಗೌಡ. ಆನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಎಂಬಿ ಚಂದ್ರಶೇಖರಯ್ಯ ಹಾಗೂ ಸಂಗಡಿಗರಿಂದ ತತ್ವ ಪದವನ್ನ ಆಲಿಸುವಿರಿ. ಇದಾಗಿತ್ತು ಇಂದಿನ ಕೃಷಿರಂಗ. ಮತ್ತೆ ನಾಳಿನ ಕೃಷಿರಂಗದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ.

0: ಸಮಯ 7:34. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಮೊದಲಿಗೆ ಒಂದು ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ಮಾದಕ ವಸ್ತುಗಳ ದುಷ್ಪರಿಣಾಮದ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ಭಾನುವಾರ ವಿವಿಧ ಚಟುವಟಿಕೆ ಆಯೋಜನೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಭಾರತದ ಭೌಗೋಳಿಕ ಮಾನ್ಯತೆಯ ಜವಳಿ ಉತ್ಪನ್ನಗಳ ಉತ್ತೇಜನಕ್ಕೆ ಜವಳಿ ಸಚಿವಾಲಯದಿಂದ ಹಲವು ಕ್ರಮ. ಕರ್ನಾಟಕದ ಹಿತ ಕಾಪಾಡಲು ಬದ್ಧ, ಬಂದ್ ಮಾಡದಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ಈ ವರ್ಷದ ಸೆಪ್ಟೆಂಬರ್ನಿಂದ ದಿನಕ್ಕೆ 188,000 ಬ್ಯಾರೆಲ್ಗಳಷ್ಟು ಹೆಚ್ಚುವರಿ ತೈಲ ಉತ್ಪಾದನೆಗೆ ಒಪೆಕ್ ಪ್ಲಸ್ ಸಂಘಟನೆ ಸಮ್ಮತಿ. ಹಾಗೂ ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟ, ಇಂದು ಕೊನೆಯ ದಿನ, ಪದಕ ಗೆಲ್ಲುವ ನಿರೀಕ್ಷೆಯಲ್ಲಿ ಭಾರತ. ವಾರ್ತೆಗಳ ವಿವರ. ವಿಕಸಿತ ಭಾರತವಾಗುವತ್ತ ಸಾಗುತ್ತಿರುವ ಈ ಸಂದರ್ಭದಲ್ಲಿ ದೇಶದ ಯುವಜನರು ದೈಹಿಕವಾಗಿ ಸದೃಢ, ಮಾನಸಿಕವಾಗಿ ಬಲಿಷ್ಠ ಹಾಗೂ ಆತ್ಮವಿಶ್ವಾಸದಿಂದ ಕೂಡಿರಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ನಡೆದ ವಿಕಸಿತ ಭಾರತ ಸಂಕಲ್ಪದಡಿಯ ನಶಾಮುಕ್ತ ಯುವ ಅಭಿಯಾನದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ವರ್ಚುವಲ್ ರೂಪದಲ್ಲಿ ಪಾಲ್ಗೊಂಡ ಪ್ರಧಾನಮಂತ್ರಿ, ಯುವಜನರು ಮಾದಕ ವಸ್ತುಗಳಿಂದ ಸದಾ ದೂರವಿದ್ದು ಆರೋಗ್ಯಕರ ಜೀವನ ಶೈಲಿ ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಈ ಅಭಿಯಾನದೊಂದಿಗೆ ಮಾದಕ ವಸ್ತುಗಳ ವಿರುದ್ಧ ದೇಶಾದ್ಯಂತ 100 ವಾರಗಳ ಜನಾಂದೋಲನದ ಆರಂಭವಾಗಲಿದೆ. ದೇಶಾದ್ಯಂತ ಪ್ರತಿ ಭಾನುವಾರ ವಿವಿಧ ಚಟುವಟಿಕೆಗಳನ್ನು ಆಯೋಜಿಸಿ ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸುವ ಜೊತೆಗೆ ಮಾದಕ ವ್ಯಸನ ಮುಕ್ತ ಸಮಾಜ ನಿರ್ಮಾಣದಲ್ಲಿ ಸಾರ್ವಜನಿಕರ ಭಾಗವಹಿಸುವಿಕೆಯನ್ನು ಉತ್ತೇಜಿಸಲಾಗುವುದು ಎಂದು ಪ್ರಧಾನಿ ಹೇಳಿದ್ದಾರೆ. ಮಾದಕ ವಸ್ತುಗಳ ವ್ಯಸನದಿಂದಾಗಿ ಜನರು ತಮ್ಮ ಗುರಿಗಳೆಡೆಗೆ ಗಮನ ಹರಿಸದೆ ತಮ್ಮ ಕನಸುಗಳ ಸಾಕಾರಕ್ಕಾಗಿ ಕಾರ್ಯಪ್ರವೃತ್ತರಾಗದಂತಾಗಿದೆ. ಇದು ಕುಟುಂಬಗಳನ್ನು ನಾಶಪಡಿಸುವ ಜೊತೆಗೆ ದೇಶದ ಶಕ್ತಿಯನ್ನು ದುರ್ಬಲಗೊಳಿಸಲಿದೆ ಎಂದು ಅವರು ತಿಳಿಸಿದ್ದಾರೆ. ಮಾದಕ ವ್ಯಸನವು ವೃತ್ತಿ ಜೀವನಕ್ಕೆ ಕಂಟಕ ಮಾತ್ರವಲ್ಲದೆ ಕೌಟುಂಬಿಕ ಜೀವನದ ಮೇಲೂ ಗಂಭೀರ ಪರಿಣಾಮ ಬೀರಿ ಉತ್ತಮ ಭವಿಷ್ಯಕ್ಕೆ ಅಡ್ಡಿಯಾಗುತ್ತಿದೆ. ಕುಟುಂಬಗಳು ಮಾದಕ ವ್ಯಸನದ ಪ್ರಕರಣಗಳನ್ನು ಮುಚ್ಚಿಡದಂತೆ ಮನವಿ ಮಾಡಿರುವ ಪ್ರಧಾನಿ, ಸಕಾಲದಲ್ಲಿ ನೆರವು ಪಡೆದು ಮುಕ್ತವಾಗಿ ಸಂವಹನ ನಡೆಸಿ ತಜ್ಞರ ಸಲಹೆ ಹಾಗೂ ವೈದ್ಯರ ನೆರವು ಪಡೆಯುವಂತೆ ಕಿವಿಮಾತು ಹೇಳಿದ್ದಾರೆ. ಒಂಟಿಯಾಗಿರಲು ಬಯಸುವುದು, ಯಾರೊಂದಿಗೂ ಮಾತನಾಡದೇ ಇರುವುದು, ತಡವಾಗಿ ಮನೆಗೆ ಬರುವುದು, ಪದೇ ಪದೇ ಹಣ ಕೇಳುವುದು ಸೇರಿದಂತೆ ಅಸಹಜ ವರ್ತನೆ ಕಂಡುಬಂದಲ್ಲಿ ಅದು ಮಾದಕ ವ್ಯಸನದ ಆರಂಭಿಕ ಸೂಚನೆಯಾಗಿರಬಹುದು ಎಂದು ಅವರು ವಿವರಿಸಿದ್ದಾರೆ. ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಕುರಿತು ಶಾಲಾ ಕಾಲೇಜುಗಳು ಹಾಗೂ ವಿಶ್ವವಿದ್ಯಾಲಯಗಳ ಬೋಧಕರು ವಿದ್ಯಾರ್ಥಿಗಳೊಂದಿಗೆ ಚರ್ಚಿಸಬೇಕು, ಶಿಕ್ಷಣ ಸಂಸ್ಥೆಗಳಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು ಎಂದು ಪ್ರಧಾನಮಂತ್ರಿ ಸಲಹೆ ನೀಡಿದ್ದಾರೆ. ಇಂದಿನ ಕಾರ್ಯಕ್ರಮದಲ್ಲಿ ದೇಶದ 28,000 ಸ್ಥಳಗಳಿಂದ 1 ಕೋಟಿಗೂ ಅಧಿಕ ಯುವಜನರು ಪಾಲ್ಗೊಂಡಿದ್ದರು. ವಿವಿಧ ರಾಜ್ಯಗಳ ರಾಜ್ಯಪಾಲರು, ಮುಖ್ಯಮಂತ್ರಿಗಳು, ಮೈ ಭಾರತ್ ಮತ್ತು ರಾಷ್ಟ್ರೀಯ ಸೇವಾ ಯೋಜನೆಯ ಸ್ವಯಂ ಸೇವಕರು, ಶಾಲೆ ಕಾಲೇಜು ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳು, ಯುವಜನ ಕ್ಲಬ್ಗಳು, ಸ್ವಯಂ ಸೇವಾ ಸಂಸ್ಥೆಗಳು ಹಾಗೂ ಆಧ್ಯಾತ್ಮಿಕ ಸಂಘಟನೆಗಳ ಪ್ರತಿನಿಧಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಭಾರತದಲ್ಲಿ ಭೌಗೋಳಿಕ ಮಾನ್ಯತೆ ಜಿಐ ಟ್ಯಾಗ್ ಪಡೆದ

0: ಕೈಮಗ್ಗ ಹಾಗೂ ಕರಕುಶಲ ಉತ್ಪನ್ನಗಳನ್ನು ಪ್ರದರ್ಶಿಸಲು ಜಿಐ ಆಂಡ್ ಬಿಯಾಂಡ್ 2.0 ಶೃಂಗಸಭೆಯನ್ನು ಜವಳಿ ಸಚಿವಾಲಯ ಆಯೋಜಿಸಲಿದೆ. ನವದೆಹಲಿಯಲ್ಲಿ ಬುಧವಾರ ನಡೆಯಲಿರುವ ಈ ಶೃಂಗಸಭೆಗೆ ಕೇಂದ್ರ ಜವಳಿ ಖಾತೆ ರಾಜ್ಯ ಸಚಿವ ಪಬಿತ್ರ ಮಾರ್ಗರೀಟಾ ಚಾಲನೆ ನೀಡಲಿದ್ದಾರೆ. ಜಿಐ ಉತ್ಪನ್ನಗಳ ಉತ್ತೇಜಿಸುವ ಮತ್ತು ದೇಶೀಯ ಹಾಗೂ ಅಂತಾರಾಷ್ಟೀಯ ಮಾರುಕಟ್ಟೆಗಳಲ್ಲಿ ಅವುಗಳ ಸ್ಥಾನ ಬಲಪಡಿಸುವುದು ಉದ್ದೇಶದ ಈ ಶೃಂಗಸಭೆಯಲ್ಲಿ ಸುಮಾರು 10 ದೇಶಗಳ ವಿದೇಶಿ ಖರೀದಿದಾರರು, ದೇಶದ ವಿವಿಧ ಭಾಗಗಳ ರಫ್ತುದಾರರು ಹಾಗೂ ಬಹುರಾಷ್ಟೀಯ ಕಂಪನಿಗಳ ಪ್ರತಿನಿಧಿಗಳು ಪಾಲ್ಗೊಳ್ಳಲಿದ್ದಾರೆ. ದೇಶದ ವಿವಿಧ ಭಾಗಗಳ 100 ಅಧಿಕ ಜಿಐ ನೋಂದಾಯಿತ ಕೈಮಗ್ಗ ಮತ್ತು ಕರಕುಶಲ ಉತ್ಪನ್ನಗಳ ಪ್ರದರ್ಶನ ಇದರ ಪ್ರಮುಖ ಆಕರ್ಷಣೆಯಾಗಿರಲಿದೆ. ಭಾರತದ ವೈವಿಧ್ಯಮಯ ನೇಯ್ಗೆ ಪರಂಪರೆಯನ್ನು ಪರಿಚಯಿಸುವ ವಿಷಯಾಧಾರಿತ ಪ್ರದರ್ಶನಗಳ ಜೊತೆಗೆ ಕೈಮಗ್ಗ ನೇಯ್ಗೆ ಮತ್ತು ಕರಕುಶಲ ಉತ್ಪನ್ನಗಳ ತಯಾರಿಕೆಯ ನೇರ ಪ್ರಾತ್ಯಕ್ಷಿಕೆಗಳು ಇರಲಿವೆ. ಜವಳಿ ಸಚಿವಾಲಯದ ವತಿಯಿಂದ ಅರಿವೆಯೊಳಗಿನ ಪ್ರಪಂಚ, ನೇಯ್ಗೆಯ ಹೊಸ ವಿಧಾನ ಎಂಬ ವಿಷಯಾಧಾರಿತ ಪ್ರದರ್ಶನವನ್ನು ಆಯೋಜಿಸಲಾಗಿದೆ. 12ನೇ ರಾಷ್ಟೀಯ ಕೈಮಗ್ಗ ದಿನಾಚರಣೆ ಅಂಗವಾಗಿ ನವದೆಹಲಿಯಲ್ಲಿ ಆಯೋಜಿಸಲಾಗಿರುವ ಈ ಪ್ರದರ್ಶನ ಇದೇ 5ರಂದು ಉದ್ಘಾಟನೆಯಾಗಲಿದೆ. ಈ ತಿಂಗಳ 6ರಿಂದ 19ರವರೆಗೆ ಬೆಳಗ್ಗೆ 11ರಿಂದ ಸಂಜೆ 6 ಗಂಟೆಯವರೆಗೆ ಸಾರ್ವಜನಿಕರ ವೀಕ್ಷಣೆಗೆ ಮುಕ್ತವಾಗಿರಲಿದೆ. ಕೈಮಗ್ಗವನ್ನು ಕೇವಲ ವಸ್ತು ರೂಪದಲ್ಲಿ ನೋಡುವ ಪರಿಕಲ್ಪನೆಯನ್ನು ವಿಸ್ತರಿಸುವ ಸಮಕಾಲೀನ ಜವಳಿ ಕಲಾವಿದರು, ವಿನ್ಯಾಸಕರು ಹಾಗೂ ಕರಕುಶಲ ಸಮೂಹಗಳನ್ನು ಈ ಪ್ರದರ್ಶನ ಒಂದೆಡೆ ಸೇರಿಸಲಿದೆ ಎಂದು ಜವಳಿ ಸಚಿವಾಲಯ ತಿಳಿಸಿದೆ. ಸಂಶೋಧನಾ ಆಧಾರಿತ ಕಲಾಕೃತಿಗಳು, ಕಲಾವಿದರು, ಕಲಾಕುಶಲಕರ್ಮಿಗಳು, ಸಹಯೋಗ ಹಾಗೂ ಅನುಭವಾತ್ಮಕ ವಿನ್ಯಾಸಗಳ ಮೂಲಕ ಜವಳಿ ತಯಾರಿಕೆಯ ಸಾಮಾಜಿಕ, ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಹಿನ್ನೆಲೆಯನ್ನು ಪ್ರದರ್ಶನದಲ್ಲಿ ಪರಿಚಯಿಸಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕದ ಹಿತ ಕಾಪಾಡಲು ಸರ್ಕಾರ ಬದ್ಧವಾಗಿದ್ದು, ಕಾವೇರಿ ನದಿ ನೀರು ಹಂಚಿಕೆ ಸಂಬಂಧ ರಾಜಕೀಯ ಪಕ್ಷಗಳು ಮತ್ತು ಕನ್ನಡ ಪರ ಸಂಘಟನೆಗಳು ಬಂದ್ಗೆ ಕರೆ ನೀಡದಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ ಮಾಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸರ್ವಪಕ್ಷ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಜನರ ಹಿತವೇ ಸರ್ಕಾರದ ಪ್ರಮುಖ ಆದ್ಯತೆಯಾಗಿದ್ದು, ನ್ಯಾಯ ಖಾತರಿಪಡಿಸುತ್ತಾ ರಾಜ್ಯದ ಜನರ ರಕ್ಷಣೆಗೆ ಕಾರ್ಯನಿರ್ವಹಿಸುವುದಾಗಿ ಹೇಳಿದರು. ಈಗ ಮಳೆಯಾಗಿದ್ದು ಪರಿಸ್ಥಿತಿ ಸ್ವಲ್ಪ ಸುಧಾರಿಸಿದೆ. ಕಬಿನಿ ಜಲಾಶಯ ತುಂಬಿದ್ದು ಕೃಷ್ಣರಾಜಸಾಗರದ ಒಳಹರಿವು ಹೆಚ್ಚಾಗಿದೆ. ಕುಡಿಯುವ ನೀರಾಗಿ ಬಳಕೆಗೆ ಮಾತ್ರ ಮಿತ ಪ್ರಮಾಣದಲ್ಲಿ ನೀರು ಹರಿಸಲಾಗುತ್ತಿದ್ದು, ನೀರಾವರಿಗೆ ಹೆಚ್ಚಿನ ನೀರು ಹರಿಸುತ್ತಿಲ್ಲ ಎಂದು ಮುಖ್ಯಮಂತ್ರಿ ವಿವರಿಸಿದರು. ಕಾನೂನಿನ ಚೌಕಟ್ಟಿನಲ್ಲಿ ಕ್ರಮ ತೆಗೆದುಕೊಳ್ಳಲು ತಜ್ಞರೊಂದಿಗೆ ಚರ್ಚಿಸುವುದಾಗಿ ಹೇಳಿದ ಅವರು, ತಮಿಳುನಾಡು ಸರ್ಕಾರದೊಂದಿಗೂ ಮಾತುಕತೆ ನಡೆಸಿರುವುದಾಗಿ ತಿಳಿಸಿದ್ದಾರೆ. ಈ ಮಧ್ಯೆ ರಾಜ್ಯದಲ್ಲಿ ಕಾವೇರಿ ನದಿ ನೀರು ಹಂಚಿಕೆ ಸಂಬಂಧ ಪರಿಸ್ಥಿತಿ ಸುಧಾರಿಸಿದ ನಂತರ ಕರ್ನಾಟಕಕ್ಕೆ ಭೇಟಿ ನೀಡುವಂತೆ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರಿಗೆ ಮನವಿ ಮಾಡಲಾಗಿದ್ದು, ಅವರು ಸಮ್ಮತಿಸಿದ್ದಾರೆ ಎಂದು ತಿಳಿದುಬಂದಿದೆ. ಎರಡೂ ರಾಜ್ಯಗಳ ನಡುವೆ ಸೌಹಾರ್ದಯುತ ವಾತಾವರಣ ಹೊಂದಲು ಈ ಭೇಟಿ ಮುಂದೂಡಲಾಗಿದೆ. ಪೆಟ್ರೋಲಿಯಂ ರಫ್ತು ದೇಶಗಳ ಸಂಘಟನೆ ಒಪೆಕ್ ಪ್ಲಸ್ ಈ ವರ್ಷದ ಸೆಪ್ಟೆಂಬರ್ನಿಂದ ತೈಲ ಉತ್ಪಾದನೆಯನ್ನು ದಿನಕ್ಕೆ 188,000 ಬ್ಯಾರೆಲ್ಗಳಷ್ಟು ಹೆಚ್ಚಿಸಲು ಸಮ್ಮತಿಸಿದೆ. ಜಾಗತಿಕ ತೈಲ ಮಾರುಕಟ್ಟೆಯ ಪರಿಸ್ಥಿತಿ ಪರಾಮರ್ಶೆಗಾಗಿ ಇಂದು ನಡೆದ ವರ್ಚುವಲ್ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಸೌದಿ ಅರೇಬಿಯಾ, ರಷ್ಯಾ, ಇರಾಕ್, ಕುವೈತ್, ಕಜಕಿಸ್ತಾನ್, ಅಲ್ಜೀರಿಯಾ, ಒಮನ್ ಸೇರಿದಂತೆ ಒಪೆಕ್ ಪ್ಲಸ್ನ 7 ಸದಸ್ಯ ರಾಷ್ಟಗಳು ಸಭೆಯ ಬಳಿಕ ಬಿಡುಗಡೆ ಮಾಡಿದ ಹೇಳಿಕೆಯಲ್ಲಿ ತೈಲ ಮಾರುಕಟ್ಟೆಯಲ್ಲಿ ಸ್ಥಿರತೆ ಕಾಯ್ದುಕೊಳ್ಳಲು ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ತಿಳಿಸಿವೆ. ಈ ಹಿಂದೆ ಹೆಚ್ಚುವರಿಯಾಗಿ ಉತ್ಪಾದಿಸಲಾದ ತೈಲದ ಪ್ರಮಾಣವನ್ನು ಸರಿದೂಗಿಸುವ ಪ್ರಕ್ರಿಯೆಗೆ ಇದರಿಂದ ವೇಗ ದೊರೆಯುವ ನಿರೀಕ್ಷೆ ಇದೆ. ಒಪೆಕ್ ಪ್ಲಸ್ ಸದಸ್ಯ ರಾಷ್ಟಗಳು ಸಹಕಾರದ ಘೋಷಣೆಗೆ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸುತ್ತಾ, ಇದರ ಅನುಷ್ಠಾನವನ್ನು ಜಂಟಿ ಸಚಿವರ ಮೇಲ್ವಿಚಾರಣಾ ಸಮಿತಿ JMMC ಪರಿಶೀಲಿಸಲಿದೆ ಎಂದು ತಿಳಿಸಿವೆ. ರಾಷ್ಟ್ರೀಯ ಜೀವ ವೈವಿಧ್ಯ ಪ್ರಾಧಿಕಾರ ಎನ್ಬಿಎ, 3 ಸಂಶೋಧನಾ ಸಂಸ್ಥೆಗಳು ಮತ್ತು 33 ರಾಜ್ಯ ಜೀವ ವೈವಿಧ್ಯ ಮಂಡಳಿಗಳು ಮತ್ತು ಕೇಂದ್ರಾಡಳಿತ ಪ್ರದೇಶದ ಜೀವ ವೈವಿಧ್ಯ ಮಂಡಳಿಗಳಿಗೆ 8,22,00,000 ರೂಪಾಯಿಗಳನ್ನು ಬಿಡುಗಡೆ ಮಾಡಿದೆ. ಇದು ದೇಶದ ಜೈವಿಕ ಸಂಪನ್ಮೂಲಗಳ ಸಮರ್ಪಕ ಬಳಕೆಯಿಂದಾಗುವ ಪ್ರಯೋಜನಗಳನ್ನು ಖಚಿತಪಡಿಸಿಕೊಳ್ಳುವಲ್ಲಿ ಭಾರತದ ಬದ್ಧತೆಯನ್ನು ಪ್ರತಿಬಿಂಬಿಸಿದೆ ಎಂದು ಪರಿಸರ, ಅರಣ್ಯ ಮತ್ತು ಹವಾಮಾನ

0: ಬದಲಾವಣೆ ಸಚಿವಾಲಯ ತಿಳಿಸಿದೆ. ವಿವಿಧ ಅಕ್ಕಿ ತಳಿಗಳನ್ನು ಸಂರಕ್ಷಿಸಿದ ಮತ್ತು ಹಂಚಿಕೊಂಡ ಸಂಶೋಧನಾ ಸಂಸ್ಥೆಗಳಿಗೆ ಒಟ್ಟು ಮೊತ್ತದಲ್ಲಿ 2,47,00,000 ರೂಪಾಯಿಗಳನ್ನು ಬಿಡುಗಡೆ ಮಾಡಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಹೈದರಾಬಾದಿನ ಭಾರತೀಯ ಅಕ್ಕಿ ಸಂಶೋಧನಾ ಸಂಸ್ಥೆ ICAR ಈ ಪೈಕಿ ಅತಿ ಹೆಚ್ಚು ಅಂದರೆ 2,43,00,000 ರೂಪಾಯಿಗಳ ಪಾಲನ್ನು ಪಡೆದಿದೆ. ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದ ಕೊನೆಯ ದಿನವಾದ ಇಂದು ಭಾರತ ಜೂಡೋ ಮತ್ತು ಟ್ರ್ಯಾಕ್ ಸೈಕ್ಲಿಂಗ್ನಲ್ಲಿ ಸ್ಪರ್ಧಿಸಲಿದೆ. ಭಾರತದ ಜೂಡೋ ಸವಾಲನ್ನು ಪುರುಷರ 100 kg ವಿಭಾಗದಲ್ಲಿ ಅವತಾರ್ ಸಿಂಗ್, 100 kgಗೂ ಅಧಿಕ ವಿಭಾಗದಲ್ಲಿ ಯಶ್ ಗಂಗಾಸ್ ಮುನ್ನಡೆಸಲಿದ್ದಾರೆ. ಮಹಿಳೆಯರ 78 kg ವಿಭಾಗದಲ್ಲಿ ಈಶ್ರೂಪ್ ನಾರಂಗ್ ಕಂಚಿನ ಪದಕಕ್ಕಾಗಿ ಸೆಣಸಲಿದ್ದಾರೆ. ಮಹಿಳೆಯರ 1,000 meter ಟೈಮ್ ಟ್ರಯಲ್ನಲ್ಲಿ ಲಿಶಾ ದಾಸ್ ಸ್ಪರ್ಧಿಸಲಿದ್ದಾರೆ. ಟ್ರ್ಯಾಕ್ ಸೈಕ್ಲಿಂಗ್ನ ಪುರುಷರ 1,000 meter ಟೈಮ್ ಟ್ರಯಲ್ನಲ್ಲಿ ಇಂದಿನ ಸ್ಪರ್ಧೆಯೊಂದಿಗೆ ರೊನಾಲ್ಡೋ ಲೈಂಟೋನ್ಜಮ್ ಅವರ ರ್ಯಾಂಕಿಂಗ್ 20th ಸ್ಥಾನಕ್ಕಿಳಿದಿದೆ. ಕ್ರೀಡಾಕೂಟದ 10th ದಿನವಾದ ನಿನ್ನೆ ಭಾರತ ಅಮೋಘ ಪ್ರದರ್ಶನ ನೀಡಿ 16 ಪದಕಗಳನ್ನು ಜಯಿಸಿ ಪದಕ ಪಟ್ಟಿಯಲ್ಲಿ 4th ಸ್ಥಾನಕ್ಕೇರಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾದಕ ವಸ್ತುಗಳ ದುಷ್ಪರಿಣಾಮದ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ಭಾನುವಾರ ವಿವಿಧ ಚಟುವಟಿಕೆಯ ಆಯೋಜನೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಭಾರತದ ಭೌಗೋಳಿಕ ಮಾನ್ಯತೆಯ ಜವಳಿ ಉತ್ಪನ್ನಗಳ ಉತ್ತೇಜನಕ್ಕೆ ಜವಳಿ ಸಚಿವಾಲಯದಿಂದ ಹಲವು ಕ್ರಮ. ಕರ್ನಾಟಕದ ಹಿತ ಕಾಪಾಡಲು ಬದ್ಧ, ಬಂದ್ ಮಾಡದಂತೆ ಮುಖ್ಯಮಂತ್ರಿ DK ಶಿವಕುಮಾರ್ ಮನವಿ. ಈ ವರ್ಷದ ಸೆಪ್ಟೆಂಬರ್ನಿಂದ ದಿನಕ್ಕೆ 1,88,000 ಬ್ಯಾರೆಲ್ಗಳಷ್ಟು ಹೆಚ್ಚುವರಿ ತೈಲ ಉತ್ಪಾದನೆಗೆ ಒಪೆಕ್ ಪ್ಲಸ್ ಸಂಘಟನೆ ಸಮ್ಮತಿ. ಹಾಗೂ ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟ, ಇಂದು ಕೊನೆಯ ದಿನ, ಪದಕ ಗೆಲ್ಲುವ ನಿರೀಕ್ಷೆಯಲ್ಲಿ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಈಗ ಕೇಳಿ ಮಹಿಳೆ ಮತ್ತು ವೃತ್ತಿಪರ ಜೀವನ. ಮಾತನಾಡುತ್ತಾರೆ ರುದ್ರಮ್ಮ ಸಂಕಪ ಗಿಟ್ಟಗೋಳ್.
2: ಕೆಲಸ ನಮ್ಮ ಬದುಕಿನ ಸಾಧನೆಯನ್ನು ತೋರಿದರೆ ಕುಟುಂಬ ನಮ್ಮ ಜೀವನದ ಪರಿಪೂರ್ಣತೆಯನ್ನು ಸಾರುತ್ತದೆ. ಇಂದಿನ ಆಧುನಿಕ ಜಗತ್ತಿನಲ್ಲಿ ಸ್ಪರ್ಧಾತ್ಮಕ ವೇಗದಲ್ಲಿ ಮನುಷ್ಯರು ಜೀವನವನ್ನು ಸಾಗಿಸುತ್ತಿದ್ದಾರೆ. ಒಂದು ಕಡೆ ವೃತ್ತಿ ಜೀವನ, ಮತ್ತೊಂದು ಕಡೆ ವೈಯಕ್ತಿಕ ಹಾಗೂ ಕುಟುಂಬದ ಜೀವನವೂ ಇದೆ. ಇವುಗಳ ಮಧ್ಯೆ ಸಂಪೂರ್ಣ ಸಮತೋಲನವನ್ನು ಕಾಯ್ದುಕೊಳ್ಳುವುದು ಹೇಗೆ ಎಂಬ ಯಕ್ಷ ಪ್ರಶ್ನೆ ಎಲ್ಲರನ್ನೂ ಕಾಡುತ್ತಿದೆ. ಹಿಂದಿನ ಕಾಲದಲ್ಲಿ ಕುಟುಂಬದ ಜವಾಬ್ದಾರಿಗಳನ್ನು ಮನೆಯಲ್ಲಿ ಯಾರಾದರೊಬ್ಬರು ತೆಗೆದುಕೊಂಡರೆ ವೃತ್ತಿಪರ ಕೆಲಸಗಳನ್ನು ಕುಟುಂಬದ ಮತ್ತೊಬ್ಬ ಸದಸ್ಯರು ನಿಭಾಯಿಸುತ್ತಿದ್ದರು. ಆಗ ಯಾವುದೇ ರೀತಿ ಸಮಸ್ಯೆ ಬಂದಿರಲಿಲ್ಲ, ಎಲ್ಲವೂ ಚೆನ್ನಾಗಿತ್ತು. ಆದರೆ ಈಗೇನಾಗಿದೆ? ಈಗ ಜಾಗತೀಕರಣ, ನಗರೀಕರಣ, ಡಿಜಿಟಲ್ ತಂತ್ರಜ್ಞಾನ ಬಂದಾಗಿನಿಂದ ವಿಶೇಷವಾಗಿ ಹೇಳಬೇಕಂದ್ರೆ ವರ್ಕ್ ಫ್ರಮ್ ಹೋಮ್ ಎಂಬ ಕೆಲಸದ ಸಂಸ್ಕೃತಿ ಬಂದ ಮೇಲೆ ಕೆಲಸ ಮಾಡುವ ಸ್ಥಳಕ್ಕೂ ಮನೆಗೂ ಯಾವುದೇ ರೀತಿಯ ವ್ಯತ್ಯಾಸವೇ ಇಲ್ಲದಂತಾಗಿದೆ. ಅವರಾದರೂ ಏನು ಮಾಡಬಲ್ಲರು? ರಾತ್ರಿ 10 ನಂತರವೂ ಕೂಡ ಆಫೀಸ್ ಇಮೇಲ್ಗಳಿಗೆ ಉತ್ತರಿಸುವ ಅನಿವಾರ್ಯತೆ ಬಂದೊದಗಿದೆ. ವೃತ್ತಿಪರ ಯಶಸ್ಸಿನ ಹಿಂದೆ ಓಡುವ ಭರಾಟೆಯಲ್ಲಿ ಕುಟುಂಬದ ಜೊತೆಗೆ ಕಳೆಯುವ ಅಮೂಲ್ಯ ಸಮಯದಿಂದ ವಂಚಿತರಾಗಿರುವುದು ಕಟು ಸತ್ಯದ ಮಾತಾಗಿದೆ. ಮನುಷ್ಯನಿಗೆ ಭಾವನಾತ್ಮಕ ನೆಲೆ ಎಂದರೆ ಅದು ಕುಟುಂಬ. ವೃತ್ತಿ ಜೀವನವು ಆರ್ಥಿಕ ಭದ್ರತೆಯ ಹಾಗೂ ಆತ್ಮವಿಶ್ವಾಸದ ಮೂಲವಾಗಿದೆ. ಇವೆರಡರಲ್ಲಿ ಒಂದಕ್ಕೆ ಹೆಚ್ಚು ಪ್ರಾಧಾನ್ಯತೆ ನೀಡಿ ಮತ್ತೊಂದನ್ನು ಕಡೆಗಣಿಸಿದರೆ ಹೇಗೆ ಜೀವನದಲ್ಲಿ ಸಮತೋಲನದ ತೃಪ್ತಿ ಸಿಗಲು ಸಾಧ್ಯವೇ ಇಲ್ಲ. ಹೀಗಿರುವಾಗ ವ್ಯಕ್ತಿಯು ಮಾನಸಿಕವಾಗಿ ದೈಹಿಕವಾಗಿ ಕುಗ್ಗುತ್ತಾನೆ. ಆದ್ದರಿಂದ ಕುಟುಂಬ ಮತ್ತು ವೃತ್ತಿ ಜೀವನದ ನಡುವೆ ಆರೋಗ್ಯಕರ ತೃಪ್ತಿಕರ ಸಮತೋಲನವನ್ನು ಹೇಗೆ ಸಾಧಿಸಬೇಕು ಎಂಬುದೇ ಇಲ್ಲಿ ಗಂಭೀರವಾಗಿ ಚರ್ಚಿಸಬೇಕಾದ ವಿಷಯವಾಗಿದೆ. ಜನರ ಸದ್ಯದ ಬದುಕನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ನಮಗೆಲ್ಲ ಅರ್ಥವಾಗುವುದು. ಜನರಿಗೆ ಎಲ್ಲವೂ ಇದೆ, ಆದರೆ ಕೇವಲ ನೆಮ್ಮದಿ ಮಾತ್ರ ಇಲ್ಲ. ತಂತ್ರಜ್ಞಾನವು ನಮ್ಮ ಕೆಲಸವನ್ನು ಸುಲಭಗೊಳಿಸಿದೆ ನಿಜ, ಆದರೆ ಅದೇ ತಂತ್ರಜ್ಞಾನವು ನಮ್ಮ ಖಾಸಗಿ ಸಮಯವನ್ನು ಕಸಿದುಕೊಂಡಿದೆ. ಸ್ಮಾರ್ಟ್ಫೋನ್ಗಳು ನಮ್ಮನ್ನು ಆಫೀಸಿನೊಂದಿಗೆ 24 ಗಂಟೆಯೂ ಬೆರೆಯುವಂತೆ ಮಾಡಿದೆ. ಆದ್ದರಿಂದ ನಾವೆಲ್ಲ ಕುಟುಂಬಕ್ಕಿಂತ ಹೆಚ್ಚಿನ ಸಮಯವನ್ನು ತಂತ್ರಜ್ಞಾನಕ್ಕೇ ನೀಡುತ್ತಿದ್ದೇವೆ. ಹೀಗಿರುವಾಗ ಆಫೀಸ್ಗಳಲ್ಲಿ ಕೊಟ್ಟ ಕೆಲಸ ಮುಗಿಸುವ ಒತ್ತಡ, ಮೇಲಾಧಿಕಾರಿಗಳ ನಿರೀಕ್ಷೆಗಳು ಮತ್ತು ಮನೆಯಲ್ಲಿ ಮಕ್ಕಳ ವಿದ್ಯಾಭ್ಯಾಸದ ಕಡೆಗೆ ಗಮನ ಹರಿಸುವುದು ಹಾಗೂ ಪೋಷಕರ ಆರೈಕೆ, ದೈನಂದಿನ ಜವಾಬ್ದಾರಿಗಳು, ಹೀಗೆ ವ್ಯಕ್ತಿಯನ್ನು ಅಕ್ಷರಶಃ ಒತ್ತಡದಲ್ಲಿ ಸಿಲುಕಿಸುತ್ತಿವೆ. ಹೀಗಿರುವಾಗ ಸಮಯದ ಅಭಾವ ಒಂದು ಕಡೆ, ನನಗೆ ಸಮಯವೇ ಸಿಗುತ್ತಿಲ್ಲ ಎಂಬುದು ಇಂದಿನ ಪ್ರತಿಯೊಬ್ಬ ವ್ಯಕ್ತಿಯ ಬಾಯಿಯಲ್ಲಿ ಸಾಮಾನ್ಯವಾಗಿ ಕೇಳಿಬರುವ ಸಂಗತಿಯಾಗಿದೆ. ಬೆಳಿಗ್ಗೆ ಎದ್ದಾಗಿನಿಂದ ಹಿಡಿದು ರಾತ್ರಿ ಮಲಗುವವರೆಗೂ ಓಟದ ಬದುಕಾಗಿದೆ. ಈ ಓಟದಲ್ಲಿ ಪತಿ ಪತ್ನಿ ಇಬ್ಬರೂ ಪರಸ್ಪರ ಮಾತನಾಡಲು ಸಹ ಸಮಯವಿಲ್ಲದಂತಾಗಿದೆ. ಮಕ್ಕಳ ಜೊತೆಗೆ ಮತ್ತು ವೃದ್ಧ ಪೋಷಕರ ಜೊತೆಗೆ ಅವರ ಆರೋಗ್ಯ ವಿಚಾರಿಸಲು ಕೂಡ ಸಮಯವಿಲ್ಲದಂತಾಗಿದೆ. ಈ ಸಮಯದಲ್ಲಿ ಒಂದು ಉದಾಹರಣೆಯನ್ನು ನಾವು ನೆನಪಿಸಿಕೊಳ್ಬಹುದು. ಆಕಾಶ ಎಂಬ ಒಬ್ಬ ವ್ಯಕ್ತಿ ಒಂದು ಕಂಪನಿಯಲ್ಲಿ ಉನ್ನತ ಹುದ್ದೆಯಲ್ಲಿ ಕೆಲಸ ಮಾಡುತ್ತಿದ್ದ. ವೃತ್ತಿಯಲ್ಲಿ ಮಹಾನ್ ಯಶಸ್ಸು ಹಾಗೂ ದೊಡ್ಡ ಸಂಬಳ, ಆದರೆ ಕೇವಲ ಆಫೀಸಿಗೆ ಸೀಮಿತವಾಗಿತ್ತು ಆತನ ಕೆಲಸ. ಅವನು ಪ್ರತಿನಿತ್ಯ ಕಚೇರಿಗೆ ಹೋಗುವಾಗ ಮಕ್ಕಳು ಇನ್ನೂ ಮಲಗಿರುತ್ತಿದ್ದರು. ಹಾಗೆ ರಾತ್ರಿ ಮನೆಗೆ ಬರುವಾಗ ಕೂಡ ತುಂಬಾ ರಾತ್ರಿ ಆಗಿರುವುದರಿಂದ ಆಗಲೂ ಕೂಡ ಅವರು ಬರುವ ವೇಳೆಗೆ ಮಕ್ಕಳು ಮಲಗಿರುತ್ತಿದ್ದರು. ಹೀಗೆ ಬಹಳಷ್ಟು ದಿನಗಳು ಕಳೆದ ನಂತರ ಆತನ ಮಗ ಬೆಳೆದು ದೊಡ್ಡವನಾದ ನಂತರ, ನನಗೆ ಅಪ್ಪನ ಹಣ ಬೇಕಾಗಿಲ್ಲ, ಆದರೆ ಅಪ್ಪನ ಸಮಯ ಬೇಕಾಗಿತ್ತು ಎಂದು ಹೇಳಿದಾಗ ಆಕಾಶ್ಗೆ ತಾನು ಇಲ್ಲಿಯವರೆಗೆ ಕಳೆದುಕೊಂಡ ಕೌಟುಂಬಿಕ ಸುಖದ ಅರಿವಾಗುತ್ತದೆ. ಆದರೆ ಏನು ಮಾಡುವುದು, ಅಲ್ಲಿಗೆ ಕಾಲ ಮಿಂಚಿ ಹೋಗಿರುತ್ತದೆ. ಮಿಂಚಿ ಹೋದ ಮಾತಿಗೆ ಚಿಂತಿಸಿ ಫಲವೇನು? ಇನ್ನೊಂದು ಕಡೆ ಇದೇ ರೀತಿ ಒಂದು ಉದಾಹರಣೆಯನ್ನು ನೋಡಿದಾಗ, ರಾಣಿ ಎಂಬುವರು ಬ್ಯಾಂಕಿನಲ್ಲಿ ಅಧಿಕಾರಿ ಕೆಲಸದಲ್ಲಿದ್ದರು. ಇವರಿಗೆ ಇಬ್ಬರು ಮಕ್ಕಳು. ತಮ್ಮ ಕಚೇರಿಯಲ್ಲಿ ಕೆಲಸದ ಸಮಯದಲ್ಲಿ ಸಂಪೂರ್ಣವಾಗಿ ಅತ್ಯಂತ ಶ್ರದ್ಧೆಯಿಂದ ಕೆಲಸ ಮಾಡುವುದು ಹಾಗೂ ಸಂಜೆ 6 ಗಂಟೆಯ ನಂತರ ಮನೆಯಲ್ಲಿ ಮಕ್ಕಳ ಜೊತೆಗೆ ಹೋಮ್ವರ್ಕ್ ಮಾಡಿಸುವುದು ಹಾಗೂ ಸಂಜೆ ಅಡುಗೆ ಮಾಡಿ ಗಂಡ ಮಕ್ಕಳು ಎಲ್ಲರೂ ಒಟ್ಟಿಗೆ ಸೇರಿ ಊಟ ಮಾಡುವುದು ಹಾಗೂ ವಾರದ ಕೊನೆಗೆ ಕುಟುಂಬದೊಂದಿಗೆ ಹೊರಗಡೆ ಹೋಗುವುದನ್ನು ಕಟ್ಟುನಿಟ್ಟಾಗಿ ನಿಭಾಯಿಸುತ್ತಾರೆ. ಈಗ ಅವರು ವೃತ್ತಿಯಲ್ಲಿಯೂ ಯಶಸ್ವಿಯಾಗಿದ್ದಾರೆ ಮತ್ತು ಉತ್ತಮ ತಾಯಿಯಾಗಿಯೂ ತಮ್ಮ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಇದೇ ನಿಜವಾದ ಯಶಸ್ವಿ ಸಮತೋಲನ. ಈ ಎರಡೂ ಉದಾಹರಣೆಗಳು ನಮಗೆ ಸ್ಪಷ್ಟವಾಗಿ ತಿಳಿಸುವುದೇನೆಂದರೆ, ಯಶಸ್ಸು ಕೇವಲ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲ, ಕುಟುಂಬದ ನಗು ಕೂಡ ಅದರ ಒಂದು ಭಾಗವಾಗಿದೆ. ಕುಟುಂಬ ಮತ್ತು ವೃತ್ತಿಯ ನಡುವೆ ಸಮತೋಲನ ಸಾಧಿಸಲು ಪ್ರಮುಖ ಮಾರ್ಗಗಳನ್ನು ಕಂಡುಕೊಳ್ಳಬೇಕು. ಅತ್ಯಂತ ಕಷ್ಟಕರವಾದ ಸಮತೋಲನವನ್ನು ಕಾಪಾಡಿಕೊಳ್ಳಲು ಕೆಲವು ಪ್ರಾಯೋಗಿಕ ಹಾಗೂ ಪರಿಣಾಮಕಾರಿ ಹೆಜ್ಜೆಗಳನ್ನು ಕೂಡ ನಾವು ಇಡುವುದನ್ನು ಅಗತ್ಯವಾಗಿ ನಾವು ಪಾಲಿಸಬೇಕಾಗಿದೆ. ಮೊದಲನೆಯದಾಗಿ ನೋಡುವುದಾದರೆ, ಈಗ ಕಚೇರಿ ಸಮಯದಲ್ಲಿ ವೈಯಕ್ತಿಕ ಕೆಲಸ ಬೇಡ, ಹಾಗೆ ಮನೆಯಲ್ಲಿ ಕಚೇರಿ ಕೆಲಸ ಬೇಡ. ಅಂದರೆ ಮನೆಯ ಕೆಲಸವನ್ನ ಮನೆಯಲ್ಲೇ ನಿಭಾಯಿಸುವುದು, ಕಚೇರಿ ಕೆಲಸವನ್ನ ಕಚೇರಿಯಲ್ಲೇ ನಿಭಾಯಿಸುವುದು. ಹಾಗಾದಾಗ ಮಾತ್ರ ನಾವು ಈ ಸಮತೋಲನದ ಕಡೆಗೆ ಗಮನ ಹರಿಸಿದಂತಾಗುತ್ತದೆ. ಪ್ರಮುಖ ಕೆಲಸಗಳಿಗೆ ಮುಂಚಿತವಾಗಿ ಆದ್ಯತೆಯನ್ನು ನೀಡುವುದು, ಅಂದರೆ ಯಾವುದು ಇಂಪಾರ್ಟೆಂಟ್ ಇರುತ್ತೋ ಆ ಕೆಲಸವನ್ನು ಮೊದಲು ಮಾಡಿ ಮುಗಿಸಿದಾಗ ಅದು ಸಾಧ್ಯವಾಗುವುದು. ಮತ್ತೊಂದು, ಅತಿಯಾದ ಜವಾಬ್ದಾರಿಗಳನ್ನು ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟನ್ನು ಮಾಡಲು ಮಾತ್ರ ನಾವು ಒಪ್ಪಿಕೊಳ್ಳಬೇಕು. ನಾವು ಮಾಡುತ್ತೇವೆಂದ ತಕ್ಷಣ ಎಲ್ಲ ಕೆಲಸವನ್ನು ಒಪ್ಪಿಕೊಂಡು ನಾವು ಒತ್ತಡಕ್ಕೀಡಾಗುವುದು ಒಳ್ಳೆಯದಲ್ಲ. ಹಾಗೂ ಯೋಗ, ಧ್ಯಾನ, ನಿದ್ರೆ ಮತ್ತು ಸ್ವಯಂ ಕಾಳಜಿಯ ಬಗ್ಗೆ ಸಮಯವನ್ನು ಮೀಸಲಿಡುವುದನ್ನು ಮರೆಯಬಾರದು. ಅಂದರೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಕಡೆಗೆ ಗಮನ ಹರಿಸಬೇಕು. ಸಂಜೆ ಮನೆಗೆ ಬಂದ ನಂತರ ಕಚೇರಿಯ ಇಮೇಲ್, ವಾಟ್ಸಪ್ ಸಂದೇಶಗಳನ್ನು ನೋಡುವುದನ್ನು ಆದಷ್ಟು ಕಡಿಮೆ ಮಾಡಬೇಕು. ಅದರಂತೆ ಕುಟುಂಬದೊಂದಿಗೆ ಇರುವಾಗ ಮೊಬೈಲ್ ಫೋನ್ ದೂರ ಇಡುವುದು ಅತ್ಯಂತ ಮುಖ್ಯ. ಎಲ್ಲಾ ಕೆಲಸಗಳನ್ನು ಒಟ್ಟಿಗೆ ಮಾಡಲು ಸಾಧ್ಯವಿಲ್ಲ. ಯಾವುದು ತುರ್ತು, ಯಾವುದು ಗಂಭೀರ ಎಂಬುದನ್ನು ಆಲೋಚಿಸಿ ನಾವು ಮುಂದುವರೆಯಬೇಕಾಗುತ್ತದೆ. ಹಾಗೆ ಇಂಪಾರ್ಟೆಂಟ್ ಇರುವ ಕೆಲಸವನ್ನು ಮಾತ್ರ ಮೊದಲು ಮಾಡಿ ಮುಗಿಸಬೇಕು. ಅದು ಮನೆಯೇ ಆಗಿರಬಹುದು ಅಥವಾ ಕಚೇರಿಯೇ ಆಗಿರಬಹುದು.

0: ಸಹಕರಿಸಿದರೆ ಮಾತ್ರ ಸಮತೋಲನ ಸಾಧ್ಯ. ಕುಟುಂಬ ಮತ್ತು ವೃತ್ತಿ ಜೀವನದ ನಡುವೆ ಸಮತೋಲನ ತಪ್ಪಿದಾಗ ವ್ಯಕ್ತಿಯ ಜೀವನದಲ್ಲಿ ಏನೆಲ್ಲ ದುಷ್ಪರಿಣಾಮಗಳು ಉಂಟಾಗುತ್ತವೆ ಎಂಬುದನ್ನು ನಾವೀಗ ನೋಡೋಣ. ಮಾನಸಿಕ ಹಿಂಸೆ, ಆತಂಕ, ನಿರಂತರ ಕೆಲಸದ ಒತ್ತಡದಿಂದಾಗಿ ವ್ಯಕ್ತಿಯು ಮಾನಸಿಕವಾಗಿ ಬಳಲುತ್ತಾನೆ. ಇವೆಲ್ಲ ಖಿನ್ನತೆ, ನಿದ್ರಾಹೀನತೆ ಮತ್ತು ತಲೆನೋವಿನಂತಹ ದೈಹಿಕ ಕಾಯಿಲೆಗಳಿಗೂ ಕೂಡ ದಾರಿ ಮಾಡಿಕೊಡುತ್ತದೆ. ಕೌಟುಂಬಿಕ ಸಂಬಂಧಗಳಲ್ಲಿ ಬಿರುಕು ಮೂಡುವ ಸಾಧ್ಯತೆ ಕೂಡ ಉಂಟಾಗುತ್ತದೆ. ಅದರಿಂದ ಪತಿಪತ್ನಿಯರ ಪರಸ್ಪರ ಅನ್ಯೋನ್ಯತೆ ಕೊರತೆಯಿಂದ ಅದೆಷ್ಟೋ ವಿಚ್ಛೇದನದಂತಹ ದುರ್ಘಟನೆಗಳಿಗೆ ಕಾರಣವಾಗುತ್ತದೆ. ಮಕ್ಕಳು ಮತ್ತು ಪೋಷಕರು ಪ್ರೀತಿಯಿಂದ ವಂಚಿತರಾಗಿ ದಾರಿ ತಪ್ಪುವ ಸಂಭವವಿರುತ್ತದೆ. ಒಮ್ಮೊಮ್ಮೆ ಎಷ್ಟೇ ಕೆಲಸ ಮಾಡಿದರೂ ಕೂಡ ಮಾನಸಿಕ ಆಯಾಸದಿಂದಾಗಿ ಕಚೇರಿಯಲ್ಲಿಯೂ ಕೂಡ ನಿರೀಕ್ಷಿತ ಫಲಿತಾಂಶ ನೀಡಲು ಸಾಧ್ಯವಾಗುವುದಿಲ್ಲ. ಬದುಕು ಎನ್ನುವುದು ಒಂದು ಸೈಕಲ್ ಇದ್ದಂತೆ, ನಾವು ಸಮತೋಲನ ತಪ್ಪಿದರೆ ಬಿದ್ದು ಹೋಗುತ್ತೇವೆ. ವೃತ್ತಿ ಜೀವನವೂ ಅಷ್ಟೇ. ನಮ್ಮ ಬದುಕಿಗೆ ಬೇಕಾದ ಆರ್ಥಿಕ ಸಫಲತೆಯನ್ನು ನೀಡಿದರೆ ಕುಟುಂಬ ಜೀವನವು ಆ ಬದುಕಿಗೆ ಅರ್ಥ ಮತ್ತು ನೆಮ್ಮದಿ ಸಂತೋಷವನ್ನು ನೀಡುತ್ತದೆ. ಇವೆರಡರಲ್ಲಿ ಯಾವುದನ್ನು ಕಡೆಗಣಿಸಲು ಸಾಧ್ಯವಿಲ್ಲ. ಯಾವುದೇ ಒಬ್ಬ ವ್ಯಕ್ತಿ ಸತ್ತ ಮೇಲೆ ತನ್ನ ಸಮಾಧಿಯ ಮೇಲೆ ನಾನು ನನ್ನ ಕಚೇರಿಯಲ್ಲಿ ಹೆಚ್ಚು ಗಂಟೆಗಳ ಕಾಲ ಕೆಲಸ ಮಾಡಿದ್ದೇನೆ ಎಂದು ಬರೆಸಿಕೊಳ್ಳಲು ಇಷ್ಟಪಡುವುದಿಲ್ಲ. ಅದರ ಬದಲಾಗಿ ನಾನು ಒಬ್ಬ ಒಳ್ಳೆಯ ಮನುಷ್ಯನಾಗಿದ್ದೆ, ಕುಟುಂಬವನ್ನು ಪ್ರೀತಿಸುತ್ತಿದ್ದೆ ಮತ್ತು ಸಮಾಜಕ್ಕೆ ಒಳ್ಳೆಯದನ್ನೇ ಮಾಡಿದ್ದೆ ಎಂಬುದೇ ಮನುಷ್ಯನ ಅಂತಿಮ ಅಪೇಕ್ಷೆಯಾಗಿರುತ್ತದೆ. ಆದ್ದರಿಂದ ವೃತ್ತಿಯ ಬೆನ್ನೇರಿ ಓಡುವ ಜೊತೆ ನಮ್ಮವರೊಂದಿಗೆ ನಕ್ಕು ನಲಿದು ಹೊಟ್ಟೆಗೆ ಬಟ್ಟೆಗೆ ಎಲ್ಲ ರೀತಿಯಿಂದಲೂ ಸರಿಸಮಾನವಾಗಿ ನೋಡಿಕೊಂಡು ಪ್ರೀತಿಯಿಂದ ಊಟ ಮಾಡಲು ಮತ್ತು ಪ್ರೀತಿಯನ್ನು ಹಂಚಿಕೊಳ್ಳಲು ಸ್ವಲ್ಪ ಸಮಯವನ್ನು ಮೀಸಲಿಡೋಣ. ಪರಿಪೂರ್ಣ ಸಮತೋಲನವೇ ಸುಂದರ ಮತ್ತು ನೆಮ್ಮದಿಯ ಜೀವನದ ರಹಸ್ಯವಾಗಿದೆ. ಮನಸ್ಸಿದ್ದರೆ ಮಾರ್ಗ, ಗುರಿಯಿದ್ದರೆ ಜೀವನ, ಛಲವಿದ್ದರೆ ಸಾಧನೆ.
1: ಇದುವರೆಗೆ ಮಹಿಳೆ ಮತ್ತು ವೃತ್ತಿಪರ ಜೀವನ ಮಾತನಾಡಿದವರು ರುದ್ರಮ್ಮ ಸಂಕಪ ಗಿಟ್ಟಗೋಳ್.
2: ಸಂಕಲನ ಸವಿತಾ ದೇಶಮುಖ್. ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮವು ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ.
3: ಭಾರತ ಅಪೂರ್ವವಾದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿರುವ ದೇಶ. ಒಂದು ನಾಡು ತನ್ನ ಇತಿಹಾಸವನ್ನು ಮರೆಯುವುದೆಂದರೆ ನಾಡಿನ ಭವ್ಯ ಸಿರಿವಂತಿಕೆಯನ್ನು ಅದು ಕಳೆದುಕೊಂಡಿತು ಎಂದೇ ಅರ್ಥ.
4: ದೇಶ ಕ್ಯಾ ಹೈ ತೀರ್ಥ ಕಾ ಸ್ಥಾನ ಹೈ ಮೇರಾ ಯೇ ದೇಶ ಮೇರಿ ಜಾನ್ ಹೈ.
5: ನಮ್ಮ ಪರಂಪರೆಯ ಭವ್ಯತೆಯನ್ನು ತಿಳಿಯುವುದು ಪ್ರಾಚೀನರ ರುಚಿ ಅಭಿರುಚಿ ಪ್ರತಿಭೆ ಪರಿಶ್ರಮ ಕಾಣಿಕೆ ಮತ್ತು ಕಾಣಿಕೆಯನ್ನು ಮುಂದಿನ ಪೀಳಿಗೆಗೆ ಜೋಪಾನವಾಗಿ ಕೈದಾಟಿಸುವುದು ಪ್ರತಿ ಪ್ರಜೆಯ ಜವಾಬ್ದಾರಿ.
3: ಸಾಹಿತ್ಯ, ಲಲಿತ ಕಲೆ, ಶಿಲಾಶಾಸನಗಳು, ತಾಡವೋಲೆ, ವಾಸ್ತುಶಿಲ್ಪ, ಪ್ರಾಚೀನ ವಿಗ್ರಹಗಳು, ನಾಣ್ಯಗಳು ಮತ್ತು ಸ್ಮಾರಕಗಳ ರಕ್ಷಣೆ ಪ್ರತಿಯೊಬ್ಬನ ಹೊಣೆ.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
1: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಶ್ರೋತೃಗಳೇ ಗಮನಿಸಿ, ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಸ್ತನ್ಯಪಾನ ಸಪ್ತಾಹ ಆಚರಣೆ ಸಂದರ್ಭದಲ್ಲಿ ಸ್ತನ್ಯಪಾನದ ಮಹತ್ವ ಕುರಿತು ಡಾಕ್ಟರ್ ಪ್ರಿಯಾ ಶಂಕರ್ ಬಿಜಾಪುರ್ ಅವರೊಂದಿಗೆ ಸಂದರ್ಶನ. ಆನಂತರ ಸಾವಿತ್ರಿ ಬಾಯಿ ಫುಲೆ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ತೇಜಸ್ವಿನಿ ಯಕ್ಕುಂಡಿ ಮಠ. ಕಾರ್ಯಕ್ರಮ ಧಾರವಾಡ ಕೇಂದ್ರದ ಕೊಡುಗೆ.

ಸಮಯಾಗಲಿದೆ 8 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಸಿರಿಗಂಧ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಿರಿಗಂಧ ಕಾರ್ಯಕ್ರಮ ಅಂತಂದ್ರೆ ಒಂದು ವಿಷಯ, ವಿಷಯದ ಜೊತೆ ಮಾತನಾಡ್ತಾ ಗೀತೆಗಳನ್ನ ಕೇಳುವಂತ ಸಮಯ. ಇಂದಿನ ಸಿರಿಗಂಧ ಕಾರ್ಯಕ್ರಮದ ವಿಷಯ ಏನು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮೊದಲಿಗೆ ಒಂದು ಗೀತೆಯನ್ನ ಕೇಳಿ, ನಂತರ ನೀವೇನೆ ಯಾವ ವಿಷಯ ಅಂತ ಊಹೆ ಕೂಡ ಮಾಡ್ತೀರಾ? ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಪ್ರೀತಿ ವಾತ್ಸಲ್ಯ ಚಿತ್ರದ ಗೀತೆ, ಆರ್ ಎನ್ ಜೈ ಗೋಪಾಲ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ.

0: ಅರ್ಜೆಂಟಾಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ. ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
1: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಹೌದು, ನೀವೆಲ್ಲ ಊಹೆ ಮಾಡಿದ್ದು ನಿಜ. ಇಂದು ವಿಶ್ವ ಸ್ನೇಹಿತರ ದಿನ. ಸ್ನೇಹದ ಬಗ್ಗೆ ಮಾತನಾಡ್ತಾ ಹೋಗೋಣ. ಹಾಗೆಯೇ ನಮ್ಮ ಈ ಕಾರ್ಯಕ್ರಮದಲ್ಲಿ ಪುರಾಣ, ಇತಿಹಾಸ ಹಾಗೂ ಕಾವ್ಯಗಳಲ್ಲಿ ಅಡಗಿರುವಂತಹ ಸ್ನೇಹದ ಅದ್ಭುತ ಕಥೆಗಳನ್ನು ಕೂಡ ಮೆಲುಕು ಹಾಕೋಣ. ಸ್ನೇಹ ಎಂಬುದು ಮಾನವ ಸಂಬಂಧಗಳ ಶುದ್ಧ ಸ್ವರೂಪ. ಸ್ನೇಹಿತರ ದಿನ ಅಂದರೆ ಪ್ರತಿಯೊಬ್ಬರಿಗೂ ಸಂಭ್ರಮ. ತಮ್ಮ ತಮ್ಮ ಸ್ನೇಹಿತರ ಜೊತೆ ಸ್ನೇಹ ಎಂಬಂತಹ ಪವಿತ್ರ ಬಂಧ ಇನ್ನಷ್ಟು ಗಟ್ಟಿಯಾಗಲಿ ಅಂತ ಆಶಿಸ್ತಾರೆ. ಪ್ರತಿ ವರ್ಷ ಪ್ರಪಂಚದಾದ್ಯಂತ ಸ್ನೇಹಿತರ ದಿನವನ್ನು ಆಚರಿಸಲಾಗುತ್ತೆ. ವಿಶ್ವಸಂಸ್ಥೆಯು ಜುಲೈ 30 ಅಂತಾರಾಷ್ಟ್ರೀಯ ಸ್ನೇಹಿತರ ದಿನ ಅಂತ ಅಧಿಕೃತವಾಗಿ ಘೋಷಿಸಿದೆ. ಆಗಸ್ಟ್ 1 ಭಾರತದಲ್ಲಿ ಸ್ನೇಹಿತರ ದಿನವನ್ನಾಗಿ ಆಚರಿಸಲಾಗುತ್ತೆ. ಈ ವರ್ಷ ಆಗಸ್ಟ್ 2, 2026 ಅಂದರೆ ಇಂದು ಸ್ನೇಹಿತರ ದಿನವನ್ನಾಗಿ ನಾವು ಆಚರಿಸ್ತಾ ಇದ್ದೀವಿ. ಅಂತಾರಾಷ್ಟ್ರೀಯ ಸ್ನೇಹಿತರ ದಿನವನ್ನು ಮೊದಲು 1958 ಪರಾಗ್ವೆಯಲ್ಲಿ ಜುಲೈ 30 ಆಚರಿಸಲಾಯಿತು. 1930 ದಶಕದಲ್ಲಿ ರಾಷ್ಟ್ರೀಯ ಸ್ನೇಹ ದಿನವು ಹಾಲ್ಮಾರ್ಕ್ ಕಾರ್ಡ್ಗಳ ಮಾರ್ಕೆಟಿಂಗ್ ತಂತ್ರವಾಗಿ ಹೊರಹೊಮ್ಮಿತು. ಇದರ ಸಂಸ್ಥಾಪಕ ಜಾಯ್ಸ್ ಹಾಲ್ ನಿಮಗೆ ಹೆಚ್ಚು ಹತ್ತಿರವಿರುವಂತಹ ಜನರಿಗೆ ಪ್ರಾಮುಖ್ಯತೆ ಕೊಟ್ಟು ನೀವು ಅವರ ಬಗ್ಗೆ ಯೋಚಿಸ್ತಾ ಇದ್ದೀರಿ ಅಂತ ತಿಳಿಸೋದಕ್ಕೆ ಅವರಿಗೆ ಕಾರ್ಡನ್ನು ಕಳುಹಿಸಿ ಎಂಬ ಒಂದು ಮಾರ್ಕೆಟಿಂಗ್ ತಂತ್ರವನ್ನು ಕೂಡ ಅವರು ಉಪಯೋಗಿಸ್ತಾರೆ. ಆದರೆ ಅದನ್ನೇ ಮುಂದೆ ಸ್ನೇಹಿತರ ದಿನ ಅಂತ ಕೂಡ ನಾವು ಆಚರಿಸ್ತೀವಿ. 1998 ಯುನೈಟೆಡ್ ನೇಷನ್ಸ್ನ ಮಾಜಿ ಪ್ರಧಾನ ಕಾರ್ಯದರ್ಶಿ ಕೋಫಿ ಅನ್ನನ್ ಅವರ ಪತ್ನಿ ನ್ಯಾನ್ ಅನ್ನನ್ ಸ್ನೇಹಕ್ಕಾಗಿ ತಮ್ಮ ಪ್ರೀತಿಯ ಡಿಸ್ನಿ ಪಾತ್ರ ವಿನ್ನಿ ದ ಪೂ ಅನ್ನ ಯುನೈಟೆಡ್ ನೇಷನ್ಸ್ನ ಜಾಗೃತಿಕ ರಾಯಭಾರಿಯಾಗಿ ಘೋಷಿಸಿ 65ನೇ ಅಧಿವೇಶನದಲ್ಲಿ ಜುಲೈ 30 ಅಂತಾರಾಷ್ಟ್ರೀಯ ಸ್ನೇಹ ದಿನ ಅಂತ ಗೊತ್ತುಪಡಿಸಲಾಯಿತು. ಮತ್ತಷ್ಟು ಮಾಹಿತಿ ನಮ್ಮ ಸ್ನೇಹ ದಿನದ ಬಗ್ಗೆ. ಹಾಗೇನೆ ನಾನು ಹೇಳಿದ ಹಾಗೆ ಪುರಾಣ, ಇತಿಹಾಸ, ಕಾವ್ಯಗಳಲ್ಲಿ ಕೂಡ ಅಡಗಿರುವಂತಹ ಸ್ನೇಹದ ಅದ್ಭುತ ಕಥೆಗಳನ್ನು ಕೂಡ ಮೆಲುಕು ಹಾಕೋಣ ನಮ್ಮ ಸಿರಿಗಂಧ ಕಾರ್ಯಕ್ರಮದಲ್ಲಿ. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಆಂಟಿ ಪ್ರೀತ್ ಸೇ ಚಿತ್ರದ ಗೀತೆ ಹಾಡಿದ್ದಾರೆ ಎಲೆನ್ ಶಾಸ್ತ್ರಿ, ಚಿತ್ರ ಹಾಗೂ ಹೇಮಂತ್ ಅವರು. ಸಾಯಿ ಚಂದ್ರ ಅವರ ಸಾಹಿತ್ಯಕ್ಕೆ ಎಲೆನ್ ಶಾಸ್ತ್ರಿ ಅವರ ಸಂಗೀತ.

ಕೇಳ್ತಾ ಇದ್ದೀರಾ ಸಿರಿಗಂಧ ಕಾರ್ಯಕ್ರಮವನ್ನ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. ಸಮಯ ಆಗಿದೆ 8:14. 1943 ಸೈಕಲಾಜಿಕಲ್ ರಿವ್ಯೂನಲ್ಲಿ ಬರೆದಂತಹ ಎ ಥಿಯರಿ ಆಫ್ ಹ್ಯೂಮನ್ ಮೋಟಿವೇಶನ್ನಲ್ಲಿ ಅಬ್ರಹಾಂ ಮಾಸ್ಕೋ ಅವರು ಪ್ರಸ್ತಾಪಿಸಿದ್ದು ಮಾನವನಿಗೆ ಅಗತ್ಯವಾಗಿ ಸೇರಬೇಕಾದಂತಹ ಪ್ರೀತಿಯ ಬಗ್ಗೆ, ಮಾನವನ ನಡವಳಿಕೆ ಮತ್ತು ಪ್ರೇರಣೆಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಪಿರಮಿಡ್ ರೇಖಾಚಿತ್ರದ ಮೂಲಕ ಅವರು ಶಾರೀರಿಕ ಸುರಕ್ಷತೆ, ಪ್ರೀತಿ, ಸಾಮಾಜಿಕ ಅಗತ್ಯಗಳು ಮತ್ತು ಸ್ವಯಂ ವಾಸ್ತವೀಕರಣ ಮುಂತಾದಂತಹ ಪದಗಳನ್ನು ಬಳಸಿದರು. ಮಾಸ್ಲೋ ಸಿದ್ಧಾಂತಗಳ ಪ್ರಕಾರ ಮಾನವನ ಅಗತ್ಯಗಳಿಗೆ ಸಾಮಾಜಿಕ ಮತ್ತು ಪರಸ್ಪರ ಸಂಬಂಧಗಳು ಅವಶ್ಯ. ಮಾನವರು ಚೈತನ್ಯದಿಂದ ಉಳಿಯೋದಕ್ಕೆ ಮತ್ತು ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸುವುದಕ್ಕೆ ಎಲ್ಲರನ್ನೂ ಪ್ರೀತಿಸಬೇಕು. ಈ ಅಂಶದ ಅನುಪಸ್ಥಿತಿಯು ಮೂಲಭೂತ ಕಾರ್ಯಚಟುವಟಿಕೆಗಳಿಗೆ ಅಡ್ಡಿಯಾಗಬಹುದು. ಇದರಿಂದ ಜನರು ಒಂಟಿತನ, ಆತಂಕ ಹಾಗೂ ಖಿನ್ನತೆಗೆ ಒಳಗಾಗ್ತಾರೆ. ಇಂತಹ ಸಾಂಕ್ರಾಮಿಕದ ಮಧ್ಯೆ ಸಂಬಂಧಗಳು ಸಹ ಪ್ರಶ್ನಾರ್ಹ ಹಂತದ ಮೂಲಕ ಸಾಗ್ತಾ ಇವೆ. ಈ ಸಮಯದಲ್ಲಿ ನಮ್ಮ ಸ್ನೇಹಿತರನ್ನು ಭೇಟಿಯಾಗೋದಕ್ಕೆ ನಮಗೆ ಸಾಧ್ಯವಾಗದೆ ಹೋದರೂ ಕೂಡ ನಮ್ಮ ಹೃದಯವನ್ನು ಉಳಿಸಿಕೊಳ್ಳೋರನ್ನು ತಲುಪೋದಕ್ಕೆ ಯಾವಾಗಲೂ ಸಮಯವನ್ನು ನಾವು ಕಂಡುಕೊಳ್ಬೇಕು ಅಂತ ಹೇಳ್ತಾರೆ. ಸ್ನೇಹ ಅನ್ನುವಂಥದ್ದು ಒಂದು ಸುಂದರವಾದಂತಹ ಸಂಬಂಧ. ಕಷ್ಟದಲ್ಲಿ ಹೆಗಲಾಗುವ, ಸುಖದಲ್ಲಿ ಭಾಗಿಯಾಗುವ ಸ್ನೇಹಿತರು ಎಲ್ಲರಿಗೂ ಇರ್ತಾರೆ. ಸ್ನೇಹಿತರು ಎಷ್ಟೊಂದು ಆತ್ಮೀಯರಾಗಿರ್ತಾರೆ ಅಂದರೆ ಮನೆಯವರ ಬಳಿ ಹೇಳಿಕೊಳ್ಳಲಾಗದಂತಹ ಎಷ್ಟೋ ವಿಷಯಗಳನ್ನು ಅವರ ಬಳಿ ಹೇಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಸ್ನೇಹದ ಸುಂದರ ಬಂಧದ ಆಚರಣೆ ಅಂತ ನಾವು ಇಂದಿನ ಅಂತಾರಾಷ್ಟ್ರೀಯ ಸ್ನೇಹ ದಿನವನ್ನು ಕರಿಬೋದು. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಆಕ್ಸಿಡೆಂಟ್ ಚಿತ್ರದ ಗೀತೆ ಹಾಡಿದ್ದಾರೆ ಅವಿನಾಶ್, ಛಬಿ ದೇವಾನಿ, ನಿಶಾಂ ಬರಂ ಹಾಗೂ ಬೆನ್ ಜಾನ್ಸ್. ರಾಜೇಂದ್ರ ಕಾರಂತವರ ಸಾಹಿತ್ಯ, ರಿಗಿ ಕೇಜ್ ಅವರ ಸಂಗೀತ.

ರಕ್ತದ ಸಂಬಂಧ ಇಲ್ಲದೆ ಹೋದರೂ ಕೂಡ ನಮಗಾಗಿ ಪ್ರಾಣ ಕೊಡೋಕ್ಕೂ ರೆಡಿ ಇರುವಂತಹ ಒಂದೇ ಒಂದು ಪವಿತ್ರವಾದಂತಹ ಬಂಧ ಅಂದರೆ ಅದು ಸ್ನೇಹ ಮಾತ್ರ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಾನು ಹೇಳ್ತಾ ಇದ್ದೆ, ಪುರಾಣ ಇತಿಹಾಸ ಹಾಗೂ ಕಾವ್ಯಗಳಲ್ಲಿ ಅಡಗಿರುವಂತಹ ಸ್ನೇಹದ ಅದ್ಭುತ ಕಥೆಗಳನ್ನು ಕೂಡ ಮೆಲುಕು ಹಾಕ್ತೀವಿ ಅಂತ. ಸರಿ, ಹಾಗಾದರೆ ಮೊದಲನೆಯದಾಗಿ ನಮಗೆ ನೆನಪಾಗ್ತಾ ಇರೋದು ಯಾವುದು? ಹೌದು ಸ್ನೇಹಿತರೆ, ಸ್ನೇಹ ಅನ್ನೋದು ಇವತ್ತು ನಿನ್ನೆದಲ್ಲ. ಪುರಾಣಗಳ ಪುಟಗಳನ್ನು ತಿರುವಿ ನೋಡಿದರೆ ಅಲ್ಲಿ ಸ್ನೇಹದ ದಿವ್ಯ ದರ್ಶನವೇ ಆಗತ್ತೆ. ಕೃಷ್ಣ ಸುಧಾಮ, ಒಬ್ಬ ದ್ವಾರಕೆಯ ರಾಜ, ಇನ್ನೊಬ್ಬ ಅತ್ಯಂತ ಬಡ ಬ್ರಾಹ್ಮಣ. ಶ್ರೀಮಂತಿಕೆ ಮತ್ತು ಬಡತನದ ಭೇದವಿಲ್ಲದ ನಿಸ್ವಾರ್ಥ ಸ್ನೇಹಕ್ಕೆ ಅತ್ಯುತ್ತಮ ಉದಾಹರಣೆ ಇದು. ಕೃಷ್ಣನು ದ್ವಾರಕೆಯ ರಾಜನಾಗಿದ್ದರೂ ಕೂಡ ಅತ್ಯಂತ ಬಡವನಾಗಿದ್ದಂತಹ ತನ್ನ ಬಾಲ್ಯದ ಗೆಳೆಯ ಸುಧಾಮನನ್ನು ಬರಿಗಾಲಿನಲ್ಲಿ ಓಡಿ ಬಂದು ಬರ್ಮಾಡ್ಕೊಳ್ತಾನೆ. ಸುಧಾಮ ತಂದಿದ್ದಂತಹ ಸಾಧಾರಣ ಅವಲಕ್ಕಿಯನ್ನು ಪ್ರೀತಿಯಿಂದ ಸ್ವೀಕರಿಸಿ ಆತನಿಗೆ ತಿಳಿಯದಂತೆಯೇ ಸಕಲ ಐಶ್ವರ್ಯವನ್ನು ಕರುಣಿಸ್ತಾನೆ. ಹೌದು, ಇಲ್ಲಿ ಶ್ರೀಮಂತಿಕೆ ಬಡತನ ಅಂತ ಅನ್ನುವಂತಹ ಒಂದು ಭೇದ ಭಾವವೇ ಮರೆತು ಹೋಗ್ಬಿಟ್ಟಿರುತ್ತೆ. ಅಷ್ಟೇ ಯಾಕೆ, ಕರ್ಣ ಹಾಗೂ ದುರ್ಯೋಧನನ ಸ್ನೇಹ ನೋಡಿ, ಇಡೀ ಜಗತ್ತೇ ಕರ್ಣನನ್ನ ಸೂತಪುತ್ರ ಅಂತ ಅವಮಾನಿಸಿದಾಗ ದುರ್ಯೋಧನ ಆತನಿಗೆ ರಾಜಪಟ್ಟವನ್ನು ಕಟ್ಟಿ ಗೌರವವನ್ನು ಕೊಡ್ತಾನೆ. ಆ ಒಂದು ಉಪಕಾರಕ್ಕಾಗಿ ಕರ್ಣ ತನ್ನ ಸ್ವಂತ ಸೋದರರಾದ ಪಾಂಡವರ ವಿರುದ್ಧವೇ ಹೋರಾಡಿ ಗೆಳೆಯನಿಗಾಗಿ ಪ್ರಾಣ ತ್ಯಾಗವನ್ನು ಮಾಡ್ತಾನೆ. ಮತ್ತೊಂದು ನಾವು ನೆನಪಿಸ್ಕೊಳ್ಳೇಬೇಕು ಅಂತಂದರೆ ರಾಮ ಮತ್ತು ಸುಗ್ರೀವ. ಇದು ಸಂಕಷ್ಟದ ಸಮಯದಲ್ಲಿ ಪರಸ್ಪರ ಸಹಾಯ ಮಾಡಿದಂತಹ ಉದಾಹರಣೆ. ರಾಮನು ಸುಗ್ರೀವನಿಗೆ ವಾಲಿಯಿಂದ ಮುಕ್ತಿ ಕೊಡಿಸ್ತಾನೆ, ಆತನ ಕಳೆದು ಹೋದಂತಹ ಕಿಷ್ಕಿಂಧ ಸಾಮ್ರಾಜ್ಯವನ್ನು ಮರಳಿ ಕೊಡಿಸ್ತಾನೆ. ಪ್ರತಿಯಾಗಿ ಸುಗ್ರೀವನು ತನ್ನ ಇಡೀ ವಾನರ ಸೈನ್ಯವನ್ನು ಸಂಘಟಿಸಿ ಸೀತೆಯನ್ನು ರಾವಣನಿಂದ ರಕ್ಷಿಸೋದಕ್ಕೆ ರಾಮನಿಗೆ ನೆರವಾಗ್ತಾನೆ. ಈ ಎಲ್ಲವನ್ನು ನೋಡ್ತಾ ಇದ್ರೆ ನಮ್ಮ ಇತಿಹಾಸದಲ್ಲೂ ಕೂಡ ಈ ಒಂದು ಸ್ನೇಹದ ಉಲ್ಲೇಖ ಇದೆ ಅಂತ ನಾವು ನೆನಪಿಸ್ಕೊಳ್ಳೇಬೇಕು ಅಲ್ವಾ ಸ್ನೇಹಿತರೆ? ಮೊದಲಿಗೆ ಒಂದು ಗೀತೆಯನ್ನು ಕೇಳಿ ಬಂದು ನಂತರ ನಮ್ಮ ಇತಿಹಾಸದಲ್ಲಿ ಮತ್ತೆ ಯಾವ ಯಾವ ಸ್ನೇಹಿತರನ್ನು ನಾವು ನೆನಪಿಸ್ಕೊಳ್ತೀವಿ ಅಂತ ನೋಡೋಣ. ಶುಭಮಂಗಳ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಚೀವುದಶಂಕರವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತ.

ಕೇಳ್ತಾ ಇದ್ದೀರಾ ಸಿರಿಗಂಧ ಕಾರ್ಯಕ್ರಮವನ್ನ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. ಸಮಯ ಆಗಿದೆ 8:26:20. ನಮ್ಮ ಸ್ನೇಹದ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಹೆಮ್ಮೆಯ ಕರ್ನಾಟಕದ ಇತಿಹಾಸದಲ್ಲೂ ಕೂಡ ಸ್ನೇಹ ಸಾಮ್ರಾಜ್ಯಗಳನ್ನೇ ಕಟ್ಟಿದೆ. ಯಾವುದಪ್ಪ ಅಂತ ನೀವು ಊಹೆ ಮಾಡ್ಕೊಳ್ತಾ ಇರಬಹುದು ಅನ್ಕೊಳ್ತೀನಿ. ಸರಿ, ಹೇಳಿಬಿಡ್ತೀನಿ. ಕರ್ನಾಟಕದ ಹೆಮ್ಮೆಯ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಹಕ್ಕ ಮತ್ತು ಬುಕ್ಕರು. ಇವರು ಕೇವಲ ಸೋದರರಲ್ಲದೆ ಅತ್ಯಂತ ಆಪ್ತ ಒಡನಾಡಿಗಳಾಗಿದ್ದರು. ಸಂತ ವಿದ್ಯಾರಣ್ಯರ ಮಾರ್ಗದರ್ಶನದಲ್ಲಿ ಇವರ ನಡುವಿನ ಮುರಿಯದ ನಂಬಿಕೆ ಮತ್ತು ಒಗ್ಗಟ್ಟು ದಕ್ಷಿಣ ಭಾರತದ ಸಂಸ್ಕೃತಿಯನ್ನು ರಕ್ಷಿಸಿದ ಭವ್ಯ ಸಾಮ್ರಾಜ್ಯದ ಉಗಮಕ್ಕೆ ಕಾರಣವಾಯಿತು. ಹಾಗೆಯೇ ಮತ್ತೊಂದು ನಾವು ಈ ಸ್ನೇಹವನ್ನು ನೆನಪಿಸ್ಕೊಳ್ಳೇಬೇಕು. ಯಾರು ಅಂತಂದರೆ ಛತ್ರಪತಿ ಶಿವಾಜಿ ಹಾಗೂ ತಾನಾಜಿ ಮಾಲುಸರೆ. ಸ್ನೇಹಕ್ಕಾಗಿ ಪ್ರಾಣವನ್ನೇ ಮುಡುಪಾಗಿಟ್ಟ ಸಾಹಸದ ಕಥೆ ಇದು. ತಾನಾಜಿ ಮಹಾರಾಜ ಶಿವಾಜಿಯ ಬಾಲ್ಯದ ಗೆಳೆಯ ಮತ್ತು ದಂಡನಾಯಕರಾಗಿದ್ದರು. ಕೊಂಡಾಣ ಕೋಟೆಯನ್ನ ಗೆಲ್ಲುವ ಹೋರಾಟದಲ್ಲಿ ತಾನಾಜಿ ವೀರಮರಣ ಹೊಂದಿದರು. ಗೆಳೆಯನ ಸಾವಿನಿಂದ ತೀವ್ರ ದುಃಖಿತರಾದಂತಹ ಶಿವಾಜಿ ಮಹಾರಾಜರು ಗಢಲ ಫಣ್ ಸಿಂಹಗೇಲ ಅಂದರೆ ಕೋಟೆ ಬಂದಿತ್ತು ಆದರೆ ಸಿಂಹ ಹೊರಟು ಹೋಯಿತು ಅಂತ ಕಣ್ಣೀರಿಟ್ರಂತೆ. ಮತ್ತೊಂದು ಸ್ನೇಹದ ಒಂದು ನೆನಪಿಸ್ಕೊಳ್ಳಬೇಕಾದಂಥದ್ದು ಅಂದರೆ ಅಕ್ಬರ್ ಹಾಗೂ ಬೀರ್ಬಲ್. ಇದು ಬುದ್ಧಿವಂತಿಕೆ ಮತ್ತು ಹಾಸ್ಯ ಪ್ರಜ್ಞೆಯ ಮೇಲೆ ಬೆಳೆದಂತಹ ಸ್ನೇಹ. ಬೀರ್ಬಲ್ ಕೇವಲ ಅಕ್ಬರನ ಆಸ್ಥಾನದ ಮಂತ್ರಿಯಾಗಿರದೆ ಆತನ ಅತ್ಯಂತ ಆಪ್ತ ಸ್ನೇಹಿತನೂ ಕೂಡ ಆಗಿದ್ದ. ಸಾಮ್ರಾಜ್ಯದ ಜಟಿಲ ಸಮಸ್ಯೆಗಳಿಂದ ಹಿಡಿದು ವೈಯಕ್ತಿಕ ಗೊಂದಲಗಳವರೆಗೆ ಅಕ್ಬರನು ಬೀರಬಲ್ಲನ ಚತುರತೆ ಮತ್ತು ಸಲಹೆಗಳನ್ನು ಸಂಪೂರ್ಣವಾಗಿ ನಂಬ್ತಾ ಇದ್ದ. ಮುಂದಿನ ಗೀತೆ ನಮ್ಮ ಸಿರಿಗಂಧ ಕಾರ್ಯಕ್ರಮದಲ್ಲಿ ಮೂಡಿ ಬರ್ತಾ ಇದೆ. ಪ್ರತಿಧ್ವನಿ ಚಿತ್ರದ ಗೀತೆ ಹಾಡಿದ್ದಾರೆ ಪಿವಿ ಶ್ರೀನಿವಾಸ್. ಜಿ ಉದಯಶಂಕರ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತ.

ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಸ್ನೇಹದ ಬಗ್ಗೆ ತುಂಬ ಚಂದವಾಗಿ ಬರೆದಿದ್ದಾರೆ. ಸ್ನೇಹ ಅಂದರೆ ಎರಡು ದೇಹಗಳ ನಡುವೆ ಇರುವ ಒಂದು ಆತ್ಮ, ಕಷ್ಟದಲ್ಲಿ ಜೊತೆಯಾಗಿ ಸುಖದಲ್ಲಿ ಹಿತವಾಗಿ ಸಾಗುವ ಪಯಣವೇ ನಿಜವಾದ ಸ್ನೇಹ ಅಂತ ಹೇಳಿದ್ದಾರೆ.

ಸ್ನೇಹದ ಬಗ್ಗೆ ಮಾತನಾಡ್ತಾ ಇದ್ರೆ ಸಮಯ ಹೋಗದೇ ಗೊತ್ತಾಗೋದಿಲ್ಲ. ಸ್ನೇಹ ಇತ್ತೀಚಿನ ದಿನಗಳಲ್ಲಿ ಈ ಅಂತಾರಾಷ್ಟ್ರೀಯ ಸ್ನೇಹಿತರ ದಿನವನ್ನು ಹೇಗೆ ಹೇಗೆ ಆಚರಿಸ್ತಾ ಇದ್ದಾರೆ ಅಂತ ನೋಡೋದಾದರೆ, ಫ್ರೆಂಡ್ಶಿಪ್ ಬ್ಯಾಂಡ್ ಅಂತ ಫ್ರೆಂಡ್ಶಿಪ್ ಬ್ಯಾಂಡನ್ನು ಕಟ್ಟಿ ಸಂಭ್ರಮಿಸ್ತಾರೆ. ಹಾಗೆಯೇ ತಮ್ಮ ಸ್ನೇಹಿತರ ಜೊತೆ ಹೊರಗಡೆ ಹೋಗಿ ತಮ್ಮ ಕಾಲವನ್ನು ಕಳೆದು ಅಂದರೆ ಖುಷಿಯಿಂದ ತಮ್ಮ ಸ್ನೇಹಿತರ ಜೊತೆಗೆ ತಮ್ಮ ಕೆಲವು ಸಮಯವನ್ನು ಕಳೆದು ಮನಸ್ಸಿಗೆ ಉಲ್ಲಾಸವನ್ನು ಕೂಡ ತಗೊಳ್ತಾ ಇದ್ದಾರೆ ನಮ್ಮ ಯುವ ಸ್ನೇಹಿತರು. ಮುಂದಿನ ಗೀತೆ

ಸ್ನೇಹಿತರೆ, ಸಮಯ ಓಡೋದೇ ಗೊತ್ತಾಗಲ್ಲ. ನಮ್ಮ ಸ್ನೇಹ ಸೌರಭ ಅಂದರೆ ಇಂದಿನ ಸಿರಿಗಂಧ ಕಾರ್ಯಕ್ರಮ ಮುಕ್ತಾಯದ ಹಂತಕ್ಕೆ ಬರ್ತಾ ಇದೆ. ಇವತ್ತಿನ ವಿಶೇಷ ದಿನದಂದು ನಿಮ್ಮ ಸ್ನೇಹಿತರಿಗೆ ಒಂದು ಫೋನ್ ಕರೆ ಮಾಡಿ ಮಾತಾಡಿಸಿ, ಅಥವಾ ಒಂದು ಮೆಸೇಜನ್ನು ಮಾಡಿ. ಯಾಕೆಂದರೆ ಮಾತು ಕಮ್ಮಿಯಾದರೂ ಕೂಡ ಪ್ರೀತಿ ಕಮ್ಮಿಯಾಗದಂತಹ ಬಂಧ ಈ ಸ್ನೇಹ ಬಂಧ. ಕಾಲ ದೂರ ತಳ್ಳಿದ್ರೂ ಕೂಡ ನೆನಪು ಮಸುಕಾಗದ ಸಂಬಂಧ ಈ ಸ್ನೇಹ. ನಿಮ್ಮ ಜೊತೆಗಿರೋ, ನಿಮ್ಮ ಕಣ್ಣೀರು ಒರೆಸುವಂತಹ ಎಲ್ಲ ಜೀವದ ಗೆಳೆಯರಿಗೆ ನಮ್ಮ ಕಡೆಯಿಂದನೂ ಕೂಡ, ಹಾಗೂ ನಮ್ಮೆಲ್ಲರ ಕಡೆಯಿಂದ ಕೂಡ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಇಂದಿನ ವಿಶ್ವ ಸ್ನೇಹಿತರ ದಿನದ ಶುಭಾಶಯಗಳು ಮತ್ತೊಮ್ಮೆ ಎಲ್ಲರಿಗೂ ಅಂತ ಹೇಳ್ತಾ ಕೊನೆಯ ಗೀತೆಯನ್ನು ಕೇಳಿಸ್ತಾ ಇದ್ದೀನಿ. ಜಾಲಿ ಡೇಸ್ ಚಿತ್ರದ ಗೀತೆ ಕಾರ್ತಿಕ್ ಅವರು ಹಾಡಿದ್ದಾರೆ. ಕವಿರಾಜ್ ಅವರ ಸಾಹಿತ್ಯಕ್ಕೆ ಮಿಕ್ಕಿ ಜೆ ಮೇಯರ್ ಅವರ ಸಂಗೀತವಿದೆ.

ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 9:15:20. ಕೇಳಿ ಲಕ್ಷ್ಮೀ ಸುಬ್ರಹ್ಮಣ್ಯ ಅವರು ಹಾಡಿರುವ ಭಾವಗೀತೆಗಳು. ಆರಂಭದಲ್ಲಿ ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ ವಿರಚಿತ ಒಂದು ಭಾವಗೀತೆ, ನನ್ನ ನಾನು ಪಡೆಯುವುದೆಂದಿಗೆ.

ಕೇಳ್ತಾ ಇದ್ದೀರಾ ಲಕ್ಷ್ಮೀ ಸುಬ್ರಹ್ಮಣ್ಯ ಅವರು ಹಾಡಿರುವ ಭಾವಗೀತೆಗಳನ್ನ. ಇನ್ನು ಮುಂದೆ ಕೇಳಿ KS ನರಸಿಂಹಸ್ವಾಮಿ ವಿರಚಿತ ಒಂದು ಭಾವಗೀತೆ, ತುಂಬು ತಿಂಗಳಿನ ಮಲ್ಲಿಗೆ ಹಂಬಿನ.

0: ಲೇಖಕ ಪ್ರೇಮ್ಚಂದ್ ಒಂದೆಡೆ ಹೀಗೆಂದಿದ್ದಾರೆ, ಚಿರಕಾಲ ರಾಷ್ಟ್ರವನ್ನು ಒಂದು ಸೂತ್ರದಲ್ಲಿ ಕಟ್ಟುವುದು ಭಾಷಾ ಬಂಧನ ಒಂದೇ.
1: ಕನ್ನಡದ ಕುರಿತು ಲೇಖಕ ಹಮಾನಾಯಕ್ ಹೀಗೆಂದಿದ್ದಾರೆ, ಕನ್ನಡಕ್ಕೆ ಏನಾದರೂ ಆಗಬೇಕಾಗಿದ್ದರೆ ಅದು ಕನ್ನಡಿಗರ ಮನೋಭಾವದ ಬದಲಾವಣೆ, ಕನ್ನಡಕ್ಕೆ ತಮ್ಮನ್ನೇ ಕೊಟ್ಟುಕೊಳ್ಳುವ ಧೋರಣೆ. ಇದು ನಾವು ಯೋಚಿಸಬೇಕಾದ್ದು, ಚಿಂತಿಸಬೇಕಾದ್ದು, ಕಾರ್ಯೋನ್ಮುಖರಾಗಬೇಕಾದ್ದು.
2: ಆಕಾಶವಾಣಿ ಸಮಯಾಗಲಿದೆ 10 ಗಂಟೆ. ಇನ್ನು ಮುಂದೆ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ನೆನೆದಾನೆ ಮನ ಗಮ ಗರ ಸನ ಸನಿರ ಗಮದಾನೆ ನೆನೆದಾನೆ ಮನ ಗಮ ಗ ಮಗರ ಸನ ದ ಮದಾನೆ ದ ತಾನೆ ರೇ ತಾನೆ

ಮಮ ಗಮ ಗಮ ಮ ಗಮ ಮ ಗಮ ಗರೆ ನೇರೆ ರೇಗ ರೇಗ ನೇರೆ ರೇಲೆ ಜಗ ರೇಗ ಗಮ ಗಮ ಗಮ ಗಾದ ಮದ ಮದ ಮಾನಿ ದಾನಿ ದಾನಿ ದಾನಿ ನೇರೆ ದಾನಿ ದಾನಿ ಮರ ಮಾನಿ ದಾನಿ ಮರ ಮದ ಗಮ ಗರೆ ದ ಮಮ ಗಮ ಗರೆ ದಾನಿ ನೇನೆ ದಾನಿ ಮರ ಗಮ ಗರೆ

ಇದು ಆಕಾಶವಾಣಿ ಬೆಂಗಳೂರು, ಸಮಯ ಆಗಿದೆ 11 ಗಂಟೆ. ಶ್ರೋತೃಗಳೇ, ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಮುಂಜಾನೆ 6:10 ಶುಭೋದಯ ಕರ್ನಾಟಕ ಭಕ್ತಿ ಸಂಗೀತದ ಕಾರ್ಯಕ್ರಮ. 6:30 ಚಿಂತನ ವಿಶ್ವೇಶ್ವರ ಗಾಯತ್ರಿ ಅವರಿಂದ. ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ. 6:50 ರೈತರಿಗೆ

ಸಲಹೆ 7:15 ರಶ್ಮಿ ಆರ್ ಅವರು ಹಾಡಿರುವ ಭಾವಗೀತೆಗಳು, 7:45 ಚಿತ್ರಗೀತೆಗಳು, 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ. ಆಯುಷ್ ಇಲಾಖೆಯ ಮುಖ್ಯ ಆಡಳಿತಾಧಿಕಾರಿ ಕಮಲಾಬಾಯಿ ಅವರಿಂದ ಆಯುಷ್ ಇಲಾಖೆಯ ವೈದ್ಯಕೀಯ ಸೇವೆಗಳ ಪರಿಚಯ. ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ. 8:35 ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ. ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ. 9:30 ಗಾನಗಂಗೆ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. 10:30 ಸುನ್ಹೇರೆ ಪಲ್, ಹಳೆಯ ಹಿಂದಿ ಚಿತ್ರಗೀತೆಗಳು. 11:00 ಸವಿ ನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳು. 12:05 ವನಿತಾ ವಿಹಾರ, ಸ್ತನ್ಯಪಾನ ಸಪ್ತಾಹ ಆಚರಣೆ ಸಂದರ್ಭದಲ್ಲಿ ಸ್ತನ್ಯಪಾನದ ಮಹತ್ವ ಕುರಿತು ಡಾಕ್ಟರ್ ಪ್ರಿಯಾ ಶಂಕರ್ ಬಿಜಾಪುರ್ ಅವರೊಂದಿಗೆ ಸಂದರ್ಶನ. ಆನಂತರ ಸಾವಿತ್ರಿಬಾಯಿ ಫುಲೆ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ತೇಜಸ್ವಿನಿ ಯಕ್ಕುಂಡಿ ಮಾಠ್. ಕಾರ್ಯಕ್ರಮದ ಸಂಯೋಜನೆ ಮಂಜುಳಾ ಪುರಾಣಿಕ್. ಕಾರ್ಯಕ್ರಮ ಧಾರವಾಡ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ. ಮಳೆಗಾಲದಲ್ಲಿ ಶ್ವಾಸಕೋಶದ ತೊಂದರೆಗಳು ಹಾಗೂ ಪರಿಹಾರ, ಈ ಕುರಿತು ಮೈಸೂರಿನ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಗೌತಮಿ ಅವರೊಂದಿಗೆ ಸಂದರ್ಶನ. ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಪಿಎಂ ಫಸಲ್ ಬಿಮಾ ಯೋಜನೆ ಕುರಿತು ಮಾಹಿತಿ. ಕಾರ್ಯಕ್ರಮ ಧಾರವಾಡ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಇಂದು ಮಂಜುನಾಥ್. 5:30 ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳು. 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:30 ಜಿಲ್ಲಾ ವಾರ್ತಾಪತ್ರ ಧಾರವಾಡ ಕೇಂದ್ರದಿಂದ. 6:51 ಕೃಷಿ ರಂಗ, ರೇಷ್ಮೆ ಕೃಷಿಯಲ್ಲಿ ರೈತರಿಗೆ ಇರುವ ಯೋಜನೆಗಳು ಕುರಿತು ಡಾಕ್ಟರ್ ಯಶಿಕಾ ಎಂಪಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ಆನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಎಂವಿ ಚಂದ್ರಶೇಖರಯ್ಯ ಹಾಗೂ ಸಂಗಡಿಗರಿಂದ ತತ್ವಪದ. ಏಳು ಗಂಟೆ ನಲವತ್ತೈದು ನಿಮಿಷದಿಂದ ಎಂಟು ಗಂಟೆ ಮೂವತ್ತು ನಿಮಿಷದವರೆಗೆ ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. 8:15 ಪಾರ್ಲಿಮೆಂಟ್ ರಿವ್ಯೂ ದೆಹಲಿ ಕೇಂದ್ರದಿಂದ. 9:15 ಕೆವಿ ಮುರುಗೇಶ್ ಅವರು ಹಾಡಿರುವ ಭಾವಗೀತೆಗಳು. 9:30 ಜನಪದ ವೈವಿಧ್ಯ, ಸಂಪ್ರದಾಯದ ಹಾಡುಗಳ ಯುವ ಜನಪದ ಕಲಾವಿದೆ ಸಂಗೀತಾ ಸಂಗಯ್ಯ ಹಿರೇಮಠ ಅವರೊಂದಿಗೆ ಮಾತುಕತೆ, ಪ್ರಸ್ತುತಿ ತಿಮ್ಮಪ್ಪ ಎಚ್ ಗೌಡ. 10:00 ಸಂಸತ್ತಿನ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿ ಮುದ್ರಣ ದೆಹಲಿ ಕೇಂದ್ರದಿಂದ. 10:30 ಗೀತ ಚಂದ್ರಿಕೆ, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಇವಿಷ್ಟು ಕಾರ್ಯಕ್ರಮಗಳು ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿವೆ.

ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಲಿದೆ 11:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.